ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ 103.1 MHz. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಭಾದ್ರಪದ ಮಾಸದ 17ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕು ಬುಧವಾರ. ಸಮಯ 5:56:54. ಕೆಳುಗರಿಗೆಲ್ಲ ನಿಲಯದ ಪರವಾಗಿ ಬಾಳೆಯಡ ದಿವ್ಯಾ ಮಂದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ನೀವು ಏನನ್ನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ನೀವು ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದರೆ ದುರ್ಬಲರಾಗುತ್ತೀರಿ, ಬಲಿಷ್ಠ ಎಂದು ಭಾವಿಸಿದರೆ ಬಲಿಷ್ಠರಾಗುತ್ತೀರಿ. ಹೀಗೆಂದವರು ಸ್ವಾಮಿ ವಿವೇಕಾನಂದರು.

ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸೀದಾಸ್ ಜೊತೆ. ವಿಷಯ ಪೋಸ್ಟ್ ಕ್ವಾಂಟಮ್ ಕ್ರಿಪೋಗ್ರಫಿ. ಭಾಗವಹಿಸುತ್ತಾರೆ ರಾಘವೇಂದ್ರ ಪಾಟೀಲ್, ಪ್ರಧಾನ ಸಂಶೋಧಕರು, ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬೆಂಗಳೂರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತಿ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ವಿಷಯ ವಿಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಗಿಡದ ಔಷಧಿಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು. 8:50 ಕಗ್ಗದ ಸಿರಿ. ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 9:30 ನಮ್ಮ ನಿಲಯದಿಂದ ಚಿತ್ರಚಿತ್ತಾರ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00. ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜಾನ 10:30. 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272285588 ಮತ್ತೊಂದು ದೂರವಾಣಿ ಸಂಖ್ಯೆ 08272228129. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ. 12:05 ವನಿತ ವಿಹಾರ. ಆತ್ಮಹತ್ಯೆ ನಿಯಂತ್ರಣದ ಕುರಿತು ಭಾಷಣ. ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸುಮನಾ ಭಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಬಗ್ಗೆ ಮಾಹಿತಿ ನಿರೂಪಣೆ. ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹವಾಂಚೆ. ಚಿತ್ರಗೀತೆಗಳು 1:10. ಪ್ರಚಲಿತ ವಿದ್ಯಮಾನದೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ 1:30. ಇನ್ನು ಇಂದು ಸಂಜೆಯ ಕಾರ್ಯಕ್ರಮದಲ್ಲಿ 4:00 ಭಾವಗೀತೆಗಳು. 4:15 ಯುವವಾಣಿ. ಇದರಲ್ಲಿ ದಿಕ್ಸೂಚಿ. ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. ನೆನಪು ನಿನಾದ 4:30. 5:00 ಹಿರಿಯ ಜೀವಗಳ ಭಾವ. ಇದರಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ. ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಚಿತ್ರಕಾವೇರಿ 5:30. 6:50 ಕೃಷಿ ರಂಗ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಪ್ರಸ್ತುತಿ ವಿನೋದ್ ಮೂಡಗದ್ದೆ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಇಶಾನ್ ಜೊತೆ ಸಂವಾದವನ್ನು ಕೇಳಲಿದ್ದೀರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ರಾತ್ರಿ 10:00. 10:30 ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ ಆಗಲಿದೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಚಿಂತನ 6:30. 6:35 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:20. ಈಗ ಕೇಳೋಣ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವ್ಯಾಸರಾಯರ ಕೀರ್ತನೆ, ಹಾಡಿದ್ದಾರೆ ಚಿತ್ರ, ಕೃಷ್ಣ ನೀ ಬೇಗನೆ ಭಾರೋ.

ಮುಂದೆ ಕೇಳೋಣ. ಗಣಪನ ಕೊಂಡಾಡಿರೋ ಕ್ಯಾಲಿಟಿರ ಚಿತ್ರನಾಣಯ್ಯ ಅವರು ಬರೆದಿರುವ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಬೊಟ್ಟೋಲಂಡ ಆಶಿತಾ ಬೋಪಣ್ಣ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಸ್ನೇಹ ಅವರ ಧ್ವನಿಯಲ್ಲಿರುವ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಬೈತಡ್ಕ ದೇವಮ್ಮ ಮೊನ್ನಪ್ಪ. ದಯಬೇಕ್ ಗೋವಿಂದನಾ.

0: ಈ ಗೀತೆಯೊಂದಿಗೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ನಿಮ್ಮ ಹಳೆಯ ಫರ್ನಿಚರ್ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
1: ಮಗು ಕೆಲವೊಮ್ಮೆ ಸೋಲುವುದನ್ನ ಕಲಿಯಬೇಕು, ಸೋಲನ್ನ ಒಪ್ಪಿಕೊಳ್ಳುವುದನ್ನು ಕಲಿಯಬೇಕು. ಆದರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತನ್ನ ಮಗ ಮಗಳು ಸೋಲಲೇಬಾರದು ಎನ್ನುವ ಮನೋಸ್ಥಿತಿಯಲ್ಲಿ ಬೆಳೆಸುತ್ತಿರುವುದು ಅತ್ಯಂತ ಅಪಾಯಕಾರಿಯಾಗಿದೆ. ಸೋಲೆಂದು ವಿಜ್ಞಾನಿ ಸುಮ್ಮನಿದ್ದರೆ ಒಪ್ಪಿ ಸಿಗುತ್ತಿತ್ತೆ ವಿದ್ಯುತ್ತು ಟಿವಿ ಟೆಲಿಫೋನು, ಇರಲಿ ಸಾವಿರ ಸೋಲು ಇದೆ ಕೊನೆಗೆ ವಿಜಯ ಸಿರಿ, ಸೋಲು ಗೆಲುವಿಗೆ ಹಾದಿ ಮುದ್ದುರಾಮ ಎನ್ನುವ ಕೆ ಸಿ ಶಿವಪ್ಪನವರ ಮಾತುಗಳು ಎಷ್ಟೊಂದು ಸತ್ಯವಾಗಿವೆ. ವಿಜ್ಞಾನಿ ಸೋಲನ್ನು ಸೋಲು ಎಂದು ಒಪ್ಪಿಕೊಂಡು ಸುಮ್ಮನಿರಬಾರದು, ಅದು ಗೆಲುವಿಗೆ ಮೆಟ್ಟಿಲೆಂದು ಭಾವಿಸಬೇಕು. ಅದೇ ರೀತಿ ಇಂದಿನ ಮಕ್ಕಳೂ ಸಹ ಯಾವುದಾದರೂ ವಿಷಯದಲ್ಲಿ ಯಾವುದಾದರೂ ಸ್ಪರ್ಧೆಯಲ್ಲಿ ಸೋತರೆ ಆ ಸೋಲನ್ನು ಒಪ್ಪಿಕೊಳ್ಳಬೇಕು, ಏಕೆಂದರೆ ಸೋಲೆ ಗೆಲುವಿನ ಮೆಟ್ಟಿಲು. ಆದರೆ ಇಂದು ಆಗುತ್ತಿರುವುದಾದರೂ ಏನು? ಸಣ್ಣ ಪುಟ್ಟ ಸೋಲುಗಳು ಮಕ್ಕಳಿಗೆ ಅತ್ಯಂತ ದೊಡ್ಡ ನಿರಾಸೆಯನ್ನು ತರುತ್ತಿವೆ. ಆದರೆ ಈ ನಿರಾಸೆ ದುರಂತದ ಅಂತ್ಯವನ್ನು ಕಾಣುತ್ತಿರುವುದು ಬೇಸರದ ಸಂಗತಿ. ಇಂದಿನ ಮಕ್ಕಳು ಆತ್ಮಹತ್ಯೆಯಂತಹ ಹೇಯ ಕೃತ್ಯಕ್ಕೆ ಏಕೆ ಮುಂದಾಗುತ್ತಿದ್ದಾರೆ ಎನ್ನುವುದನ್ನು ಒಮ್ಮೆ ಯೋಚಿಸಬೇಕು. ಬಾಲ್ಯದಿಂದಲೂ ತಮ್ಮ ಮಕ್ಕಳು ಎಲ್ಲೂ ಸೋಲಬಾರದು, ಅವರಿಗೆ ಎಲ್ಲೂ ನಿರಾಸೆಯಾಗಬಾರದು, ಅವರಿಗೆ ಕೇಳಿದ್ದನ್ನೆಲ್ಲ ಕೊಡಿಸಬೇಕು ಎನ್ನುವ ಮನೋಸ್ಥಿತಿಯನ್ನು ಹೊಂದಿದ ತಂದೆ ತಾಯಿಗಳು ಅವರಿಗೆ ಸ್ವಲ್ಪವೂ ಬೇಸರವಾಗದಂತೆ ನೋಡಿಕೊಳ್ಳುತ್ತಾರೆ. ಆದರೆ ಒಂದು ಹಂತದ ಶಿಕ್ಷಣವನ್ನ ಮುಗಿಸಿ ಉನ್ನತ ಶಿಕ್ಷಣಕ್ಕೆ ದೊಡ್ಡ ದೊಡ್ಡ ನಗರಗಳಿಗೆ ಹೋದ ಮಗು ಅಲ್ಲಿ ಸೋಲು ಗೆಲುವುಗಳನ್ನ ಕಾಣಬೇಕಾದ ಅನಿವಾರ್ಯತೆ ಇರುತ್ತದೆ. ಕ್ರೂರವಾಗಿರುವಂತಹ ಸಮಾಜವನ್ನ ಎದುರಿಸಬೇಕಾದ ಸಂದರ್ಭವೂ ಅಲ್ಲಿರುತ್ತದೆ. ಆ ಸಂದರ್ಭಗಳಲ್ಲಿ ಸಮಾಜವನ್ನ ಎದುರಿಸುವ, ಸಮಾಜದೊಂದಿಗೆ ಹೊಂದಿಕೊಂಡು ಬದುಕುವ ಕಲೆಗಾರಿಕೆ ಬೇಕು. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ನೋವುಗಳನ್ನ, ಚಿಕ್ಕ ಪುಟ್ಟ ಅವಮಾನಗಳನ್ನ ಆತ್ಮಹತ್ಯೆಯಂತಹ ಹೇಯ ಕೃತ್ಯದ ಜೊತೆಗೆ ಆತ್ಮಹತ್ಯೆಯಂತಹ ಕೆಲಸಕ್ಕೆ ಕೈ ಹಾಕುವ ಮೂಲಕ ಅಂತ್ಯವನ್ನ ಕಾಣಬೇಕಾಗುತ್ತದೆ. ಇಲ್ಲಿ ತಂದೆ ತಾಯಿಗಳ ಜವಾಬ್ದಾರಿಯ ಜೊತೆಗೆ ಶಿಕ್ಷಕರ ಜವಾಬ್ದಾರಿಯೂ ಮುಖ್ಯವಾಗಿರುತ್ತದೆ ಎಂಬುದನ್ನ ಅರಿಯಬೇಕು. ಏಕೆಂದರೆ ಮಗುವನ್ನ ಬೆಳೆಸುವ ಆರಂಭದ ಹಂತದಲ್ಲಿ ಪೋಷಕರು ಎಷ್ಟು ಮುಖ್ಯವೋ, ಮಗು ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ ಅಷ್ಟೇ ಜವಾಬ್ದಾರಿಯನ್ನ ಶಿಕ್ಷಕರು ವಹಿಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಮಗುವನ್ನ ಬೆಳೆಸುವ ಸಂದರ್ಭದಲ್ಲಿ ಶಿಕ್ಷಕರು ಪೋಷಕರು ಇಬ್ಬರೂ ಸಹ ಸಮಾನ ರೀತಿಯಲ್ಲಿ ಕೈಜೋಡಿಸಬೇಕು. ಹಾಗಾದರೆ ಮಗು ತಪ್ಪು ಮಾಡಿದಾಗ ತಿದ್ದುವ ಅಧಿಕಾರ ಪೋಷಕರಿಗೆ ಹೇಗೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಶಿಕ್ಷಕರಿಗೂ ಇರುತ್ತದೆ. ಹಾಗಾದರೆ ನಾವು ನೀವು ನಿರ್ಧರಿಸಬೇಕಾದ ಅಂಶವೇನೆಂದರೆ ಒಬ್ಬರ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸುವ ಬದಲು ಒಂದು ಮಗುವನ್ನ ಜೋಪಾನವಾಗಿ ಬೆಳೆಸುವ ಸಂದರ್ಭದಲ್ಲಿ ಎಲ್ಲರೂ ಸಹ ಕೈಜೋಡಿಸಬೇಕಾಗುತ್ತದೆ. ಮಕ್ಕಳನ್ನು ಬೆಳೆಸುವುದು ಒಂದು ಕಲೆ ಎನ್ನುವಂತಹ ಅರಿವು ಎಲ್ಲರಿಗೂ ಇರಬೇಕಾಗುತ್ತದೆ. ತ್ರಿಭುಜದ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಒಂದು ಭಾಗದಲ್ಲಿ ಮಕ್ಕಳಿದ್ದರೆ ಮತ್ತೊಂದು ಭಾಗದಲ್ಲಿ ಶಿಕ್ಷಕರು, ಮಗದೊಂದು ಭಾಗದಲ್ಲಿ ಪೋಷಕರು. ಈ ಮೂರು ಜನ ಕೈಜೋಡಿಸಿದಾಗ ಮಾತ್ರ ಮಗುವಿನ ಭವಿಷ್ಯ ಶ್ರೇಷ್ಠ ರೀತಿಯಲ್ಲಿ ರೂಪುಗೊಳ್ಳುತ್ತದೆ. ಇಂತಹ ಮಕ್ಕಳಿಂದಲೇ ಒಂದು ದೇಶ ಅಥವಾ ಜಗತ್ತು ಮುನ್ನಡೆಯುತ್ತಿದೆ ಎನ್ನುವ ಅರಿವು ಎಲ್ಲರಿಗೂ ಇದ್ದಾಗ ಮಾತ್ರ ನಾವು ನೀವು ನಿರೀಕ್ಷಿಸುತ್ತಿರುವ ಆರೋಗ್ಯಪೂರ್ಣ ಜಗತ್ತು, ಮುಂದಿನ ತಲೆಮಾರು ಸುಖವಾಗಿ ನೆಮ್ಮದಿಯಾಗಿ ಇರಲು ಸಾಧ್ಯ ಎನ್ನುವಂತಹ ಸತ್ಯವನ್ನ ನಾವು ನೀವು ಅರಿಯಬೇಕಾಗಿದೆ.
0: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35 ಇನ್ನು ಕೇಳೋಣ ರೈತರಿಗೆ ಸಲಹೆ.
3: ಕರಿಮೆಣಸು ಅಥವಾ ಕಾಳುಮೆಣಸು ಬೆಳೆಯಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ರೋಗಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಅದರಲ್ಲಿ ಆಂಥ್ರಾಕ್ನೋಸ್ ಅಥವಾ ಪೊಳ್ಳು ರೋಗ ಬಹಳ ಮುಖ್ಯವಾದಂಥದ್ದು. ಇದು ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರಾಯ್ಡಿಸ್ ಎನ್ನುವಂಥ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಈ ಪೊಳ್ಳು ರೋಗದ ಮುಖ್ಯವಾದ ಲಕ್ಷಣಗಳು ಈ ಮಳೆ ಕಡಿಮೆಯಾದ ಹಾಗೆ ಕಾಣಿಸ್ಕೊಳ್ತವೆ. ಮುಖ್ಯವಾಗಿ ಕಾಳುಮೆಣಸಿನ ಕಾಳಿನ

0: ಮೇಲೆ ಲಕ್ಷಣಗಳನ್ನು ನಾವು ಕಾಣಬಹುದು. ಅವು ಕಂದು ಬಣ್ಣಕ್ಕೆ ತಿರುಗ್ತವೆ ಮತ್ತು ಅಲ್ಲಲ್ಲೇ ಸ್ವಲ್ಪ ತಗ್ಗು ಬಿದ್ದಂತೆ ಕೆಲವೊಂದು ಮಚ್ಚೆಗಳು ಆ ಕಾಳುಗಳ ಮೇಲೆ ಗೋಚರಿಸ್ತವೆ. ಇದರಿಂದ ಆ ಕಾಳುಗಳು ಮತ್ತೆ ಅಭಿವೃದ್ಧಿಯಾಗೋದು ಬಹಳ ಕಡಿಮೆ ಆಗುತ್ತೆ. ಪೊಳ್ಳುದುಂಬಿಯಿಂದಲೂ ಕೂಡ ಈ ಕರಿಮೆಣಸಿನ ಕಾಳುಗಳು ತೊಂದರೆಗೆ ಒಳಗಾಗ್ತವೆ. ಆದರೆ ಈ ಪೊಳ್ಳು ರೋಗದ ಒಂದು ಮುಖ್ಯವಾದ ಲಕ್ಷಣ ಅಂದರೆ ಯಾವ್ಯಾವ ಈ ಕಾಳುಗಳ ಮೇಲೆ ಈ ಶಿಲೀಂಧ್ರದ ಹಾವಳಿ ಕಂಡುಬರುತ್ತೆ ಅದರ ಮೇಲೆ ನಾವು ಬಿರುಕುಗಳನ್ನು ಕಾಣಬಹುದು. ಇನ್ನು ಕೊನೆ ಹಂತದಲ್ಲಿ ಈ ಪೊಳ್ಳು ರೋಗದಿಂದ ಬಾಧೆಗೆ ಒಳಗಾದಂಥ ಕಾಳುಗಳು ಬಣ್ಣವನ್ನು ಕಳ್ಕೊಳ್ತವೆ ಮತ್ತು ಅವು ಅಡ್ಡಲಾಗಿ ಸೀಳ್ತವೆ. ಇದು ಮುಖ್ಯವಾದಂಥ ಕೊನೆಯ ಲಕ್ಷಣ ಅಂತ ಹೇಳ್ಬೋದು. ಅಂತಹ ಹಣ್ಣುಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ ಮತ್ತು ಒಣಗ್ತವೆ. ಈ ಪೊಳ್ಳು ರೋಗಕ್ಕೆ ಸಂಬಂಧಪಟ್ಟ ಶಿಲೀಂಧ್ರ ಕ್ವಲ್ಟೋಟ್ರೈಕಮ್ ಗ್ಲಿಯೋಸ್ಪರಾಯ್ಡಿಸ್ಸು ಇದು ಎಲೆಗಳ ಮೇಲೆ ಮುಖ್ಯವಾಗಿ ಒಂದು ರೀತಿ ಕಂದು ಬಣ್ಣದ ಮಚ್ಚೆಗಳನ್ನು ಉಂಟು ಮಾಡುತ್ತೆ. ಆ ಮಚ್ಚೆಗಳ ಸುತ್ತಲೂ ನಾವೊಂದು ರೀತಿ ಈ ಹಳದಿ ಬಣ್ಣದ ಒಂದು ಪ್ರಭಾವಳಿಯನ್ನು ಕಾಣಬಹುದು. ಇದು ಒಂದು ವಿಶಿಷ್ಟವಾದ ಲಕ್ಷಣ ಅಂತ ಹೇಳ್ಬೋದು. ಈ ಪೊಳ್ಳು ರೋಗದ ನಿರ್ವಹಣೆಯಲ್ಲಿ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಮುಂಜಾಗ್ರತಾ ಒಂದು ಸಿಂಪರಣೆಯಾಗಿ ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ನಾವು ಆ ಬಳ್ಳಿಗಳಿಗೆ ಎಲೆಗಳಿಗೆ ಹಾಗೆಯೇ ಆ ಒಂದು ಕೊತ್ತುಗಳಿಗೂ ಕೂಡ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ಶೇಕಡ 0.2ರ ಕಾರ್ಬನ್ ಡೈಜಿಂಗ್ ಮತ್ತು ಮ್ಯಾಂಕೋಜಬ್ ಶಿಲೀಂಧ್ರನಾಶಕದ ಮಿಶ್ರಣವನ್ನು ಕೂಡ ಸಿಂಪರಣೆಗೆ ನಾವು ಬಳಸ್ಕೋಬೇಕಾಗತ್ತೆ. ಇದು ಮುಖ್ಯವಾಗಿ ಈ ಪೊಳ್ಳು ರೋಗದ ವಿರುದ್ಧವಾಗಿ ನಾವು ಕೈಗೊಳ್ಳಬೇಕಾದಂಥ ಒಂದು ಕ್ರಮಗಳು. ಇದೇ ರೀತಿ ಈ ಕಾಳುಮೆಣಸು ಬೆಳೆಯಲ್ಲಿ ನಿಧಾನ ಸೊರಗು ರೋಗ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ನಿಧಾನ ಸೊರಗು ರೋಗದ ಮುಖ್ಯವಾದ ಲಕ್ಷಣ ಅಂದರೆ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ, ಆನಂತರ ಅವು ಬಿದ್ದು ಹೋಗ್ತವೆ, ಆನಂತರ ಇಡೀ ಬಳ್ಳಿನೇ ಒಣಗುತ್ತೆ. ಇದು ಮುಖ್ಯವಾದ ನಿಧಾನ ಸೊರಗು ರೋಗದ ಲಕ್ಷಣ. ಎಲೆಗಳು ಮತ್ತು ಬಳ್ಳಿಗಳು ಹಳದಿಯಾಗೋದನ್ನು ನಾವು ಈ ಅಕ್ಟೋಬರ್ ತಿಂಗಳಿನಲ್ಲಿ ಕಾಣಬಹುದು. ಯಾವಾಗ ಮಣ್ಣಲ್ಲಿ ತೇವಾಂಶ ಕಡಿಮೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಈ ಎಲೆಗಳು ಮತ್ತು ಬಳ್ಳಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇದರಿಂದ ಬಳ್ಳಿಗಳ ಒಂದು ಬೆಳವಣಿಗೆಯ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಉತ್ಪಾದಕತೆ ಕೂಡ ಕುಂದುತ್ತೆ. ಈ ನಿಧಾನ ಸೊರಗು ರೋಗದ ತೊಂದರೆಗೆ ಒಳಗಾದಂಥ ಬಳ್ಳಿಗಳು ವಿವಿಧ ಪ್ರಮಾಣದಲ್ಲಿ ಬೇರುಗಳನ್ನು ಕಳ್ಕೊಳ್ತವೆ. ಮುಖ್ಯವಾಗಿ ಈ ದುಂಡು ಜಂತು ಹುಳುಗಳ ಹಾವಳಿ ಇಂತಹ ಬಳ್ಳಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಲಕ್ಷಣಗಳು ಮುಖ್ಯವಾಗಿ ಎಲೆಗಳು ಬಳ್ಳಿಗಳ ಮೇಲೆ ಕಾಣಿಸ್ಕೊಳ್ತವೆ. ಈ ಕರಿಮೆಣಸಿನ ಬಳ್ಳಿಗಳು ತೇವಾಂಶ ಮತ್ತು ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂತಹ ಬೇರುಗಳನ್ನು ಕಳ್ಕೊಂಡ ಮೇಲೆ ನಾವು ಮಣ್ಣಿನ ಮೇಲ್ಭಾಗದಲ್ಲಿ ಅಂದರೆ ಬಳ್ಳಿನಲ್ಲಿ ಮತ್ತು ಎಲೆಗಳಲ್ಲಿ ಈ ನಿಧಾನ ಸೊರಗು ರೋಗದ ಲಕ್ಷಣಗಳನ್ನು ನಾವು ಕಾಣಬಹುದು. ಈ ಕರಿಮೆಣಸಿನ ಬಳ್ಳಿಗಳಲ್ಲಿ ನಿಧಾನ ಸೊರಗು ರೋಗಕ್ಕೆ ಕಾರಣವಾಗುವಂತಹ ಜಂತು ಹುಳುಗಳು ಅಂದರೆ ರ್ಯಾಡೋಫೋಲಸ್ ಸಿಮಿಲಿಸ್ ಅಂತ, ಮತ್ತೊಂದು ಮೆರಡೋಗೈನಿ ಇನ್ಕಾಗ್ನಿಟಾ ಅಂತ. ಇವುಗಳ ಸೋಂಕು ಮುಖ್ಯವಾಗಿ ಈ ಬೇರುಗಳು ಒಣಗುವುದಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ಬೇರುಗಳ ಮೇಲೆ ನಾವು ಸಣ್ಣದಾದಂಥ ಗಂಟುಗಳನ್ನು ಕೂಡ ಕಾಣಬಹುದು. ಹಾಗೆಯೇ ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂಥ ಬೇರುಗಳ ಕೊಳೆಯುವಿಕೆಯನ್ನು ಕೂಡ ನಾವು ಕಾಣಬಹುದು. ಈ ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂಥ ಬೇರುಗಳಿಗೆ ಮುಖ್ಯವಾಗಿ ಈ ಜಂತು ಹುಳುಗಳಿಂದ ತೊಂದರೆ ಮುಖ್ಯವಾದ ಕಾರಣ. ಆದರೆ ಇದರ ಜೊತೆಗೆ ಈ ಫೈಟೋಪ್ತರಾ ಕ್ಯಾಪ್ಸೈ ಅನ್ನುವಂಥ ಒಂದು ಶಿಲೀಂಧ್ರ ಕೂಡ ಈ ಬೇರುಗಳು ಹಾಳಾಗೋದಕ್ಕೆ ಕಾರಣ ಆಗುತ್ತೆ. ಇನ್ನು ಈ ನಿಧಾನ ಸೊರಗು ರೋಗದ ನಿರ್ವಹಣೆಯಲ್ಲಿ ನಾವು ಈ ಕಾಳುಮೆಣಸಿನ ಬಳ್ಳಿನಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈ ನಿಧಾನ ಸೊರಗು ರೋಗದ ಹಾವಳಿಗೆ ತುತ್ತಾದಂಥ ಬಳ್ಳಿಗಳನ್ನು ತೆಗೆದು ನಾವು ನಾಶ ಮಾಡಬೇಕಾಗತ್ತೆ. ಯಾಕೆಂದರೆ ಅವುಗಳನ್ನು ಮತ್ತೆ ನಾವು ಪುನರುಜ್ಜೀವನಗೊಳಿಸೋದಕ್ಕೆ ಆಗೋದಿಲ್ಲ. ಎಲ್ಲೆಲ್ಲಿ ಜಂತು ಹುಳುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ಈ ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯ. ಹಾಗೆಯೇ ನಾವು ಹೊಸ ಸಸಿಗಳನ್ನು ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಜಂತು ಹುಳುಗಳು ಇಲ್ಲದೇ ಇರುವಂತಹ ಬೇರು ಬಿಟ್ಟಂತಹ ಕಾಂಡದ ತುಂಡುಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಈ ಸಸಿಮಡಿ ಮಾಧ್ಯಮ ಅಥವಾ ಸಸಿಮಡಿ ಮಿಶ್ರಣಕ್ಕೆ ನಾವು ಧೂಪೀಕರಣವನ್ನು ಮಾಡಬೇಕಾಗತ್ತೆ. ಅದು ಈ ಜಂತು ಹುಳುಗಳಿಂದ ಮತ್ತು ರೋಗಾಣುಗಳಿಂದ ಮುಕ್ತವಾಗಿರೋ ರೀತಿಯಲ್ಲಿ ನಾವು ನೋಡಿಕೊಂಡು ಅಂತಹ ಈ ನರ್ಸರಿ ಮಿಶ್ರಣವನ್ನೇ ಸಸಿಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಬಳಸ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಸಾಂಬಾರ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.

0: ಪ್ರತಿಯೊಂದು ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
5: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
9: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
12: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ September 9-25. ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
13: The number you've dialed is currently busy. Kindly try again. ಎಷ್ಟೊತ್ತಿನಿಂದ
14: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
15: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
14: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
15: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
14: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
15: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ರು ಕೇಳ್ತಾರೆ ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
16: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
17: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
16: ಇಲ್ಲಿಯವರೆಗೆ 9,50,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
18: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
19: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್.

0: ಸಿಟಿ ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಅಮ್ಮತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 10 ಗಂಟೆಗೆ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಐನಂಡ ಕೆ ಅಯ್ಯಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರಿಗೂ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಣ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
4: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
5: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
6: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
5: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
4: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
6: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
6: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
7: ಏ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
8: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
7: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
8: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
7: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
2: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕುಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ.
0: ನಂಬರ್ 2790 ಬೈರಂಬಾಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಒಂಟಿ ಅಂಗಡಿ. ಇದರ 45ನೇ ವಾರ್ಷಿಕ ಮಹಾಸಭೆ ಇದೇ 2026 ದಿನಾಂಕ 11 ಶುಕ್ರವಾರ ಪೂರ್ವಾಹ್ನ 10:30 ಸರಿಯಾಗಿ ಸಂಘದ ಅಧ್ಯಕ್ಷರಾದ ಶ್ರೀ ಎಂಜಿ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಮಹಾಸಭೆಗೆ ಹಾಜರಾಗಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಬೈರಂಬಾಡ ಪ್ಯಾಕ್ಸ್ನ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಂತಿಸಿಕೊಂಡಿದ್ದಾರೆ.
2: ಸೋಮನಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 14ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಯದುವೀರ್ ಚಾಮರಾಜಕೃಷ್ಣದತ್ತ ಒಡೆಯರ್, ಶಾಸಕರಾದ ಡಾಕ್ಟರ್ ಮಂತರಗೌಡ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
10: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ.

0: ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734.
1: ಆಕಾಶವಾಣಿ ಮಡಿಕೇರಿ, ಸ್ವರಮಾಧುರ್ಯ. ಉಷಾಚಾರ್ ಅವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ಕೀರ್ತನೆಯನ್ನು ಕೇಳೋಣ. ಹಂಸಧ್ವನಿ ರಾಗ ಆದಿತಾಳದಲ್ಲಿ.

ಉಷಾಚಾರ್ ಅವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇಲ್ಲಿಗೆ ಸ್ವರಮಾಧುರ್ಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಿರಿಕರ್ಯ ಇಂದು ಮಜ್ಜನ ದಂಡಗಂಟಿಕ ನಡ್ಪ ಅರ್ಕಲುಗೂಡು ತಾಲೂಕು ಕೊನನೂರು ಹೋಬಳಿ ಬೆಟ್ಟಗಳಲ್ಲೇ ಗ್ರಾಮದ ಕೋಳಿಬೈಲು ತಮ್ಮಯ್ಯನವರ ಮಗ ಭರತ್ ಕುಮಾರ್ ಅವರು ತಮ್ಮ 38ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ಒಳಗೆ ಬೆಟ್ಟಗಳಲ್ಲಿ ಗ್ರಾಮದಲ್ಲಿ ನಡೆಯಲಿದೆ. ಸೋಮರಪೇಟೆ ತಾಲೂಕು ಹುಲುಸೆ ಬೆಳ್ಳರಳ್ಳಿ ಗ್ರಾಮದ ಟಿಆರ್ ನವೀನ್ ಅವರು ತಮ್ಮ 57ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಇವರ ಅಂತ್ಯಕ್ರಿಯೆ ಇಂದು ಬೆಳ್ಳರಳ್ಳಿ ಗ್ರಾಮದ ರುದ್ರಭೂಮಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7 ಗಂಟೆ 2 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ವಿಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಷ್ಟದೊಳನ್ನವ ದುಡಿವ ನೆತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎರಡನೇ ಹಂತದ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟ್ರೀಯ

0: ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿದೆ. ಎರಡನೇ ಹಂತದ ಪರಿಶೀಲನೆ ನಡೆಯುತ್ತಿದ್ದು 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರದಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಮುಂಗಾರು ಹಾಗೂ ಹಿಂಗಾರು ಕಡಿಮೆ ಆಗುವವರೆಗೂ ಪರಿಶೀಲನೆ ಮುಂದುವರಿಯಲಿದೆ. ಉಪಗ್ರಹ ಆಧಾರಿತ ಚಿತ್ರಗಳನ್ನು ಪರಿಶೀಲಿಸಿ ಗ್ರೌಂಡ್ ಟ್ರೂಥಿಂಗ್ ಮಾಡಿ ವೈಜ್ಞಾನಿಕ ಅಧ್ಯಯನ ಕೈಗೊಳ್ಳಲಾಗುತ್ತಿದೆ ಎಂದರು. ಕಳೆದ ಬಾರಿ ಸುಮಾರು 200 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿತ್ತು. ಈ ಬಾರಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದೆ ಎಂದರು. ರಾಜ್ಯದಲ್ಲಿ ಜಾನುವಾರುಗಳಿಗೆ ವಿಶೇಷವಾಗಿ ಹಾಲು ನೀಡುವ ದನ ಮತ್ತು ಕರುಗಳಿಗೆ ಸ್ಥಳೀಯವಾಗಿಯೇ ಪೌಷ್ಟಿಕ ಮೇವು ಒದಗಿಸುವ ಸಲುವಾಗಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆ ಅಜೋಲಾ ಉತ್ಪಾದನಾ ಘಟಕಗಳನ್ನು ಉತ್ತೇಜಿಸಲು ಮಹತ್ವದ ಯೋಜನೆ ಸಿದ್ಧಪಡಿಸಿದೆ. ಯೋಜನೆಯಡಿ ರಾಜ್ಯದ ಎಲ್ಲ 31 ಜಿಲ್ಲೆಗಳ 240 ತಾಲೂಕುಗಳಲ್ಲಿ ಒಟ್ಟು 3,78,00,000 ರೂಪಾಯಿ ವೆಚ್ಚದಲ್ಲಿ 12,000 ಅಜೋಲಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಜಿಲ್ಲಾವಾರು ಭೌತಿಕ ಮತ್ತು ಆರ್ಥಿಕ ಗುರಿಯನ್ನು ನಿಗದಿಪಡಿಸಲಾಗಿದೆ. ಪ್ರತಿ ಘಟಕ ಸ್ಥಾಪನೆಗೆ ಅಂದಾಜು 3,150 ರೂಪಾಯಿ ವೆಚ್ಚವಾಗಲಿದೆ. ಮಳೆ ಅಭಾವ, ಹಸಿರು ಮೇವಿನ ಕೊರತೆ ಹಾಗೂ ವ್ಯತ್ಯಾಸದ ಸಂದರ್ಭಗಳಲ್ಲಿ ಪ್ರೋಟೀನ್, ಖನಿಜಾಂಶಗಳು ಸೇರಿದಂತೆ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಅಜೋಲಾವನ್ನು ಪೂರಕ ಆಹಾರವಾಗಿ ಬಳಸಲಾಗುತ್ತದೆ. ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ 2026 ಇಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕಾನ್ರೇಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ನಗರಗಳಲ್ಲಿ ಮೂಲಸೌಕರ್ಯಗಳ ಬೇಡಿಕೆ, ಹವಾಮಾನ ಬದಲಾವಣೆ ಸವಾಲುಗಳ ಕುರಿತು ಸಂವಾದ ನಡೆಯಲಿದೆ. ನೀರು, ತ್ಯಾಜ್ಯ ಮತ್ತು ವರ್ತುಳ ಆರ್ಥಿಕತೆ ಕುರಿತು ಗೋಷ್ಠಿ ನಡೆಯಲಿದ್ದು, ತ್ಯಾಜ್ಯ ನೀರು ಸಂಸ್ಕರಣೆ ಹಾಗೂ ಪುನರ್ಬಳಕೆ ಕುರಿತು ಚರ್ಚೆ ನಡೆಯಲಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರವೀರ್ ಕುಮಾರ್ ನೀತಿ ನಿರೂಪಣೆ ಕುರಿತು ಮಾತನಾಡಲಿದ್ದಾರೆ. ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ರೈತರ ಅನುಕೂಲಕ್ಕಾಗಿ ಜೀವಾಮೃತ ತಯಾರಿಸುವ ಹೆಚ್ಚುವರಿ ಬಯೋ ಡೈಜೆಸ್ಟರ್ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ನಗರದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಆಯೋಜಿತ ಜಿಲ್ಲಾ ಮಟ್ಟದ ನೈಸರ್ಗಿಕ ಕೃಷಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ ಗುಚ್ಚ ಗ್ರಾಮಗಳನ್ನು ಆಯ್ಕೆ ಮಾಡಿ ರೈತರಿಗೆ ನೈಸರ್ಗಿಕ ಕೃಷಿ ಕುರಿತು ನಿರಂತರ ತರಬೇತಿ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಏಷ್ಯಾದ ಅತಿದೊಡ್ಡ ಬೆಂಗಳೂರು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ 16ನೇ ಆವೃತ್ತಿ 2027 ಫೆಬ್ರವರಿ 8-12 5 ದಿನಗಳ ಕಾಲ ಯಲಹಂಕ ವಾಯುಪಡೆ ನೆಲೆಯಲ್ಲಿ ನಡೆಯಲಿದೆ. ಪ್ರದರ್ಶಕರು ಮತ್ತು ವೀಕ್ಷಕರ ಅನುಕೂಲಕ್ಕಾಗಿ www.aeroindia.gov.in ಅಧಿಕೃತ ಜಾಲತಾಣವನ್ನು ಆರಂಭಿಸಲಾಗಿದೆ. ಪ್ರದರ್ಶನ ಮಳಿಗೆಗಳ ಕಾಯ್ದಿರಿಸುವಿಕೆ ಹಾಗೂ ನೋಂದಣಿ ಪ್ರಕ್ರಿಯೆ 3ನೇ ತಾರೀಖಿನಿಂದ ಆರಂಭವಾಗಿದೆ. ಏರೋ ಇಂಡಿಯಾ 2027 ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ವೇಗ ನೀಡಲಿದೆ. ದೇಶದ ಬೆಳೆಯುತ್ತಿರುವ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ, ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ನಾವೀನ್ಯತೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಿರಿಯಣ್ಣನಹಳ್ಳಿಯ ನಾರಾಯಣಸ್ವಾಮಿ ಅವರ

0: ನಲವತ್ತು ಎಕರೆ ಜಮೀನು, ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಒಟ್ಟು 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿರುವ ಅವರು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ನಾವು ಕೃಷಿಕರು, ಕೃಷಿ ಮಾಡಿಕೊಂಡು ಜೀವನ ಮಾಡ್ಕೊಂಡು ಬಂದಿರೋಂತವರು, ನಮ್ಮ ಈ ಭಾಗದ ರೈತರು ಕರೆಂಟ್ಗೆ ಬಹಳ ಕಷ್ಟ ಅನುಭವಿಸ್ತಾ ಇದ್ರು. ಈ ಭಾಗದ ರೈತರು ದ್ರಾಕ್ಷಿ ಬೆಳೀತಾರೆ, ಹೂವ ಬೆಳೀತಾರೆ, ತರಕಾರಿ ಬೆಳೀತಾರೆ. ಒಂದು ದಿವಸ ನೀರು ಬಿಡ್ಲಿಲ್ಲ ಅಂದ್ರು ನಮ್ ತರಕಾರಿಗೆ ಹೂಗೆ ಬಹಳ ಕಷ್ಟ ಆಗ್ತಾ ಇತ್ತು. ಈ ಯೋಜನೆ ಮೆಗಾ ಅವರು ಮತ್ತು ಅಮೃತ ಅವರು ಎರಡೂ ಕಂಪ್ನಿ ಈಗ ನಮ್ಮ ಭಾರತ ದೇಶದಲ್ಲೇ ಅವರು ಮಾಡ್ತಾರೆ. ಲಾಭಕ್ಕೋಸ್ಕರವಾಗಲ್ಲ, ನಾನು ಕೃಷಿಕರು ರೈತರ ಪರವಾಗಿ ಅದು ವಿಚಾರ ಗೊತ್ತಾಗಿ 4 ಕಿಲೋಮೀಟರ್ ಅಲ್ಲಿ ನಮ್ಗೆ ಈ ಕರೆಂಟ್ ಅಲ್ಲಿಗೆ ಹೋದ್ರೆ ನಮ್ಗೆ ಅವಕಾಶಗಳು ಸಿಗ್ತವೆ, ಒಳ್ಳೇದಾಗ್ತದೆ ಅಂತೇಳಿ ನಾನು ರೈತ ಆಗಿ ರೈತರಿಗೆ ಸಹಾಯ ಆಗ್ಲಿ ಅಂತೇಳಿ ನಾನು ಕೊಟ್ಟಿದ್ದೀನಿ ಲ್ಯಾಂಡ್. ಈಗ 27 ಹಳ್ಳಿಗೆ ಹೋಗ್ತಾ ಇತ್ತೆ ನಮ್ ಕರೆಂಟ್. ನಂದ್ರಲ್ಲಿ ಲೆಕ್ಕ ಇರೋದು 3,200 ಪಂಪ್ಸೆಟ್, ಲೆಕ್ಕ ಇಲ್ದಿರ ಓಡಿಸ್ಕೊಂತ ಇರೋದು 3,000 ಪಂಪ್ಸೆಟ್ಗೆ 14 ಮೆಗಾವಾಟ್ ಕರೆಂಟ್ ಇವತ್ತು ಉತ್ಪತ್ತಿ ಆಗ್ತಾ ಇತ್ತೆ 40 ಎಕರೆಯಲ್ಲಿ.
0: ಕೃಷ್ಣಾ ಮೇಲ್ದಂಡೆ ಯೋಜನೆ 3ರ ಅಡಿ 184 ಗ್ರಾಮಗಳ ಪೈಕಿ 87 ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆಗೆ ಶೀಘ್ರವೇ ನೋಟಿಫಿಕೇಶನ್ ಹೊರಡಿಸಲಾಗುವುದು. ಕಾನೂನು ಪ್ರಕಾರ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಬೆಂಗಳೂರಿನಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ನಿಗಮ ವ್ಯಾಪ್ತಿಯ ವಿಜಯಪುರ, ಬಾಗಲಕೋಟೆ, ರಾಯಚೂರು ಸೇರಿದಂತೆ 7 ಜಿಲ್ಲೆ, 46 ತಾಲೂಕು, 33 ವಿಧಾನಸಭಾ ಕ್ಷೇತ್ರಗಳ ಸಿಬ್ಬಂದಿ ವಿವರ, ಕೆರೆ ತುಂಬಿಸುವ ಯೋಜನೆಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಚಾಲನೆ ನೀಡಲಿದೆ. 2047ರ ವೇಳೆಗೆ ವಿಕಸಿತ ಭಾರತದ ಅಡಿಪಾಯವಾಗಿ ಸುಪೋಷಿತ ಭಾರತ ನಿರ್ಮಿಸುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಪೌಷ್ಟಿಕಾಂಶವನ್ನು ರಾಷ್ಟೀಯ ಅಭಿವೃದ್ಧಿ ಕಾರ್ಯಸೂಚಿಯ ಕೇಂದ್ರ ಸ್ಥಾನದಲ್ಲಿರಿಸಲು 2018ರಲ್ಲಿ ಪೋಷಣ್ ಅಭಿಯಾನವನ್ನು ಆರಂಭಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬುದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಧ್ಯೇಯವಾಕ್ಯವಾಗಿದೆ. ಬಾಗಲಕೋಟೆ ತಾಲೂಕು ಮುಡಪಲಜೀವಿ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ಹಾಗೂ ಬಾಗಲಕೋಟೆ ನಗರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹನೂರ್ ಬಫರ್ ವಲಯದ ಪಚ್ಚೆದೊಡ್ಡಿ ಶಾಖೆಯಲ್ಲಿ ನಾಡ ಬಂದೂಕಿನಿಂದ ಜಿಂಕೆ ಕೊಂದು ಬೇಟೆಗಾರರು ಪರಾರಿಯಾದ ಘಟನೆ ನಡೆದಿದೆ. ಅರಣ್ಯ ಗಸ್ತಿನ ವೇಳೆ ಗುಂಡಿನ ಶಬ್ದ ಕೇಳಿದೆ. ಕೂಂಬಿಂಗ್ ಸಂದರ್ಭ ಜಿಂಕೆ ಕಳೇಬರ ಪತ್ತೆಯಾಗಿದೆ. ವನ್ಯಜೀವಿ ಅಪರಾಧ ವರದಿ ದಾಖಲು ಮಾಡಲಾಗಿದೆ ಎಂದು ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಣಿಗೆ ಪ್ರಕ್ರಿಯೆಗೆ ವೇಗ ನೀಡಬೇಕು. ಇದರಿಂದ ಬಿಪಿಎಲ್ ಜಿಟಿ ಹೊಂದಿರುವ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನ ಸಿಗಲಿದ್ದು ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಸಂಪೂರ್ಣತ ಮಹತ್ವಾಕಾಂಕ್ಷಿ ಅಭಿಯಾನದ ಕೇಂದ್ರ ಪ್ರಭಾರಿ ಜಿಲ್ಲಾ ಉಸ್ತುವಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 2ನೇ ಹಂತದ ಬರ ಪರಿಶೀಲನೆ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಇಬ್ಬೆಳಗ್ಗೆ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ.

0: ಫೀಡ್ಯಾಕ್ ಜೊತೆ ಪ್ರಾಯೋಜಕರು ಫೀಡ್ಯಾಕ್ ಬೆಂಗಳೂರು.
1: ಫೀಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ F, ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಾವು ಪ್ರತಿದಿನ ಮೊಬೈಲ್ ಬಳಸ್ತೀವಿ, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀವಿ, ವಾಟ್ಸ್ಆಪ್ನಲ್ಲಿ ಮೆಸೇಜ್ ಕಳಿಸ್ತೀವಿ, ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡುವಾಗ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಮತ್ತು ಹಣ ಸುರಕ್ಷಿತವಾಗಿದೆಯಾ ಅನ್ನೋ ಡೌಟ್ ಬರುತ್ತಲ್ವಾ? ಮುಂದೆ ಬರುವ ಟೆಕ್ನಾಲಜಿ ಇಂದಿನ ಇಂಟರ್ನೆಟ್ ಸೆಕ್ಯೂರಿಟಿಗಿಂತ ಹೆಚ್ಚು ಪವರ್ಫುಲ್ ಆಗಿದ್ರೆ ಸುರಕ್ಷಿತ ಸಾಧ್ಯವಾಗಬಹುದು. ಈ ಬಗ್ಗೆ ಹೆಚ್ಚು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ F, ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹಿಂದೆ ಡಾಕ್ಟರ್ ಅಶ್ವಿಜಾ B, ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ಡೈರೆಕ್ಟರ್, ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ಸ್ವಲ್ಪ ತಿಳಿಸಿದ್ರು, ಆದ್ರೂ ಮತ್ತೊಮ್ಮೆ ಈ ಬಗ್ಗೆ ಸರಳವಾಗಿ ಹೇಳಬಹುದಾ?
2: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ, ನಾವು ಅದನ್ನ ರಹಸ್ಯ ಸಂಕೇತ ಶಾಸ್ತ್ರ ಅಂತಾನು ಹೇಳ್ಬಹುದು ಇನ್ ಜನರಲ್. ಅದರಲ್ಲಿ 2 ಭಾಗಗಳಿವೆ, ಒಂದು ಸಾರ್ವತ್ರಿಕ ರಹಸ್ಯ ಸಂಖ್ಯಾಶಾಸ್ತ್ರ, ಇನ್ನೊಂದು ವೈಯಕ್ತಿಕ ರಹಸ್ಯ ಸಂಖ್ಯಾಶಾಸ್ತ್ರ ಅಂತೇಳಿ. ಸಾರ್ವತ್ರಿಕ ಸಂಖ್ಯಾಶಾಸ್ತ್ರ ಅಂತಂದ್ರೆ, ಒಂದು ಸರಳ ಉದಾಹರಣೆ ಕೊಡೋದಾದ್ರೆ, ನೀವು ಮನೆಯಲ್ಲಿ ಒಂದು ಲಾಕ್ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಒಂದು ಕೀ ಕೊಟ್ಟಿರ್ತೇನೆ, ನೀವು ಬಂದು ಲಾಕ್ ಮಾಡಿ, ಬಟ್ ಆ ಲಾಕ್ ಅನ್ನ ತೆಗೆಯೋನು ನಾನೊಬ್ನೆ, ಅದು ಬೇರೆಯವ್ರ ಕಡೆಯಿಂದ ಆಗಲ್ಲ. ಇದಕ್ಕೇನಂತಾರೆ ಅಂತಂದ್ರೆ ಸಾರ್ವತ್ರಿಕ ರಹಸ್ಯ ಸಂಖ್ಯಾಶಾಸ್ತ್ರ ಅಥವಾ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಅಂತಾರೆ. ಇನ್ನೊಂದು ವೈಯಕ್ತಿಕ ರಹಸ್ಯ ಸಂಕೇತ ಶಾಸ್ತ್ರ, ಅದಕ್ಕೆ ಪ್ರೈವೇಟ್ ಕೀ ಕ್ರಿಪ್ಟೋಗ್ರಫಿ ಅಂತಾರೆ. ಈಗಿರುವಂತಹ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿಯಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಸ್ ನಿಂದ ಅದು ಬ್ರೇಕ್ ಆಗುವ ತುಂಬಾ ಚಾನ್ಸ್ ಇದೆ. ಸೊ ಈ ಸಾರ್ವತ್ರಿಕ ರಹಸ್ಯ ಸಂಕೇತ ಶಾಸ್ತ್ರ ಏನಿದೆಯಲ್ಲ, ಅದು ಈ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಅಥವಾ ಮೊಬೈಲ್ ಆಪ್ಗಳಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲ ಅದನ್ನ ಉಪಯೋಗಿಸ್ತಾರೆ. ಇದರಿಂದ ಏನಾಗತ್ತೆ ಅಂತಂದ್ರೆ, ನೀವು ಕಳಿಸುವಂತ ಎಲ್ಲಾ ಸಂದೇಶಗಳು ಬೇರೆಯವರು ಹ್ಯಾಕರ್ಸ್ ಅದನ್ನ ಡಿಕೋಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತಡೆಗಟ್ಟಲು ಈ ಒಂದು ಕ್ವಾಂಟಮ್ ಯುಗದಲ್ಲಿಯೂ ಸಹ ನಮ್ಮ ಸಂದೇಶಗಳು, ನಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗಳು ಸುರಕ್ಷಿತವಾಗಿರಲು ಈ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೇಳಿ ಅನ್ವೇಷಣೆ ಆಗಿದೆ.
0: ಕ್ವಾಂಟಮ್ ಕಂಪ್ಯೂಟರ್ ಎಷ್ಟು ಪ್ರಬಲವಾಗಿದೆ ಹಾಗಾದ್ರೆ?
2: ಬೇಸಿಕಲಿ ಈಗ ನಾವೊಂದು ಕ್ಲಾಸಿಕಲ್ ಕಂಪ್ಯೂಟರ್ ಅಥವಾ ಈಗ ಬಳಸ್ತಿರುವಂತಹ ಒಂದು ಗಣಕಯಂತ್ರ ತಗೊಂಡ್ರೆ, ಅದರಲ್ಲಿ ಮೂಲ ತತ್ವ ಏನಿದೆ ಅಂತಂದ್ರೆ, ಅದನ್ನ ನಾವು ಕ್ಲಾಸಿಕಲ್ ಬಿಟ್ ಅಂತ ಹೇಳಿದ್ರೆ ಅದರ ಸ್ಥಿತಿ ಶೂನ್ಯ ಅಥವಾ 1 ಇರುತ್ತೆ. ಕ್ವಾಂಟಮ್ ಕಂಪ್ಯೂಟರ್ನ ಮೂಲ ಏನು ಒಂದು ಪ್ರಿನ್ಸಿಪಲ್ ಇದೆ, ಅದು ಫಿಸಿಕ್ಸ್ ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ. ಅಲ್ಲಿ ಒಂದು ಕ್ಯೂಬಿಟ್ ಅಂತ ಹೇಳಿ ಕರಿತೇವೆ. ಆ ಕ್ಯೂಬಿಟ್ ನಲ್ಲಿ ಅದು ಒಂದೇ ಸಮಯದಲ್ಲಿ ಶೂನ್ಯ ಮತ್ತು 1 ಸ್ಥಿತಿಯಲ್ಲಿ ಇರಬಹುದು. ಇನ್ನು ಕೆಲವು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಅನೇಕ ಪ್ರಿನ್ಸಿಪಲ್ ಗಳಿವೆ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ನಲ್ಲಿ ನೀವು ಅನೇಕ ರಹಸ್ಯಗಳನ್ನ ಏನಾದರೂ ಹುಡುಕುವ ಒಂದು ಪ್ರಯತ್ನ ಮಾಡಿದ್ರೆ, ಆ ರಹಸ್ಯಗಳನ್ನ ಲಕ್ಷಾಂತರ ಕೀಗಳಿವೆ ಅಂದಿಟ್ಕೊಳ್ಳಿ, ಆ ಕೀಗಳಲ್ಲಿ ನನ್ನ ಒಂದು ಕೀ ಇದೆ, ಅದು ಒಂದೇ ಕ್ಷಣದಲ್ಲಿ ಕೀಗಳನ್ನು ಹುಡುಕಬಹುದು, ಮತ್ತೆ ಅದನ್ನ ಯಾವ್ದಿದೆ ಅಂತೇಳಿ ಕಂಡುಹಿಡಿಯುವಂತ ಒಂದು ಕ್ಷಮತೆ ಕ್ವಾಂಟಮ್ ಕಂಪ್ಯೂಟರ್ ನಲ್ಲಿದೆ. ಇದು ಒಂದು ಈಗಿರುವಂತ ಗಣಕಯಂತ್ರಕ್ಕೂ ಕ್ವಾಂಟಮ್ ಕಂಪ್ಯೂಟರ್ಗೂ ಇರುವಂತ ಮೂಲಭೂತ ವ್ಯತ್ಯಾಸ ಅಂತ ಹೇಳ್ಬೋದು.
0: ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ಕೇಳುಗರಿಗೆ ಕಾಡುವ ಪ್ರಶ್ನೆ ಏನು ಅಂತಂದ್ರೆ, ನನ್ನ ಬಳಿ ಇರುವ ಮೊಬೈಲ್ ಲ್ಯಾಪ್ಟಾಪ್ ಬದಲಾಯಿಸಬೇಕಾ, ಹಾಗಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಸ್ ಬೇಕಾಗತ್ತಾ ಈ ರೀತಿಯಲ್ಲಿ ಸುರಕ್ಷಿತವಾಗಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ನ ಇಡೋದಿಕ್ಕೆ?
2: ಇಲ್ಲ, ಖಂಡಿತವಾಗಿ ಇಲ್ಲ. ನಿಮ್ಮಲ್ಲಿರುವಂತ ಈಗಿರುವಂತ ಏನು ಗಣಕಯಂತ್ರ ಇದೆ, ಮೊಬೈಲ್ ಇದೆ, ಅಥವಾ ಬೇರೆ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ನೀವು ಯಾವ್ದನ್ನ ಉಪಯೋಗಿಸಿ ಕಮ್ಯುನಿಕೇಟ್ ಮಾಡ್ತಿರಲ್ಲ, ಅದನ್ನ ನೀವು ಬದಲಾಯಿಸುವಂತ ಅಗತ್ಯ ಇಲ್ಲ. ಕೇವಲ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಗಳ ಮೂಲಕ ನೀವು ಈಗಿರುವಂತಹ ಕ್ರಿಪ್ಟೋಗ್ರಫಿ ಇದೆ, ಕ್ಲಾಸಿಕಲ್ ಕ್ರಿಪ್ಟೋಗ್ರಫಿ, ಅದನ್ನ ನೀವು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ಅಪ್ಗ್ರೇಡ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇವೆ.
0: ಹಾಗಾದ್ರೆ PQC ಸಾಕಷ್ಟು ಸೆಕ್ಯೂರಿಟಿಯನ್ನ ಕೊಡುತ್ತೆ ಅನ್ನೋದಕ್ಕೆ ಒಂದು ಸರಳ ಉದಾಹರಣೆಯನ್ನ ಕೊಡಬಹುದಾ?
2: ಈಗಿರುವಂತಹ ಒಂದು ಪಬ್ಲಿಕ್ ಕ್ರಿಪ್ಟೋಗ್ರಫಿ ಏನಿದೆ,

0: ಒಂದು ಮೂಲಭೂತವಾದಂತಹ ಆರ್ ಎಸ್ ಎ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಆರ್ ಎಸ್ ಎ ಸಿಸ್ಟಮ್ನ ಒಂದು ಮುಖ್ಯವಾದಂತ ಏನು ಸುರಕ್ಷತೆ ಇದೆ, ಅದು ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಆಧಾರಿತವಾಗಿದೆ. ನೀವು ಎರಡು ದೊಡ್ಡದಾದಂತ 200 ಅಥವಾ 250 ಡಿಜಿಟ್ ಇರುವಂತ ಎರಡು ಸಂಖ್ಯೆಗಳನ್ನ ತಗೊಂಡು ನೀವು ಗುಣಿಸಿದಾಗ ಆ ಬರುವಂತ ಸಂಖ್ಯೆ ಏನಿದೆ ಅದು ನನ್ನ ಒಂದು ಸೀಕ್ರೆಟ್ ಆಗಿರುತ್ತೆ. ನೀವು ಆ ಒಂದು ಸಂಖ್ಯೆಯನ್ನ ಒಡೆದು ಅದಕ್ಕೆ ಅಂತಾರಂತಂದ್ರೆ ಫ್ಯಾಕ್ಟರೈಸೇಷನ್ ಅಂತಾರೆ. ಆ ಫ್ಯಾಕ್ಟರೈಸೇಷನ್ ನಿಮ್ಮಲ್ಲಿ ಸಾಧ್ಯವಾದಾಗ ಅದರ ಸುರಕ್ಷತೆ ಸಂಪೂರ್ಣವಾಗಿ ನೆಲಕಚ್ಚತ್ತೆ. ಒಂದು ಪ್ರಬಲವಾದ ಕ್ವಾಂಟಮ್ ಕಂಪ್ಯೂಟರ್ ಇದ್ರೆ ಇದನ್ನ ಬಹಳ ಸರಳವಾಗಿ ಮಾಡಬಹುದು. ಈಗಿರುವಂತಹ ಕಂಪ್ಯೂಟರ್ಗಳಲ್ಲಿ ನೀವು ಲಕ್ಷಾಂತರ ವರ್ಷಗಳನ್ನು ವ್ಯಯಿಸಿದ್ರು ಅದು ಸಾಧ್ಯವಿಲ್ಲ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಏನು ಹೊಸ ಸಂಶೋಧನೆ ಗಣಿತ ತಜ್ಞರು ಮಾಡಿದರೆ ಈ ರಹಸ್ಯವನ್ನು ಕಂಡುಹಿಡಿಯೋದು ಬಹಳ ಕಷ್ಟ ಆಗತ್ತೆ. ಸೊ ಈ ಒಂದು ಏನ್ ಗಣಿತ ಇದೆಯಲ್ಲ, ಆ ಗಣಿತ ಲ್ಯಾಟಿಸ್ ಬೇಸ್ಡ್ ಅಥವಾ ಕೋಡ್ ಬೇಸ್ಡ್ ಅಥವಾ ಹ್ಯಾಶ್ ಬೇಸ್ಡ್ ಕ್ರಿಪ್ಟೋಗ್ರಫಿ ಅಂತ ಹೇಳಿ ಕರೀತಾರೆ. ಸೊ ಇದು ಕ್ವಾಂಟಮ್ ಕಂಪ್ಯೂಟರ್ ಬಂದ್ರು ಅಥವಾ ಈಗಿರುವಂತಹ ಕಂಪ್ಯೂಟರ್ ನಲ್ಲಿ ಲಕ್ಷಾಂತರ ವರ್ಷಗಳು ಬೇಕಾಗತ್ತೆ.
1: ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಪಿ ಕ್ಯೂ ಸಿ ಅನ್ನೋದು ಒಂದು ಭೂಲ್ ಬುಲಯ್ಯ ಅಥವಾ ಚಕ್ರವ್ಯೂಹ ಅಂತ ಅನ್ಕೊಳ್ಬಹುದು. ಈ ಚಕ್ರವ್ಯೂಹದಲ್ಲಿ ಹೋಗಿ ಅದನ್ನ ಹುಡುಕೋ ಅಷ್ಟು ಸಾಮರ್ಥ್ಯ ಯಾವ ಕಂಪ್ಯೂಟರ್ಸ್ಗೂ ಇರಬಾರದು ಅನ್ನೋ ರೀತಿಯಲ್ಲಿ ಕಷ್ಟವಾಗುವಂತೆ ಒಂದು ತಂತ್ರಜ್ಞಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಡಾಟಾಗೆ ಮತ್ತೊಂದು ಬಲವಾದ ಸೆಕ್ಯೂರಿಟಿ ಲೇಯರ್ ಸಿಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ರೆ. ಈಗ ನಾವು ಬಳಸ್ತಾ ಇರುವಂತದ್ದು ಸಾಮಾನ್ಯ ಕಂಪ್ಯೂಟರ್ಸ್, ಕ್ವಾಂಟಮ್ ಕಂಪ್ಯೂಟರ್ಸ್ ಅಥವಾ ಸೂಪರ್ ಕಂಪ್ಯೂಟರ್ಸ್ ಪ್ರತಿಯೊಬ್ಬರ ಕೈಗೆ ಸಿಗುವುದು ಇನ್ನೂ ತುಂಬಾ ದೂರದಲ್ಲಿದೆ ಅಂತ ಅನ್ಸುತ್ತೆ. ಆದ್ರೂ ಈಗಲೇ ಇಷ್ಟೊಂದು ಪ್ರಿಪರೇಷನ್ ಯಾಕೆ?
0: ಒಂದು ಯಾವುದೇ ಒಂದು ಸಂದೇಶ ಇದ್ರೆ ಅದಕ್ಕೆ ಒಂದು ಟೈಮ್ ವ್ಯಾಲ್ಯೂ ಅಂತ ಇರುತ್ತೆ. ಆ ಟೈಮ್ ವ್ಯಾಲ್ಯೂ ಮೇಲೆ ನಿಮ್ಮ ಸಂದೇಶದ ಸುರಕ್ಷತೆ ನಿರ್ಭರ ಆಗಿರುತ್ತೆ. ನೀವೇನೋ ಒಂದು ಸಂದೇಶ ಕಳಿಸಿರ್ತೀರ, ಆ ಸಂದೇಶನ ನೀವು ಅದನ್ನ ಸುಮಾರು ಒಂದು 10 ವರ್ಷಗಳ ವರ್ಗಾದ್ರೂ ಬೇರೆಯವರಿಗೆ ಸಿಗಬಾರದು, ಅದನ್ನ ಸೇ ಇನ್ನೂ ಸುರಕ್ಷಿತವಾಗಿರ್ಬೇಕು ಅಂತ ಅನ್ನೋ ಒಂದು ವಿಷಯ ಇತ್ತಂದ್ರೆ ಹಾರ್ವೆಸ್ಟ್ ನೋ ಡಿಕ್ರಿಪ್ಟ್ ಲೇಟರ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಅಂತಂದ್ರೆ ಈಗ ನಾವು ಎಲ್ಲ ಕಳಿಸುವಂತ ಸಂದೇಶಗಳು ತರಂಗಾಂತರಗಳ ಮೂಲಕ ಹೋಗುತ್ತೆ. ಆ ತರಂಗಾಂತರಗಳನ್ನ ಕ್ರೋಡೀಕರಿಸಿ ಇಡುವಂತ ಕೆಲವು ಯಂತ್ರಗಳಿವೆ. ಪ್ರಬಲವಾದ ಕ್ವಾಂಟಮ್ ಕಂಪ್ಯೂಟರ್ಗಳು ಬರುತ್ತೆ, ಅವಾಗ ಆ ತರಂಗಾಂತರಗಳನ್ನ ಅವರು ಡಿಕೋಡ್ ಮಾಡಿ ನಿಮ್ಮ ಸಂದೇಶ ಏನಿತ್ತು ಅಂತ ಓದುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ.
1: ಸೊ ಆ ಮುಂದಾಲೋಚನೆ ಇಟ್ಕೊಂಡು ಈಗ್ಲಿಂದನೇ ನಾವು ಸುರಕ್ಷಿತವಾದ ಒಂದು ತಂತ್ರಜ್ಞಾನವನ್ನ ಹುಡ್ಕೊಳ್ಬೇಕು. ಮುಂದೆ ಅದು ಡೀಟೇಲ್ಸ್ ಲೀಕ್ ಆದಾಗ ಅದನ್ನ ತಡೆಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀರಾ.
0: ಬಹುಶಃ ಇನ್ನೊಂದು 4-5 ವರ್ಷದಲ್ಲಿ ನಿಮ್ಗೆ ಅತ್ಯಂತ ಪ್ರಬಲವಾದ ಒಂದು ಕ್ವಾಂಟಮ್ ಕಂಪ್ಯೂಟರ್ ಬರಬಹುದು. ಆ ಕಂಪ್ಯೂಟರ್ ಬಂದಾಗ ಈಗಿರುವಂತ ಎಲ್ಲಾ ಸುರಕ್ಷಿತ ಕ್ರಮಗಳಿವೆ ಅವು ಬ್ರೇಕ್ ಡೌನ್ ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ. ಸೊ ಈಗ ನಮ್ಮ ಪ್ರಯತ್ನ ಈಗಿಂದನೇ ಇರಬೇಕು ಮತ್ತೆ ಅದ್ರ ಬಗ್ಗೆ ಒಂದು ಜನರಲ್ಲಿನು
1: ಜಾಗೃತಿ ಇರಬೇಕು.
0: ಇದು ಕೇವಲ ಮೊಬೈಲ್ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲ, ಕಾರ್ ಅನ್ನು ತಗೊಳ್ಳಿ ಅಥವಾ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ, ಅದು ಸುರಕ್ಷಿತವಾಗಿರಲಿಲ್ಲ ಅಂತಂದ್ರೆ ಅವುಗಳನ್ನ ಹ್ಯಾಕರ್ಸ್ಗಳು ಅದನ್ನ ಕಾರ್ಗಳನ್ನ ಓಪನ್ ಮಾಡಬಹುದು. ನೀವು ಸುರಕ್ಷಿತವಾಗಿಡ್ಬೇಕಂತಂದ್ರೆ ನಿಮಗೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಗತ್ಯ ಆಗಿರುತ್ತೆ.
1: ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಾವು ಎಲ್ಲಿ ನಮ್ಮ ಡೀಟೇಲ್ಸ್ ಅಥವಾ ಮಾಹಿತಿಗಳು ಎಲ್ಲಿ ಸೋರೋಗ್ಬಾರ್ದು ಅನ್ನೋದು ನಮಗೆ ಇರುತ್ತೋ ಅಲ್ಲಿ ಪಿ ಕ್ಯೂ ಸಿ ತುಂಬಾನೇ ಮುಖ್ಯ ಅಂತ ಹೇಳ್ತಾ
0: ಇದ್ದೀರಾ.
1: ಇನ್ನು ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಈಗ ನಮ್ಮ ಮೊಬೈಲ್ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸ್ ಗಳನ್ನ ನಾವು ನೋಡ್ತೇವೆ, ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ?
0: ಖಂಡಿತ ಮೇಡಮ್. ಈಗ ನೀವು ಒಂದು ವಿಂಡೋಸ್ ನಲ್ಲಿ ಮೊಬೈಲ್ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಂತಂದ್ರೆ, ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ಸ್ ಯೂಸ್ ಮಾಡ್ತಾ ಇದ್ರೆ ಅಂದಿಟ್ಟು ನೀವು ಒಂದು ಸಾಫ್ಟ್ವೇರ್ ಅಪ್ಡೇಟ್ ಕಳಿಸ್ತಾರೆ, ಅದ್ರ ಹಿಂದೆ ಕ್ರಿಪ್ಟೋಗ್ರಫಿ ವರ್ಕ್ ಮಾಡುತ್ತೆ. ಸೊ ನಿಮ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಸುರಕ್ಷಿತವಾಗಿರ್ಬೇಕಂತಂದ್ರೆ ಬೇರೆ ಹ್ಯಾಕರ್ಸ್ ಅಥವಾ ವೈರಸ್ ಇನ್ಫೆಕ್ಟ್ ಆಗಬಾರ್ದಂತಂದ್ರೆ ನಿಮ್ಮ ಸಿಸ್ಟಮ್ಗಳನ್ನ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ.
1: ಇನ್ನು ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಸರ್?
0: ಅನೇಕ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಗಳ ಜೊತೆಗೆ ಒಗ್ಗೂಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಈಗ ಸಾಫ್ಟ್ವೇರ್ ಅಪ್ಗ್ರೇಡ್ ಏನಿದೆ ಅದು ಸಾಮಾನ್ಯ ಜನರಿಗೆ ಆಗುತ್ತೆ. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ರಾಷ್ಟ್ರೀಯ ಸುರಕ್ಷತಾ ಸಂಸ್ಥೆಗಳೇನಿವೆ ಅವರು ತಮ್ಮ ಹಾರ್ಡ್ವೇರ್ ಅನ್ನು ಸಹ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಅಲ್ಗಾರಿದಮ್ಗಳ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಒಂದು FPGA ಅಂತೇಳಿ ಒಂದು ವಿಶೇಷವಾದಂತಹ ಸಾಧನ, ಅಲ್ಲಿ ಸಹ ಅದನ್ನ ನಾವು ಕಾರ್ಯಾನುತಗೊಳಿಸ್ತಾ ಇದ್ದೇವೆ ಮೈಟಿಯ ಒಂದು ಧನ ಸಹಾಯದಿಂದ. ಆಮೇಲೆ ಚಿಕ್ಕ ಚಿಕ್ಕ ಡಿವೈಸ್ ಗಳಿರುತ್ತೆ ಅದಕ್ಕೆ ಮೈಕ್ರೋ ಕಂಟ್ರೋಲರ್ಸ್ ಅಂತಾರೆ, ಅಲ್ಲಿ ಸಹ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದಲ್ಲದೆ ಇಲ್ಲಿ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಈಗ ಬರ್ತಾ ಇರುವಂತಹ ಈ ಪೋಸ್ಟ್ ಕ್ವಾಂಟಮ್ ಅಲ್ಗಾರಿದಮ್ಸ್ ಅವುಗಳು ಎಷ್ಟು ಸುರಕ್ಷಿತವಾಗಿದೆ ಅದನ್ನ ಅನಲೈಸ್ ಮಾಡುವಂತಹ ಒಂದು ಕಾರ್ಯವನ್ನು ಸಹ ನಾವು ಸಿಡ್ಯಾಕ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೇವೆ.
1: ಸೈಂಟಿಸ್ಟ್ ರಾಘವೇಂದ್ರ ಪಾಟೀಲ್ ಅವರು ಹೇಳಿದಾಗೆ ಬರೀ ಇದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಅಲ್ಲ, ಆರೋಗ್ಯ ಸಂಸ್ಥೆ ಆಗಿರಬಹುದು ಅಥವಾ ಡಿಫೆನ್ಸ್ ಆಗಿರಬಹುದು ಅಥವಾ ಬೇರೆ IoT ಸಂಸ್ಥೆಗಳಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಮಾತ್ರ ಅಲ್ಲ, ಪ್ರತಿ ಒಬ್ಬರಿಗೂ ಇದರ ಉಪಯೋಗ ಖಂಡಿತ ಬರುತ್ತೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಮೊಬೈಲ್ ನಲ್ಲಿ ನಾವು ಟ್ರಾನ್ಸಾಕ್ಷನ್ ನ ಮಾಡ್ತಾ ಇದೀವಿ. ಹಾಗಾಗಿ ಸಿಡಾಕ್ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ ಕ್ವಾಂಟಮ್ ಯುಗದ ಬಗ್ಗೆ.

0: ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶವೇನು?
1: ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಾವು ಸೆಕ್ಯೂರಿಟಿ ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಏನಿದೆ, ಹೆಲ್ತ್ ಕೇರ್ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಹೊಸ ಅವಕಾಶವನ್ನು ತಂದುಕೊಡ್ತಾ ಇದೆ. ಅದೇ ಸಮಯದಲ್ಲಿ ನಮ್ಮ ಈ ಡಿಜಿಟಲ್ ಸೊಸೈಟಿಯ ಸೆಕ್ಯೂರಿಟಿಯನ್ನ ಇನ್ನಷ್ಟು ಬಲಪಡಿಸುವಂತ ಅಗತ್ಯ ಇದೆ. ನಮ್ಮ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಯಿತು, ಮೊಬೈಲ್ ನಲ್ಲಿ ಮೆಸೇಜ್ ಕಳಿಸೋದಾಯಿತು, UPI ಟ್ರಾನ್ಸಾಕ್ಷನ್ ಆಯಿತು, ಭವಿಷ್ಯದ ಏನು ಆಟೋನಮಸ್ ವೆಹಿಕಲ್ಸ್ ಇವೆ ಅವುಗಳ ಒಂದು ಸುರಕ್ಷತೆಗಾಗಿ ವಿಚಾರ ಮಾಡಿದಾಗ ನಮ್ಮ ಈ ಸಂಪೂರ್ಣ ಡಿಜಿಟಲ್ ವರ್ಲ್ಡ್ ಏನಿದೆ ಅದು ಸುರಕ್ಷಿತವಾಗಿರಬೇಕಂತಂದ್ರೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ತುಂಬಾ ಅಗತ್ಯ ಆದಂತ ಒಂದು ಸಾಧನ ಆಗಿದೆ. ಇದು ಒಂಥರ ಸೆಕ್ಯೂರಿಟಿ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು.
0: ಪ್ರಿಯ ಶ್ರೋತೃಗಳೇ, ಇಂದು ನಾವು ಕೇಳಿದ ವಿಷಯ ಸ್ವಲ್ಪ ಟೆಕ್ನಿಕಲ್ ಅಂತ ಅನಿಸ್ಬಹುದು, ಆದ್ರೆ ಅದರ ಉದ್ದೇಶ ಮಾತ್ರ ತುಂಬಾ ಸರಳವಾಗಿದೆ. ಅದೇನಂದ್ರೆ ನಮ್ಮ ಇಂದಿನ ಡಿಜಿಟಲ್ ಜೀವನವನ್ನ ನಾಳೆಯ ಟೆಕ್ನಾಲಜಿಗೂ ಸುರಕ್ಷಿತವಾಗಿ ಇಡಬೇಕು ಅನ್ನೋದಾದ್ರೆ ಖಂಡಿತ ನಾವು PQC ಬಳಸಬೇಕು. ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಿದ್ದಂಗೆ ನಮ್ಮ ಸೆಕ್ಯೂರಿಟಿ ಕೂಡ ಅದರ ಜೊತೆಯಲ್ಲಿ ಮುಂದೆ ಹೋಗ್ಬೇಕು. ಇದೇ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಮಹತ್ವ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸಿದ ರಾಘವೇಂದ್ರ ಪಾಟೀಲ್ ಸೈಂಟಿಸ್ಟ್ ಎಫ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
1: ತುಂಬಾ ಧನ್ಯವಾದಗಳು.
2: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ರಾಘವೇಂದ್ರ ಪಾಟೀಲ್ ಸೈಂಟಿಸ್ಟ್ ಎಫ್ ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಟ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:30.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
6: ಆಗಸ್ಟ್ 25 ನಿಧನರಾದ ಕಾಲೂರು ಗ್ರಾಮ ಯಾಲದಾಳು ಕೆ ಉದಯ ಅವರ ತಿಥಿ ಕರ್ಮಾಂತರ ಇದೇ 10. ನಾಳೆ ಗುರುವಾರ ಪೂರ್ವಾಹ್ನ 11 ಕಾಲೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆದಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಸುಮಿತ್ರ, ಮಗ, ಮಗಳು, ಅಳಿಯ, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
7: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
9: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
10: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು

0: ಅಮ್ಮತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 10 ಗಂಟೆಗೆ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಐನಂದ ಕೆ ಅಯ್ಯಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರಿಗೂ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಸದಸ್ಯರೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: No.1769 ಮಡಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ 2025-26 ಸಾಲಿನ 45 ವಾರ್ಷಿಕ ಮಹಾಸಭೆ ಇದೇ 11 ಶುಕ್ರವಾರ ಪೂರ್ವಾಹ್ನ 10 ಗಂಟೆಗೆ ಮಡಿಕೇರಿ ಬಾಲಭವನದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮುದ್ದಂಡ ಡಿ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಪಿ ದಿಲೀಪ್ ಅವರು ಕೇಳಿಕೊಂಡಿದ್ದಾರೆ.
6: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
7: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
6: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್.
8: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರ.

ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ

0: ಪ್ಯಾರಾ ಸರಣಿ ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ವಾರ್ತೆಗಳ ವಿವರ. ಭಾರತದ ಫಿನ್ಟೆಕ್ ಕ್ಷೇತ್ರ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು, ದೇಶದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ಯಶಸ್ಸಿನ ಸಾರಥಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಈ ಪರಿವರ್ತನೆ ಅಗಾಧವಾಗಿದ್ದು, ಜಗತ್ತಿನಲ್ಲಿ ಫಿನ್ಟೆಕ್ ಕುರಿತ ಚರ್ಚೆಯಲ್ಲಿ ಯುಪಿಎ ಪ್ರಸ್ತಾಪವಿಲ್ಲದೆ ಅದು ಅಪೂರ್ಣವಾಗಲಿದೆ ಎಂದರು. ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರನ್ನು ಸಶಕ್ತಗೊಳಿಸುವ ಕುರಿತು ಮಾತನಾಡಿದ ಪ್ರಧಾನಿ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪಲು ಸಾಧ್ಯವಾಗದ ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಿಗೆ ತಲುಪಿ ಜನಸಾಮಾನ್ಯರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಲು ಯುಪಿಐ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಆಗಸ್ಟ್ ತಿಂಗಳೊಂದರಲ್ಲೇ 24 ಶತಕೋಟಿಗೂ ಅಧಿಕ ಯುಪಿಐ ವಹಿವಾಟುಗಳು ನಡೆದಿರುವುದನ್ನು ಈ ವೇಳೆ ಅವರು ಪ್ರಸ್ತಾಪಿಸಿದರು. ಯುಪಿಐ ಸಾಧಿಸಿರುವ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಕಂಡು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಯುಪಿಐ ಕೇವಲ ತಾಂತ್ರಿಕ ಪ್ರಗತಿಯಲ್ಲ, ಅದೊಂದು ಇಡೀ ನಾಗರಿಕತೆಯ ಯಶೋಗಾಥೆ ಎಂದು ಬಣ್ಣಿಸಿರುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದರು.
1: ಭಾರತ್ ಕಿ ಫಿನ್ಟೆಕ್ ಸ್ಟೋರಿ ಅದ್ಭುತ ರಹಿ ಹೈ ಔರ್ ಇಸ್ಕಾ ಏಕ್ ಬಡಾ ಚಾಂಪಿಯನ್ ಹೈ ಹಮಾರಾ ಯುಪಿಐ. ಮೈನೆ ಪಿಛ್ಲೆ ಸಾಲ್ ಭಿ ಇಸ್ಕಿ ಚರ್ಚಾ ಕಿ ಥಿ, ಲೇಕಿನ್ ಯೇ ಇತ್ನಿ ಬಡಿ ಟ್ರಾನ್ಸ್ಫಾರ್ಮೇಶನ್ ಹೈ ಕಿ ಜಬ್ ಭಿ ಫಿನ್ಟೆಕ್ ಕಿ ಚರ್ಚಾ ಹೋಗಿ ತೋ ವೋ ಯುಪಿಐ ಕೆ ಬಿನಾ ಅಧೂರಿ ಹೀ ಹೋಗಿ.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಉದ್ಘಾಟಿಸಲಿದ್ದಾರೆ. ಈ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿರಲಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆ, ಪಂಚಾಯಿತಿ ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧೀನದಲ್ಲಿರುವ ಪ್ರಮುಖ ಸಾರ್ವಜನಿಕ ಸಂಪರ್ಕ ಕೇಂದ್ರವಾದ ನವೀಕೃತ ನೆಹರು ತಾರಾಲಯವನ್ನು ನವದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ನವೀಕರಿಸಲಾದ ತಾರಾಲಯ ವಿಜ್ಞಾನ ಸಂವಹನವನ್ನು ಬಲಪಡಿಸುವುದು, ಖಗೋಳ ವಿಜ್ಞಾನದ ಕುರಿತು ಅರಿವು ಮೂಡಿಸುವುದು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಅಶ್ವಾನಿ ಲೋಹಾನಿ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಾಗೂ ವಿದ್ಯಾರ್ಥಿಗಳು, ಯುವಜನರು ಮತ್ತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಲು ತಾರಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಿಸಿದಾಗಲೂ ಭಾರತ ಸದಾ ಅದರ ಬೆನ್ನೆಲುಬಾಗಿ ನಿಂತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸದ ಭಾಗವಾಗಿ ನಿನ್ನೆ ಶ್ರೀಲಂಕಾದ ಕೊಲಂಬೋಗೆ ಭೇಟಿ ನೀಡಿದ ಅವರು ಭಾರತೀಯ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಿದರು. ಉಭಯ ದೇಶಗಳ ನಡುವಿನ ಸಂಬಂಧವು ಹಂಚಿಕೆಯ ಇತಿಹಾಸ, ಸಂಸ್ಕೃತಿ ಮತ್ತು ನಂಬಿಕೆಯ ಬಲವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿದೆ ಎಂದು ಬಣ್ಣಿಸಿದರು. ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿರುವ ಸಚಿವ ರಾಜನಾಥ್ ಸಿಂಗ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಕಟ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವೇ ದ್ವಿಪಕ್ಷೀಯ ಸಂಬಂಧಗಳ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರವಾಸವು ಉಭಯ ದೇಶಗಳ ರಕ್ಷಣೆ ಹಾಗೂ ಪ್ರಾದೇಶಿಕ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವೃದ್ಧಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಕುವೈತ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು

0: ಒಳಪಡಿಸಲು ಒಪ್ಪಿಕೊಂಡಿವೆ. ಭಾರತ ಮತ್ತು ಕುವೈತ್ ನಡುವಿನ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ನಿನ್ನೆ ಕುವೈತ್ನಲ್ಲಿ ನಡೆಯಿತು. ಸಭೆಯ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್ ಮತ್ತು ಕುವೈತ್ ವಿದೇಶಾಂಗ ಸಚಿವಾಲಯದ ಏಷ್ಯಾ ವ್ಯವಹಾರಗಳ ಸಹಾಯಕ ವಿದೇಶಾಂಗ ಸಚಿವ ನವಾಫ್ ಅಬ್ದುಲ್ಲಾತೀಫ್ ಸುಲೈಮಾನ್ ಅಲ್ ಅಹ್ಮದ್ ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ ಬಾಂಧವ್ಯ, ವ್ಯಾಪಾರ, ಹೂಡಿಕೆ, ರಕ್ಷಣಾ, ಭದ್ರತೆ, ಇಂಧನ, ಸಹಕಾರ, ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ದೇಶಗಳು ಚರ್ಚಿಸಿದವು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪರಸ್ಪರ ದಾಳಿಯಿಂದ ಪಶ್ಚಿಮ ಏಷ್ಯಾದ್ಯಂತ ಉದ್ವಿಗ್ನತೆ ತೀವ್ರಗೊಂಡಿದ್ದು ಸಂಘರ್ಷ ಮತ್ತಷ್ಟು ವಿಸ್ತರಿಸುವ ಆತಂಕ ಎದುರಾಗಿದೆ. ಕಳೆದ ಎರಡು ದಿನಗಳಲ್ಲಿ ಅಮೆರಿಕದ ಯುದ್ಧ ನೌಕೆಯ ಮೇಲೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ನ 5 ಕಚ್ಚಾ ತೈಲ ಸಾಗಣೆ ಹಡಗುಗಳನ್ನು ಅಮೆರಿಕದ ಸೇನೆ ನಾಶಪಡಿಸಿದೆ ಎಂದು ಅಮೆರಿಕ ತಿಳಿಸಿದೆ. ಪ್ರತೀಕಾರವಾಗಿ ಇರಾನ್ ಜೋರ್ಡಾನ್ನಲ್ಲಿರುವ ಅಮೆರಿಕದ ನೆಲೆಗಳತ್ತ ಕ್ಷಿಪಣಿ ದಾಳಿ ನಡೆಸಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಹಾಗೂ ಸಹಾಯಕಿಯರ ರಾಜ್ಯದ ಮೇಲೆ ಪಾಲಿನ ಗೌರವಧನವನ್ನು ತಿಂಗಳಿಗೆ 2,000 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಪರಿಷ್ಕರಣೆಯ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಟ್ಟು 12,000 ರೂಪಾಯಿ ಗೌರವಧನ ದೊರೆಯಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗೋವಾದ ಪೋರ್ವರಿಮ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಲಾಗಿರುವ ಷಟ್ ಪಥಗಳ ಈ ಕಾರಿಡಾರ್ 5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿದೆ. ಸುಮಾರು 641 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಲಿದ್ದು ಪಣಜಿ ಮತ್ತು ರಾಜ್ಯದ ಉತ್ತರ ಭಾಗದ ನಡುವಿನ ಸಂಪರ್ಕ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆಯಿದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಇಂದು ಹಲವು ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನ ಮತ್ತು ಕಂಚಿನ ಪದಕ ಪಂದ್ಯಗಳಲ್ಲಿ ಭಾರತೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರೀಕರ್ವ್ ಮಿಶ್ರ ತಂಡದ ಚಿನ್ನದ ಪದಕದ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಹರ್ವಿಂದರ್ ಸಿಂಗ್ ಜೋಡಿ ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದ ಫೈನಲ್ನಲ್ಲಿ ಭಾರತದ ಶೀತಲ್ ದೇವಿ ಸ್ಪರ್ಧಿಸುತ್ತಿದ್ದರೆ ಪ್ಯಾರಾ ಕಾಂಪೌಂಡ್ ಮಿಶ್ರ ತಂಡದ ಕಂಚಿನ ಪದಕದ ಪಂದ್ಯದಲ್ಲಿ ಶೀತಲ್ ದೇವಿ ಹಾಗೂ ಟೋಮನ್ ಕುಮಾರ್ ಜೋಡಿ ಕಣಕ್ಕಿಳಿಯಲಿದೆ. ಪ್ಯಾರಾ ರೀಕರ್ವ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತಕ್ಕೆ ಪದಕ ಖಚಿತವಾಗಿದೆ. ರಾಜಶ್ರೀ ಧನ್ರಾಜ್ ರಾಥೋಡ್ ಭಾರತದವರೇ ಆದ ಭಾವನಾ ಅವರನ್ನು ಎದುರಿಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತದ ಸರಿತಾ ಹಾಗೂ ಪ್ಯಾರಾ ಕಾಂಪೌಂಡ್ ಪುರುಷರ ಕಂಚಿನ ಪದಕದಲ್ಲಿ ಟೋಮನ್ ಕುಮಾರ್ ಕಣದಲ್ಲಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ಗೆ ತೆರಳಲಿರುವ ಭಾರತೀಯ ತಂಡಕ್ಕೆ ನವದೆಹಲಿಯಲ್ಲಿ ನಿನ್ನೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ, ಕ್ರೀಡಾ ಕಾರ್ಯದರ್ಶಿ ಹರಿರಂಜನ್ ರಾವ್ ಹಾಗೂ ತಂಡದ ಮುಖ್ಯಸ್ಥ ಸಹದೇವ್ ಯಾದವ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮುಖ್ಯಾಂಶಗಳು. ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45.

0: ಐವತ್ತು ಸೆಕೆಂಡುಗಳು. ನಿಧನ ಸುದ್ದಿ. ಗೋಣಿಕೊಪ್ಪ ಕೈಕೇರಿ ಗ್ರಾಮತ್ರ ಅಚ್ಚಪಂಡ ಗಣಪತಿ ಐಂಡಪೊನ್ನು ಸೀತಮ್ಮ ಅವು ನಿನಾಂದು ಮರಣಪಟ್ಟಿತ್ತು. ಒಂಬತ್ಮೂಂದು ಬೈತ್ರ ಅಚ್ಚಪಂಡ ಸೀತಮ್ಮ ಐಂಗಡ ತಾಮನೆ ಪೊಕ್ಕಳು ಚಂಡ ಆಕಿರಿ ಕರ್ಯ ಇಂದು ಮಜ್ಜಣ ದಂಡುಗಂಟೆಕ್ ನಡ್ಪ. ಸೋಮರಪೇಟೆ ತಾಲೂಕು ಹುಣಸೆ ಬೆಳ್ಳರಳ್ಳಿ ಗ್ರಾಮದ ಟಿಆರ್ ನವೀನ್ ಅವರು ತಮ್ಮ 57ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ಬೆಳಗ್ಗೆ ನಿಧನರಾದರು. ಟಿಆರ್ ನವೀನ್ ಅವರ ಅಂತ್ಯಕ್ರಿಯೆ ಇಂದು ಸ್ವಂತ ಗ್ರಾಮದ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿ ಬೆಟ್ಟಗಳಲೆ ಗ್ರಾಮದ ಕೋಳಿಬೈಲು ತಮ್ಮಯ್ಯನವರ ಮಗ ಭರತ್ ಕುಮಾರ್ ಅವರು 38ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಕೋಳಿಬೈಲು ಭರತ್ ಕುಮಾರ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ಒಳಗೆ ಬೆಟ್ಟಗಳಲೆ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
2: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
5: ನೆಕ್ಸಾ
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
9: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
10: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
11: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
12: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
11: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
13: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ September 9-25 ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲೇ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
14: ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿವನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
15: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣ.
3: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
13: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ, ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
16: ಅಲ್ಲ, ಮಂಗಲಾಲತೆ ಇನ್ನೂ ಸುಮಾರು ಫಂಕ್ಷನ್ಸ್ ಉಂಟು. ಅದನ್ನ ನಿಂಗಕ್ಕೆ 5 pair ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ.
7: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
16: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 1 pair ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್

0: సౌకర్యం మాత్రంలో
1: ద రేమండ్ షాప్ నియర్ కెనరా బ్యాంక్ విరాజపేట.
2: ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಇದೇ ತಿಂಗಳ 14ರಂದು ಸೋಮವಾರ ಅಪರಾಹ್ನ 2 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ಆವರಣದಲ್ಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಬರೆದ ಪ್ರತಿಯೊಬ್ಬ ಕೊಡವರ ಮನೆಯಲ್ಲಿ ಇರಲೇಬೇಕಾದ ಕೊಡವ ವೀರ ಜನಾಂಗದ ಅಂತರಾತ್ಮ ಹಾಗೂ ಕೊಡವಾದ ಸೋಲ್ ಅಂಡ್ ಸ್ಪಿರಿಟ್ ಆಫ್ ಎ ವಾರಿಯರ್ ರೇಸ್ ಸಂಶೋಧನಾ ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕ ಚೊಟ್ಟಕ್ಮಾಡ ರಾಜು ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ ಅಜ್ಜಿಕುಟ್ರ ಎಸ್ ಪೊನ್ನಣ್ಣ ಗ್ರಂಥಗಳ ಬಿಡುಗಡೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ, ಕೊಡವ ಸಮಾಜ ಒಕ್ಕೂಟ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಣ್ಣ ಮಹೇಶ್ ನಾಚಯ್ಯ, ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ, ಕೊಡವ ತಕ್ಕ ಎಳ್ತಗಾರರ ಕೂಟದ ಅಧ್ಯಕ್ಷ ಚಟಗಣ ರವಿಸುಬ್ಬಯ್ಯ ಆತಿಥ್ಯ ವಹಿಸಲಿದ್ದು, ತಾವೆಲ್ಲರೂ ಭಾಗವಹಿಸಬೇಕಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಕೋರಿದೆ.
0: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಅನಂತ್ ಕಾರ್ಸ್.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
5: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. 93% ಸಾಕ್ಷರತೆ ಸಾಧಿಸಿಟ್ಟ ಕೊಡಗು ಜಿಲ್ಲೆನ ಇನ್ನಿ ಚಂದ ದಿನತೆ ಪೂರ್ತಿ ಸಾಕ್ಷರತೆ ಸಾಧಿಸಿಟ್ಟ ಜಿಲ್ಲೆ ಆಯಿತು ಘೋಷಣೆ ಮಾಡುವ ಅಂದು ಜಿಲ್ಲಾ ಸಾಕ್ಷರತಾ ನೋಡಲ್ ಅಧಿಕಾರಿ ಡಾ ಹೇಮಂತ್ ರಾಜ್ ಅಣಿಚಿ. ಕುಶಾಲನಗರ ಪಿಎಂ ಶ್ರೀ ಸ್ಕೂಲಿನಂದು ನಡೆದ ಅಂತಾರಾಷ್ಟೀಯ ಸಾಕ್ಷರತಾ ನಾಳು ಕೂಡನಕ್ಕೆ ಪುದಿಯ ಸಾಕ್ಷರಂಗಕ್ಕೆ ಸನ್ಮಾನ ಮಾಡುವ ಕಾರ್ಯಕ್ರಮದ ಕೂಡಿ ಎಡತಕ್ಕ ಬರೆದ ಅವು ರಾಜ್ಯ 65% ಸಾಕ್ಷರತೆಯನ್ನು ಸಾಧಿಸಿಟ್ಟಕ್ಕ ಸಾಕ್ಷರತೆ ಕೋವಲು ಕೊಡಗು ಜಿಲ್ಲೆ 93% ನಲ್ಲ ಸಾಧನೆ ಮಾಡಿ ಉಳ್ಳದು ಪೆರೆಮೆರೆ ವಿಷಯ. ಅಕ್ಷರಜ್ಞಾನ ಪರಂದೋತೆ ಉಳ್ಳೆಂಗಳ ಸಮಾಜತ್ರ ಮುಖ್ಯವಾಹಿನಿಗೆ ಕೊಂಡಬಪ್ಪದು ಸಾಕ್ಷರತಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಯಿತು ಅರಿಚಿಟ್ಟು. ಡೈರೆಕ್ಟರ್ ಅಭಿವೃದ್ಧಿ ವಿಭಾಗದ ಉಪನಿರ್ದೇಶಕ ರಾಮಚಂದ್ರ ರಾಜ ಅರಸ್, ಸ್ಕೂಲ್ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಹೇಶ್, ಶಿಕ್ಷಣಾಧಿಕಾರಿ ಸೌಮ್ಯ ಪೊನ್ನಪ್ಪ ಕೂಡನಿಗೆ ಕಾರ್ಯಕ್ರಮದ ಹಾಜರಿಂಜ ಮುಖ್ಯಪಟ್ಟ ಊತಕ್ಕೆ ಪರಂದತ್ತು ಕಾರ್ಯಕ್ರಮದ ಮೂಂದು ತಾಲೂಕರ ಪುದಿಯ ಸಾಕ್ಷರಂಗಕ್ಕೆ ಸನ್ಮಾನ ಮಾಡಿಚಿ. ರಾಜ್ಯ ಕೃಷಿ ಸಚಿವಗಳು ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ನರೇಂದ್ರ ಸ್ವಾಮಿ ಅಂಡ ಕೊರವು ಕಾರಿಕೆಲ್ ಬೆಂಗಳೂರು ಇಕ್ಕಾಯ್ತು ನಡೆದ ಹಾರಂಗಿ ಜಲಾಶಯ ನೀರಾವರಿ ಸಲಹಾ ಸಮಿತಿ ಸಭೆಯ ಸಲಹೆಗೆ ಒತ್ತನಕ್ಕೆ ಖಾರೀಫ್ ಬೆಳೆಕ ಹಾರಂಗಿ ನಾಲೆಯಲ್ಲಿ ನೀರು ಬಿಡುವನಿಗೆ ತೀರ್ಮಾನ ಮಾಡಿತ್ತು. ಹಾರಂಗಿ ಜಲಾಶಯದ ಇಕ್ಕವುಳ್ಳ ನೀರರ ಪ್ರಮಾಣ ಕೂಡನಕ್ಕೆ ಈ ತಿಂಗತಿಂಜ ನವೆಂಬರ್ ತಿಂಗಕ್ಕೆತನೆ ಜಲಾಶಯಕ್ಕೆ ಬೊಪ್ಪ ನೀರರ ಪ್ರಮಾಣ ತಂದು ನೋಟಿಯಂಡು ಹಾರಂಗಿ ಬಲದಂಡೆ ಪಿನ್ ಎಡದಂಡೆ ನಾಲೆಕ್ ಕಟ್ಟು ನೀರು ಪದ್ಧತಿ ಪೋಲೆ ನವೆಂಬರ್ 30 ತಿಂಗಕ್ಕೆ 20 ನೀರು ಬಿಡುವುದಾಯಿತು ಮಾಹಿತಿ ತಂದ ಹಾರಂಗಿ ಜಲಾಶಯತ್ರ ಅಧೀಕ್ಷಕ ಇಂಜಿನಿಯರ್ ಸತೀಶ್ ನೀರನ್ನ ಖಾರೀಫ್ ಪಿನ್ನ ಅರೆ ಖುಷ್ಕಿ ಬೊಳೆಕ್ಕೆ ಮಾತ್ರ ಬಳಸುವುದಕ್ಕೆ ಅರಿಚಿಟ್ಟಿತ್ತು. ಅಲ್ಲಿಂಜ ತಕ್ಕ ಪರ್ನಡ್ ಜಲಾಶಯಿತು ನೀರರ ಪ್ರಮಾಣ ಕಮ್ಮಿ ಎಣ್ಣೆಗೆ ಆನಕ ಈ ಆದೇಶತ್ನ ಪರಿಷ್ಕರಣೆ ಮಾಡುವ ನನ್ನ ಅಧೀಕ್ಷಕ ಇಂಜಿನಿಯರ್ ಹಾರಂಗಿ ನಾಲೆಲ್ಲ ಬಿಡುವ ನೀರನ್ನ ನೆಲ್ಲು ಪಿನ್ನ ಕೈಬು ಬೊಳೆಯುವಕ್ಕೆ ಬಳಸತನಕ್ಕೆ ಪಿನ್ನ ಹಾರಂಗಿ ಜಲಾಶಯ ವ್ಯಾಪ್ತಿಗೆ ಬಪ್ಪ ಅಚ್ಚುಕಟ್ಟದಾರಂಗ ನೀರಾವರಿ ಅಧಿಕಾರಿಯಕ್ಕೆ ಸಹಕಾರ ಕೊಡುಪನಿಕೆ ಕೇಟಣಿತ್ತು. ಕೊಡವ ಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಕೂಡನಕ್ಕೆ ಸಂವಿಧಾನ ತಡೆಯಲು ಕೊಡವಕ್ಕೆ ಕಟ್ಟಂಡಿಯ ಹಕ್ಕರ ಮೀದ ಜನರಲ್ಲಿ ಅರಿವಿಕೆ ಬೊಳ್ತಿತ್ತು. ಅದನ್ನ ಸರ್ಕಾರ ಕರಿಚಿಟ್ಟು ಕೊಡುವ ಉದ್ದೇಶತ್ ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದನಲ್ಲಿ ನರ್ತಿನುಳ್ಳ ಮಾಲವ ಚಂಗೋಲೆ ಕೂಡನಕ್ಕೆ ಜನಸಂಪರ್ಕ ಅಭಿಯಾನತ್ರ ಮುಂದನೆ ಮುಟ್ಟದ ಸಭೆ ಇದೇ 19 ಚಟ್ಟಳಿಲು ನಡಪ ಅಂದು ಕೌನ್ಸಿಲರ್ ಅಧ್ಯಕ್ಷ ನಂದಿನರವಂಡ ನಾಚಪ್ಪ ಅರಿಚಿಟ್ಟಿತು. ಕರ್ನಾಟಕ ಲೋಕಾಯುಕ್ತತ್ರ ಕೊಡಗು ಜಿಲ್ಲೆಯ ಅಧಿಕಾರಿಯ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಪುಕಾರ ಅರ್ಜಿನ ಕೊಡ್ತಿತ್ತು. ದುಂಬು ಚಿಟ್ಟಿತ್ತು ಲೋಟರೇಂಜ್ ಅಫಿಡವಿಟ್ ಮರ್ಚಿಟ ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತನ ಇಂದು ಪೊಲಕ 11 ಮಧ್ಯಾಹ್ನ 1 ತನೆ ಮಡಿಕೇರಿ ತಾಲೂಕು ಕಚೇರಿ ಸಭಾ ಬಾಡಿಲು ನಡೆತುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿಕೊಡಪಕ್ಕೆ ತಡ ಮಾಡುವ ಕೂಡನಕ್ಕೆ ಅನವಶ್ಯ ತೊಂದರೆ ಕೊಡುವಂತ ಅಧಿಕಾರಿಯ ಪಿನ್ನ ಸಿಬ್ಬಂದಿಯ ವಿರುದ್ದ ಸಾರ್ವಜನಿಕಂಗ ನಿರ್ಕ ಮಾಡಿದ ಅರ್ಜಿಯಲ್ಲಿ ಪುಕಾರ ಕೊಡ್ತಿತ್ತು. ಅಭಿಯಾನತ್ರ ಪ್ರಯೋಜನ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಮಡಿಕೇರಿಯ 66/11 kV ಕರೆಂಟ್ ಉಪಕೇಂದ್ರದ ನಿರ್ವಹಣೆ ಕೆಲಸ ನಡೆತೋ ಕುಳ್ಳಂಗಾಯ್ತು. ಇಂದು ಪಲಕ 10 25 ತನ್ನ ಈ ಕೇಂದ್ರಕ್ಕೆ ಕರೆಂಟ್ ನಿಪ್ಪಿಚಿಡುವ ಅನ್ನದಾಯ್ತು. ಮಡಿಕೇರಿ ಟೌನ್, ರಾಜಸೀಟ್, ಗದ್ದಿಗೆ, ಕೋಟೆ, ಕುಂಡಾಮೇಸ್ತ್ರಿ, ಓಂಕಾರೇಶ್ವರ ತಿರಿಕೆ, ಜನರಲ್ ತಿಮ್ಮಯ್ಯ ರೋಡ್, ಕೆಎಸ್ಆರ್ಟಿಸಿ ಡಿಪೋ, ಮೇಕೇರಿ, ಭಾಗಮಂಡಲ, ಬೊಯ್ಕೇರಿ, ಸಂಪಾಜೆ, ಗಾಳಿಬೀಡು, ಮಕ್ಕಂದೂರು, ಹೆಬ್ಬೆಟ್ಟಗೇರಿ, ಕೆಬಾಡಗ, ತಾಳತ್ತಮನೆ, ಬೆಟ್ಟಗಿರಿ, ಚೆಟ್ಟಿಮಣಿ, ಚೇರಮಣಿ ಸುತ್ತಮುತ್ತ ಈ ನೇರತ್ತು ಕರೆಂಟ್ ಇಪ್ಪಲೆ. ಸಾರ್ವಜನಿಕಂಗ ಸಹಕರಿಚಿಡುವನಕ್ಕೆ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಕಟ್ಟಂಡಿತು. ಕೊಡವ ಸಾಹಿತ್ಯ ಸಾಹಿತಿಯ ಕೂಡನಕ್ಕೆ ಪುಸ್ತಕ ಓದುವಂಗಕ್ಕೆ ಪುರುಡು ಕೊಡುವ ಉದ್ದೇಶತ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಶುರು ಮಾಡಿದ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಆಡಿಲು. 21 ಪತ್ತಾಯತನ ಗೋಣಿಕೊಪ್ಪತ್ತುಳ್ಳ ಶ್ರೀ ಇಗುತಪ್ಪ ಕೊಡವ ಸಂಗತ್ ಇದೇ 13 ತೊರಪ. ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಕಣ್ಣ ಮಹೇಶ್ ನಾಚಯ್ಯ ಎಂದು ಕೊರುವ ಕಾರಿಕೆಲ್ ಅಂದು ಪಲಕ 11 ನಡಪ ಕಾರ್ಯಕ್ರಮದ ಸಂಗತರ ಅಧ್ಯಕ್ಷ ಅಜ್ಜಿಕುಟ್ಟಿರ ದೇವಯ್ಯ ಪತ್ತಾಯತ್ನ ಲೋಕಾರ್ಪಣೆ ಮಾಡುವುದು.

ಮಂಡ್ಯ ಪಿಂಜ ಬೆನ್ನು ಮೂಳೆಗೆ ಅಪಘಾಯ, ಪಾರ್ಶ್ವವಾಯು, ಪಿಂಜ ಅಪಸ್ಮಾರ ಕಾಯಿಲೆ ತುರ್ತು ನಿರ್ವಹಣೆಗೆ ಒತ್ತನಕ್ಕೆ ವಿಶೇಷ ಬೆಂದು ಉಪನ್ಯಾಸ ಕಾರ್ಯಕ್ರಮ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪಿಂಜ ಬೋಧಕಾಸ್ಪತ್ರೆ ಸಭಾಬಾಡಲು ನಡೆದಿತು. ಸಂಸ್ಥೆಯ ನಿರ್ದೇಶಕಗಳಾದ ಡೀನ್ ಡಾ ಲೋಕೇಶ್, ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥಗಳಾದ ಡಾ ಪ್ರವೀಣ್ ಕುಮಾರ್ ಕೂಡಲಿಕೆ ಖನಪಟ್ಟು ಕೂಡ್ಯಾಡಿ ತಿಂಜ ಕಾರ್ಯಕ್ರಮತ್ ಬೆಂಗಳೂರು ಸ್ಪರ್ಶ್ ಆಸ್ಪತ್ರೆ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಡಾ ನಿಹಾಲ್ ಅಹಮದ್ ತುರ್ತು ಪರಿಸ್ಥಿತಿಲಿ ಚುರುಕಲು ಪಿಂಜ ಒತ್ತ ತೀರ್ಮಾನ ಅರ್ತೂಕು ವೈದ್ಯಕೀಯ ಮುಖಕ್ಕ ಸಹಕಾರಿಯಪ್ಪ ಉಪನ್ಯಾಸ ಕೊಡ್ತಿತ್ತು. ಕೊರವಮಂಗಲತ್ತು ಮುಖ್ಯಪಟ್ಟ ಪದ್ಧತಿಯನ್ನು ಸಂಬಂಧಡುಕುವ ಪದ್ಧತಿಯ ಮಹತ್ವತನ ಇಂದಿತರ ಪೀಳಿಗೆಗೆ ಅರಿಚಿಟ್ಟು ಕೊಡ್ತಿತ್ತು. ಅದನ್ನ ಮೂಲ ರೂಪತೆ ಅದನ್ನ ಕೈಮಾತುವ ಉದ್ದೇಶತ್ತು ಕಾಳಿ ಮಾಡುವಕ್ಕ ಕೊಡವ ಒಕ್ಕಡೊಕ್ಕಡ ನರಲು ಸಂಬಂಧಡುಕುವ ಪೈಪೋಟಿನ ಏರ್ಪಾಡು ಮಾಡಿತು. ಪೊನ್ನಂಪೇಟೆ ಕೊಡವ ಸಮಾಜತ್ ಅಕ್ಟೋಬರ್ 11 ನರಪ ಈ

0: പിന്നെ ഒത്ത തീരുമാനം എടുത്തോക്ക് വൈദ്യകീയ മക്കൾക്ക് സഹകാര്യപ്പ ഉപന്യാസം കൊടുത്തത്. കൊറവമംഗലത്ത് മുഖ്യപ്പെട്ട പദ്ധതിയാണ് സമ്മന്തടുക്കുക പദ്ധതിയുടെ മഹത്വത്തിന് ഇന്ത്യത്തിന്റെ പീളികക്ക് അരിച്ചിട്ട് കൊടുത്തിട്ട് അതിന് മൂന്ന് രൂപത്തെ അതിന് കൈമാത്തുക ഉദ്ദേശത്ത് കാളിമാടുവൊക്കെ കൊറവ ഒക്കടൊക്കെ നടന്നു സമ്മന്തടുക്കുക പൈപ്പോട്ടിന് ഏർപ്പാട് മാറിയത്. പൊന്നംപേട്ട കൊടവ സമാജത്ത് ഒക്ടോബർ 12 നടപ്പ് ഈ പൈപ്പോട്ടിൽ കൂടിയാടുക കിരാതയുള്ളവൊക്കെ ഇതേ 15 വളയെ തങ്ങളുടെ പേദത്തുനിന്ന് നോന്ദണി മാറിയുണ്ടു. ആദ്യ നോന്ദണിയ പർവ്വതുക്കാർക്ക് മാത്രം ഈ പൈപ്പോട്ടിൽ കൂടിയാടുക അവകാശ ഇപ്പ ഇല്ലിക്ക് കൊലകത്ര സുദ്ധി സമാചാര തീന്നത്ത്.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
4: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
5: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
4: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
5: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
7: ಎಷ್ಟೊತ್ತಿನಿಂದ
5: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
8: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
9: ಇದೀಗ ಬಂದ ನಿಧನ ಸುದ್ದಿ. ಮಾದಾಪುರ ಪಕ್ಕ ಮೂವತ್ತೋಕ್ಲು ಗ್ರಾಮ ಕಾರಳನ ನಾಗಂಡ ಪೌತಿ ಚಂಗಪ್ಪ ಇಂಗಡ ಮೋವ ಮೊನ್ನಪ್ಪ ಅಂಡಮಾನ ಇಂಗ ಇಂದು ಪಂಜತೆಕ್ ಮರಣಪಟ್ಟಿತ್ತು. ಇಂಗಡ ಆಕಿರಿ ಕಾರ್ಯ ಇಂದು ಬೈಟ ಪಕ್ಕ 5 ಗಂಟೆರ ಒಳ್ಳೆ ಸ್ವಂತ ಮನೆಯಲ್ಲಿ ನಡಪಂದು ಉಕ್ಕಕರ ಅರ್ಚಿಟ್ಟಿತ್ತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಆಹಾರ ಕಲ್ಪನ. ಇದರಲ್ಲಿ ಸೊಪ್ಪುಗಳನ್ನು ಉಪಯೋಗಿಸಿ ಅವುಗಳ ಪೋಷಕಾಂಶಗಳು ನಾಶವಾಗದ ರೀತಿಯಲ್ಲಿ ಶೀಘ್ರವಾಗಿ ತಯಾರಿಸಿ ಸೇವಿಸಬಹುದು. ಇಂದು ನಾನು ಆಹಾರವಾಗಿ ಬಳಸಲ್ಪಡುವ ಎರಡು ಔಷಧೀಯ ಸಸ್ಯಗಳ ಬಗ್ಗೆ ಹೇಳ್ತೇನೆ. ಮೊದಲನೆಯ ಔಷಧಿಯ ಎಲೆ ತಾಂಬೂಲಪತ್ರ ಅಥವಾ ವೀಳ್ಯದೆಲೆ. ಸಂಸ್ಕೃತದಲ್ಲಿ ನಾಗವಲ್ಲಿ ಅಂತ ಕರೆದಿದ್ದಾರೆ. ದೇವರ ಪೂಜೆಗೆ ಪ್ರಥಮ ಪ್ರಾಶಸ್ತ್ಯವಿರುವ ಈ ವೀಳ್ಯದೆಲೆಯನ್ನು ಅಲಂಕಾರಿಕ ಸಸ್ಯವಾಗಿಯೂ ಮನೆಯ ಎದುರುಗಡೆ ಬೆಳೆಯುವುದನ್ನು ನೋಡುತ್ತೇವೆ. ಆಹಾರ ಸೇವನೆಯ ನಂತರ ತಾಂಬೂಲ ಸೇವನೆಯಿಂದ ಬಾಯಿಯ ದುರ್ಗಂಧ ದೂರವಾಗಿ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಈ ವೀಳ್ಯದೆಲೆಯ ತಂಬುಳಿ ಸೇವಿಸುವುದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರಿಸುವಿಕೆ, ವಾಕರಿಕೆ ಇವೆಲ್ಲ ಗುಣವಾಗುತ್ತದೆ. ಬಾಯಿ ರುಚಿಯನ್ನು ಇದು ಹೆಚ್ಚಿಸುತ್ತದೆ. ಕೆಮ್ಮು, ಕಫ, ಗಂಟಲು ನೋವು ಸಹ ಕಡಿಮೆಯಾಗಿ ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಒಸಡುಗಳ ಊತ ಅಥವಾ ಜಿಂಜವೈಟಿಸ್ ಅನ್ನು ಶೀಘ್ರವಾಗಿ ಗುಣಪಡಿಸುವ ಶಕ್ತಿ ಈ ವೀಳ್ಯದೆಲೆಗಿದೆ. ಇನ್ನು ಎರಡನೆಯ ಔಷಧೀಯ ಗಿಡ ನಿಮಗೆಲ್ಲ ಅಚ್ಚರಿ ಎನಿಸಬಹುದು. ಹೌದು, ನಾಚಿಕೆ ಮುಳ್ಳಿನ ಗಿಡ, ಅಂದ್ರೆ ಮುಟ್ಟಿದರೆ ಮುನಿಗಿಡ. ಇದನ್ನ ಸಂಸ್ಕೃತದಲ್ಲಿ ಲಜ್ಜಾಲು ಎನ್ನುತ್ತಾರೆ. ಇದರ ಲ್ಯಾಟಿನ್ ಹೆಸರು ಮೈಮೋಸಾ ಪುಡಿಕ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಅಸಾಮಾನ್ಯವಾಗಿ ಹಬ್ಬುವ ಮುಳ್ಳಿನಿಂದ ಕೂಡಿದ ಕಳೆಗಿಡವಾಗಿಯೇ ಕಾಣುವುದು. ಇದು ಔಷಧೀಯ ಗುಣಗಳ ಆಗರ. ಇದರ ಪ್ರಮುಖ ಗುಣವೇ ರಕ್ತಸಂಧಾನೀಯ ಗುಣ, ಅಂದರೆ ರಕ್ತಸ್ರಾವವನ್ನು ತಡೆಗಟ್ಟುವಂತಹದ್ದು. ಸ್ತ್ರೀಯರಲ್ಲಿ ಅಧಿಕ ಋತುಸ್ರಾವ ಅಥವಾ ಮೆನೋರೇಜಿಯ ಇದ್ದಾಗ ನಾಚಿಕೆ ಮುಳ್ಳಿನ ಗಿಡದ ಚಿಗುರನ್ನು ಹೂ ಸಮೇತ ಕಿತ್ತು ಚೆನ್ನಾಗಿ ತೊಳೆದು ಬಾಡಿಸಿ ತಂಬುಳಿ ತಯಾರಿಸಿ ಸೇವಿಸಿದರೆ ರಕ್ತಸ್ರಾವ ಗಣನೀಯವಾಗಿ ಕಡಿಮೆಯಾಗುತ್ತದೆ. ರಕ್ತಾಶ್ರಸ್ ಅಥವಾ ರಕ್ತಸ್ರಾವವಾಗುತ್ತಿರುವ ಮೂಲವ್ಯಾಧಿ ಉಂಟಾದರೆ ಮೊದಲ ಮನೆ ಮದ್ದಾಗಿ ನಾಚಿಕೆ ಮುಳ್ಳಿನ ತಂಬುಳಿ ರಕ್ತಸ್ರಾವವನ್ನು ಹತೋಟಿಗೆ ತರುತ್ತದೆ. ಅತಿಸಾರ, ಬೇಧಿ ಉಂಟಾದಾಗಲೂ ಈ ತಂಬುಳಿ ತುಂಬಾ ಉಪಕಾರಿ. ತದನಂತರ ವೈದ್ಯರನ್ನ ಕಾಣುವುದು ಸಹ ಅಷ್ಟೇ ಮುಖ್ಯವಾದ ವಿಷಯವಾಗಿದೆ. ನಿಮಗೆ ತಂಬುಳಿ ತಯಾರಿಸುವ ಸಾಮಾನ್ಯ ವಿಧಾನ ಹೇಳಬೇಕೆಂದ್ರೆ, ಔಷಧೀಯ ಎಲೆ ಅಥವಾ ಸೊಪ್ಪನ್ನು ಶುಚಿಯಾಗಿ ತೊಳೆದು ತುಪ್ಪದಲ್ಲಿ ಲಘುವಾಗಿ ಬಾಡಿಸಿ ಸ್ವಲ್ಪ ತೆಂಗಿನ ತುರಿ, ಜೀರಿಗೆ, ಹಸಿಮೆಣಸು ಅಥವಾ ಕಾಳು ಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿ ಒಂದು ಬಟ್ಟಲು ಮಜ್ಜಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನ ಸೇರಿಸಬೇಕು. ಕೊನೆಯಲ್ಲಿ ಒಣಮೆಣಸು, ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಅತ್ಯಂತ ರುಚಿಕರ, ಆರೋಗ್ಯಕರ ತಂಬುಳಿ ಸಿದ್ಧವಾಗುತ್ತದೆ. ಈ ರೀತಿಯಾಗಿ ಔಷಧೀಯ ಸಸ್ಯಗಳನ್ನು ಆಹಾರವಾಗಿ ಸೇವಿಸುವುದರಿಂದ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35. ಇದೊಂದು ಪ್ರಕಟಣೆ. ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ಉತ್ತೇಜನವನ್ನು ನೀಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31st.
3: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು. ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
4: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12 ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
3: ಒಳ್ಳೆದನ್ನು ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ. ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ. ನಾವು ಎಷ್ಟು ಇದನ್ನು ಯೋಜಿಸಿ ಇದೆ ಅಲ್ವಾ.
4: ಸಮಯ 5:00 PM.
3: ಎಷ್ಟು ಚಂದ ಇದೆ ಹೊರಗೆ ನೋಡಿ,

0: ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
1: ಮಾಡಿ ಎಫ್ ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಅಂಗನವಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಚಿತ್ರಗೀತೆಗಳನ್ನು. ಮೊದಲಿಗೆ ಅಂಜಲಿ ಗೀತಾಂಜಲಿ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್. ಸಂಗೀತ ಪ್ರಶಾಂತ್ ರಾಜ್, ಸಾಹಿತ್ಯ ಎಸ್ ನಾರಾಯಣನ್.

ಸ್ಪರ್ಶ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದವರು ಪಂಕಜ್ ಯೋದಾಸ್, ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ, ಈ ಗೀತೆಯನ್ನು ಬರೆದಿದ್ದಾರೆ ಇಟಗಿ ಈರಣ್ಣ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ಗುಣವಂತ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ಅಳವಡಿಸಿ ಈ ಗೀತೆಯನ್ನ ಬರೆದವರು ಹಂಸಲೇಖ.

ದ್ವೇಷ ಮಾಡದವನು, ದಾಸನಾಗಿ ಬಾಳದವನು, ಈಶನವನೇ ಲೋಕಕ್ಕೆ, ಈಶನವನೇ ಲೋಕಕ್ಕೆ.

0: ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು. ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು, ಬಗೆಯಲರಿತವನೇ ಸುಖಿ ಮಂಕುತಿಮ್ಮ. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು, ಬಗೆಯಲರಿತವನೇ ಸುಖಿ ಮಂಕುತಿಮ್ಮ.
1: ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು.

0: ಜಗತ್ತಿನ ಕಲ್ಯಾಣದೊಳಗೇನೆ ನಿಜಾತ್ಮ ಕಲ್ಯಾಣವನ್ನ ಕಂಡುಕೊಳ್ಬೇಕಂತೆ. ಇದಂತೂ ತುಂಬಾ ಉದಾತ್ತವಾದ ಪರಿಕಲ್ಪನೆ. ನಮ್ಮ ಷಡಕ್ಷರಿ ಕವಿ ಹೇಳದ ಹಾಗೆ, ಅವರವರ ಭಾವಕ್ಕೆ ಅವರವರ ಪೂಜೆಗೆ ತಕ್ಕ ಹಾಗೆ ಅವರವರ ದರ್ಶನ ಅವರವರ ಭಕ್ತಿ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣವಕ್ಕು ಅಂತ ಸರ್ವಜ್ಞ ಹೇಳಿದ್ದು ಇದೇ ತಾತ್ವಿಕ ಅರ್ಥಗಳಲ್ಲಿ. ಆದರೆ ಇಂಥದೊಂದು ಆತ್ಮೋನ್ನತಿ ಯೋಗಿಗಳಿಗೆ ಮಾತ್ರ ನಿಲುಗುವಂಥದ್ದು. ಒಂದ್ಸಾರಿ ರಸ್ತೆ ಮೇಲೆ ಹಣ್ಣಾದ ವ್ಯಕ್ತಿ ಒಬ್ಬ ಬೋರಲಾಗಿ ಬಿದ್ದುಬಿಟ್ಟಿದ್ದಾನೆ. ಆತನ ಕಣ್ಣುಗಳು ಮುಚ್ಚಿವೆ, ಕೈಗಳು ಉದ್ದಕ್ಕೂ ಚಾಚಿವೆ, ಒಂದಕ್ಕೊಂದು ಜೋಡಿಸ್ಕೊಂಡಿವೆ. ಮೈ ಮೇಲೆ ಜ್ಞಾನವೇ ಇಲ್ಲ ಆತನಿಗೆ. ಮೊದಲು ಅಲ್ಲಿಗೆ ಒಬ್ಬ ಕುಡುಕ ಬಂದ, ನೋಡ್ದ, ಎಲ್ಲೋ ವಿಪರೀತ ಹಾಕ್ಬಿಟ್ಟಿದ್ದಾನೆ, ಎಚ್ಚರ ಇಲ್ಲದೆ ಬಿದ್ದುಕೊಂಡಿದ್ದಾನೆ ಅಂತ ನಕ್ಕ ತೂರ ಆಡ್ತಾ ಹೊರಟೋದ. ಆಮೇಲೆ ಒಬ್ಬ ಕಳ್ಳ ಬಂದ, ಬಹುಶಃ ಅರಮನೆನೇ ಲೂಟಿ ಹೊಡೆದಿದ್ದಾನೆ, ಹೀಗೆ ಕಳ್ಳ ಸನ್ಯಾಸಿ ವೇಷ ಕಟ್ಟಿ ಆಟ ಆಡ್ತಿದ್ದಾನೆ, ಯಾವುದಕ್ಕೂ ಕೊತ್ವಲ ಇಲ್ಲಿ ಬಂದ್ಬಿಡ್ಬೋದು, ನಾನಂತೂ ಜಾಗ ಖಾಲಿ ಮಾಡಬೇಕು ಅಂತ ಅವನು ಓಡೋದ. ಕಡೆಗೆ ಒಬ್ಬ ಸಾಧು ಅಲ್ಲಿಗೆ ಬಂದ, ಈತನ ಸ್ಥಿತಿ ನೋಡ್ದ, ಆತನ ಅಂತಃಕರಣ ಕರಗಿ ಕಣ್ಣೀರೇ ಬಂತು. ಆಹಾ, ದೈವ ಧ್ಯಾನದಲ್ಲಿ ಕಣ್ಣು ಮುಚ್ಚಿ ಹೋಗಿವೆ, ಕೈಗಳು ಪರವಶತೆಯಲ್ಲಿ ಮುಗಿದುಕೊಂಡಿವೆ, ಸಮಾಧಿ ಸ್ಥಿತಿಲಿ ನಿಶ್ಚಲನಾಗಿದ್ದಾನೆ, ಈತನಲ್ವೇ ಪರಮಯೋಗಿ, ಈತನ್ನ ಕಂಡ ನಾನೇ ಧನ್ಯ ಅಂತ ಹತ್ರ ಹೋಗಿ ಕಾಲ ಬಳಿ ಕೂತು ಕಾಲೊತ್ತುತ್ತಾ ಕೂತ್ಬಿಟ್ನಂತೆ. ಒಂದು ವಿಕಸಿತ ಜೀವ ಇನ್ನೊಂದರ ವಿಕಾಸವನ್ನ ಅರಿತುಕೊಂಡ ಬಗೆ ಇದು. ಹಾಗೇನೆ ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನ್ನು ಬಗೆ ಅಂತಾರೆ ಡಿವಿಜಿ. ಈ ರೀತಿ ತಿಳುವಳಿಕೆ ಪಡೆದೋನೇ ನಿಜವಾದ ಸುಖಿ ಅನ್ನೋದು ಅವರ ಅನುಭವದ ನಿಲುವು. ಇಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ ತಿಮ್ಮಗುರು, ಜಗದ ಬೀದಿಗಳು ನಿಜಾತ್ಮಯಾತ್ರೆಯನ್ನು ಪೂರೈಸಬೇಕಂತೆ. ಎಂಥ ಮಾತುಗಳು, ಹೇಗೆ ನೇರವಾಗಿ ಅವರ ಹೃದಯದಿಂದಲೇ ಹೊಮ್ಮಿವೆ. ಹೀಗೆ ಜಗದ ಬೀದಿಗಳು ಅಂದಾಗ ಜಗತ್ತಿನ ಎಲ್ಲ ವಹಿವಾಟುಗಳ ಒಂದು ವಿಶ್ವರೂಪ ದರ್ಶನವೇ ಕಣ್ಮುಂದೆ ಸ್ಫುಟವಾಗಿ ಮೂಡಿಬಿಡುತ್ತೆ. ಈ ಬೃಹತ್ ಯಾತ್ರೆಗಳ ಜತೆ ಜತೆಯಲ್ಲೇ ನಮ್ಮ ನಮ್ಮ ಅಣುಪಯಣವೂ ಸಾಗಬೇಕು, ಹಾಗೆ ಮಾಡಿನೇ ಬ್ರಹ್ಮನನ್ನ ಸೇರ್ಬೇಕು ಅಂತಾರೆ ಡಿವಿಜಿ ಅವರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಮಡಿಕೇರಿ, ಸಮಯ 9:01
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000.

0: Save the number, save lives.
1: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
5: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಅಕ್ಷರ ಮಾ. ಮನೆ ಮಂತ್ರಾಲಯ, ಮನಸೇ ದೇವಾಲಯ. ಮನೆ ಮಂತ್ರಾಲಯ. ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228-558 ಹಾಗೂ 228-129. ಕೋಡ್ ಸಂಖ್ಯೆ 08-272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ. ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
8: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ. ನಿಧನ ಸುದ್ದಿ. ಮಾದಾಪುರ ಪಕ್ಕ ಮೋತೋಕ್ಲು ಗ್ರಾಮ ಕರಳಾಲ ನಾಗಂಡ ಪೌತಿ ಚಂಗಪ್ಪ ಎಂಗಡಮೋವ ಮೊನ್ನಪ್ಪ ಅಂಡಮಾನ್ ಅಂಗ ಇಂದು ಪಲಕ ಮರಣಪಟ್ಟಿದ್ದು, ನಾಗಂಡ ಮೊನ್ನಪ್ಪ ಅಂಡಮಾನ್ ಅಂಗಡ ಆಕಿರಿ ಕಾರ್ಯ ಇಂದೇ ಬೈಟ ಪಕ್ಕ ಅಂಜು ಗಂಟೆಗೆ ಮೋತೋಕ್ಲು ಗ್ರಾಮದ ನಾಗಂಡ ಒಕ್ಕ ಕ್ಯಾಕೊಳತು ನಡಪಾಂದು ಒಕ್ಕಕಾರ ಅರ್ಚಿಟ್ಟಿತು. ಕೇಳುಗರೆ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222858 ಮತ್ತೊಂದು ದೂರವಾಣಿ ಸಂಖ್ಯೆ 0827222289. 12:05 ವನಿತಾ ವಿಹಾರದಲ್ಲಿ ಆತ್ಮಹತ್ಯೆ ನಿಯಂತ್ರಣದ ಕುರಿತು ಭಾಷಣ. ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸುಮಾನ ಬಿ ಇವರಿಂದ. ಕೇಳುಗರೆ, ಇಂದು ಸಂಜೆ 4:15 ನಮ್ಮ ನಿಲಯದಿಂದ ಯುವವಾಣಿಯನ್ನ ಕೇಳಲಿದ್ದೀರಿ. ಇದರಲ್ಲಿ ದಿಕ್ಸೂಚಿ, ಉದ್ಯೋಗ, ವ್ಯಾಸ

ಸಂಘದ ವಿವರಗಳನ್ನು ನೀಡುವ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆಎನ್. ಇಂದು ಸಂಜೆ 5 ಗಂಟೆಗೆ ಹಿರಿಯ ಜೀವಗಳ ಭಾವ, ಇದರಲ್ಲಿ ಹಿರಿಯ ನಾಗರಿಕ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಮತ್ತು ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾನಿಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಿ. ಇಂದು ಸಂಜೆ 5 ಗಂಟೆಗೆ ಹಿರಿಯ ಜೀವಗಳ ಭಾವ, ಇದರಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ. ಸಂದರ್ಶಕರು ಪಿಎಂ ಜಗದೀಶ್. ಇಂದು ರಾತ್ರಿ 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಯನ್ನ ಕೇಳಲಿದ್ದೀರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222858. ಪ್ರಸ್ತುತಿ ವಿನೋದ್ ಮೂಡಗದ್ದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ಕೇಳೋಣ ಭಾವಗೀತೆಗಳನ್ನ. ಮೊದಲಿಗೆ ದಿವ್ಯಾ ರಾಘವನ್ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನ ಬರೆದವರು ಶ್ರೀನಿವಾಸ್ ಮೂರ್ತಿ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿರುವ ಗೀತೆಯನ್ನು, ರಚನೆ ಜಿಎಸ್ ಶಿವರುದ್ರಪ್ಪ.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಕಾಶವಾಣಿ ಮಡಿಕೇರಿ. ಚಿತ್ರಚಿತ್ತಾರ. ಶ್ರೋತೃಗಳಿಗೆಲ್ಲ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸುವುದು ಮನಸ್ಸು. ಹೌದು ಕೇಳುಗರೆ, ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ಮನಸ್ಸಿನ ಬಗ್ಗೆ ಮಾತನಾಡುತ್ತಾ ಚಿತ್ರಗೀತೆಯನ್ನ ಕೇಳೋಣ. ಮೊದಲಿಗೆ ಅಮೃತವಾಣಿ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್. ಸಂಗೀತ MP ನಾಯ್ಡು, ಸಾಹಿತ್ಯ MN ವ್ಯಾಸರಾವ್.

ಕೇಳುಗರೆ, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸುವುದು ಮನಸ್ಸು. ಕ್ಷಣ ಮಾತ್ರದಲ್ಲಿ ಲೆಕ್ಕಕ್ಕೂ ಸಿಗದಷ್ಟು ದೂರ ಚಲಿಸಬಲ್ಲದು. ಬೆಳಕಿನ ವೇಗವು ಅದಕ್ಕೆ ಸಾಟಿಯಲ್ಲ. ಅದೇ ಸಮಯದಲ್ಲಿ ಮನಸ್ಸು ಕೆಲವೊಮ್ಮೆ ತಟಸ್ಥವೂ ಆಗಬಲ್ಲದು. ಕಣ್ಣಳತೆಯ ದೂರಕ್ಕೂ ಚಲಿಸಲು ಕಷ್ಟಪಡುತ್ತದೆ. ಹುಟ್ಟಿದ ಕ್ಷಣದಿಂದ ತನ್ನ ದೇಹವೆಂಬ ಒಡೆಯನ ಅಂತ್ಯದವರೆಗೂ ನಿರಂತರವಾಗಿ ಚಲಿಸುತ್ತಲೇ ಇರುವ ಮನಸ್ಸಿನ ಪಯಣವೇ ಒಂದು ವಿಸ್ಮಯ. ಗೆಳೆಯ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಂಗೀತ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿನಿ.

ಸೃಷ್ಟಿಯ ಪ್ರತಿ ಜೀವಿಯ ಮನಸ್ಸು ಯೋಚಿಸುತ್ತಲೇ ಇರುತ್ತದೆ. ಆದರೆ ಮನುಷ್ಯನಷ್ಟು ಸಂಕೀರ್ಣ ಮನಸ್ಸು ಬೇರೆ ಯಾವುದೇ ಪ್ರಾಣಿಗೆ ಇರುವುದಿಲ್ಲ ಎಂದು ಸಹಜವಾಗಿ ಊಹಿಸಬಹುದು. ಆದಿಯಿಂದ ಅಂತ್ಯದವರೆಗೆ ಮನಸ್ಸು ಚಲಿಸುವ ಹಾದಿ, ಅದರ ಅಗಾಧತೆ, ವಿಸ್ತಾರ, ತಿರುವುಗಳು, ಸೌಂದರ್ಯ, ವಿಕೃತಗಳು, ನೋವು, ನಲಿವುಗಳು, ಅದು ಉಂಟು ಮಾಡುವ ತಲ್ಲಣಗಳು, ಪ್ರತೀಕ್ಷಣ ಬದಲಾಗುವ ಪ್ರತಿಕ್ರಿಯೆಗಳು, ಪ್ರಕ್ರಿಯೆಗಳು, ಅದರ ಪರಿಣಾಮವಾಗಿ ಮತ್ತಷ್ಟು ಕ್ರಿಯೆಗಳು ತನ್ನದೇ ಮನಸ್ಸಿನ ಹಾದಿಯ ಮುಖಾಮುಖಿ, ಅದಕ್ಕೆ ಎದುರಾಗುವ ಮತ್ತು ಪಲಾಯನ ಮಾಡುವ ಮುಖವಾಡಗಳು, ತಪ್ಪು ಕಲ್ಪನೆಗಳು, ಆಕಸ್ಮಿಕಗಳು, ಮನಸ್ಸು ಕಲಿಸಿಕೊಡುವ ಪಾಠಗಳು, ನಾವು ಅರ್ಥ ಮಾಡಿಕೊಳ್ಳುವ ಅಥವಾ ಅಪಾರ್ಥ ಮಾಡಿಕೊಳ್ಳುವ ಮನಸ್ಸಿನ ಪಾಠಗಳು, ಹೀಗೆ ಬಳಕೆಯಲ್ಲಿರುವ ಭಾಷೆಯ ಅಕ್ಷರಗಳಿಗೆ ಅದರ ಹಾದಿಗಳನ್ನು ದಾಖಲಿಸುವ ಸಾಮರ್ಥ್ಯವೂ ಕೂಡ ಇರುವುದಿಲ್ಲ. ಮನಸ್ಸಿನ ಹಾದಿ ದಿಢೀರನೆ ಮೇಲಕ್ಕೆ ಸಾಗುತ್ತದೆ, ಪ್ರಪಾತಕ್ಕೂ ಕೂಡ ಕುಸಿಯುತ್ತದೆ. ಚಿತ್ರ ಚಿತ್ತಾರವನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:45. ಮುಂದೆ ಕೇಳೋಣ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಬದ್ರಿಪ್ರಸಾದ್ ಮತ್ತು ಚಿತ್ರ. ಕೆ ಕಲ್ಯಾಣ್ ಅವರ ಸಂಗೀತ ಇರುವ ಗೀತೆಯನ್ನ ಬರೆದವರು ಸೀತಾರಾಮ್ ಕಾರಂತ್.

ಕೇಳುಗರೆ, ಮನಸ್ಸಿನ ಹಾದಿ ದಿಢೀರನೆ ಮೇಲಕ್ಕೂ ಸಾಗುತ್ತೆ, ಪ್ರಪಾತಕ್ಕೂ ಕುಸಿಯುತ್ತೆ, ಒಮ್ಮೊಮ್ಮೆ ಜ್ವಾಲಾಮುಖಿಯೂ ಆಗುತ್ತೆ, ಇನ್ನೊಮ್ಮೆ ತಣ್ಣನೆಯ ನೀರಾವ ಮೌನ, ಮಗದೊಮ್ಮೆ ವಿಷಾದನೀಯ ಜಿಗುಪ್ಸೆ. ಜೀವನೋತ್ಸಾಹದ ನಡುವೆ ಏಕಾಂತದ ಆತಂಕ, ಸೋಲಿನ ಕನವರಿಕೆ, ಸಾವಿನ ಭಯ ಭಾವನೆಗಳಿಗೂ ನಿಲುಕದಷ್ಟು ಗೊಂದಲ. ಈ ಮನಸ್ಸಿನ ಹಾದಿಯ ನಿಯಂತ್ರಣವೇ ಒಂದು ಸವಾಲು. ಬದುಕಿನ ಬಹುತೇಕ ಸಾರ್ಥಕತೆ ಅಡಗಿರುವುದೇ ಈ ಮನಸ್ಸಿನ ನಿಯಂತ್ರಣದಲ್ಲಿ. ಆ ನಿಯಂತ್ರಣಕ್ಕೆ ಅಸಾಮಾನ್ಯ ಸಾಧನೆ ಬೇಕು. ಆದರೆ ಆ ಸಾಧನೆಯ ಮಾರ್ಗಗಳು ಮಾತ್ರ ಅತ್ಯಂತ ಕಠಿಣ. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಬಹುತೇಕ ಅದು ಅಸಾಧ್ಯ ಎಂದೇ ಭಾವಿಸಲಾಗಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಕೇಳೋಣ. ಸಂಗೀತ ದೇವಾ, ಸಾಹಿತ್ಯ ಕೆ ಕಲ್ಯಾಣ್,

ಶ್ರೋತೃಗಳೇ, ಮನಸ್ಸೆಂಬುದು ರೀಚಾರ್ಜೇಬಲ್ ಬ್ಯಾಟ್ರಿದಂತೆ. ಇದನ್ನು ಆಗಾಗ ರೀಚಾರ್ಜ್ ಮಾಡುತ್ತಲೇ ಇರಬೇಕು ಮತ್ತು ಅದನ್ನು ಹೊರಗಿನ ಮೂಲಗಳ ಜೊತೆಗೆ ಒಳಗಿನ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸಿ ರೀಚಾರ್ಜ್ ಮಾಡಿದರೆ ಅದು ದೀರ್ಘ ಬಾಳಿಕೆ ಮತ್ತು ಹೆಚ್ಚು ದಕ್ಷತೆಯಿಂದ ಕ್ರಿಯಾತ್ಮಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10 ಗಂಟೆಯಾಗಲಿದೆ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಪೌಡಂಡ ಡೇಸಿ ರೋಷನ್. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಮಧುರೈ ಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆಯನ್ನು ಕೇಳೋಣ. ಮೊದಲಿಗೆ ಊತುಕಾಡು ವೆಂಕಟಸುಬ್ಬ ಅಯ್ಯರ್ ಅವರ ಕೃತಿ, ಪೂರ್ವಿ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳ.

ಪ್ರಿಯ ಕೇಳುಗರೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮಧುರೈ ಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಹಾಗಣಪತಿಂ ಮನಸಾ ಸ್ಮರಾಮಿ ನಾಟರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮಧುರೈ ಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಯುವ ಸಮೂಹದಲ್ಲಿ ಗೆಳೆಯ ಗೆಳತಿ ಪದಗಳಿಗೆ ನಂಬಿಕೆಯೇ ಸಾಕ್ಷಿ.
1: ಗೆಳತಿ ನೀನಿರುವಾಗ ಜಗವೇ ಹೂವಿನ ಬೀಡು.
0: ಹಾಗಾದರೆ ಗೆಳತಿ ಎಂದರೆ?
2: ಗೆಳತಿ ಅಂತ ಹೇಳಿದ್ರೆ ನಾ ಸೋತೆ ಅಂತ ಅನ್ಸುವಾಗ ಸಿಗುವಂತ ಒಂದು ಆಸರೆ ಇರಬಹುದು.
0: ಹೌದು, ಸಾತ್ವಿಕ ಚಿಂತನೆಗಳೊಂದಿಗೆ ಸಾಗುವುದೇ ಅಮೂಲ್ಯ ಸ್ನೇಹ, ಗೆಳೆಯ ಗೆಳತಿ ಗೆಳೆತನ ಅಲ್ಲವೇ?
1: ತಲ್ಲಣ್ಣಿಸದಿರು ಕಂಡ್ಯ ತಾಳು ಮನವೇ.
0: ಗೆಳೆತನವೂ ಇರಲಿ, ಓದಿನ ಛಲವೂ ಇರಲಿ, ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ?
2: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

0: ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:32:25. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ದಿಲ್ ಬೇಚಾರ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಅರಿಜಿತ್ ಸಿಂಗ್ ಹಾಗೂ ಶಾಶಾ ತಿರುಪತಿ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎ ಆರ್ ರೆಹಮಾನ್. ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು.

ಪರಂ ಸುಂದರಿ ಚಿತ್ರಕ್ಕಾಗಿ ಅಮಿತಾಭ್ ಭಟ್ಟಾಚಾರ್ಯ ಅವರು ಬರೆದಿರುವ ಗೀತೆಯನ್ನು ಇನ್ನು ಮುಂದೆ ಕೇಳೋಣ. ಸಂಗೀತ ಸಂಯೋಜನೆ ಮಾಡಿ ಸೋನು ನಿಗಮ್ ಹಾಗೂ ಕೃಷ್ಣಕಲಿ ಸಾಹಾ ಅವರೊಂದಿಗೆ ಹಾಡಿದ್ದಾರೆ ಸಚಿನ್ ಜಿಗರ್.

ಪ್ರಿಯ ಕೇಳುಗರೆ, ಮುಂದಿನ ಗೀತೆ ಮಿಥುನ್ ಅರಿಜಿತ್ ಸಿಂಗ್ ಹಾಗೂ ಶಾಶಾ ತಿರುಪತಿ ಅವರ ಧ್ವನಿಯಲ್ಲಿದೆ. ಚಿತ್ರ ಹಾಫ್ ಗರ್ಲ್ ಫ್ರೆಂಡ್, ಸಾಹಿತ್ಯ ಮನೋಜ್ ಮುಂಟಾಶೀರ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮಿಥುನ್.

ಪ್ರಿಯ ಕೇಳುಗರೆ, ಇನ್ನು ಮುಂದೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2285555.

ಎಂಟು ಎಂಟು, ಮತ್ತೊಂದು ಸಂಖ್ಯೆ 2281219. STD ಕೋಡ್ 08272. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 10:48:18. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ರಿಯಾ ಮುಖರ್ಜಿ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರು ಅವರು ಸಂಗೀತ ಅಳವಡಿಸಿರುವ ಸಲಾರ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಮೇನುಕಾ ಪೌದೇಲ್.

ಮುಂದಿನ ಗೀತೆ ಡಂಕಿ ಚಿತ್ರದ್ದು, ಹಾಡಿದ್ದಾರೆ ಅರಿಜಿತ್ ಸಿಂಗ್. ಸಾಹಿತ್ಯ ಸ್ವಾನಂದ್ ಕಿರಿಕಿರೆ ಹಾಗೂ ಐ ಪಿ ಸಿಂಗ್ ಅವರದ್ದು. ರಾಗ ಸಂಯೋಜನೆ ಮಾಡಿದ್ದಾರೆ ಪ್ರೀತಮ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಕುಮಾರ್ ಚಿತ್ರಕ್ಕಾಗಿ ಅನಿರುದ್ಧ್ ರವಿಚಂದರ್ ಅವರು ಸಂಗೀತ ಅಳವಡಿಸಿರುವ ಜವಾನ್ ಚಿತ್ರದ ಗೀತೆಯನ್ನು. ಮೂಡಿಬರುವ ಧ್ವನಿಗಳು ಅರಿಜಿತ್ ಸಿಂಗ್ ಹಾಗೂ ಶಿಲ್ಪಾ ರಾವ್ ಅವರದ್ದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಕೇಳುಗರೆ, ಈಗ ಸಮಯ 11:22. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇಂದಿನ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಹಾಗೇನೆ ನಮಸ್ಕಾರ. ನಾನು ಪೌಡಂಡ ಡೇಸಿ ರೋಷನ್, ನನ್ನ ಜೊತೆಗಿದ್ದಾರೆ
2: ನಾನು ಎಂ ಶಕುಂತಲಾ, ಪ್ರೀತಿಯ ಅಂದರೆ ಬಾನುಲಿ ಸ್ನೇಹಿತೆ.
0: ಹೌದು, ನಿಮಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಹಾಗೇನೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
0: ಧನ್ಯವಾದಗಳು. ಇನ್ನು ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೂ ಮುಂಚೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳಿಬಿಡೋಣ. ಶ್ರೋತೃಗಳೇ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಭಾಗವಹಿಸುವುದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281298, STD ಕೋಡ್ 08272. ಸೂಚನೆಗಳು, ಹೌದು ಸೂಚನೆಗಳು ಇದೆ. ನಮ್ಮ ಶ್ರೋತೃಗಳಿಗೂ ಈಗಾಗಲೇ ಗೊತ್ತಿದೆ ಏನೇನು ನಿಯಮಗಳನ್ನು ನಾವು ಪಾಲಿಸಬೇಕು ಅಂತ, ಆದರೂ ಒಂದ್ಸಲ ನಾವು ಹೇಳಿಬಿಡೋಣ. ಈ ಕಾರ್ಯಕ್ರಮದಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ, ಹಾಗೇನೆ ವೈಯಕ್ತಿಕ ಸಂಗತಿಗಳ ಬಗ್ಗೆ ಮಾತಾಡೋ ಹಾಗಿಲ್ಲ, ಹಾಗೇನೆ ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ಇದು ಮಾಹಿತಿ ಹಾಗೂ ಮನರಂಜನೆಯ ಕಾರ್ಯಕ್ರಮ. ಇನ್ನು ಕೇಳುಗರ ಕರೆ ನಮ್ಮ ಸಂಪರ್ಕಕ್ಕೆ ಬಂದಾಗ,
2: ಬಗ್ಗೆ ಹೇಳಲೇ ಇಲ್ಲ ಡೇಸಿ ಅವರು,
0: ಕರೆ ಸಂಪರ್ಕಕ್ಕೆ ಬಂದಾಗ ನಾವು ನುಡಿಗಟ್ಟನ್ನ ಕೇಳ್ತೀವಿ. ಆ ನುಡಿಗಟ್ಟಿಗೆ ಅರ್ಥ ಹೇಳಿ ಒಂದು ವಾಕ್ಯವನ್ನ ರಚನೆ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ಆ ಇಷ್ಟದ ಗೀತೆ ಯಾಕಾಗಿ ಇಷ್ಟ ಅಂತ ಹೇಳೋದನ್ನ ನೀವು ಮರೆಯಬೇಡಿ
2: ಅಂತ ಹೇಳ್ತೀರಾ?
0: ಹೌದು.
2: ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ನಾವು ಯಾವುದಾದ್ರೂ ಒಂದು ಸಂಗತಿಯನ್ನ ನಾವು ಚರ್ಚೆ ಮಾಡ್ತಿದ್ವಿ ಸಂಕ್ಷಿಪ್ತವಾಗಿ.
0: ಹೌದು.
2: ಇವತ್ತು ನಮ್ಮ ಕಾಲೇಜು ವಿದ್ಯಾರ್ಥಿಗಳು

0: ಹೆಲ್ಮೆಟ್ ಇಲ್ಲದೆ
1: ಅಪಘಾತಕ್ಕೀಡಾಗ್ತಾ
0: ಇರ್ತಕ್ಕಂಥ ಸಂಗತಿ ಬಹಳ ನೋವನ್ನು ತರುತ್ತೆ. ತಂದೆ ತಾಯಿಗಳು ಅವರ ಅಂದರೆ ಮಕ್ಕಳ ಒತ್ತಾಯಕ್ಕೆ ಗಾಡಿ ಕೊಡಿಸ್ತಾರೆ, ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಅವರಿಗೆ ಸಾಮಾನ್ಯ ಜ್ಞಾನ ಇದ್ರೂ ಕೂಡ ಅವರಿಗೆ ಒಂದು ಅರಿವು ಅನ್ನೋದು ಅತಿ ಅಗತ್ಯ ಅಂತ ಹೇಳಬಹುದು. ಈಗ ತಾಯಿ ತಂದೆ ಮಕ್ಕಳ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಅವರ ಉದ್ದೇಶ ಇರುತ್ತೆ. ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದಾಗ ಅವರು ಏನು ಮಾಡ್ತಾರೆ, ನನ್ನ ಮಗ ಅಥವಾ ನನ್ನ ಮಗಳು ಕೇಳ್ತಾ ಇದ್ದಾಳೆ, ಕೇಳ್ತಾ ಇದ್ದಾನೆ, ಅವನಿಗೆ ನಾವು ಒಂದು ಗಾಡಿ ಕೊಡಿಸ್ಬೇಕು, ಅವನು ಎಲ್ಲರ ಥರ ಖುಷಿಯಾಗಲಿ ಅಂತ. ಈಗ ತೆಕ್ಕೊಳ್ಳೋವರೆಗೆ ಅವರ ಮಾತುಗಳು ಹೇಗಿರುತ್ತೆ ಮನೆಯಲ್ಲಿ ಅಲ್ವಾ? ಪ್ರೀತಿಯಿಂದ ಕೇಳ್ತಾರೆ, ಅದಕ್ಕೆ ಬಗ್ಲಿಲ್ಲ ತಂದೆ ತಾಯಿ ಅಂತ ಅಂದ್ರೆ ಜೋರು ಮಾಡ್ತಾರೆ, ಅದಕ್ಕೂ ಬಗ್ಲಿಲ್ಲ ಅಂತ ಅಂದ್ರೆ
1: ಹಠ ಮಾಡ್ತಾರೆ,
0: ಹಠ ಮಾಡ್ತಾರೆ ಮತ್ತೆ ಬೆದರಿಕೆ ಹಾಕ್ತಾರೆ. ನೀನ್ ಇದು ಕೊಡಿಸ್ಲಿಲ್ಲ ಅಂತ ಅಂದ್ರೆ ನನ್ನ ಪ್ರಾಣನೇ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾಗ ಯಾವ ತಂದೆ ತಾಯಿಯೂ ಕೂಡ ಆಯ್ತು ನೀನ್ ಏನಾದ್ರೂ ಮಾಡ್ಕೊ ಅಂತ ಖಂಡಿತ ಹೇಳಲ್ಲ. ಸಾಲ ಮಾಡಿ ಗಾಡಿಯನ್ನು ತೆಕ್ಕೊಡ್ತಾರೆ, ಅದು ಇ ಎಮ್ ಐ ಕಟ್ಟಬೇಕು, ಇ ಎಮ್ ಐ ಕಟ್ಟೋದಕ್ಕೆ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಹೋಗಿ ಅಲ್ಲಿ ಕೇಳಿ, ಈಗ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಕೆಲವೊಂದೆಲ್ಲ ನಿಯಮಗಳಿರುತ್ತೆ, ಚೆಕ್ ಕೊಡಬೇಕು ಮತ್ತು ಏನೇನೋ. ಅವರು ಸಾಲ ಕೊಡೋದು ಹಾಗೆ ಕೊಡ್ತಾರ? ಖಂಡಿತ ಇಲ್ಲ, ಅದಕ್ಕೆ ಸ್ವಲ್ಪ ಹಣ ಕೊಡಬೇಕು ಆರಂಭದಲ್ಲಿ, ಡೌನ್ ಪೇಮೆಂಟ್ ಅಂತ ಅದಕ್ಕೆ ಹೊಂದಿಸ್ಬೇಕು. ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಸರಳ ಕೆಲಸ ಮತ್ತು ಪ್ರಾಮಾಣಿಕವಾಗಿ ದುಡಿಯುವಂತಹ ಮನಸ್ಸಿರುತ್ತೆ. ಅವರು ಏನು ಕನಸನ್ನು ಕಂಡಿರ್ತಾರೆ ಗೊತ್ತಾ, ನಮ್ಮ ಮಕ್ಕಳು ಒಂದು ಉತ್ತಮ ಪ್ರಜೆ ಆಗಬೇಕು, ಒಂದು ಒಂದು ಏನು ಹೇಳಿದ್ರೆ ಒಂದು ಸೇವೆ ಮಾಡಬೇಕು, ಓದಬೇಕು ಚೆನ್ನಾಗಿ ಅಂತ. ಓದ್ತಾ ಇದ್ದಾನೆ ನಮ್ಮ ನಿಮ್ಮ ಮಗ ಅಂತ ಅಂದರೆ ಅವ್ರು ಎಷ್ಟು ಸಂತೋಷ ಪಡ್ತಾರೆ. ಹಾಗಾಗಿನೇ ನಾವು ಯುವವಾಣಿ ಕಾರ್ಯಕ್ರಮದಲ್ಲಿ ಕಿವಿ ಮಾತಾಗುವಂತಹ ಕಥೆಗಳನ್ನು ನಾವು ಹೇಳ್ತೀವಿ, ನೀತಿ ಕಥೆಗಳನ್ನು ಎಲ್ಲ ಅಂತಂದರೆ ಒಂದು ಜಾಗೃತ ಮನೋಭಾವನೆಯನ್ನು ಮೂಡಿಸೋದಕ್ಕೋಸ್ಕರ. ಹಾಗಾದರೆ ಏನು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ಡಿ ಸಿ?
1: ಅಂದರೆ ಅವಶ್ಯಕತೆ ಇದ್ದರೆ ತೆಗೆದುಕೊಡ್ಬೇಕಾಗತ್ತೆ, ಅದು ಒಂದು ಮಕ್ಕಳು 18 ವರ್ಷ ಆಗಿರಬೇಕು. ಇವಾಗ ನಾವು ಸುಮಾರು ಕಡೆಗಳಲ್ಲಿ ನೋಡ್ತೀವಿ, 18 ವರ್ಷದ ಚಿಕ್ಕ ಮಕ್ಕಳೇ ಗಾಡಿ ಓಡಿಸ್ತಾರೆ ಎಷ್ಟೋ ಕಡೆಗಳಲ್ಲಿ. ಇವಾಗ ದಂಡ ಹಾಕಿರೋದನ್ನು ನಾವು ಪೇಪರಲ್ಲಿ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಓದ್ತಾ ಇರ್ತೀವಿ. ಆದರೆ ಮಕ್ಕಳು ಅದು ಗಾಡಿ ಸಿಕ್ಕಿದ್ಮೇಲೆ, ಬೈಕ್ ಆಗಲಿ ಸ್ಕೂಟರ್ ಆಗಲಿ ಸಿಕ್ಕಿದ ಮೇಲೆ ಅದನ್ನು ಓಡಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಬೇಕು.
0: ಏನೆಲ್ಲ ಸಂಚಾರಿ ನಿಯಮಗಳು,
1: ಸಂಚಾರಿ ನಿಯಮ ಪಾಲಿಸಬೇಕು. ಅದೇನೋ ಒಂದು ಜೋಶಲ್ಲಿ ನಮಗೆ ಭಯ ಆಗುತ್ತೆ, ರೋಡಲ್ಲಿ ಕಾಲೇಜ್ ಮಕ್ಕಳು ಬೈಕ್ ಸ್ಕೂಟರಲ್ಲಿ ಓಡಾಡುವಾಗ ಒಂದು ಸ್ಪೀಡಲ್ಲಿ ಹೋಗ್ತಾರೆ, ದಾರಿಯಲ್ಲಿ ಹೋಗೋವರಿಗೆ ಆ ಝುಮ್ ಅಂತ ಸೌಂಡ್ ಬರುವಾಗ ಒಂದ್ಸಲ ಭಯ ಆಗುತ್ತೆ, ಅಷ್ಟು ಜೋರಾಗಿ ಓಡಿಸ್ತಾ ಇರ್ತಾರೆ.
0: ಈ ಒಂದು ನಮ್ಮ ಶರೀರ ಎಷ್ಟು ಸೂಕ್ಷ್ಮ ಇರುತ್ತೆ ಅಲ್ವಾ, ನಾವು ಎಚ್ಚರಿಕೆ ತಗೊಳ್ಳಿಲ್ಲ ಅಂತ ಅಂದ್ರೆ ಪೆಟ್ಟಾಗುತ್ತೆ, ಆ ಪೆಟ್ಟು ತೀವ್ರತರನಾದ್ರೆ ಪ್ರಾಣನೇ ಹೋಗುತ್ತೆ. ಆದಾಗ್ಯೂ ಬೇಜವಾಬ್ದಾರಿತನದಿಂದ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಈ ರೀತಿ ಗಾಡಿಯನ್ನ ಓಡಿಸಿ ಪ್ರಾಣ ಕಳ್ಕೊಂಡಾಗ ಎಂತಹ ಹಾನಿ ನಷ್ಟ ಅನ್ನೋದು ಲೆಕ್ಕಾಚಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಮ್ಮ ಮಹಿಳೆಯರು ಗಾಡಿ ಓಡಿಸುವಾಗ ಸೆರಗು, ಸೀರೆ ಸೆರಗನ್ನ ಹಾಗೆಯೇ ಬಿಟ್ಟಿರ್ತಾರೆ,
1: ದುಪ್ಪಟ್ಟ
0: ಅಲ್ವಾ, ಅದನ್ನ ಅದು ಚಕ್ರಕ್ಕೆ ಸಿಕ್ಕಾಕೊಂಡ್ರೆ ಏನಾಗಬಹುದು ಅಲ್ವಾ. ಈಗ ಕತ್ತಿನ ಸುತ್ತ ಸುತ್ತಕೊಂಡಿದ್ರಂತೂ ಅದು ಎರಡು ಸೇರ್ಕೊಂಡ್ಬಿಟ್ರೆ ಕತೆ ಏನು. ಮತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ರಸ್ತೆಗಳೆಲ್ಲ ಕಿತ್ತು ಹೋಗಿದೆ, ಹಳ್ಳ ಇದೆ, ಮತ್ತೆ ಮಕ್ಕಳನ್ನ ಒಂದ್ ಪಟ್ಟಿ ಹಾಕಿ ಕಟ್ಕೊಂಡಿರ್ತಾರೆ, ಅದಕ್ಕೆ ನೋಡಿದವ್ರಿಗೆ ಎಷ್ಟು ಭಯ ಆಗುತ್ತೆ, ಏನಪ್ಪ ಮಗು ಏನಾದ್ರು ಕಳ್ಚ್ಕೊಂಡ್ಬಿಟ್ರೆ ಏನ್ ಗತಿ. ಮತ್ತೆ ಸ್ವಲ್ಪ ದೊಡ್ಡ ಮಕ್ಳು ಇರ್ತಾರಲ್ಲ, ಅವರು ಕೂಡ ಅಪ್ಪ ಅಮ್ಮನ ಇಟ್ಕೊಂಡೇ ಇರಲ್ಲ, ನಿದ್ರೆ ಮಾಡ್ತಾ ಇರ್ತಾರೆ. ಅದು ಹಿಂದೆ ಅಕ್ಕಪಕ್ಕದಲ್ಲಿ ನೋಡಿದಾಗ ಏನನ್ಸುತ್ತೆ, ಮನಸ್ಸಿಗೆ ಭಯ
1: ಭಯ ಆಗುತ್ತೆ.
0: ಅಂದ್ರೆ ನಾವು ಮತ್ತೊಬ್ಬರಿಗೆ ಭಯ ತರಿಸುವಂತೆ ನಡೆದುಕೊಂಡ್ರೆ ಅವರನ್ನ ಅಶಾಂತಿಯ ತೋಟಕ್ಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ. ಹಾಗಾಗಿ ನಾವು ನಮ್ಮ ಪಕ್ಕದವರನ್ನ ಅಂದ್ರೆ ಅವರ ಮನಸ್ಸನ್ನ ಕಾಪಾಡುವಂತಹ ಜವಾಬ್ದಾರಿ ನಮ್ಮಲ್ಲಿರಬೇಕು. ಕಾಲೇಜು ವಿದ್ಯಾರ್ಥಿಗಳು ಅಷ್ಟೇ, ತಂದೆ ತಾಯಿಗಳು ಅಷ್ಟೇ, ಯಾರೇ ಆಗಲಿ ಒಂದು ನಮ್ಮ ಮಾಧ್ಯಮದಲ್ಲಿ ಪ್ರತಿ ಬಾರಿಯೂ ಅಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಾವು ಮಾತನಾಡ್ತಾ ಹೇಳುವಾಗ ಪಕ್ಕದವರ ಮನಸ್ಸನ್ನು ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ. ಅವರನ್ನು ಖುಷಿ ಖುಷಿಯಾಗಿ ಮಾತನಾಡಿಸೋದು, ಪ್ರೀತಿ ಪ್ರಾಮಾಣಿಕ ಪ್ರೀತಿಯಿಂದ ನಾವು ಕಾಣುವಂಥದ್ದು ಇದೆಯಲ್ಲ, ಸ್ವಚ್ಛ ಹೃದಯಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಜಾಗೃತೆಯೇ ಮೊಟ್ಟ ಮೊದಲನೆಯ ಕರ್ತವ್ಯ ಆಗಬೇಕು ಅಲ್ವಾ ಡೇಸಿ?
1: ಹೌದು.
0: ಮತ್ತೆ ಇವತ್ತು ಏನು ತಿಂಡಿ ನಮ್ಮನೆಯಲ್ಲಿ?
1: ನಮ್ಮನೆಯಲ್ಲಿ ರೊಟ್ಟಿ ಬೀಟ್ರೂಟ್ ಪಲ್ಯ.

0: ರೊಟ್ಟಿ ತಿಂದವ ಗಟ್ಟಿ ಅಂತ. ಆರೋಗ್ಯಕರವಾದ ಅಡುಗೆ ಮಾಡಿದ್ದೀರಿ.
1: ನಿಮ್ಮ ಮನೇಲಿ ಏನು ಮ್ಯಾಮ್?
0: ನಮ್ಮ ಮನೆಯಲ್ಲಿ ಈಗ ನಮ್ಮ ಕೊಡಗಲ್ಲಿ ಸಿಗುತ್ತಲ್ಲ, ಏನೆಲ್ಲ ಸಿಗುತ್ತೆ ಹೇಳಿ, ನೆನಪು ಮಾಡ್ಕೊಳ್ಳಿ ಬೇಗ ಬೇಗ.
1: ಸಿಗುತ್ತೆ ಮ್ಯಾಮ್
0: ಎಲ್ಲ ಅಂದ್ರೆ
1: ಸೊಪ್ಪು ತರಕಾರಿ
0: ಅಲ್ಲ, ಎಲ್ಲ ಕಡೆನೂ ಸಿಗುತ್ತೆ ಸೊಪ್ಪು ತರಕಾರಿ. ಆದ್ರೆ ನಮ್ಮ ಕೊಡಗಲ್ಲಿ ಸಿಗುವಂತಹದ್ದು ಈಗ ಈರುಳ್ಳಿಕಾಯಿ ಅಂತಾರೆ, ಅದೇನು ಇದನ್ನೇ ಹೇಳ್ತಾರೆ ಈರುಳ್ಳಿಕಾಯಿ ಅಂತ ಹೇಳ್ತಾರೆ, ಕೈ ಹುಳಿ ಅಂತ.
1: ಕೈ ಹುಳಿ
0: ಅಲ್ವಾ? ಪದಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ರ ಹತ್ರ ಮಾತನಾಡ್ಬೇಕು ಸ್ವಲ್ಪ. ನಾವು ಖರೀದಿ ಮಾಡುವ ಮುನ್ನ ಸ್ವಲ್ಪ ಅವ್ರ ಹತ್ರ ನಾವು ತಿಳ್ಕೊಂಡ್ರೆ ತುಂಬಾ ಹೇಳ್ತಾರೆ.
1: ಸಡನ್ ಆಗಿ ಈರುಳ್ಳಿಕಾಯಿ ಅನ್ನಂಗ್ ನನ್ಗೆ ಗೊತ್ತಾಗ್ಲಿಲ್ಲ.
0: ಈಗ ಅದರದ್ದು ಚಿತ್ರಾನ್ನ ಮಾಡಿ ಸೇವಿಸಿ ನಮ್ಮ ಶ್ರೋತೃಗಳ ಜೊತೆ ಮಾತನಾಡೋಣ ಅಂತ ಹಾಜರಾಗಿದ್ದೀವಿ. ಇನ್ನು ಮೊದಲ ಕರೆ ಯಾರ್ದು ಅಂತ ನೋಡೋಣ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ ಹೇಳ್ಬಿಡೋಣ, 2285582212219. ಕೋಡ್ ಸಂಖ್ಯೆ 08272. ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಸ್ವಾಗತ ಸುಸ್ವಾಗತ.
1: ಹಾಗಿದ್ರೆ ಕರೆ ಸ್ವೀಕರಿಸೋಣ. ಹಲೋ
0: ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ, ಯಾರು? ಕರೆಯಲ್ಲಿ ಹಲೋ
1: ಹಲೋ ಮಾತಾಡಿ, ಯಾರಿದ್ದೀರಾ?
0: ಹಲೋ ನಮಸ್ತೆ.
1: ಕರೆಯಲ್ಲಿ ವ್ಯತ್ಯಯ ಆಗಿದೆ ಅಂದ್ಕೊಳ್ಳೋಣ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ
0: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ?
2: ನಾನು ಪುತ್ತೂರಿನಿಂದ ಸರಸ್ವತಿ.
0: ಸರಸ್ವತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹಾಡು ಯಾವುದು ಅಂತ ಮೊದಲಿಗೆ ಹೇಳ್ತೀರಾ?
2: ನನಗೆ ಅರುಣ ರಾಗ ಚಿತ್ರದಿಂದ ಹೂವಂತ ಹೃದಯವನ್ನು ಹಿಂಡುವಿರಿಯಕ್ಕೆ ಅಂತ ಒಂದು ಹಾಡು ಉಂಟದ.
0: ಯಾಕಾಗಿ ಇಷ್ಟ ಸರಸ್ವತಿ ಅವರಿಗೆ?
2: ಅದು ಅಂದ್ರೆ ನಮ್ಗೆ ಯಾವ್ದಾದ್ರು ಕೆಲಸದ ಒತ್ತಡ, ಒಂದು ಮನಸ್ಸಿಗೆ ನೋವಾಗಿದ್ರೆ ಅದನ್ನು ಅದು ಮನಸ್ಸನ್ನು ಹಿಂಡಿದ ಹಾಗೆ ಅಲ್ಲ ಮೇಡಮ್.
0: ಅಲ್ಲ, ಈಗ ಮನಸ್ಸಿಗೆ ನೋವು ಮಾಡಬಾರ್ದು ಅಂತಾನೆ ನಾವು ಕಾರ್ಯಕ್ರಮ ಆರಂಭದಲ್ಲಿ ನಾವು ಮಾತನಾಡಿದ್ವಿ, ಕಾರ್ಯಕ್ರಮದ ಆರಂಭದಲ್ಲಿ.
2: ಹೌದೌದು ಮೇಡಮ್, ಮನಸ್ಸಿಗೆ ನೋವು ಮಾಡಿದ್ರೆ ಅದನ್ನ ಹಾಗೆ ನಮಗೆ ಆಗ್ತದೆ ಅಂತ ನನ್ನ ಅನಿಸಿಕೆ.
0: ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರ ಮನಸ್ಸಿಗೆ ನೋವಾಗದ ಹಾಗೆ ಮಾತನಾಡಬೇಕು ಅಲ್ವಾ, ನಡೆದುಕೊಳ್ಬೇಕು ಅಲ್ವಾ. ಪ್ರೀತಿಯೇ ದೊಡ್ಡದು, ಪ್ರೀತಿ ಇಲ್ಲದ ಮೇಲೆ
2: ಏನಿಲ್ಲ ಮೇಡಮ್.
0: ಹೌದಾ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು.
2: ನಾವು ಎಲ್ಲರನ್ನು ಪ್ರೀತಿಯಲ್ಲೇ ಮಾತಾಡ್ತೇವೆ, ಪ್ರೀತಿಯಲ್ಲೇ ನೋಡ್ತೇವೆ. ನಮ್ಮ ಮನಸ್ಸಿಗೆ ನೋವು ಮಾಡುವಾಗ ನಮ್ಮ ಮನಸ್ಸನ್ನು ಹಿಂಡಿದಾಗೆ ಆಗ್ತದೆ.
0: ಹೌದು, ಹಾ ನೋಡಿ, ಈಗ ನುಡಿಗಟ್ಟೆ ಹೇಳ್ತಾರೆ, ಮನಸ್ಸು ಹಿಂಡು ಅಂತಾನೆ ಕೊಟ್ಟಿದ್ರೇನೋ ಇವರು, ಕೊಡ್ತಾ ಇದ್ರೆ.
1: ಹೌದು, ಅದನ್ನೇ ಹೇಳ್ಬಿಡಿ
0: ಅಲ್ಲ. ಈಗ ಅವರು ಹೇಳಿದ್ರು ಮನಸ್ಸಿನ ಬಗ್ಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಅಂತ. ಕಣ್ಣು ಬಿಟ್ಟು ಅಂದ್ರೆ ಅಂತರಂಗದ ಕಣ್ಣಿನಿಂದ ನಾವು ಕಾಣಬೇಕು ಅಂತ ಕವಿಗಳು ಸಾಹಿತಿಗಳು ಹೇಳ್ತಾರೆ.
1: ಹೌದು
0: ಅಲ್ವಾ?
1: ಹೌದು,
0: ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಒಂದು ರಚನೆ ಇದು. ಯಾವ ನುಡಿಗಟ್ಟು ಹೇಳ್ತೀರಿ ಇವತ್ತು ಸರಸ್ವತಿಯವರಿಗೆ? ಹೇಳ್ಬೇಕು ಬೇಡ, ಅವ್ರು ಹೇಳ್ಬಿಟ್ಟಿದ್ದಾರಲ್ಲ.
1: ಓಕೆ ಸರಸ್ವತಿ ಅವರೇ, ತಿಂಡಿ ಆಯ್ತಾ? ಏನ್ ತಿಂಡಿ ಮಾಡಿದ್ರಿ? ದೋಸೆ, ಕಾಯಿ ಚಟ್ನಿ. ಈಗ ಒಂದು ನುಡಿಗಟ್ಟು ಕೇಳ್ತೀನಿ.
0: ಪಾರಂಪರಿಕ ಅಡುಗೆ ದೋಸೆ ಚಟ್ನಿ. ಒಂದೆಲಗ ಸೊಪ್ಪು ಬ್ರಾಹ್ಮಿ
1: ದೋಸೆಗೆ ಹಾಕಿರೋದ?
2: ದೋಸೆಗೆ ಕಡಿದು ಅಕ್ಕಿಯನ್ನು ಕಡ್ದಾದ ಮೇಲೆ ಅದಕ್ಕೆ ಕಟ್ ಮಾಡಿ ಹಾಕುದು
0: ಮೇಡಮ್. ಒಟ್ಟಾರೆ ಸೊಪ್ಪು ಸೇರ್ಬೇಕು. ಈ ಹಿಂದೆ ಡೈಸಿ ಅವರು ಹೇಳಿದ್ರು ಹೇಗೆ ಮಕ್ಕಳಿಗೆ ಸೊಪ್ಪು ತರಕಾರಿ ತಿನ್ನಿಸ್ಬೇಕು ಅಂದ್ರೆ ರುಬ್ಬಿ ಅದನ್ನ ತಿನ್ನಿಸ್ಬೇಕು ಅಂತ.
1: ಸೊಪ್ಪು ತರಕಾರಿ ರುಬ್ಬಲು ನೀವು ಹೇಳಿದ್ದು, ನಾನಲ್ಲ.
2: ಅದನ್ನು ಒಂದಲಗನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಹಾಕಿದ್ರೆ, ನೀರುಳ್ಳಿ ಕಟ್ಟಾಗಿ ಹಾಕಿದ್ರೆ ಚೆನ್ನಾಗಿ ಆಗ್ತದೆ.
0: ಒಂದು ಆರೋಗ್ಯಕರ ಅಡುಗೆ.
1: ಒಂದೆಲಗನ ಚಟ್ನಿ ಮಾಡೋದು ಗೊತ್ತಿತ್ತು, ದೋಸೆಗೆ ಹಾಕೋದು ಇವತ್ತು ಕೇಳಿದ್ದು.
0: ಹೌದಲ್ವಾ?

0: ಲೇ ಇಂದ ಚಟ್ನಿ ತಯಾರಿಸ್ತಾ
1: ಹಾ,
0: ಇದ್ರು.
1: ಅದು ಗೊತ್ತಿತ್ತು.
0: ನಾವು ಬಿಳಿ ದಾಸವಾಳದ ಹೂವನ್ನು ಕಟ್ ಮಾಡಿ ಹಾಕ್ತೇವೆ ಮೇಡಮ್.
1: ಯಾವುದು? ಬಿಳಿ
0: ಬಿಳಿ
1: ದಾಸವಾಳ.
0: ದಾಸವಾಳದ ಹೂವು,
1: ಅದು ತುಂಬಾ ಔಷಧೀಯ ಗುಣ ಇರುವ ಸಸ್ಯ ಅಲ್ವಾ ಬಿಳಿ
0: ಹೌದು
1: ದಾಸವಾಳ?
0: ಹೌದು, ಆರೋಗ್ಯ
1: ಹೌದು ಮೇಡಮ್.
0: ಆಯುರ್ವೇದ
1: ನಮ್ಮ ಮನೆಯಲ್ಲಿ
0: ತಜ್ಞರು.
1: ಉಂಟು, ನಾವು ಹಾಕ್ತೇವೆ ಮೇಡಮ್.
0: ತುಂಬಾ ಸಂತೋಷ. ಈಗ ಒಂದು ನುಡಿಗಟ್ಟು ಹೇಳ್ತಾರೆ,
1: ಪಾದರಸದಂತಿರುವಂತ.
0: ಎಂತ ಮೇಡಮ್?
1: ಪಾದರಸದಂತಿರು ಅಂತ.
0: ಪಾದರಸದಂತಿರು.
1: ಪಾದರಸದಂತಿರು.
0: ಅದ್ರ ಅರ್ಥ ಎಂತ ಮೇಡಮ್?
1: ಅರ್ಥ ನೀವು ಹೇಳಿ.
0: ಅಲ್ಲ, ಹೇಳ್ಕೊಡ್ಬೇಕು ಅವ್ರಿಗೆ.
1: ಚುರುಕಾಗಿರುವಂತ.
0: ಅಲ್ಲ, ಈಗ ಅವರು ಹೇಳ್ಬಹುದು
1: ಪಾದರಸದಂತೆ ಇದ್ದಾನೆ ಅಂತ ಹೇಳ್ತಾರಲ್ವಾ.
0: ನಾವು ಯಾವ ಕೆಲಸವನ್ನು ಮಾಡುವಾಗ ಪಾದರಸದಾಗಿ ಇರ್ಬೇಕು ಅಂತವ ಮೇಡಮ್?
1: ಹೌದು,
0: ಪಾದರಸದಂತೆ ಇರುತ್ತೇನೆ ಅಂತ ಹೇಳ್ಬೋದು. ಮತ್ತೆ ಅವರು
1: ಹೌದು.
0: ಆರೋಗ್ಯಕರ ಅಡುಗೆ ಹೇಳಿದ್ರಲ್ಲ,
1: ಹೌದು.
0: ಪ್ರತಿದಿನವೂ ಸ್ವಚ್ಛವಾದ, ಬಿಸಿಯಾದ, ಪೌಷ್ಟಿಕವುಳ್ಳಂತಹ ಆಹಾರವನ್ನ ಸೇವಿಸಿ ಚಟುವಟಿಕೆಯಿಂದ ಇರುತ್ತೇನೆ ಅಥವಾ ಪಾದರಸದಂತೆ ಇರುತ್ತೇನೆ ಅಂತ ಕೂಡ ಹೇಳಬಹುದು ಅಲ್ವಾ. ಸರಸ್ವತಿ ಅವರೇ, ಹೌದು ಮೇಡಮ್.
1: ಯಾವೆಲ್ಲ
0: ಹೌದು, ಕಾರ್ಯಕ್ರಮಗಳನ್ನ ಕೇಳಿದ್ರಿ?
1: ನಾವು ಎಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೇಳ್ತೇವೆ ಮೇಡಮ್. 8 ಗಂಟೆವರೆಗೆ ಕೇಳ್ತೇವೆ. ತೀರ್ಥರಂಗ ಎಲ್ಲ ಆದ ಮೇಲೆ, ವಾದ ಆದ ಮೇಲೆ 8 ಗಂಟೆ ಆಗುವಾಗ ನಿಲ್ಲಿಸ್ತೇವೆ ಮೇಡಮ್. ಮತ್ತೆ ನಾವು ಬೇರೆ ಕಾರ್ಯಕ್ರಮ ಟಿವಿಯಲ್ಲಿ ನೋಡ್ತೇವೆ.
0: ಆ ಗುಟ್ಟನ್ನು ಬಿಟ್ಕೊಟ್ಬಿಟ್ರು. ತುಂಬಾ
1: ಸಂತೋಷ.
0: ಮತ್ತೆ
1: ಎಷ್ಟು ಹೊತ್ತಿಗೆ ರೇಡಿಯೋ ಆನ್ ಮಾಡೋದು? ಅಲ್ಲ, 8 ಗಂಟೆಗೆ ಆಫ್ ಮಾಡಿದ್ಮೇಲೆ ಮತ್ತೆ ಎಷ್ಟು ಹೊತ್ತಿಗೆ ಆನ್ ಮಾಡ್ತೀರ?
0: ಮತ್ತೆ ಬೆಳಿಗ್ಗೆ, ನಾಳೆ ಬೆಳಿಗ್ಗೆ
1: 5:30ಗೆ
0: ಶುರು ಆಗ್ತದೆ. ಶುರುವಾದದ್ದು 8 ಗಂಟೆ ರಾತ್ರಿವರೆಗೆ ಇರ್ತದೆ.
1: ಸುಮ್ಮನೆ
0: ಅವರ ಹಾಡನ್ನ ಕೇಳೋ ಸಮಯ. ಸರಸ್ವತಿಯವರೇ ಧನ್ಯವಾದ.
1: ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ನಮಸ್ಕಾರ.
1: ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಓಕೆ, ಅವರ ಮೆಚ್ಚಿನ ಗೀತೆ ಅನುರಾಗ ಚಿತ್ರದ್ದು, ಹಾಡಿದ್ದಾರೆ ಚಿತ್ರಾ ಅವರು.

0: ಮತ್ತೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ
1: ನೋಡೋಣ, ಮಾತಾಡ್ಸೋಣ. ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು, ಹೆಸರು ಹೇಳಿ.
2: ಇದು ವಿನಯ ಭಟ್ ಅಂತ, ವಿಟ್ಲದಿಂದ.
0: ನಮಸ್ಕಾರ.
1: ನಮಸ್ತೆ ವಿನಯ ಭಟ್ ಅವರೇ.
2: ನಮಸ್ತೆ,
0: ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೇನೆ, ನೀವೆಲ್ಲ ಹೇಗಿದ್ದೀರಿ?
0: ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ನಿಮ್ಮ ಹಾಡು.
2: ನನ್ನ ಹಾಡು ಮುಂಗಾರು ಮಳೆ.
0: ಯಾಕಾಗಿ ಇಷ್ಟ? ಮಳೆ ಎಲ್ಲರಿಗೂ ಇಷ್ಟ.
2: ಎಲ್ಲ ಹಾಡುಗಳು ಇಷ್ಟ ಇದೆ. ಅದು ಒಳ್ಳೆ ಹಾಡಲ್ಲ
0: ಅಲ್ಲ, ಮುಂಗಾರು ಮಳೆ ಅಂದ್ರೆ ಎಲ್ಲರಿಗೂ ಇಷ್ಟ, ನಿಮ್ಗೆ ಕೇಳೋಕೆ ಆಗೋದೇ ಇಲ್ಲ ಅಲ್ವಾ?
1: ಮುಂಗಾರು ಮಳೆ ಚಿತ್ರದಲ್ಲಿ ಯಾವ ಹಾಡು ಬೇಕು ವಿನಯ ಅವರೇ?
0: ನಿಮ್ಮ ಆಯ್ಕೆಗೆ ಬಿಟ್ಬಿಟ್ಟಿದ್ದಾರೆ ಅವರು. ಎಲ್ಲ ಮಳೆಯ ಹಾಡುಗಳು ಅಂತ.
1: ಮಳೆ ಇಲ್ಲ, ಇಲ್ಲೂ ಇಲ್ಲ, ಮಡಿಕೇರಿಲ್ಲೂ ಮಳೆ ಇಲ್ಲ.
0: ಹೌದು, ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಅಂತ ಅಲ್ವಾ? ಏನಕ್ಕಿರಬಹುದು ಅಂತ ಹೇಳ್ತೀರಿ ನೀವು? ಮಳೆ ಕಡಿಮೆ ಆಗಿರೋದಕ್ಕೆ
2: ಮರ ಎಲ್ಲ ಕಡಿದು ಎಲ್ಲ ಹಾಗೆ ಆಗಿರ್ಬಹುದು.
0: ಮರ ಯಾಕೆ ಕಡಿತಾರೆ?
2: ಎಲ್ಲ ಬಿಲ್ಡಿಂಗ್ ಹಾಕ್ಲಿಕ್ಕೆ
0: ಆಸೆ.
2: ಆಸೆ,
0: ಆಸೆಗಳ ಲೋಕದಲ್ಲಿ ಮನುಷ್ಯ ಪ್ರವೇಶ ಪಡೆದಾಗ ಪ್ರಕೃತಿಯನ್ನ ಹಿಂದಿಕ್ಬೇಕು ಅಂತ ಮಾಡ್ತಾನೆ, ತನ್ನ ಆಸೆಗೆ ಬಲಿ ತಗೊಳ್ತಾನೆ ಅಲ್ವಾ?
1: ಹೌದು, ಇವಾಗ ಇಷ್ಟಾದ್ರೂ ಮಳೆ ಬಂತು, ಮುಂದಿನ ಪೀಳಿಗೆ ಯೋಚನೆ ಮಾಡಿ.
0: ಹೌದು, ಹಾಗಾಗಿ ಈಗ ನೀರಿನ ಸಮಸ್ಯೆ ಕಂಡು ಬರುವ ಸಾಧ್ಯತೆ ಅನ್ನೋದಕ್ಕಿಂತ ಬರುತ್ತೆ. ಹಾಗಾಗಿ ನೀರನ್ನ ಮಿತವಾಗಿ ಬಳಸ್ಬೇಕು, ಆಗ ಹಿತವಾಗಿ ಬದುಕಬಹುದು ಅಂತ. ಈಗ ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಲಿಸ್ತೀರಿ ವಿನಯ ಅವರೇ?
2: ನಾನು ಕಾರ್ಯಕ್ರಮ ಎಲ್ಲ ಆಲಿಸ್ತೇನೆ, ಆದ್ರೆ ನಂಗೆ ಕಾಲ್ ಸಿಗ್ಲಿಲ್ಲ.
0: ಒಟ್ಟಿನಲ್ಲಿ ಕಾರ್ಯಕ್ರಮ ಕೇಳ್ತೀರಿ ಅಲ್ವಾ?
2: ಕೇಳ್ತೇನೆ.
0: ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ?
2: ಎಲ್ಲವೂ ಇಷ್ಟ ಆಗುತ್ತೆ, ಯಕ್ಷಗಾನ ಎಲ್ಲ ಕೇಳ್ತೇವೆ ನಾವು.
0: ಕಳೆದ ಭಾನುವಾರ ಪ್ರಸಾರ ಆಯ್ತಲ್ವಾ,
2: ಅದರಲ್ಲಿ ನನಗೆ
0: ಪಾರಿಜಾತ ಪಹಾರ.
2: ಹೌದು, ಮತ್ತೆ ಪದ್ಯ ಬಂಡಿ, ಅದರಲ್ಲಿ ನನಗೆ ಕಾಲ್ ಸಿಕ್ಕಿತ್ತು.
0: ಯಾವುದು, ಅಂತ್ಯಕ್ಷರಿನ?
2: ಅಂತ್ಯಕ್ಷರಿ
0: ಹಾಡಿದ್ರಲ್ಲ ನೀವು. ಮತ್ತೆ ಸಿಕ್ಕೋದೇ ಇಲ್ಲ ಅಂತ ಹೇಗ್ ಹೇಳಿದ್ರಿ?
2: ಇಲ್ಲ ಮೇಡಮ್, ಫಸ್ಟ್ ಟೈಮ್ ನನಗೆ ಅದು ಸಿಕ್ಕಿದ್ದು ಮೊನ್ನೆ.
0: ವಿನಯ ಪ್ರಯತ್ನ ಪಡ್ತಾ ಇರ್ಬೇಕು ಅಲ್ಲ ವಿನಯ ಅವರೇ? ಎಲ್ಲರೂ ಪ್ರಯತ್ನ ಪಡ್ತಾ ಇರ್ತಾರಲ್ವಾ, ಆಗ ಎಲ್ಲೋ ಮಿಸ್ ಆಗಿರತ್ತೆ.
1: ವಿನಯ ಅವರು ಏನ್ ಮಾಡ್ಕೊಂಡಿದ್ದೀರಾ?
2: ನಾನು ಹೌಸ್ ವೈಫ್, ನಮಗೆ ತೋಟ ಎಲ್ಲ ಇದೆ.
1: ಮನೇಲಿ ಯಾರ್ಯಾರಿದ್ದೀರಾ?
2: ನಾನು, ನನ್ನ ಗಂಡ, ನನ್ನ ಮಗ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾನೆ. ನಮ್ದೊಂದು ಗೇರು ಬೀಜ ಫ್ಯಾಕ್ಟ್ರಿ ಇದೆ.

0: ಒಂದು 100 ಜನ ಕೆಲಸ ಮಾಡ್ತಾರೆ.
1: ಅವರಿಂದ ನೀವು ಏನು ಕಲ್ತ್ಕೊಂಡಿದ್ದೀರಿ ಕಾರ್ಮಿಕರಿಂದ?
0: ಅಂದ್ರೆ
1: ಈಗ ಕಾರ್ಮಿಕರನ್ನ ಪ್ರತಿದಿನ ನೀವು ಗ್ರಹಿಸ್ತೀರಿ ಅಲ್ವಾ ಅವ್ರ ಕೆಲಸಗಳನ್ನ? ಕಾರ್ಮಿಕರು ನಿಮ್ಮ ತೋಟಕ್ಕೆ ಬಂದಿರ್ತಾರೆ ಅಲ್ವಾ, ಅವರು ಕೆಲಸ ಮಾಡ್ತಾ ಇರ್ತಾರೆ, ಪ್ರತಿದಿನ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತಾರೆ, ಮಾತನಾಡ್ತಾ ಇರ್ತಾರೆ, ಸಂವಹನ ಅಲ್ವಾ? ಅವರಿಂದ ನೀವು ಏನ್ ಕಲ್ತ್ಕೊಳ್ತೀರಿ?
0: ಅವರ ಕಷ್ಟ ಸುಖ ಎಲ್ಲ ಅವರು ಹೇಳ್ತಾರೆ, ನಾವು ಅದಕ್ಕೆ ಸ್ಪಂದಿಸ್ತೇವೆ ಸ್ವಲ್ಪ.
1: ಸ್ಪಂದಿಸುವ ಗುಣ ಇದೆ
0: ಇದೆ
1: ಅಲ್ವಾ? ತುಂಬಾ ಖುಷಿ, ತುಂಬಾ ಖುಷಿ ಆಯ್ತು ವಿನಯ್ ಅವರೇ. ಸ್ಪಂದಿಸುವ ಗುಣ ಇರಬೇಕು ಅಂತ ಹಿರಿಯರೇ ಹೇಳ್ತಾರೆ, ಕಷ್ಟದಲ್ಲಿರುವವರಿಗೆ ಸ್ಪಂದಿಸಿ ಸಹಾಯ ಮಾಡಬೇಕು ಅಂತ. ಹೌದಲ್ವಾ, ಇದು ಮುಖ್ಯ, ನಮಗೆ ಸಾಧ್ಯವಾದ್ರೆ ಸಹಾಯ ಮಾಡಬೇಕು, ಇಲ್ಲ ಕಿಡುಕನ್ ಮಾತ್ರ ಮಾಡಬೇಡಿ ಅಂತ ಕಿವಿ ಮಾತುಗಳು ಅಲ್ವಾ ಡೇಸಿ?
0: ಹೌದು
2: ಹೌದು. ಈಗ ವಿನಯಾ ಅವರೇ, ಗೇರುಬೀಜ ಫ್ಯಾಕ್ಟ್ರಿ ಅಂತ ಹೇಳಿದ್ರಲ್ವಾ, ಇವಾಗ ಈ ಗೇರುಬೀಜ ಬೆಳೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಯಾವ ಸಮಯದಲ್ಲಿ ಫಸಲ್ ಬರುತ್ತೆ ಹೇಗೆ ಅಂತ?
0: ನಮ್ಮ ನಮ್ಮ ಊರ್ನ ಬೀಜ ಅಲ್ಲ ಮೇಡಮ್, ಅದು ಫಾರಿನ್ ಇಂದ ತರಿಸೋದು.
2: ಓಹ್,
0: ಆಫ್ರಿಕದ್ದು.
2: ಓಕೆ,
0: ಆಫ್ರಿಕದ್ದು ಬಂದು ನಮ್ಮಲ್ಲಿ ಬೇಯಿಸಿ ಕಟ್ಟಿಂಗ್ ಮಾಡಿ ಆತರ.
2: ಓಕೆ ಓಕೆ. ಇಲ್ಲಿನ ಸ್ಥಳೀಯ ಬೆಳೆಗಳನ್ನು ನೀವು ತಗೊಳ್ಳಲ್ಲ?
0: ಸ್ಥಳೀಯ ಬೆಳೆಗಳನ್ನು ತಗೊಳ್ತೇವೆ, ನಮಗೆ 360 ದಿವಸ ಸಹ ಕೆಲಸ ಇದೆ. 200 ಜನ ವರ್ಕರ್ ಇದ್ದಾರೆ, ಫ್ರೀ ಬಸ್, ಊಟ ಫ್ರೀ, ಅಂದ್ರೆ ರಜೆ ಸಂಬಳ ಬೋನಸ್ ಎಲ್ಲ.
1: ಅಂದ್ರೆ ಒಟ್ಟಾರೆ ಎಲ್ಲ ಮ್ಯಾನೇಜ್ಮೆಂಟ್ ನಿಮ್ದು ಅಂತ ಅನ್ಸುತ್ತೆ. ವುಮನ್ ಎಂಪವರ್ಮೆಂಟ್ ಇದು.
2: ಹೌದು ಹೌದು,
1: ಮಹಿಳೆಯರಲ್ಲಿ ಎಷ್ಟು ಶಕ್ತಿ ಇದೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಂತ ಅಂದ್ರೆ ನೋಡಿ
2: ಖುಷಿ ಆಗುತ್ತೆ.
1: ಸಬಲೆ ಎಲ್ಲ ಸಬಲೆ.
2: ಹೌದು
0: ಮಹಿಳೆ. ಫ್ಯಾಕ್ಟರಿ ಹೆಸರು
1: ಇರ್ಲಿ ಇರ್ಲಿ, ಅಲ್ಲ ಅಲ್ಲ ಇರ್ಲಿ, ಅದು ಗೊತ್ತಾಯ್ತು ನೀವು ಹೇಳೋದು. ನಮ್ಗೆ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಕಾರ್ಮಿಕರ ಕಷ್ಟಗಳನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ ಅಂತ ನಮ್ಗೆ ಕೇಳಿ. ತುಂಬಾ
2: ತುಂಬಾ ಒಳ್ಳೇದು. ಈಗ ನಿಮ್ಗೆ ಒಂದು ನುಡಿಗಟ್ಟು, ಇವಾಗ ಕರೆ ಮಾಡಿದಾಗೆ ನೀವು ಮಳೆ ನೀರು ಅಂತೆಲ್ಲ ಮಾತಾಡಿದಕ್ಕೆ ನೀರು ಕುಡಿದ ಹಾಗೆ ಅಂತ ನುಡಿಗಟ್ಟು.
1: ನೀರು ಕುಡಿದ ಹಾಗೆ
0: ಅಂದ್ರೆ ಮಾತಾಡಿ ಕೆಲವು ಮಾತಾಡಿದ ವಿಷಯವು ಅದು ಎಂತ ಅವರಿಗೆ ನೋಯಿಸದಾಗೆ ಮಾತಾಡ್ಬೇಕು ಅಂತ
1: ಇಲ್ವಲ್ಲ,
0: ಮತ್ತೆ
2: ಕೆಲಸವನ್ನ ಬಹಳ ಸುಲಭವಾಗಿ ಮಾಡೋದು ಅಂತ, ಸರಾಗವಾಗಿ ಸುಲಭವಾಗಿ ಮಾಡೋದು.
1: ನೀವೇ ವಾಕ್ಯ ಕಟ್ಬಿಟ್ರು
0: ಅಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡುವಾಗ ಇದ್ರಲ್ಲಿ ಭಯ ಆಗಿ.
2: ಭಯ ಏನಕ್ಕೆ,
1: ಇಷ್ಟೊತ್ತು ಮಾತಾಡಿದ್ರಿ,
2: ನಿಮಗ್ ನಾವ್ ಕಾಣಲ್ಲ, ನಮಗ್ ನೀವು ಕಾಣಲ್ಲ, ಯಾಕಪ್ಪ ಭಯ?
1: ಹೌದು
0: ಕಾಣದಿದ್ರು ಆದ್ರೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಒಂದು ತರ ಭಯ.
1: ಭಯ ಇರಬಾರ್ದು, ಮುಕ್ತವಾಗಿ ಮಾತನಾಡಿ.
0: ಸಲ ಕರೆ ಸಿಕ್ಕಿದ ಮೇಲೆ ಮತ್ತೊಂದು ಸರಿ ಚಂದ ಮಾತಾಡ್ತೇವೆ.
1: ಇನ್ನೊಂದು 4 ಬಾರಿ ಸಿಕ್ಕಿದ ಮೇಲೆ ಇನ್ನೂ ಚೆನ್ನಾಗಿ ಮಾತಾಡ್ತೀರಿ ಅಲ್ವಾ ನೋಡಿ. ಇವಾಗ
0: ಮಾತಾಡ್ತೀರಿ ಮೇಡಮ್, ಇಬ್ರು ಕೂಡ
1: ಪ್ರೀತಿಯಿಂದ ಮಾತನಾಡ್ತಿದ್ದೀರಲ್ಲ, ತುಂಬಾ ಖುಷಿ ಆಯ್ತು. ಈಗ ಅವರು ಹೇಳಿಲ್ಲ ಅನ್ಸುತ್ತಲ್ಲ,
2: ನೀರು ಕುಡಿದ ಹಾಗೆ. ಇವಾಗ ನಾನು ಅರ್ಥ ಹೇಳಿದೆ, ಅದಕ್ಕೊಂದು ವಾಕ್ಯ ರಚನೆ ಮಾಡ್ತೀರಾ ವಿನಯ ಅವರೇ?
0: ನಾವೀಗ ಮಾಡುವಂತ ಕೆಲಸ ಕಷ್ಟ ಕೆಲಸವನ್ನು ಸುಲಭದಲ್ಲಿ ಮಾಡುವ ತರ ಯೋಚಿಸಿ ಮಾಡ್ಬೇಕು ಅಂತ
1: ಡೇಸಿ ಅವರು ಹೇಳಿದ್ದನ್ನ ಒಂದ್ ಪದ ಸೇರಿಸಿ ಹೇಳ್ಬಿಟ್ರಿ ನೋಡಿದ್ರ ಕೇಳಿಸ್ತಾ ಇದೆ ನಿಮ್ ಮಾತು.
2: ವಿನಯ ಅವರು ಕೆಲಸವನ್ನು ನೀರು ಕುಡಿದ ಹಾಗೆ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸಿದ್ರು,
1: ಒಟ್ಟಾರೆ ಹೇಳ್ಕೊಟ್ಬಿಟ್ರಿ. ವಿನಯ ಅವರೇ ತುಂಬಾ ಸಂತೋಷ ಆಯ್ತು
2: ಕರೆ ಮಾಡಿದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ, ಅದಕ್ಕೂ ಮುಂಚೆ ಈ ಗೀತೆ ಯಾಕಾಗಿ ಇಷ್ಟ ಅಂತ ಹೇಳಿ.
0: ನನಗೆ ಯಾಕಾಗಿ ಅಂತ ಅಲ್ಲ ಮೇಡಮ್, ಎಲ್ಲರೂ ಕೇಳಿ, ಈ ಪದ್ಯ ಯಾವ ಪದ್ಯವಾಗ್ಬೋದು ಅದರಲ್ಲಿ.
2: ಅರಳುತ್ತಿರುವಂತಹ ಆ ಹಾಡು ಹಾಕೋದ?
0: ಯಾವುದು
2: ಅರಳುತ್ತಿರುವ ಜೀವದ ಗೆಳತಿ ಅಂತ ಯಾವ್ದಲ್ಲ? ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ,
1: ಅವರ ಹಾಡನ್ನ ಪ್ರಸಾರ ಮಾಡೋಣ. ಹಾಗೆಯೇ ಡೇಸಿಯವರೇ, ಈಗ ಅವ್ರು ಹೇಳಿದ್ರು ನಮ್ಮ ಕಾರ್ಮಿಕರನ್ನ ನಾವು ಪ್ರೀತಿಯಿಂದ ನೋಡ್ಕೊಳ್ತೀವಿ ಅಂತ. ಈಗ ನಮ್ಮ ಮನೆ ಕೆಲಸ ಮಾಡ್ಲಿಕ್ಕೆ ಕೂಡ ಹಲವರು ಅಂತ ಅಂದ್ರೆ ಪ್ರತಿಯೊಬ್ಬರ ಹಲವರ ಮನೆಗಳಲ್ಲಿ ಕೆಲಸಕ್ಕೆ ಬರ್ತಾರೆ. ನಮ್ಮ ಇಲ್ಲಿ ನೋಡ್ತಾ ಇರ್ತೀವಿ ನಾವು, ಒಂದು ಬುಟ್ಟಿ ಹಿಡ್ಕೊಂಡು ಒಂದು ಛತ್ರಿ ಹಿಡ್ಕೊಂಡು ಖುಷಿ ಖುಷಿಯಾಗಿ ಹೋಗ್ತಾ ಇರ್ತಾರೆ. ಅವರಿಂದ ನಾವ್ ಏನ್ ಕಲಿಬಹುದು ಹೇಳಿ? 108 ಚಿಂತೆ ಇದ್ರೂ ಕೂಡ ಕಾಯಕ ಮಾಡಲಿಕ್ಕೆ ಅಂತ

0: ಅವರು ಆನಂದದಿಂದನೇ ಹೋಗ್ತಾ ಇರ್ತಾರೆ.
1: ಹೌದು
0: ಆ ಒಂದು ಕ್ಷಣ ಇದೆಯಲ್ಲ, ನೀವು ಏನೇ ಮಾಡಿ ಖುಷಿಯಿಂದ ಮಾಡಿ ಕೆಲಸ ಅಂತ ಅವರು
1: ಹೌದು
0: ಹೇಳೋದು. ಅಂದರೆ
1: ಹೌದು
0: ಅವರ ಕೆಲಸ ನಮಗೆ ಮಾಹಿತಿ ಅಂದರೆ ನಮಗೆ ಏನು ಹೇಳ್ತಾರೆ ಅದಕ್ಕೆ ಒಂದು ಒಂದು ಕಿವಿ ಮಾತು ಹೇಳ್ತಾ ಇರುತ್ತೆ. ಅವರು ನಡ್ಕೊಂಡು ಹೋಗುವಾಗ ನಮಗೆ 108 ಭಾವನೆಗಳು, ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಅಂದರೆ ಛತ್ರಿ ಹಿಡ್ಕೊಂಡಿದ್ದಾರೆ ಅಂದರೆ ಮುಂಜಾಗ್ರತೆಯೂ ಕೂಡ ಇದೆ
1: ಹೌದು
0: ಅಲ್ವಾ.
1: ಹೌದು
0: ಮಹಿಳೆ ಅಂತ ಅಂದಾಗ ಅವಳಿಗೆ ಬಹಳಷ್ಟು ನೈಪುಣ್ಯತೆ ಅನ್ನೋದು ವರವಾಗಿ ಪಡ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಎಷ್ಟೆಲ್ಲ ಈಗ ಪ್ರತಿದಿನ
1: ಪ್ರಾಮಾಣಿಕರಾಗಿರ್ತಾರೆ.
0: ಹೌದು, ಈಗ ಅವರು ನೀರು ತಗೊಂಡಿರ್ತಾರೆ ಅಂದರೆ ಸಾಮಾನ್ಯ ನಾನು ಹೇಳೋದು ಆರೋಗ್ಯಕ್ಕೆ ಕಾಪಾಡು ಆರೋಗ್ಯವನ್ನು ಕಾಪಾಡುವತ್ತ ಅವರ ಮನಸ್ಸು ಹೇಗಿಲ್ಲ ಇರುತ್ತೆ ಅಂದರೆ ಮಳೆ ಬರಬಹುದು, ಮುಂಜಾಗ್ರತೆಯಾಗಿ ಛತ್ರಿ ತಗೊಂಡಿರ್ತಾರೆ ಮತ್ತು ಬುಟ್ಟಿ ಹಿಡ್ಕೊಂಡಿರ್ತಾರೆ, ಅದರಲ್ಲಿ ನೀರಿರುತ್ತೆ ಮತ್ತು ಏನೋ ಒಂದು ಸಣ್ಣದಾದಂಥ ಪೊಟ್ಟಣಗಳಿರುತ್ತೆ ತಿಂಡಿಗಳು. ಅಂದರೆ ಅವರು ಬೇರೆಯವ್ರು ಕೊಡ್ತಾರೆ ಅಂತ ಆಸೆ ಪಡಲ್ಲ, ಅಂದರೆ ನಿರೀಕ್ಷೆ ಇರಲ್ಲ,
1: ನಮಗೆ ನಾವೇ ತಗೊಂಡು
0: ನೋಡಿ ಅದು ಎಲ್ಲಿ ಬಂತು ಅದು.
1: ಆಮೇಲೆ ಮನೆ ಕೆಲಸನು ಇವಾಗ ನಾವು ಬೇರೆಯವ್ರ ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಬೇರೆಯವ್ರ ಮನೆ ಅಂತ ಅನ್ಕೊಳ್ಳಲ್ಲ, ನಮ್ಮ ಮನೆ ಅನ್ನೋ ಹಾಗೇನೆ ಕೆಲಸ
0: ಮಾಡ್ತಾರೆ. ನಮ್ಮ ಮನೆಯ ಕೆಲಸ ಅಂತಾನೆ ಅವರು ಕೆಲಸ ಮಾಡ್ತಾ ಇರ್ತಾರೆ.
1: ಹೌದು,
0: ಪ್ರೀತಿಯಿಂದ ಒಂದ್ 4 ಮಾತಾಡಿ ನಿನ್ ಕಷ್ಟ ಏನಮ್ಮ ಅಂತ ಕೇಳ್ಬಿಟ್ರೆ ಅವ್ರಿಗಷ್ಟೇ ಸಾಕಂತೆ. ನಾವು ಮಾತನಾಡಿಸ್ತಿರ್ತೀವಿ ಅವ್ರನ್ನ ರಸ್ತೆಯಲ್ಲಿ ಹೋಗುವಾಗ, ಅವರ ಭಾವನೆಗಳನ್ನ ಹಿಕ್ಕಿ ತೆಗೆಯುವಾಗ ಅವ್ರು ಹೇಳ್ಕೊಳ್ತಾರೆ ಮನೇಲಿ ಬೇಕಾದಷ್ಟು ಕೆಲಸಗಳಿರುತ್ತೆ, ಮಗ ಮೊಬೈಲ್ ಇಟ್ಕೊಂಡಿರ್ತಾನೆ, ದುಡಿಬೇಕಲ್ಲ, ಅನ್ನ ಬೇಕಲ್ಲ, ಇನ್ನೇನು ಮಾಡೋದು, ಎತ್ತಿದ್ದೀನಿ ಅವನಿಗೂ ಅನ್ನ ಹಾಕಬೇಕು, ಏನು ಮಾಡೋದು ಅಂತ. ಅಂದರೆ ಅವಳು ಕಷ್ಟಗಳನ್ನು ನನ್ನ ಅಂದರೆ ನನ್ನ ಕಷ್ಟ ಇದೆ ಅಂತ ಅವಳು ಹೇಳ್ಕೊಳ್ಳೋದೇ ಇಲ್ಲ. ಅದೇ ಮನೆಯಲ್ಲೇ ಇದ್ದಾಗ 108 ಯೋಚನೆಗಳಿರುತ್ತೆ, ಚಿಂತೆಗಳಿರುತ್ತೆ, ಅದರಿಂದ ಮುಕ್ತಿ ಹೊಂದೋದಕ್ಕೆ ಅವರು ಮನರಂಜನೆಯನ್ನು ಬಯಸ್ತಾರೆ. ಹಾಗಾಗಿ ನಮ್ಮ ಆಕಾಶವಾಣಿ ಅಂತ ಶ್ರವ್ಯ ಮಾಧ್ಯಮ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಹಲವರ ಅಭಿಪ್ರಾಯ.
1: ಹೌದು,
0: ಈಗ ವಿನಯಾ ಭಟ್ ಅವರ ಮೆಚ್ಚಿನ ಗೀತೆಯನ್ನು ಕೇಳುವ ಸಮಯ.
1: ಹೌದು, ಮುಂಗಾರು ಮಳೆ ಚಿತ್ರದ ಗೀತೆ ವಿನಯಾ ಭಟ್ ಅವರಿಗಾಗಿ ಹಾಗೂ ನಮ್ಮೆಲ್ಲ ಶ್ರೋತೃಗಳಿಗಾಗಿ.

0: ಇನ್ನು ಯಾರು ಕರೆ ಮಾಡಿದ್ದಾರೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಲ್ವಾ? ಹಾ ಹಾ
1: ಹಲೋ,
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು? ಹಲೋ,
2: ಹಲೋ,
0: ನಿಮ್ಮ ಹೆಸರು?
2: ಪ್ರಮೀಳಾ ಚೇಂಡಾಳ್ ಅಂತ, ಪ್ರಮೀಳಾ ಸತೀಶ್ ಅಂತ.
0: ಪ್ರಮೀಳಾ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಿಮ್ಮ ಮೆಚ್ಚಿನ ಹಾಡು?
2: ಧನ್ಯವಾದ. ನಂದು ಆಕಾಶ ಗಂಗೆ, ಆಕಾಶ ಗಂಗೆಯಿಂದ ಆಕಾಶ ದೀಪವು ನಿನ್.
0: ಯಾಕಾಗಿ ಇಷ್ಟ ಪ್ರಮೀಳಾ ಅವರಿಗೆ?
2: ಅದು ಕೇಳಲಿಕ್ಕೆ ತುಂಬಾ ಇಷ್ಟ ಮೇಡಮ್.
0: ನಮಗೂ ಇಷ್ಟ ಅಪ್ಪ. ಅಲ್ಲ, ಕೇಳಲಿಕ್ಕೆ ನಮಗೂ ಇಷ್ಟ.
2: ಅಲ್ಲ, ಹಾಗೆಲ್ಲ ಅದು
0: ವಿಶೇಷವಾಗಿ ಪ್ರಮೀಳಾ ಅವರ ಮನಸ್ಸಿಗೆ, ಪ್ರಮೀಳಾ ಅವರ ಮನಸ್ಸಿಗೆ ಯಾಕೆ ಹತ್ರ ಆಯ್ತು ಹಾಡು ಅಂತ.
2: ಅದೇನಾದ್ರ ಸಾಹಿತ್ಯ ತುಂಬಾ ಇಷ್ಟ.
0: ಹಾಗೆ ಹೇಳಿ.
1: ಅದರಲ್ಲಿ ಯಾವ ಗೀತೆ ಪ್ರಮೀಳಾ ಅವರೇ?
2: ಆಕಾಶ ದೀಪವು ನೀನು.
0: ಪ್ರಮೀಳಾ ಅವರೇ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ?
2: ಬೆಳಿಗ್ಗೆ 6:30 ಹಾಕಿ ಬಿಡ್ತೇನೆ ಮೇಡಮ್. ನಾನು ಅದ್ರ
0: 6:30 ಆರಂಭ ಆಗುತ್ತಾ? 5:51
2: ರೇಡಿಯೋ ಆನ್ ಮಾಡೋದು ಮೇಡಮ್. ಮತ್ತೆ ಮಧ್ಯಾಹ್ನದವರೆಗೂ ಆನಿಲೇ ಇರುತ್ತೆ.
0: ಮಧ್ಯಾಹ್ನ
2: ವಾರ್ತೆ, ಅದೇ ವಾರ್ತೆ ಬರೋವರೆಗೆ ಆನಿಲೇ ಇರುತ್ತೆ.
0: ವಾರ್ತೆ ಕೇಳಬಾರ್ದು ಅಂತ ಹೇಳಿದಾರ ಯಾರಾದ್ರೂ ನಿಮ್ಗೆ?
2: ಇಲ್ಲ ಇಲ್ಲ, ಅದು ಅದ್ರ ಪಾಡಿಗೆ ಅದು ಓಡ್ತಾ ಇರ್ತೇನೆ ನಾನು ಕೇಳಿಕೊಂಡು.
0: ಪಾಡಿಗೆ ನೀವು ಕೆಲಸ ಮಾಡ್ತಾ ಇರ್ತೀರಿ? ಏನೆಲ್ಲ ಕೆಲಸ ಮಾಡ್ತೀರಿ?
2: ನನ್ನ ಮಾಮೂಲಿ ಅಡಿಗೆ ಅದು ಹಾಗೆ ಎಲ್ಲ ಕೆಲಸ ಮಾಡ್ತಾ ಇರ್ತೀನಿ.
0: ಮನೆ ಕೆಲಸ ಮಾಡ್ತಾ ಇರ್ತೀರಿ?
2: ಹೌದು
0: ಅಲ್ವಾ? ಸಂಬಳವಿಲ್ಲದ ಕೆಲಸ ಮಹಿಳೆಯರಿಗೆ ಅಲ್ವಾ? ಪ್ರೀತಿಯಿಂದ ಮಾಡುವಂತದ್ದು ಅಂತ ಹೇಳ್ತೀರಿ ಅಲ್ವಾ? ಇನ್ನು ಒಂದು ನುಡಿಗಟ್ಟು ಹೇಳ್ತಾರೆ. ನಿಮ್ಮ ಪ್ರಸಾರ
1: ಗೀತೆ ಸಿಗ್ತಾ ಇಲ್ಲ,
0: ಲಭ್ಯವಿಲ್ಲ.
1: ಬೇರೆ ಯಾವ್ದಾದ್ರು
2: ಬಯಲುದಾರಿಯಿಂದ ಬಾನಲ್ಲು ನೀನೆ ತುಳಿಯಲು ನೀ.
1: ಮನೇಲಿ ಯಾರ್ಯಾರಿದ್ದೀರಾ ಪ್ರಮೀಳಾ ಅವ್ರೆ?
2: ನಾನು, ಹಸ್ಬೆಂಡ್, ಮಕ್ಕಳಿಬ್ರು ಮಕ್ಕಳಿದ್ದಾರೆ ಮೇಡಮ್, ಅತ್ತೆ ಮಾವ.
1: ಮಕ್ಳು ಏನ್ ಮಾಡ್ಕೊಂಡಿದ್ದಾರೆ?
2: ಮಕ್ಳು ಸ್ಕೂಲಿಗೆ ಹೋಗ್ತಾರೆ ಮೇಡಮ್, ಚಿಕ್ಕವರು.
0: ಅಲ್ಲ, ಈಗ ಮಕ್ಕಳ ಬಗ್ಗೆ ಕೇಳಿದ್ರು ಡೈಸಿ ಅವರು. ಈಗ ಹಿರಿಯ ನಾಗರ
1: ಒಂದು ನಿಮಿಷ ಮ್ಯಾಮ್, ಬಯಲುದಾರಿ ಚಿತ್ರದಿಂದ ಯಾವಾಗಿದ್ದು?
0: ಬಾನಲ್ಲು ನೀನೆ ಹೇಳಿದ್ರ?
1: ಬಾನಲ್ಲು ನೀನೆ.
0: ಈಗ ಹಿರಿಯ ನಾಗರಿಕರಿದ್ದಾರಲ್ವಾ, ಹೇಗೆ ಅವರ ಆರೋಗ್ಯವನ್ನ ಕಾಪಾಡ್ತೀರಿ ನೀವು?
2: ಆರೋಗ್ಯ ಅಂದ್ರೆ ಮನೇಲಿ ಎಷ್ಟು ಜನ ಇದು ಅಡಿಗೆ ಎಲ್ಲ ನಾವು ಮನೇಲಿ ಹೆಚ್ಚು ಮಾಡಿ ಕೊಡೋದು ಒಳ್ಳೇದು. ನಮ್ಗೆ ಈ ತರ ಏನು ಸಿಕ್ಕುತ್ತೆ ಹಾಗೆ ನಾವು ಬೆಳೆಯೋದು ಆ ತರವೇ ಮಾಡಿ.
0: ಏನೆಲ್ಲ ಬೆಳಿತೀರಿ?
2: ಇದು ಸೌತೆಕಾಯಿ, ಬೀನ್ಸ್, ಬದನೆ, ಹಾಗೆ ಮತ್ತೆ ಸೊಪ್ಪು ಏನು ಸಿಕ್ಕುತ್ತೆ ಅದೆಲ್ಲ.
0: ಇಲ್ಲ, ಈಗ ಮಕ್ಕಳಿಗೆ ಬೇರೆ ಆಹಾರ ಮಾಡ್ಬೇಕಾಗುತ್ತೆ ಇಲ್ವಾ? ಅಲ್ಲ, ಹಿರಿಯರಿಗೆ ಅಲ್ಲ, ಹಿರಿಯರು ಮತ್ತೆ ಕಿರಿಯರಿಬ್ರು ಇದ್ದಾರಲ್ವಾ, ಈಗ ಜೀರ್ಣ ಶಕ್ತಿ

0: ಕಡಿಮೆ ಇರುತ್ತೆ ಹಿರಿಯರಿಗೆ ಅಲ್ವಾ. ಆಗ ಬೇರೆ ರೀತಿಯ ಅಡುಗೆಯನ್ನು ತಯಾರಿಸಬೇಕಾಗತ್ತೆ ಅಲ್ವಾ. ಈಗ ವಯಸ್ಸಿದ್ದಾಗ ಜೀರ್ಣಶಕ್ತಿ ಬೇರೆ, ಹಿರಿಯರಾದಾಗ ಸ್ವಲ್ಪ ಕಡಿಮೆ ಆಗುತ್ತಲ್ವಾ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ ಅಂತ ತಜ್ಞರು ಹೇಳ್ತಾರಲ್ವಾ. ಅದಕ್ಕೆ ನೀವೇ ಎಚ್ಚರಿಕೆ ತಗೊಳ್ತೀರಾ, ಏನೆಲ್ಲ ಎಚ್ಚರಿಕೆ ತಗೊಳ್ತೀರಾ?
1: ಕೆಲವೊಂದು ಆಗೋದಿಲ್ಲ ಅಂತ ಹೇಳೋದು ಮಾಡ್ಲಿಕ್ಕೆ ಹೋಗೋದಿಲ್ಲ, ಆಗತ್ತೆ ಅಂತ ಹೇಳೋದು ಚಂದ ಚೆನ್ನಾಗಿ ಬೇಯಿಸಿ
0: ಅವರನ್ನೇ ಕೇಳ್ತೀರಾ ಏನ್ ಇಷ್ಟ ಆಗತ್ತೆ.
1: ಹೌದೌದು,
0: ಒಟ್ಟಾರೆ ಜಾಗ್ರತೆ ತಗೊಳ್ತೀರಿ, ಹುಷಾರ್ ತಪ್ಪಿದ್ರೆ ನಾನೇ ನೋಡ್ಕೊಳ್ಬೇಕಲ್ಲಪ್ಪ ಅಂತ ಮುಂಜಾಗ್ರತೆಯಾಗಿ ಪ್ರಮೀಳಾ ಅವರು ಅಲ್ವಾ, ಅದಿರಬೇಕು ಪ್ರತಿಯೊಬ್ಬರಿಗೂ. ಆರೋಗ್ಯದ ಬಗ್ಗೆ ಹಿರಿಯರಿದ್ದಾಗ ಅಥವಾ ಮಕ್ಕಳಿದ್ದಾಗ ಎಷ್ಟೆಲ್ಲ ನಾವು ಜಾಗ್ರತೆ ವಹಿಸ್ತೀವೋ ಅಷ್ಟು ನಾವು ಆರಾಮಾಗಿರ್ತೀವಿ ಅಂತ ಅಲ್ವಾ. ಈಗ ನುಡಿಗಟ್ಟು ಹೇಳೋ ಸಮಯ.
2: ಪ್ರಮೀಳಾ ಅವರೇ, ಇವಾಗ ನೀವು ಮನೇಲೆ ಇರೋದು ಅಂತ ಹೇಳಿದ್ರಿ, ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ, ಏನೇನು ಹವ್ಯಾಸಗಳಿದೆ ನಿಮಗೆ?
1: ಹವ್ಯಾಸಗಳು ಆ ತರ ಏನಿಲ್ಲ, ಮತ್ತೆ ಇದು ನಮ್ಮ ಹಸ್ಬೆಂಡ್ ಏನಾದ್ರು ತರಕಾರಿ ಎಲ್ಲ ಹಾಕ್ತಾ ಇರ್ತಾರೆ ಮೇಡಮ್, ಹಾಗೆ ಅಲ್ಲಿ ಏನಾದ್ರು ಶುರು ಮಾಡ್ತೇನೆ.
2: ತರಕಾರಿ ತೋಟದಲ್ಲಿ ಕೆಲಸ ಮಾಡ್ತೀರಾ?
1: ಕೆಲಸ ಅಂದ್ರೆ ಹಾಗೆ ಏನದು,
2: ಅದೇ ಗಿಡಗಳ ಮಧ್ಯೆ ಏನಾದ್ರು ಒಂದು ಕಳೆ ಕೀಳೋದು ಏನಾದ್ರು ಒಂದು ಇರುತ್ತೆ ಅಲ್ವಾ,
1: ಹಾಗೆ ಏನಾದ್ರು ಒಂದು ಮಾಡ್ತೇನೆ.
0: ಇವಾಗ ಮಾಹಿತಿ ಕೊಟ್ಟರು ಅವರು ಅಲ್ವಾ.
2: ಹೌದು, ಇವಾಗ ನಿಮಗೊಂದು ನುಡಿಗಟ್ಟು, ಕಣ್ಣು ಕೆಂಪಾಗುವಂತ. ಕಣ್ಣು ಕೆಂಪಾಗು.
1: ಕಣ್ಣು ಕೆಂಪಾಗು.
2: ಹೌದು
0: ಹೇಳ್ಬೇಕು.
1: ಸುಮ್ಮನೆ ಸಿಟ್ಟು ಬಂದ್ರೆ ಕಣ್ಣು ಕೆಂಪು ಮಾಡಿಕೊಂಡು
0: ನೋಡ್ತಾರೆ ಅಲ್ಲ, ಬರಬಾರ್ದು ಅಂತ ಹೇಳ್ತಾರಲ್ವಾ, ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ.
2: ಸಿಟ್ಟು ಬರದೇ
1: ಕೆಲವು ಸರಿ ಬರುತ್ತಲ್ಲ ಮೇಡಮ್, ನಾವೇನಾದ್ರೂ ಮಾಡಿ ತಪ್ಪಾಗಿದ್ರೆ.
0: ತಪ್ಪಾಗಿದೆಯಾ ಯಾವಾಗ್ಲಾದ್ರು?
1: ತಪ್ಪು ಕೆಲವೊಂದ್ ಸರಿ ಆಗತ್ತಲ್ಲ ಮೇಡಮ್ ಯಾರಿದಾದ್ರು.
0: ಹಾಗಾಗಿ ಅದನ್ನ ಒಪ್ಕೊಳ್ತೀರಾ?
1: ಹೌದು.
0: ಹಾ ನೋಡಿ,
2: ಅದೇನ ನಿಮ್ಮ ವಾಕ್ಯ?
1: ಹೌದು ಮೇಡಮ್.
2: ಓಕೆ,
0: ಅಂದ್ರೆ ತಪ್ಪಾಗದ ಹಾಗೆ ನಡ್ಕೊಳ್ಬೇಕು, ಆಕಸ್ಮಿಕವಾಗಿ ಆದ್ರೆ ಅದನ್ನ ಒಪ್ಕೊಳ್ಬೇಕು, ತಿದ್ದುಕೊಳ್ಬೇಕು ಅಂತೀರಿ ಅಲ್ವಾ. ತುಂಬಾ ಸಂತೋಷ ಆಯ್ತು ಪ್ರಮೀಳಾ ಅವರೇ, ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಹಾಡು ಪ್ರಸಾರ ಆಗತ್ತೆ. ಇನ್ನು ನೀವು ಹೇಳಿಲ್ವಲ್ಲ ವಾಕ್ಯ,
2: ಕಣ್ಣು ಕೆಂಪ. ಮಾತು ಕೇಳದ ಮಗನ ಮೇಲೆ ತಂದೆಯ ಕಣ್ಣು ಕೆಂಪಾಯ್ತು.
0: ಓಹೋ, ಮಗ ಮಾತ್ರ ಮಗಳು ಕೇಳ್ತಾಳೆ
2: ಮಕ್ಕಳ ಮೇಲೆ?
0: ಅಪ್ಪನಿಗೆ ಮಗಳು ಅಂತ ಅಂದ್ರೆ ಆಸೆ, ಅವಳು ಅವನ್ ಕೋಪ ಮಾಡ್ಕೊಳ್ಳಲ್ಲ, ಅಮ್ಮ ಮಾತ್ರ ಕೋಪ ಮಾಡ್ಕೊಳ್ಳೋದು ಮಗಳಿಗೆ ಅಲ್ವಾ. ಅದಕ್ಕೆ ಒಳ್ಳೆಯ ಮಾತು ಕೇಳದವನು ಕಿವಿ ಇದ್ದರೂ ಕಿವುಡ ಅಂತ ಒಂದು ಮಾತಿದೆ ಅಲ್ವಾ. ಒಂದು ಒಳ್ಳೆ ಮಾತು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ, ಪತ್ರಿಕೆಗಳಲ್ಲಿ ಇದೆ, ಪುಸ್ತಕದಲ್ಲಿ ಇದೆ ಅಂತ ಅಂದಾಗ ಅದನ್ನ ತಿಳ್ಕೊಳ್ಬೇಕು, ಒಬ್ರು ಹೇಳ್ತಾ ಇದ್ದಾರೆ ಅಂತ ಅಂದಾಗ ಇದು ಸಾಮಾನ್ಯ ಅಲ್ವಾ. ಕೇಳದೆ ಇದ್ದವನು ಕಿವುಡ ಅಂತ ನಾನ್ ನುಡಿ ಹೇಳುವಂತದ್ದು. ಇನ್ನು ಸಮಯದತ್ತ ನೋಡ್ತಾ ಇದ್ದೀರಾ, ಸಮಯ ನೋಡ್ತಾ ಇದ್ದೀರಾ. ಇನ್ನು ಈ ಕಾರ್ಯಕ್ರಮದ ನಂತರ ಪ್ರಸಾರವಾಗುವ ಕಾರ್ಯಕ್ರಮಗಳತ್ತ ಒಂದು ನೋಟ.
2: ಹೌದು, ಇನ್ನು ಈ ಕಾರ್ಯಕ್ರಮ ಮುಗಿದ ನಂತರ 12 ಗಂಟೆಗೆ ಪ್ರದೇಶ ಸಮಾಚಾರ ಇದೆ ಬೆಂಗಳೂರು ಕೇಂದ್ರದಿಂದ. 12:05ಕ್ಕೆ ವನಿತಾ ವಿಹಾರ, ಆತ್ಮಹತ್ಯೆ ನಿಯಂತ್ರಣದ ಕುರಿತು ಭಾಷಣ ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮನ ಬಿ ಅವರಿಂದ.
0: 1 ಗಂಟೆಗೆ ಪ್ರಗತಿ ಪಥ,
2: 12:35ಕ್ಕೆ ಕಾರ್ಯಕ್ರಮ ಇದೆ ಆರೋಗ್ಯ ಕಾರ್ಯಕ್ರಮ. ಇವತ್ತು ಕನ್ನಡಕಗಳ ಸೂಕ್ತ ಬಳಕೆ ಈ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ ಇದೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ಸ್ ಅಂಡ್ ಅಗ್ರಿ ಬಿಸ್ನೆಸ್ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಂಜುಳಾ ಸುಬ್ರಹ್ಮಣ್ಯ ಅವರು. ಇನ್ನು 1:30ಕ್ಕೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಇದೆ. ಇನ್ನು 4 ಗಂಟೆಗೆ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವಿದೆ. ಹಾಗೆಯೇ 5 ಗಂಟೆಗೆ ಹಿರಿಯ ಜೀವಗಳ ಭಾವ, ಇದರಲ್ಲಿ ಹಿರಿಯ ನಾಗರಿಕರ ಮತ್ತು ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಮತ್ತು ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ.
0: ಇನ್ನು ಪ್ರಮೀಳಾ ಅವರ ನೆಚ್ಚಿನ ಗೀತೆ ಪ್ರಸಾರಕ್ಕೆ ಮುನ್ನ ನಿಮಗೆ ಒಂದು ಒಗ್ಗಟ್ಟು ಹೇಳಬೇಕು.

0: ಬಿಸಿ ಅವ್ರಿಗೆ.
1: ಓಕೆ,
0: ಅಮ್ಮ ಅಪ್ಪ ಅಂತ ಇವಾಗ ಮಾತನಾಡತೀವಿ ಅಲ್ವಾ, ಅಮ್ಮನ ಕೋಪ ಅಪ್ಪನ ಸಿಟ್ಟು ಅಂತೆಲ್ಲ ಹೇಳಿದ್ರಿ. ಅಮ್ಮನ ಸೀರೆ ಮಡಿಸೋಕಾಗಲ್ಲ, ಅಪ್ಪನ ದುಡ್ಡು ಎಣಿಸೋಕಾಗಲ್ಲ ಅಂದ್ರೆ ಏನು ಅಂತ?
1: ಆಕಾಶ ನಕ್ಷತ್ರ
0: ರಸ್ತೆ ಹೇಳ್ಬಿಟ್ರಲ್ಲ ನೀವು.
1: ಹೌದು, ಇಷ್ಟು ಸುಲಭದ ಕೇಳೋದ?
0: ಸುಲಭ. ಹಾಗಾದ್ರೆ ಕಷ್ಟವಾದ ಕೇಳೋಣ.
1: ಯಾವಾಗ ಕಷ್ಟದ ಕೇಳೋದ?
0: ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಒಂದು ಒಗಟು
1: ಹೇಳಿ ಮ್ಯಾಮ್.
0: ಅಂಗೈಯಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ, ಏನದು?
1: ಚಂದ್ರ ನಕ್ಷತ್ರ.
0: ಹೇಗೆ ಗೊತ್ತಾಯ್ತು ನಿಮ್ಗೆ? ಓದ್ಕೊಂಡ್ ಬಂದಿದ್ರ ನಮ್ಮ ಶ್ರೋತೃಗಳಿಗೆ ಹೇಳ್ಬೇಕು ಅಂತ.
1: ಅಂಗೈಯಗಲದ ರೊಟ್ಟಿ ಅಂದ್ರೆ ಚಂದ್ರನೇ, ಉಪ್ಪಿನಕಾಯಿ ಅಂದ್ರೆ ಸುತ್ತಾ ಇರುತ್ತೆ ನಕ್ಷತ್ರ.
0: ಬಾಯಿ ನೀರು ಉರಿಸ್ತಾ ಇದೆ ಅಲ್ವಾ ಉಪ್ಪಿನಕಾಯಿ ಅಂದ್ರೆ. ಈಗ ಅವರ ಹಾಡನ್ ಕೇಳಿ ಬರೋಣ. ಅಲ್ಲ, ಇಷ್ಟಪಡೋದಲ್ಲ ಪ್ರತಿಯೊಬ್ಬರಿಗೂ ಉಪ್ಪಿನಕಾಯಿ ಅಂತ
1: ಅಂದಾಗ ಬಾಯಲ್ಲಿ ನೀರು ಬರುತ್ತೆ.
0: ಹೌದು, ಆದ್ರೆ ಅದ್ರಲ್ಲಿ ಏನೆಲ್ಲ ಅಂಶಗಳಿರುತ್ತೆ, ಎಚ್ಚರಿಕೆಯಿಂದ ತಿನ್ಬೇಕು ಅಂತ ಹೇಳ್ತಾರೆ ಹೃದಯ ತಜ್ಞರು ಅಲ್ವಾ.
1: ಇನ್ನು ಉಪ್ಪಿನಕಾಯಿ ಆಹಾರ ಅಂದಾಗ ನೆನಪಾಯ್ತು, ನಾವು ಪೋಷಣ್ ಮಾಸಾಚರಣೆ ಮಾಡ್ತಾ ಇದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ
0: ಆಚರಿಸ್ತಾ ಇದೀವಿ.
1: ಹೌದು, ಪೋಷಣೆ ಪೌಷ್ಟಿಕಾಂಶದ ಅವಶ್ಯಕತೆ, ನಾವು ಹೇಗೆ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು, ಊಟದ ತಟ್ಟೆಯಲ್ಲಿ ನಾವು ಯಾವಾಗಲೂ
0: ಯಾಕಾಗಿ ಸೇವಿಸಬೇಕು ಅಂತ ಅರ್ಥ ಆಗದ್ ಹೊರತು ಅವುಗಳ ಬಗ್ಗೆ ಯೋಚನೆ ಮಾಡಲ್ಲ. ಪೌಷ್ಟಿಕ ಆಹಾರ ನಮ್ಮ ಶರೀರಕ್ಕೆ ಏಕೆ ಬೇಕು ಅಂತ ನಾವು ಯೋಚನೆ ಮಾಡಲ್ಲ ಎಷ್ಟೋ ಬಾರಿ ಅಲ್ವಾ. ಆ ಸಮಯದಲ್ಲಿ ನಿಮ್ಗೆ ಹಸಿವಾಗಿರುತ್ತೆ.
1: ಹೌದು
0: ಅಲ್ವಾ, ಮಹಾತ್ಮ ಗಾಂಧೀಜಿ ಅವರು ಹೇಳಿರುವಂತದ್ದು, ಹಸಿವಾದಾಗ ಅನ್ನ ಹೊರತಾಗಿ ಬೇರೇನೂ ನೆನಪಾಗಲ್ಲ ಅಂತ
1: ಅಲ್ವಾ.
0: ಅನ್ನ ಒಂದು ನೆನಪಾಗುತ್ತೆ. ಈಗ ನೀವು ಹೇಳಿದ್ರಲ್ಲ ಪೋಷಣ ಮಾಸಾಚರಣೆ ಅಂತ, ಈ ಸಂದರ್ಭದಲ್ಲಿ ಅನ್ನದ ಜೊತೆ ಏನೆಲ್ಲ ನಾವು ಸೇವಿಸ್ಬೇಕು, ಅದರಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಆರೋಗ್ಯ ಕಾಪಾಡೋದಿಕ್ಕೆ ಅಂತ ತಿಳ್ಕೊಳ್ಬೇಕು ಅಲ್ವಾ. ಅದು ಅಗತ್ಯ.
1: ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಇರಬೇಕು, ಆಮೇಲೆ ಹೆಲ್ದಿ ಫ್ಯಾಟ್ ಅಂದ್ರೆ ತುಪ್ಪ ಬೆಣ್ಣೆ ಅವುಗಳೆಲ್ಲ ಇರಬೇಕು
0: ಅಂದ್ರೆ ಇತಿಮಿತಿ ಇರಬೇಕು.
1: ಇತಿಮಿತಿ ಇರಬೇಕು, ಎಲ್ಲಾ ಪೌಷ್ಟಿಕಾಂಶಗಳು ಸಮೃದ್ಧವಾಗಿರಬೇಕು. ಹೌದು, ಎಲ್ಲಾ ಪೌಷ್ಟಿಕಾಂಶಗಳು ಸಮೃದ್ಧವಾಗಿರ್ಬೇಕು. ನಾವು ಯೂಶುವಲಿ ಏನ್ ಮಾಡ್ತೀವಿ, ಊಟ ಅಂದಾಗ ಅನ್ನ ಸಾರು ರೊಟ್ಟಿ ಹೀಗೆ ಅಂತೀವಿ ಅಂದ್ರೆ ಅದರಲ್ಲಿ ಯಾವಾಗ್ಲೂ ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಎಲ್ಲವನ್ನು ಬ್ಯಾಲೆನ್ಸ್ಡ್ ಮಾಡಿ ಊಟ ಮಾಡಬೇಕು ಅನ್ನೋದು
0: ಬ್ಯಾಲೆನ್ಸ್ಡ್ ಫುಡ್.
1: ಹೌದು,
0: ಡೀಟೇಲ್ಸ್ ಹೇಳ್ಬಿಟ್ಟಿದ್ದೀರಾ, ಈಗ ಅವರು ಹಾಡಕ್ಕೆ ಕೇಳ್ಕೊಂಡ್ಬರೋದು.
1: ಖಂಡಿತ. ಪ್ರಮೀಳಾ ಅವರು ಬಯಲುದಾರಿ ಚಿತ್ರದ ಗೀತೆಯನ್ನ ಕೇಳಿದ್ರು, ಪ್ರಸಾರ ಮಾಡೋಣ.

0: ಇನ್ನು ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೋಡೋಣ.
1: ಹೌದು,
0: ಹಾಂ, ಹಲೋ, ನಮಸ್ತೆ. ಹಲೋ, ನಮಸ್ತೆ,
2: ಹಾಂ, ನಮಸ್ಕಾರ ಮೇಡಮ್.
0: ಯಾರು?
2: ಮಡಿಕೇರಿ ಆಕಾಶವಾಣಿ ಮೇಡಮ್.
1: ಹೌದು,
0: ಹೌದು,
1: ಮಡಿಕೇರಿ ಆಕಾಶವಾಣಿನೇ. ಯಾರು ಮಾತಾಡ್ತಾ ಇರೋದು? ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
2: ವಿಜಯನಗರ ಡಿಸ್ಟ್ರಿಕ್ಟ್ ಅಗ್ರೋಮೈಸಲ ಕಂಪಸಾಗರದಿಂದ ಸಂಸ್ಕೃತರ ಪ್ರತಿನಿಧಿ.
0: ಯಾವೂರು?
1: ವಿಜಯನಗರ
2: ವಿಜಯನಗರ
1: ಡಿಸ್ಟ್ರಿಕ್ಟ್.
2: ಡಿಸ್ಟ್ರಿಕ್ಟ್ ಕಂಪಸಾಗರದಿಂದ.
0: ಓ, ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ ನೀವು?
2: ಹಾಂ, ಹೌದು ಮೇಡಮ್.
0: ಯಾವೆಲ್ಲ ಕಾರ್ಯಕ್ರಮ ಕೇಳ್ತೀರಿ? ಅದಕ್ಕೂ ಮುನ್ನ ನಿಮ್ಮ ನೆಚ್ಚಿನ ಹಾಡು ಹೇಳಿ.
2: ಮೇಡಮ್, ಆಟೋಗ್ರಾಫ್ ಫಿಲ್ಮ್ನಿಂದ
0: ಹ್ಞೂ
2: ಅರಳುವ ಹೂವುಗಳು.
0: ಹ್ಞೂ ಹ್ಞೂ ಯಾಕಾಗಿ ಇಷ್ಟ?
2: ಇದು ಹಾಡು ಚೆನ್ನಾಗಿದೆ ಮೇಡಮ್.
0: ಹ್ಞೂ
2: ಆಮೇಲೆ ಅಂಧರಿಗಾಗಿ ಇದು ಮಾಡ್ತಾರೆ, ಹಾಡ್ತಾರೆ ಮೇಡಮ್.
0: ಹ್ಞೂ ಹ್ಞೂ ಹ್ಞೂ ಹ್ಞೂ
2: ಹಾಗಾಗಿ
0: ಹ್ಞೂ ಹ್ಞೂ ಹ್ಞೂ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತೀರಾ?
2: ಅಂತ್ಯಾಕ್ಷರಿ ಎಷ್ಟೊತ್ತಿಗೆ ಮೇಡಮ್ ಅದು?
0: ಪ್ರತಿ ಭಾನುವಾರ, ಕಡೆಯ ಭಾನುವಾರವನ್ನು ಹೊರತುಪಡಿಸಿ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಹ್ಞೂ, ಮತ್ತೆ ಏನೆಲ್ಲ ಕಾರ್ಯಕ್ರಮ ಕೇಳಿದ್ದೀರಿ?
2: ಮೇಡಮ್, ನಾನು ಇವಾಗ ಎಷ್ಟು ಹತ್ತಿದ್ದೇನೆ ಕಾರ್ಯಕ್ರಮ
0: ಹ್ಞೂ
2: ಅದನ್ನು ಕೇಳಕತ್ತಿದ್ದೆ, ಇದ್ರ ಬಗ್ಗೆ ಹೇಳಕತ್ತಿದ್ರಲ್ಲ.
0: ಯಾವುದು?
2: ಹಾಂ,
0: ಪೌಷ್ಟಿಕ ಆಹಾರ.
2: ಪಸ್ಟ್ ಅದ್ರ ಬಗ್ಗೆ ಎಲ್ಲ
0: ಏನು ಅನ್ನಿಸ್ತು ನಿಮಗೆ
2: ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದೆ?
0: ಹ್ಞೂ, ಅಲ್ಲ, ಈಗ ಆಹಾರದ ಬಗ್ಗೆ ನಾವು ಮಾತನಾಡಿದ್ವಲ್ಲ, ಅದು ಮಾಹಿತಿ ಅಂತ ಉಪಯುಕ್ತಕ್ಕೆ ಬರುತ್ತೆ ಅಂತ ಅನ್ನಿಸ್ತಲ್ವಾ?
2: ಹೌದು ಮೇಡಮ್.
0: ಹ್ಞೂ
2: ಪೌಷ್ಟಿಕಾಂಶ ಯಾವ ಊಟ ಮಾಡಬೇಕು ಯಾವುದು?
0: ಹ್ಞೂ, ತುಂಬ ಖುಷಿಯಾಯಿತು. ಈಗ ಒಂದು ನುಡಿಗಟ್ಟು.
1: ಏನು ಮಾಡ್ಕೊಂಡಿದ್ದೀರಾ ನೀವು? ಪ್ರಾವಿಷನ್ ಸ್ಟೋರ್ ಇದೆ. ಹೇಗೆ ನಡೀತಾ ಇದೆ ಬಿಸ್ನೆಸ್? ಚೆನ್ನಾಗಿದೆ. ಮಡಿಕೇರಿ ಆಕಾಶವಾಣಿ ಚೆನ್ನಾಗಿ ಕೇಳಿಸುತ್ತಾ ವಿಜಯನಗರದಲ್ಲಿ? ರೇಡಿಯೋದಲ್ಲಿ ಕೇಳ್ತೀರಾ, ಆ್ಯಪಲ್ಲಿ ಕೇಳ್ತೀರಾ, ಹೇಗೆ ನೀವು? ಆ್ಯಪಲ್ಲಿ ಕೇಳ್ತೀರಾ, ಮೊಬೈಲ್ ಆ್ಯಪಲ್ಲಿ.
0: ಈಗ
1: ನಿಮಗೊಂದು ನುಡಿಗಟ್ಟು, ಮೂಗಿನ ನೇರಕ್ಕೆ ಅಂತ. ಮೂಗಿನ ನೇರಕ್ಕೆ,
0: ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡ್ತಿರಲ್ರಿ ಅಂತ ಬಳಸ್ತೀವಲ್ವಾ? ಹಾಂ, ಹಲೋ, ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ.
1: ನಾವು ಈ ಕಾರ್ಯಕ್ರಮದಲ್ಲಿ ಒಂದು ನುಡಿಗಟ್ಟು ಕೇಳ್ತೀವಿ ಆಯ್ತಾ?
0: ಓ, ಮೂಗಿನ ತುದಿ ಅಂತ ಹೇಳ್ಬಿಟ್ರು ಅವರು.
1: ಸಿಟ್ಟು ಮೂಗಿನ ತುದಿಲೇ ಇದೆ ಅಂತ ಹೇಳ್ತಾರೆ.
0: ಯಾವಾಗೆಲ್ಲ ಸಿಟ್ಟು ಬರುತ್ತೆ ನಿಮಗೆ?

0: ಅಂಗಡಿಯಲ್ಲಿ ಇರ್ತೀರಲ್ಲ, ವ್ಯಾಪಾರ ಮಾಡ್ತಾ ಇರ್ತೀರಿ. ಆ
1: ಕಸ್ಟಮರ್
0: ಗ್ರಾಹಕರೇ ದೇವರು
1: ಸಂತೋಷದಲ್ಲಿ.
0: ಅಂತ ಹಾಕೊಂಡಿದ್ದೀರಾ,
1: ಹೌದು ಹೌದು
0: ಗ್ರಾಹಕರೇ ನಮ್ಮ ದೇವರು ಅಂತ.
1: ಹೌದು ಮೇಡಮ್,
0: ಹಾಗಾಗಿ ಸಿಟ್ಟು ಮಾಡ್ಕೊಳ್ಳಲ್ಲ.
1: ಸಿಟ್ ಮಾಡ್ಕೊಳ್ಳಿ ಮೇಡಮ್, ಮತ್ತೆ ಸಿಟ್ ಮಾಡ್ಕೊಂಡ್ರೆ ಅವ್ರು ಇನ್ನೊಂದ್ಸರಿ ಇವ್ರೇನಪ್ಪ ಮರೆ
0: ಇನ್ನೊಂದ್ಸರಿ ಬರಲ್ಲ ಅಂತ ಭಯ.
1: ಬರಲ್ಲ ಮೇಡಮ್, ಬರ್ತಾರೆ.
0: ಅಂದ್ರೆ ನಮ್ಮ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ನಮ್ಮ ವೃತ್ತಿಯು ಕೂಡ ಹಲವು ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬೋದು, ಹಲವು
1: ಹೌದು
0: ಬಾರಿ
1: ಮೇಡಮ್,
0: ಅಲ್ವಾ.
1: ನಾವು ಅವ್ರಿಗೆ ನಕ್ಕಂತ ಮಾತಾಡಿ ಇದು ಮಾಡಿದ್ನಪ್ಪ ಅಂದ್ರೆ ಇನ್ನೊಂದ್ಸರ ಅವ್ರಿಗೆ ಬರೋಕೆ
0: ಹಾ
1: ಮನಸ್ಸಾಗುತ್ತೆ ಮೇಡಮ್.
0: ಹ್ಮ್
1: ಚೆನ್ನಾಗಿ ಮಾತಾಡ್ತಾರಪ್ಪ ಅವರು.
0: ಬಲವಂತವಾಗಿ ನಗ್ಬಾರ್ದು ಅಲ್ವಾ.
1: ಹೌದು ಹೌದು.
0: ತುಂಬ ಖುಷಿಯಾಯಿತು ನಿಮ್ಮ ಒಂದು ಅಭಿಪ್ರಾಯಕ್ಕೆ, ಧನ್ಯವಾದಗಳು ಅಂತ ಅವ್ರ ಮೂಗಿನ ತುದಿಯಲ್ಲಿ ಸಿಟ್ಟು ಅಂತ ಹೇಳ್ಬಿಟ್ರಲ್ಲ, ಅವ್ರು ಬೇರೆ ಹೇಳ್ಬಿಟ್ರು.
2: ಹೌದು, ಬೇರೆ ಹೇಳಿದ್ರು, ನಾವು ಕೇಳಿದ್ದು ಮೂಗಿನ ನೇರಕ್ಕೆ ಅಂತ.
0: ಹೌದು ಹೌದು.
2: ಅಂದ್ರೆ ಬೇರೆಯವ್ರ ಬಗ್ಗೆ ಯೋಚಿಸಿದೆ, ತನ್ನ ಬಗ್ಗೆ ಮಾತ್ರ ಯೋಚಿಸಿದು, ಅದಕ್ಕೆ ಮೂಗಿನ ನೇರಕ್ಕೆ ಅಂತ ಹೇಳ್ತಾರೆ.
0: ಹೌದು ಹೌದು.
2: ಅದಕ್ಕೊಂದು ವಾಕ್ಯ ರಚನೆ ಮಾಡೋಕ್ಕಾಗತ್ತಾ?
0: ಹಲೋ,
1: ಹೇಳಿ ಮೇಡಮ್.
0: ಹಾ, ಅವ್ರು ಹೇಳ್ತಾ ಇದ್ದಾರೆ. ಈಗ
2: ಮೂಗಿನ ನೇರಕ್ಕೆ ಪದಕ್ಕೆ ಅರ್ಥ ನಾನು ಹೇಳಿದೆ. ಒಂದು ನುಡಿಗಟ್ಟು, ಒಂದು ವಾಕ್ಯ ರಚನೆ ಮಾಡಿ ಅಂತ.
1: ಅದಕ್ಕೆ ಒಂದು ವಾಕ್ಯ ರಚನೆ ಮಾಡಿ.
2: ವಾಕ್ಯ ಹೌದು.
1: ಇನ್ನೊಂದ್ಸರಿ ಹೇಳಿ ಮೇಡಮ್, ಅರ್ಥ ಅದನ್ನ.
2: ಬೇರೆಯವರ ಬಗ್ಗೆ ಯೋಚಿಸದೆ ಕೇವಲ ತನ್ನ ಹಿತದ ಬಗ್ಗೆ ಯೋಚಿಸೋದು, ಅದಕ್ಕೆ ಮೂಗಿನ ನೇರಕ್ಕೆ ಅಂತ ಹೇಳ್ತಾರೆ. ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡೋದು
0: ಅಂದ್ರೆ
2: ಸ್ವಾರ್ಥ
0: ಆಳವಾಗಿ ಸ್ಪಂದಿಸದೆ ನೀವೇನು ಹೇಳ್ತೀರಿ ಅಂತ ನಾನು ಅರ್ಥ ಮಾಡ್ಕೊಳ್ಳದೆ ನನಗೆ ತೋಚಿದ್ದು ಹೇಳುವಂಥದ್ದು. ಸ್ವಾರ್ಥಕ್ಕಾಗಿ ಅವರ ಮೂಗಿನ ನೇರಕ್ಕೆ ಮಾತನಾಡುತ್ತಾರೆ ಅಂತ. ಪೂರ್ಣ ಮಾಡ್ಲೇ ಇಲ್ಲಪ್ಪ ಅವರು,
2: ಅದನ್ನೇ ನಾವು ಕಂಟಿನ್ಯೂ ಮಾಡಲಿಲ್ಲ. ಕೆಲವರು ಬೇರೆಯವರ ಕಷ್ಟವನ್ನ ತಿಳಿಯದೆ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾರೆ ಅಂತ ಅವರು ಹೇಳಿದ್ದನ್ನೇ ಸ್ವಲ್ಪ ಮಾಡಿ ಹೇಳಿದ್ರು.
0: ತುಂಬಾ ಸಂತೋಷ ಆಯ್ತು. ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಬಹಳ ದೂರದಲ್ಲಿ ಕೂತು ಕೇಳ್ತಾ ಇದ್ದೀರಿ, ಕರೆ ಕೂಡ ಮಾಡಿದ್ದೀರಿ, ಕಾರ್ಯಕ್ರಮದಲ್ಲಿ ಹೀಗೆ ಭಾಗವಹಿಸ್ತಾ ಇರಿ. ನಮಸ್ಕಾರ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಹಾ, ಅಂತ್ಯಾಕ್ಷರಿ ಇದೆ ಕಾರ್ಯಕ್ರಮ ಭಾನುವಾರ 11 ಗಂಟೆಯಿಂದ 12 ಗಂಟೆವರೆಗೆ. ಭಾಗವಹಿಸಿ
2: ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ, ಕೇಳಿ.
1: ಓಕೆ.

0: ಇನ್ನು
1: ಸ್ಮಿತಾ,
0: ಮಾತಾಡ್ತಾ
1: ಭಾವ ದಿನ
0: ಮಾತಾಡ್ತಾ
1: ಪೂರ್ಣ
0: ಸಮಯ ಹೋಗಿದೆ
1: ಆಗ್ಲಿಲ್ಲ,
0: ಗೊತ್ತಾಗಿಲ್ಲ. ಹೌದು
1: ವಿರಲಿ, ಸಮಯ ಆಗ್ತಾ ಇದೆ ಅಲ್ವಾ, ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು.
0: ಹೌದು,
1: ಒಂದು ಮಾತಿನಲ್ಲಿ ನಾವು ಕಾರ್ಯಕ್ರಮವನ್ನು ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಗಾಂಧಿ

0: ಗಾಂಧೀಜಿಯ ಬಾಲ್ಯ ಅಂತ ಒಂದು ಪಠ್ಯದಲ್ಲಿ ಗಾಂಧೀಜಿಯವರು ಹೇಳಿರುವಂಥದ್ದು, ಹಿರಿಯರ ದೋಷಗಳನ್ನು ಎಣಿಸದಿರುವುದು ನನ್ನ ಸ್ವಾಭಾವಿಕ ಗುಣವಾಗಿತ್ತು. ಏನು ಹೇಳಿ, ಹಿರಿಯರ ದೋಷಗಳನ್ನು ಎಣಿಸದಿರುವುದು ನನ್ನ ಸ್ವಾಭಾವಿಕ ಗುಣವಾಗಿತ್ತು. ಆದರೆ ಅವರಲ್ಲಿ ಅಂದರೆ ಹಿರಿಯರ ಅಣತಿಯನ್ನು ಪಾಲಿಸುವುದು ಮಾತ್ರ ನನ್ನ ಕರ್ತವ್ಯ, ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ ಎಂಬುದನ್ನು ನಾನು ಅರಿತಿದ್ದೆ ಅಂತ. ಈ ಎರಡು ಸಾಲುಗಳಲ್ಲಿ ನಾವು ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವ ಮುನ್ನ ನಮ್ಮಲ್ಲಿ ಏನು ತಪ್ಪಿದೆ ಅಂತ ನಾವು ಆಲೋಚನೆ ಮಾಡಬೇಕು ಅಂತ. ನಾವು ಏನು ತಪ್ಪು ಮಾಡಿದ್ವಿ ಅಂದರೆ, ಬಾಲ್ಯದಲ್ಲಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಏನಾದರೂ ತಪ್ಪಾದಾಗ ಗಾಂಧೀಜಿಯವರು ಆ ರೀತಿ ಹೇಳ್ಕೊಂಡಿದ್ದು, ಹಿರಿಯರ ದೋಷಗಳನ್ನು ಎಣಿಸದಿರುವುದು ನನ್ನ ಸ್ವಾಭಾವಿಕ ಗುಣ, ಹಿರಿಯರ ಅಣತಿಯಂತೆ ಪಾಲಿಸುವುದು ನನ್ನ ಕರ್ತವ್ಯ, ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ ಅಂತ ಹೇಳ್ತಾ ಅವರ ಮಾತಿನೊಂದಿಗೆ ಇವತ್ತಿನ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇನ್ನು ತಾಂತ್ರಿಕ ಸಹಕಾರದಲ್ಲಿ
1: ಕೆಪಿ ಶಿವಾನಂದನ್ ಹಾಗೂ ಕೆಟಿ ನಾಗರಾಜು ಅವರು ನಮಗೆ ತಾಂತ್ರಿಕ ಸಹಕಾರವನ್ನು ನೀಡಿದರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ

0: ಹಿರಿಯರ ಅಣತಿಯಂತೆ ಪಾಲಿಸುವುದು ನನ್ನ ಕರ್ತವ್ಯ, ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ ಅಂತ ಹೇಳ್ತಾ ಅವರ ಮಾತಿನೊಂದಿಗೆ ಇವತ್ತಿನ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇನ್ನು ತಾಂತ್ರಿಕ ಸಹಕಾರದಲ್ಲಿ
1: ಕೆಪಿ ಶಿವಾನಂದನ್ ಹಾಗೂ ಕೆಟಿ ನಾಗರಾಜು ಅವರು ನಮಗೆ ತಾಂತ್ರಿಕ ಸಹಕಾರವನ್ನು ನೀಡಿದರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಶ್ರೋತೃಗಳಿಗೂ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗ ಬಂಧುಗಳಿಗೂ ಧನ್ಯವಾದ,
0: ನಮಸ್ಕಾರ, ಶುಭ ಸಮಯ.
2: ಇದುವರೆಗೆ
3: ಹಲೋ ಆಕಾಶವಾಣಿ
2: ನನ್ನದೇ ಹಾಡು,
3: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.
1: ಕಾರ್ಯಕ್ರಮ ನಿರ್ವಹಣೆ ಯಶಕುಂತಲಾ.
2: ಕಾರ್ಯಕ್ರಮ
1: ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ನಗರೀಕರಣ ಹಾಗೂ ಹೆಚ್ಚುತ್ತಿರುವ ಸಂಚಾರದ ಅಗತ್ಯಗಳಿಗೆ ತಕ್ಕಂತೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸಿ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸಲು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಟಿಒಡಿ ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ನಗರ ಭೂಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮೆಟ್ರೋ ಬಸ್ ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ನಡುವೆ ಉತ್ತಮ ಸಂಪರ್ಕ ಕಲ್ಪಿಸುವ ಕುರಿತು ಚರ್ಚಿಸಿದರು. ಸಾರ್ವಜನಿಕ ಸಾರಿಗೆಗೆ ಸುಲಭ ಪ್ರವೇಶ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ಸಂಚಾರಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಖಾಸಗಿ ವಾಹನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಪಡಿತರ ಚೀಟಿದಾರರ ಇ ಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇ ಕೆವೈಸಿ ಮಾಡಿಸಿದ್ದ 633,409 ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇ ಕೆವೈಸಿ ದೃಢೀಕರಿಸುವಂತೆ ಸೂಚಿಸಲಾಗಿದೆ. ಇದುವರೆಗೆ 19,012 ಪಡಿತರ ಚೀಟಿದಾರರು ಇ ಕೆವೈಸಿ ದೃಢೀಕರಿಸಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಕೆಆರ್ ದೇವರಾಜ್ ತಿಳಿಸಿದ್ದಾರೆ. ಮಕ್ಕಳನ್ನು ಶಿಕ್ಷಣಕ್ಕೆ ಸೀಮಿತಗೊಳಿಸದೆ ಮನಸ್ಸಿಗೆ ಮನರಂಜನೆ ನೀಡುವ, ಮನೋಬಲವನ್ನು ವೃದ್ಧಿಸುವ, ಅಗಾಧ ಶಕ್ತಿಯನ್ನು ಹೊಂದಿರುವ ನಾಡಿನ ಕಲೆಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಲು ಪಾಲಕರು ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಗಂಗಾಧರ್ ದೊಡ್ಮನೆ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ವಿಶೇಷ ಘಟಕ ಯೋಜನೆಯಡಿ ಧಾರವಾಡದ ದೊಡ್ಡ ನಾಯಕನಕೊಪ್ಪದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಜಾನಪದ ನೃತ್ಯ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಮಾತನಾಡಿ, ಜೀವನದಲ್ಲಿ ವೃತ್ತಿ ಅಥವಾ ಪ್ರವೃತ್ತಿಯಾಗಿ ಸ್ವೀಕರಿಸುವ ಮೂಲಕ ಕಲೆಯನ್ನು ಆರಾಧಿಸಬೇಕು ಎಂದರು. ದೊಡ್ಡನಾಯಕನ ಕೊಪ್ಪದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯ 4 ಪಾಲಕರಾದ ಮಂಜುನಾಥ ಲಮಾಣಿ ಮಾತನಾಡಿ, ಮಕ್ಕಳು ಮೊಬೈಲ್ ಗೇಳಿನಿಂದ ಹೊರಬಂದು ತಮ್ಮಲ್ಲಿ ಅಡಗಿರುವ ಕಲೆಯನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸುತ್ತಿರುವ ಶಿಬಿರದ ಸದ್ವಿನಿಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಜಾನಪದ ನೃತ್ಯ ತರಬೇತುದಾರರಾದ ಡಾ ಪ್ರಕಾಶ್ ಮಲ್ಲಿಗ್ವಾರ್, ಅಳಿವಿನ ಅಂಚಿನಲ್ಲಿರುವ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸಲು ಸದಾ ಕಂಕಣಬದ್ದವಾಗಿರುವ ಕನ್ನಡ ಮತ್ತು ಸಂಸ್ಕೃತಿ ಆಯೋಜಿಸಿರುವ ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕೋರಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ 6 ತಿಂಗಳ ಕಾಲ ನಡೆಯುವ ಜಾನಪದ ನೃತ್ಯ ಕಲಾ ತರಬೇತಿಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ಸಂಗೀತ ಕೇವಲ ಕಲೆಯಾಗಿರದೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿಕೊಡುತ್ತದೆ. ಭಾರತೀಯ ಕಲೆ ಹಾಗೂ ಕ್ರೀಡೆಗಳು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿ ಸಹಕಾರಿಯಾಗಿವೆ. ಆದ್ದರಿಂದ ಮಕ್ಕಳಿಗೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಲು ಪಾಲಕರು ಪ್ರೋತ್ಸಾಹಿಸಬೇಕು ಎಂದು ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಕರೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಗಿರಿಜನ ಉಪಯೋಜನೆಯಡಿ ಧಾರವಾಡದ ಸರ್ಕಾರಿ ಮೆಟ್ರಿಕ್

0: ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಸಂಗೀತ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಪಾಲಕರಾದ ಶ್ವೇತಾ ವಡಗಾವೆ ಮಾತನಾಡಿ, ವಿದ್ಯಾರ್ಥಿಗಳು ಸಂಗೀತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೆಮ್ಮದಿಯ ಬದುಕು ಸಾಗಿಸುವಂತೆ ಮನವಿ ಮಾಡಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕಗಳಾದ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ, ಚಿತ್ರಕಲೆ, ಶಿಲ್ಪಕಲೆಗಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಈ ಕಲೆಗಳನ್ನು ನಮ್ಮ ಯುವ ಪೀಳಿಗೆ ಕಲಿಯುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖರಾಗಬೇಕು ಎಂದರು. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೇ ಪುಣ್ಯಸ್ಮರಣೆ ಅಂಗವಾಗಿ ಇದೇ ತಿಂಗಳ 12ರಂದು ಬೆಳಗ್ಗೆ 9:30ಕ್ಕೆ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಸ್ಮಾರಕ ಭವನದಲ್ಲಿ ಪೂಜೆ ಹಾಗೂ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಂದು ಸಂಜೆ 5:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಅಂಕುಶ್ ನಾಯಕ್ ಅವರ ಸಿತಾರವಾದನ ಹಾಗೂ ಅರ್ಣವ್ ಭುವ ಅವರ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿರುವ ಡಾ ಸುಮನಾ ಬಿ ಅವರಿಂದ ಭಾಷಣ.
1: ಜನದ ಹಾದಿಯಲ್ಲಿ ಪ್ರತಿಯೊಬ್ಬರೂ ಒಂದಲ್ಲೊಂದು ಹಂತದಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ. ಕೆಲವೊಮ್ಮೆ ಬದುಕು ಅಸಹನೀಯವಾದಂತಾಗುತ್ತದೆ. ಈ ಬದುಕು ಬಗ್ಗೆ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ. ಇಂತಹ ಆಲೋಚನೆಗಳು ಕ್ಷಣಿಕ, ಆದರೆ ದುರದೃಷ್ಟವಶಾತ್ ಅನೇಕರು ಈ ಕ್ಷಣಿಕ ಯೋಚನೆಗೆ ಶರಣಾಗಿ ಆತ್ಮಹತ್ಯೆಯ ಮಾರ್ಗವನ್ನು ಆರಿಸುತ್ತಾರೆ. ಜೀವನದಲ್ಲಿ ನೋವು, ಒತ್ತಡ, ನಿರಾಸೆ ಬರುವುದು ಸಹಜ, ಆದರೆ ಅದು ನಿಮ್ಮ ಬದುಕಿನ ಅಸ್ತಿತ್ವದ ಅರ್ಥವನ್ನು ಕಸಬಾರದು. ಆದರೆ ಇಂದು ಜೀವನದ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಈಡೇರಿಲ್ಲವೆಂದು ಕೊರಗಿನಿಂದ ಜನರು ಆತ್ಮಹತ್ಯೆಗೆ ಶರಣಾಗುವುದನ್ನು ನಾವು ಗಮನಿಸಬಹುದು. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಯುವ ಜನರಲ್ಲಿ ಆತ್ಮಹತ್ಯೆ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಕಳಕಳಿಯ ವಿಷಯ. ಆತ್ಮಹತ್ಯೆ ಎಂಬುದು ಸಮಾಜದ ಅತ್ಯಂತ ಗಂಭೀರ ಸಮಸ್ಯೆಗಳಲ್ಲೊಂದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ 2023 ವರದಿಯ ಪ್ರಕಾರ ಪ್ರತಿ ವರ್ಷ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಭಾರತದಲ್ಲಿಯೇ ನ್ಯಾಷನಲ್ ಕ್ರೈಂ ರೆಕಾರ್ಡ್ಸ್ ಬ್ಯೂರೋ 2022 ಅಂಕಿಅಂಶಗಳ ಪ್ರಕಾರ 1,64,033 ಮಂದಿ ಆತ್ಮಹತ್ಯೆಗೆ ಒಳಗಾಗಿರುವುದು ವರದಿಯಾಗಿದೆ. ಭಾರತದಲ್ಲೂ ವಿದ್ಯಾರ್ಥಿ ಆತ್ಮಹತ್ಯೆಗಳ ಪ್ರಮಾಣ ಹೆಚ್ಚುತ್ತಿದ್ದು 2022 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಆತ್ಮಹತ್ಯೆಯ ಕುರಿತಾಗಿ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರಾದ ಇಮಾಯಿಲ್ ಡರ್ಕೀಮ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ನಾವು ಗಮನಿಸೋಣ. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಯುವಕರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ. ಪತ್ರಿಕೆಗಳಲ್ಲಿ ಪ್ರತಿದಿನ ಕಾಣುವ ಸುದ್ದಿಗಳು ನಮ್ಮನ್ನು ಕಳವಳಗೊಳಿಸುತ್ತದೆ. ಯುವಕರ ಕನಸುಗಳು, ಅವರ ಭವಿಷ್ಯ, ಅವರ ಬದುಕಿನ ಅರ್ಥವೇ ಏಕಾಏಕಿ ಕೊನೆಗೊಳ್ಳುವುದೇಕೆ ಎಂಬ ಪ್ರಶ್ನೆ ತಲೆದೋರುತ್ತದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ಆತ್ಮಹತ್ಯೆಯ ಬೇರೆ ಬೇರೆ ರೂಪಗಳು ಮತ್ತು ಅದರ ಸಾಮಾಜಿಕ ಕಾರಣಗಳನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯ. ಈ ದಿಕ್ಕಿನಲ್ಲಿ ಫ್ರೆಂಚ್ ಸಮಾಜಶಾಸ್ತ್ರಜ್ಞರಾದ ಇಮಾಯಿಲ್ ಡರ್ಕೀಮ್ ನೀಡಿದ ಆತ್ಮಹತ್ಯೆಯ ಸಿದ್ಧಾಂತ ಅತ್ಯಂತ ಮಹತ್ವದ್ದು. ಅವರು 1897 ಬರೆದ ಸೂಸೈಡ್ ಎಂಬ ಕೃತಿ ಇಂದಿಗೂ ಪ್ರಸ್ತುತತೆಯನ್ನು ಪಡೆದಿದ್ದು ಆತ್ಮಹತ್ಯೆಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆಗೆ ದಾರಿ ತೋರಿಸುವ ಗ್ರಂಥವಾಗಿದೆ.

ಹಕೀಂ ಅವರ ಪ್ರಕಾರ ಆತ್ಮಹತ್ಯೆ ಎನ್ನುವುದು ಕೇವಲ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರವಲ್ಲ, ಬದಲಿಗೆ ಅದು ಸಮಾಜದ ರಚನೆ, ಅಲ್ಲಿ ಸದಸ್ಯರ ನಡುವೆ ಇರುವಂತಹ ಐಕ್ಯಮತ ಆರ್ ಇಂಟಿಗ್ರೇಷನ್ ಮತ್ತು ನಿಯಂತ್ರಣ ಮಟ್ಟವನ್ನು ಅದು ತೋರಿಸುತ್ತದೆ. ಅವರು ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಸತ್ಯ ಸಂಗತಿ ಎಂದು ಪರಿಗಣಿಸಿದ್ದಾರೆ. ಅಂದರೆ ಆತ್ಮಹತ್ಯೆಯ ಕಾರಣವನ್ನು ಕೇವಲ ವೈಯಕ್ತಿಕ ಮನೋವೈಜ್ಞಾನಿಕ ಕಾರಣಗಳಲ್ಲದೆ ಸಮಾಜದಲ್ಲಿರುವ ಬಾಂಧವ್ಯಗಳು ಮತ್ತು ನಿಯಮಗಳು ಹೇಗಿವೆ ಎಂಬುದರ ಆಧಾರದ ಮೇಲೆ ನಾವು ನೋಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನು ಅವರು ನಾಲ್ಕು ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಪ್ರತಿಯೊಂದು ಆತ್ಮಹತ್ಯೆಯು ಸಮಾಜದಲ್ಲಿನ ವಿಶೇಷ ಪರಿಸ್ಥಿತಿಗಳನ್ನು ಅದು ಪ್ರತಿಬಿಂಬಿಸುತ್ತದೆ. ಇವತ್ತಿನ ಕಾಲಘಟ್ಟದಲ್ಲಿಯೂ ಈ ಪ್ರಕಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇದು ಸ್ವಹಿತ ಆತ್ಮಹತ್ಯೆ ಆರ್ ಈಗೋಯಿಸ್ಟಿಕ್ ಸುಸೈಡ್. ಸಮಾಜದಲ್ಲಿ ಐಕ್ಯಮತ್ಯ, ಸಹಕಾರ, ಬೆಂಬಲ ಅಂದರೆ ಸೋಷಿಯಲ್ ಇಂಟಿಗ್ರೇಷನ್ ಎಂಬುದು ಕಡಿಮೆಯಾದಾಗ ವ್ಯಕ್ತಿ ತನ್ನನ್ನು ಸಮಾಜದಿಂದ ದೂರವಿರುವಂತೆ ಭಾವಿಸುತ್ತಾನೆ. ಅಂದರೆ ಕುಟುಂಬ, ಸ್ನೇಹಿತರು, ಧಾರ್ಮಿಕ ಸಂಘಟನೆಗಳು ಅಥವಾ ಸಮುದಾಯದೊಂದಿಗೆ ಇರುವ ಬಾಂಧವ್ಯ ಸಡಿಲವಾದಾಗ ವ್ಯಕ್ತಿ ಏಕಾಂಗಿತನವನ್ನು ಅನುಭವಿಸುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿಗೆ ತನ್ನ ಜೀವನ ಅರ್ಥಹೀನವೆಂದು ತೋರುತ್ತದೆ ಮತ್ತು ಆತ್ಮಹತ್ಯೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಉದಾಹರಣೆಗೆ, ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ಬೆಂಬಲವಿಲ್ಲದವರು, ಆಶ್ರಯವಿಲ್ಲದವರು, ಸಮಾಜದಿಂದ ಬೇರ್ಪಡಿಸಿಕೊಂಡಂತೆ ಭಾವಿಸಿ ಏಕಾಂಗಿತನದಿಂದ ಆತ್ಮಹತ್ಯೆಗೆ ಒಳಗಾಗಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಯುವಜನರ ಪರಿಸ್ಥಿತಿಯನ್ನು ಈಗ ನಾವು ಗಮನಿಸೋಣ. ಇಂದಿನ ಯುವಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಮಿತ್ರರಿದ್ದರೂ ವಾಸ್ತವಿಕ ಜೀವನದಲ್ಲಿ ಭಾವನಾತ್ಮಕ ಬೆಂಬಲದ ಕೊರತೆಯಿಂದ ಏಕಾಂಗಿಯಾಗುತ್ತಾರೆ. ಅತಿಯ ಆನ್ಲೈನ್ ಅವಲಂಬನೆ ಅವರ ನಿಜವಾದ ಕುಟುಂಬ ಸ್ನೇಹ ಸಂಬಂಧಗಳನ್ನು ದುರ್ಬಲಗೊಳಿಸುತ್ತದೆ. ಸಾಮಾಜಿಕ ಹೋಲಿಕೆ, ಇತರರ ಫೋಟೋಗಳು, ಯಶಸ್ಸು, ಜೀವನ ಶೈಲಿ ತಮ್ಮ ಜೀವನ ನಿಷ್ಫಲ ಎಂದು ಭಾವಿಸಿ ಖಿನ್ನತೆಗೆ ಒಳಗಾಗುತ್ತಾರೆ. ಆನ್ಲೈನ್ನಲ್ಲಿ ಲೈಕ್ಸ್ ಅಥವಾ ಮೆಚ್ಚುಗೆ ಸಿಗದಿದ್ದರೆ ತಮ್ಮ ಅಸ್ತಿತ್ವವೇ ಮೌಲ್ಯವಿಲ್ಲದಂತಾರೆ ಎಂದು ಭಾವಿಸುವರು. ಸೈಬರ್ ಬುಲಿಂಗ್ ಇಂದ ಅಥವಾ ಆನ್ಲೈನ್ ಹಾಸ್ಯ ಅಪಮಾನದಿಂದ ಅವರು ಒಂಟಿತನ ಅವರಲ್ಲಿ ಹೆಚ್ಚಾಗಿ ಆತ್ಮಹತ್ಯಾ ಪ್ರವೃತ್ತಿಗೆ ಅದು ದಾರಿ ಮಾಡಬಹುದು. ಹೀಗಾಗಿ ಡರ್ಕಿಮ್ ಅವರು ಹೇಳಿದ ಸಾಮಾಜಿಕ ಐಕ್ಯಮತ್ಯದ ಕೊರತೆ ಎಂಬ ಅಂಶ ಇಂದಿನ ಯುವಕರಲ್ಲಿ ಡಿಜಿಟಲ್ ಜೀವನದ ಮೂಲಕ ಹೊಸ ರೂಪದಲ್ಲಿ ಅದು ಕಾಣಿಸುತ್ತಿದೆ. ಕುಟುಂಬ, ನಿಜವಾದ ಸ್ನೇಹಿತರ ಸಹಕಾರ, ಸಮುದಾಯದ ಬೆಂಬಲ ಇಲ್ಲದಾಗ ಮತ್ತು ಆನ್ಲೈನ್ ಸಂಬಂಧಗಳ ಮೇಲೆ ಮಾತ್ರ ನಂಬಿಕೆ ಇಟ್ಟಾಗ ಈ ಯುವ ಮನಸ್ಸುಗಳು ಬೇಸರ, ಖಿನ್ನತೆ, ಏಕಾಂಗಿತನದಿಂದ ಆತ್ಮಹತ್ಯೆಯ ಆಲೋಚನೆಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಎರಡನೇ ಪ್ರಕಾರದ ಆತ್ಮಹತ್ಯೆ ಅವರು ವರ್ಗೀಕರಿಸಿರುವಂತದ್ದು ಪರಹಿತ ಆತ್ಮಹತ್ಯೆ, ಆಲ್ಟ್ರೂಸ್ಟಿಕ್ ಸುಸೈಡ್. ಇಲ್ಲಿ ಸಮಾಜದಲ್ಲಿ ಐಕ್ಯತೆ ಅಥವಾ ಇಂಟಿಗ್ರೇಷನ್ ಎಂಬುದು ಅತಿಯಾಗಿ ಬಲವಾದಾಗ ವ್ಯಕ್ತಿ ತನ್ನ ಸ್ವಂತ ಬದುಕಿಗಿಂತಲೂ ಸಮುದಾಯದ ಹಿತಕ್ಕೆ ಅವನು ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯ ವೈಯಕ್ತಿಕ ಅಸ್ತಿತ್ವವು ಅರ್ಥಹೀನವಾಗಿ ಬಿಡುತ್ತದೆ ಮತ್ತು ತನ್ನ ಜೀವಿತವನ್ನೇ ಸಮುದಾಯದ ಅಥವಾ ಸಮೂಹದ ಒತ್ತಾಯಗಳಿಗೆ ಅಥವಾ ಮೌಲ್ಯಗಳಿಗೆ ತ್ಯಜಿಸುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಇದನ್ನೇ ಅವರು ಪರಹಿತ ಆತ್ಮಹತ್ಯೆ ಆರ್ ಆಲ್ಟ್ರಿಸ್ಟಿಕ್ ಸುಸೈಡ್ ಎಂದು ವರ್ಗೀಕರಿಸಿರುತ್ತಾರೆ. ಇಲ್ಲಿ ಉದಾಹರಣೆ ಕೊಡುವುದಿದ್ರೆ, ಎಲ್ಟಿಟಿಇ ಸಂಘಟನೆಯ ಸದಸ್ಯರು ಹಿಂದೆ ಪೊಲೀಸರ ಕೈಗೆ ಸಿಕ್ಕಿಬಿಡುತ್ತೇವೆ ಎಂದು ಗೊತ್ತಾದಾಗ ತಮ್ಮ ಗುಂಪಿನ ಮಾಹಿತಿಯನ್ನು ಹೊರಹೋಗದಂತೆ ತಡೆಯುವ ಸಲುವಾಗಿ ತಕ್ಷಣವೇ ಸೈನೈಡ್ ಕ್ಯಾಪ್ಸುಲ್ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ಡರ್ಕೀಮರ ದೃಷ್ಟಿಯಲ್ಲಿ ಇದು ಅತಿಯಾದ ಐಕ್ಯತೆಯ ಒಂದು ಉದಾಹರಣೆಯಾಗಿದ್ದು ಈ ವ್ಯಕ್ತಿಯ ಬದುಕಿಗಿಂತ ಸಮುದಾಯದ ಮೌಲ್ಯ ಮತ್ತು ನಿಷ್ಠೆ ಮೇಲುಗೈಯನ್ನು ಸಾಧಿಸುತ್ತದೆ ಮತ್ತು ಆತನು ತನ್ನ ಜೀವಿತವನ್ನೇ ಸಮುದಾಯಕ್ಕಾಗಿ ತ್ಯಜಿಸುವ ಸ್ಥಿತಿಗೆ ಅವನು ತಲುಪುತ್ತಾನೆ. ಮೂರನೇ ಪ್ರಕಾರ ನಿರಾಶಾದಾಯಕ ಆತ್ಮಹತ್ಯೆ ಆರ್ ಅನಾಮಿಕ್ ಸುಸೈಡ್. ಇಂದಿನ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್, ಗೇಮಿಂಗ್ ಅಡಿಕ್ಷನ್ ಹಾಗೂ ಆನ್ಲೈನ್ ಜೂಜಾಟಗಳ ಪ್ರಭಾವದಿಂದ ಉಂಟಾಗುವಂತಹ ಆತ್ಮಹತ್ಯೆಗಳು ಹಿಂದೆ ಡರ್ಕೀಮ್ ಅವರು ಹೇಳಿದಂತ ನಿರಾಶಾದಾಯಕ ಆತ್ಮಹತ್ಯೆಗೆ ಒಂದು ಉತ್ತಮ ಉದಾಹರಣೆಗಳೆನ್ನಬಹುದು. ಸಮಾಜದ ಹಳೆಯ ಮೌಲ್ಯಗಳು ಕುಸಿದು ಹೊಸ ತಂತ್ರಜ್ಞಾನ ಬಳಕೆಗೆ ಸಂಬಂಧಿಸಿದ ನೈತಿಕ ನಿಯಮಗಳು ಇನ್ನೂ ಸ್ಪಷ್ಟವಾಗಿಲ್ಲದ ಕಾರಣ ಅನೇಕರು ತಮ್ಮ ಬದುಕನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸದೆ ಹೆಚ್ಚು ಅಸ್ಥಿರಗೊಳಿಸಿರುತ್ತಾರೆ. ಮೊಬೈಲ್ ಬಳಕೆ, ಅತಿಯಾದ ತೊಡಗುವಿಕೆಯಿಂದಾಗಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹಿಂದುಳಿದು ನಿರಾಶೆಯಿಂದ ಆತ್ಮಹತ್ಯೆಗೆ ದಾರಿ ಮಾಡಿಕೊಳ್ಳುವುದು, ಹಾಗೆಯೇ ಆನ್ಲೈನ್ ಗೇಮಿಂಗ್ನಲ್ಲಿ ಸೋತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಯುವಕರು ಆತ್ಮಹತ್ಯೆ ಮಾಡಿಕೊಳ್ಳುವುದು, ಆನ್ಲೈನ್ ಜೂಜಾಟ ಅಥವಾ ತಕ್ಷಣದ ಶ್ರೀಮಂತಿಕೆಯ ಕನಸಿನಿಂದ ಸಾಲದ ಬಲಿ ಬೀಳುವುದು, ಆ ಬಳಿಕ ದಾರಿಯಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದಕ್ಕೆ ಉತ್ತಮ ನಿದರ್ಶನಗಳು. ಡರ್ಕೀಮರ 19ನೇ ಶತಮಾನದಲ್ಲಿ ಫ್ರಾನ್ಸ್ನ ಆರ್ಥಿಕ ಬದಲಾವಣೆಯ ಸಂದರ್ಭವನ್ನು ಉದಾಹರಿಸಿದಂತೆ ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್

ಮಾಧ್ಯಮ ತಂತ್ರಜ್ಞಾನ ಎಡಿಕ್ಷನ್ ಸಮಾಜದ ಮೌಲ್ಯಗಳಲ್ಲಿ ಉಂಟಾದ ಬದಲಾವಣೆಯಿಂದ ಜನರು ದಿಕ್ಕು ತೋಚದ ಸ್ಥಿತಿಗೆ ತಲುಪುತ್ತಿರುವುದನ್ನು ನಾವು ನೋಡಬಹುದು. ಹೀಗಾಗಿ ಮೊಬೈಲ್ ಅನ್ನು ಪರಿಣಾಮಕಾರಿಯಾಗಿ ಬಳಸುವುದು, ಅಂದರೆ ಅಧ್ಯಯನ, ಉದ್ಯೋಗ, ಆರೋಗ್ಯ, ಮಾಹಿತಿ ಸಂಗ್ರಹಣೆ ಮುಂತಾದ ಉದ್ದೇಶಗಳಿಗೆ ಬಳಸಿದರೆ ಅದು ವ್ಯಕ್ತಿಯ ಬದುಕಿಗೆ ಶ್ರೇಯಸ್ಕರ. ಆದರೆ ನಿಯಂತ್ರಣವಿಲ್ಲದೆ ಬಳಸಿದರೆ ಅದು ನಿರಾಶಾದಾಯಕ ಆತ್ಮಹತ್ಯೆಯ ಸ್ಥಿತಿಗೆ ಒಯ್ಯಬಹುದಾದ ಅಪಾಯವನ್ನು ಅದು ತರುತ್ತದೆ. ಈಗ ನಾಲ್ಕನೇ ಪ್ರಕಾರ, ಮಾರಣಾಂತಿಕ ಆತ್ಮಹತ್ಯೆ, ಆರ್ ಇಟ್ ಇಸ್ ಕಾಲ್ಡ್ ಆಸ್ ಫ್ಯಾಟಿಸ್ಟಿಕ್ ಸುಯಿಸೈಡ್. ಅಂದ್ರೆ ಅತಿಯಾದ ನಿಯಂತ್ರಣ, ಅಂದ್ರೆ ಎಕ್ಸೆಸಿವ್ ರೆಗ್ಯುಲೇಷನ್ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ತನ್ನ ಜೀವನದ ಮೇಲೆ ಯಾವುದೇ ಸ್ವಾತಂತ್ರ್ಯವಿಲ್ಲವೆಂಬ ಭಾವನೆ ಇಲ್ಲಿ ಮೂಡುತ್ತದೆ ಮತ್ತು ತನ್ನ ಭವಿಷ್ಯ ಸಂಪೂರ್ಣ ನಿರಾಶಾದಾಯಕವೆಂದು ತೋರುತ್ತದೆ. ಡರ್ಕೀಮ್ ಇದನ್ನು ಮಾರಣಾಂತಿಕ ಅಥವಾ ಫ್ಯಾಟಲಿಸ್ಟಿಕ್ಸ್ ಆತ್ಮಹತ್ಯೆ ಎಂದಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿ, ನನ್ನ ಬದುಕು ಸಂಪೂರ್ಣವಾಗಿ ಬೇರೆಯವರ ನಿಯಂತ್ರಣದಲ್ಲಿದೆ, ನಾನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂಬ ನಿಸ್ಸಹಾಯ ಭಾವನೆಯಲ್ಲಿ ಮುಳುಗುತ್ತಾನೆ. ಉದಾಹರಣೆ, ಹಳೆಯ ಕಾಲದಲ್ಲಿ ದಾಸ್ಯದಲ್ಲಿರಬಹುದು, ತೀವ್ರ ಶೋಷಣೆಗೆ ಒಳಗಾದ ಕೈದಿಗಳು ಅಥವಾ ಗೃಹ ಹಿಂಸೆಗೆ ಒಳಗಾಗಿ ದಿನನಿತ್ಯವೂ ಕಠಿಣ ನಿಯಂತ್ರಣದಲ್ಲಿರುವವರು ತಮ್ಮ ಬದುಕನ್ನು ಅರ್ಥಹೀನವೆಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಅತಿಯಾದ ನಿಯಂತ್ರಣದಿಂದ ವ್ಯಕ್ತಿಯ ಆಕಾಂಕ್ಷೆಗಳು, ಸ್ವಾತಂತ್ರ್ಯ, ಭವಿಷ್ಯದ ಕನಸುಗಳು ಎಲ್ಲವೂ ಕುಂಠಿತವಾಗುತ್ತವೆ. ಪರಿಣಾಮವಾಗಿ ಬದುಕು ಬದಲಾಗುವ ಸಾಧ್ಯತೆಯೇ ಇಲ್ಲವೆಂದು ಕಂಡಾಗ ಆತ್ಮಹತ್ಯೆ ಅವನಿಗೆ ಏಕೈಕ ಮಾರ್ಗವೆಂದು ತೋರುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಯುವಕರು ತಮ್ಮ ಆಸಕ್ತಿಗಳು, ಕನಸುಗಳು, ಸಾಮರ್ಥ್ಯಗಳು ಬದಿಗಿರಿಸಿ ಕೆಲವೊಮ್ಮೆ ಪೋಷಕರ ಒತ್ತಾಯದ ಮೇರೆಗೆ ಒಂದು ನಿರ್ದಿಷ್ಟ ವಿದ್ಯಾವಿಭಾಗ, ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಕಾನೂನು ಅಥವಾ ಇತರ ಉದ್ಯೋಗಗಳನ್ನು ಆರಿಸಬೇಕಾಗುತ್ತದೆ. ತಮ್ಮ ಆಸಕ್ತಿ ಕಲೆಯಲ್ಲಿ, ಕ್ರೀಡೆಯಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಇದ್ದರೂ ಪೋಷಕರ ನಿಯಂತ್ರಣದಿಂದಾಗಿ ತಮ್ಮ ಇಚ್ಛೆಯನ್ನು ಪೂರೈಸಲು ಅವಕಾಶವೇ ಸಿಗುವುದಿಲ್ಲ. ಈ ರೀತಿಯ ನಿರಂತರ ನಿಯಂತ್ರಣವು ಯುವಕರಲ್ಲಿ ನಿರಾಶೆ, ದಿಕ್ಕು ತೋಚದ ಸ್ಥಿತಿ, ಬದುಕಿಗೆ ಅರ್ಥವಿಲ್ಲವೆಂಬ ಭಾವನೆಗಳನ್ನು ಹುಟ್ಟಿಸುತ್ತವೆ. ಕೆಲ ಸಂದರ್ಭಗಳಲ್ಲಿ ಅವರ ಮನಸ್ಸಿನಲ್ಲಿ ಆತ್ಮಹತ್ಯಾ ಆಲೋಚನೆಗಳು ಬೆಳೆದು ಬರುವುದು ಕಂಡುಬರುತ್ತದೆ. ಏಕೆಂದರೆ ಅತಿಯಾದ ಸಾಮಾಜಿಕ ನಿಯಂತ್ರಣ ವ್ಯಕ್ತಿಯ ಬದುಕನ್ನು ಕಟ್ಟಿಹಾಕುತ್ತದೆ, ಅವನ ಸ್ವಾತಂತ್ರ್ಯವನ್ನು ಅದು ನಾಶ ಮಾಡುತ್ತದೆ. ಬದುಕಿನ ಮೇಲೆ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶವಿಲ್ಲವೆಂದು ಭಾವನೆ ಮೂಡಿದಾಗ ಆತನ ಬದುಕು ಮೀನಿಂಗ್ಲೆಸ್ ಎಂದುಕೊಂಡು ಜೀವತ್ಯಾಗ ಮಾಡುವಂತಹ ಪರಿಸ್ಥಿತಿಗೆ ಅವನು ತಲುಪಬಹುದು. ಯುವಕರಲ್ಲಿ ಆತ್ಮಹತ್ಯೆ ಏಕೆ ಹೆಚ್ಚುತ್ತಿದೆ? ಆತ್ಮಹತ್ಯೆಗೆ ಒಂದೇ ಕಾರಣವಿಲ್ಲ. ಸಾಮಾನ್ಯವಾಗಿ ಒಂದು ಪ್ರಚೋದಕ ಅಥವಾ ಟ್ರಿಗರ್ ಅಂಶದ ಜೊತೆಗೆ ಇತರೆ ಮನೋವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕ, ದೈಹಿಕ ಅಂಶಗಳು ಕೂಡಿ ಬಂದಾಗ ವ್ಯಕ್ತಿ ಅಂತಿಮವಾಗಿ ಆತ್ಮಹತ್ಯೆಯ ಕಡೆಗೆ ಒಯ್ಯಲ್ಪಡುತ್ತಾನೆ. ಉದಾಹರಣೆಗೆ, ತೀವ್ರವಾದ ಅವಮಾನ ಅಥವಾ ವೈಫಲ್ಯ ಅನುಭವಿಸಿದ ವ್ಯಕ್ತಿಗೆ ಅದಕ್ಕೆ ಬೆಂಬಲದ ಕೊರತೆ, ಕುಟುಂಬದಲ್ಲಿ ಒತ್ತಡ, ಆರ್ಥಿಕ ತೊಂದರೆ ಅಥವಾ ಮಾನಸಿಕ ಅಸ್ವಸ್ಥತೆಗಳಂತಹ ಅಂಶಗಳು ಸೇರಿಕೊಂಡರೆ ಆತ್ಮಹತ್ಯೆಯ ಅಪಾಯ ಹೆಚ್ಚಾಗುತ್ತದೆ. ಅಂದರೆ ಇದು ಒಂದೇ ಕಾರಣದಿಂದಾಗುವ ಕ್ರಿಯೆಯಲ್ಲ, ಬದಲಿಗೆ ಹಲವಾರು ಅಂಶಗಳ ಸಮಯೋಚಿತ ಸಂಯೋಜನೆ ಇದಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಆತ್ಮಹತ್ಯೆಯನ್ನು ತಡೆಗಟ್ಟಲು ಕೇವಲ ಒಂದು ಕಾರಣವನ್ನು ಮಾತ್ರ ನೋಡದೆ ವ್ಯಕ್ತಿಯ ಸಂಪೂರ್ಣ ಜೀವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಅತ್ಯಂತ ಮುಖ್ಯ. ಮನೋವೈಜ್ಞಾನಿಕ ಕಾರಣಗಳು: ಅವಮಾನ, ಆತಂಕ, ನಿರಾಶೆ, ಅರ್ಥಹೀನತೆ, ಅತಿಯಾದ ಆತ್ಮವಿಮರ್ಶೆ ಮತ್ತು ಮಾದಕ ವಸ್ತುಗಳ ಬಳಕೆ, ಇವೆಲ್ಲವೂ ಆತ್ಮಹತ್ಯೆಯ ಪ್ರಮುಖ ಮಾನಸಿಕ ಅಂಶಗಳಾಗಿವೆ. ಇದರ ಜೊತೆಗೆ ಕೆಲವು ಗಂಭೀರ ಮಾನಸ ಆರೋಗ್ಯ ಸಮಸ್ಯೆಗಳಾದ ಸಿಜೋಫ್ರಿನಿಯಾ, ಬೈಪೋಲಾರ್ ಡಿಸಾರ್ಡರ್, ತೀವ್ರ ತರದ ಖಿನ್ನತೆಯಿಂದ ಬಳಲುವಂತಹ ವ್ಯಕ್ತಿಗಳ ಆಲೋಚನೆ, ಭಾವನೆ ಮತ್ತು ನಡವಳಿಕೆಯನ್ನು ತೀವ್ರವಾಗಿ ಇದು ಪರಿಣಾಮಗೊಳಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿ ತನ್ನ ಜೀವನದ ಮೇಲೆ ಹಿಡಿತವನ್ನು ಕಳೆದುಕೊಂಡಂತೆ ಭಾವಿಸಿ ಆತ್ಮಹತ್ಯೆಗೆ ಒಯ್ಯುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಅಂದರೆ ಆತ್ಮಹತ್ಯೆ ಕೇವಲ ತಾತ್ಕಾಲಿಕ ದುಃಖ ಅಥವಾ ಒತ್ತಡದಿಂದ ಮಾತ್ರವಲ್ಲ, ಕೆಲವೊಮ್ಮೆ ಗಂಭೀರ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಪರಿಣಾಮವಾಗಿಯೂ ಸಂಭವಿಸುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಸಾಮಾಜಿಕ ಮತ್ತು ಕೌಟುಂಬಿಕ ಕಾರಣಗಳು: ಕುಟುಂಬದಲ್ಲಿನ ಘರ್ಷಣೆ, ಪೋಷಕರ ನಿರ್ಲಕ್ಷ್ಯ, ಪ್ರೇಮ ವೈಫಲ್ಯ, ಶೈಕ್ಷಣಿಕ ಒತ್ತಡ, ಉದ್ಯೋಗದ ಅನಿಶ್ಚಿತತೆ, ಬುಲ್ಲಿಂಗ್ ಅಥವಾ ಸೈಬರ್ ಬುಲ್ಲಿಂಗ್, ಇವು ಯುವಕರ ಮನಸ್ಸಿನಲ್ಲಿ ಆಳವಾದ ನೋವು ಮತ್ತು ಏಕಾಂತವನ್ನು ಉಂಟುಮಾಡುತ್ತದೆ. ಕೆಲವೊಮ್ಮೆ ತಕ್ಷಣದ ಪ್ರೇರಕಗಳು, ಅಂದರೆ ಅವಮಾನ, ಪರೀಕ್ಷಾ ವೈಫಲ್ಯ, ಮದ್ಯಪಾನದ ಪ್ರಭಾವ, ಆತ್ಮಹತ್ಯೆಗೆ ಉಪಯೋಗಿಸಬಹುದಾದ ಸಾಧನಗಳ ಲಭ್ಯತೆ, ಇವೆಲ್ಲ ತಕ್ಷಣದ ಆಘಾತಕ್ಕೆ ಕಾರಣಗಳಾಗಬಹುದು ಅಥವಾ ಪ್ರೇರಕಗಳಾಗಿ ಅದು ಕಾರಣೀಭೂತವಾಗಬಹುದು. ಹಾಗೆಯೇ ಮಾಧ್ಯಮ ಮತ್ತು ಸಂಸ್ಕೃತಿಯ ಪ್ರಭಾವ: ಮಾಧ್ಯಮವು, ಅಂದರೆ ಟೆಲಿವಿಷನ್, ಪತ್ರಿಕೆ, ಸಾಮಾಜಿಕ ಮಾಧ್ಯಮ, ಸಿನಿಮಾ ಮುಂತಾದವುಗಳು ಸಮಾಜದಲ್ಲಿ ವ್ಯಕ್ತಿಯ ವರ್ತನೆ ಹಾಗೂ ಆಲೋಚನೆಗಳನ್ನು ಆಳವಾಗಿ ಪ್ರಭಾವಿಸುತ್ತದೆ. ಆತ್ಮಹತ್ಯೆಯ ಘಟನೆಗಳನ್ನು ಸಂಚಲನಕಾರಿಯಾಗಿ ಅಥವಾ ಸೆನ್ಸೇಷನಲ್ ಆಗಿ ವರದಿ ಮಾಡಿದಾಗ

ಅದು ವಿಶೇಷವಾಗಿ ಯುವಕರ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಅದಲ್ಲದೆ ಅವರಲ್ಲಿ ಅನುಕರಣಾತ್ಮಕ ಪ್ರವೃತ್ತಿಯನ್ನು ಅದು ಬೆಳೆಸಬಹುದು, ಅಂದ್ರೆ ಇಮಿಟೇಟಿವ್ ಟೆಂಡೆನ್ಸಿ. ಮಾಧ್ಯಮಗಳಲ್ಲಿ ಉದಾಹರಣೆ, ಪ್ರಸಿದ್ಧ ವ್ಯಕ್ತಿಯೊಬ್ಬನು ಅಥವಾ ತನ್ನಂತೆ ಸಾಮಾನ್ಯ ಯುವಕ ಅಥವಾ ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅದನ್ನು ನೋಡಿ ಯುವಕರು ತಮ್ಮ ಸಮಸ್ಯೆಗಳಿಗೂ ಇದೇ ಪರಿಹಾರವಿರಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನೇ ವರ್ದರ್ ಇಫೆಕ್ಟ್ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಪ್ರಸಿದ್ಧ ಆತ್ಮಹತ್ಯೆಯ ವರದಿಯ ಬಳಿಕ ಅದರ ಅನುಕರಣೆ ಹೆಚ್ಚಾಗುವುದು. ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಆತ್ಮಹತ್ಯೆಯನ್ನು ತೀವ್ರ ಭಾವನಾತ್ಮಕ ಅಥವಾ ತ್ಯಾಗದ ಸಂಕೇತವಾಗಿ ತೋರಿಸಿದಾಗ ಅದು ಯುವಕರ ಮನಸ್ಸಿನಲ್ಲಿ ಆತ್ಮಹತ್ಯೆಯ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತದೆ. ಜೀವ ಮುಗಿಸುವುದು ನನ್ನ ನೋವಿನ ಪರಿಹಾರ ಎಂಬ ಚಿಂತನೆ ಅಲ್ಲಿ ಬಲವಾಗಬಹುದು. ಸಾಮಾಜಿಕ ಮಾಧ್ಯಮದ ಪ್ರಭಾವ. ಇತ್ತೀಚೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಮಾಧ್ಯಮಗಳಲ್ಲಿ ಆತ್ಮಹತ್ಯೆಯ ನೇರ ಪ್ರಸಾರ ಮಾಡಿದ ಘಟನೆಗಳು ಕೂಡ ಕಂಡುಬಂದಿವೆ. ಇದರಿಂದ ಇತರರ ಮನಸ್ಸಿನಲ್ಲಿ ಕುತೂಹಲ ಹಾಗೂ ಅನುಕರಣಾತ್ಮಕ ಪ್ರವೃತ್ತಿ ಹೆಚ್ಚುತ್ತದೆ. ಸಂಚಲನಕಾರಿ ವರದಿ, ಭಾವನಾತ್ಮಕ ಚಿತ್ರಣ ಮತ್ತು ಅನುಕರಣಾತ್ಮಕ ಪ್ರವೃತ್ತಿ ಇವೆಲ್ಲವೂ ಯುವಕರನ್ನು ಆತ್ಮಹತ್ಯೆಯ ಕಡೆಗೆ ಒಯ್ಯುವ ಅಪಾಯವನ್ನು ಈಗ ಹೆಚ್ಚಿಸ್ತಾ ಇದೆ. ಅದರ ಬದಲು ಮಾಧ್ಯಮಗಳು ಜಾಗೃತಿ ಮೂಡುವ ವರದಿಯನ್ನು ಮಾಡಬೇಕು. ಬದುಕಿನ ಮೌಲ್ಯ, ಮನೋವೈಜ್ಞಾನಿಕ ಸಹಾಯ, ಹೆಲ್ಪ್ಲೈನ್ ನಂಬರ್ಗಳು, ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ಜನರಿಗೆ ಹೆಚ್ಚು ತಿಳಿಸಬೇಕಾಗುತ್ತೆ. ಈಗ ಆತ್ಮಹತ್ಯೆಯ ಎಚ್ಚರಿಕೆ ಸಂಕೇತಗಳನ್ನು ನಾವು ಗಮನಿಸೋಣ. ಆತ್ಮಹತ್ಯೆ ಎಂದರೆ ತಕ್ಷಣದ ನಿರ್ಧಾರದಿಂದ ಸಂಭವಿಸುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ವ್ಯಕ್ತಿ ತನ್ನ ಮನೋಭಾವ, ವರ್ತನೆ ಮತ್ತು ಮಾತುಗಳಲ್ಲಿ ಕೆಲವು ಎಚ್ಚರಿಕೆ ಸಂಕೇತಗಳನ್ನು ತೋರಿಸುತ್ತಾನೆ. ಈ ಲಕ್ಷಣಗಳನ್ನು ಕುಟುಂಬದವರು, ಸ್ನೇಹಿತರು, ಶಿಕ್ಷಕರು ಅಥವಾ ಸಹೋದ್ಯೋಗಿಗಳು ಗಮನಿಸಿದರೆ ಮುಂಚಿತವಾಗಿ ನೆರವು ನೀಡುವ ಅವಕಾಶ ಸಿಗುತ್ತದೆ. ಇವುಗಳನ್ನು ಸರಿಯಾಗಿ ಗುರುತಿಸುವುದು ಮಾತ್ರವಲ್ಲ, ಅವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಆತ್ಮಹತ್ಯೆಗೆ ಮುಂದಾಗುವ ವ್ಯಕ್ತಿಯ ಮನಸ್ಸಿನಲ್ಲಿ ಹಲವು ಬದಲಾವಣೆಗಳು ಇರುತ್ತವೆ. ಅವು ಮಾತು, ವರ್ತನೆ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇಲ್ಲಿ ಕೆಲವು ಪ್ರಮುಖ ಸಂಕೇತಗಳನ್ನು ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಒಂದು, ನಾನು ಇದೇ ಹೋದರೆ ಒಳ್ಳೆಯದು ಎಂಬ ಮಾತುಗಳು, ಬದುಕಿನ ಬಗ್ಗೆ ನಿರಾಶೆಯ ನೋಟ, ಬದುಕಿಗೆ ಅರ್ಥವಿಲ್ಲ ಎಂಬ ಭಾವನೆ ವ್ಯಕ್ತಪಡಿಸುವುದು, ಹಾಗೆಯೇ ಏಕಾಂತ, ಆಸಕ್ತಿ ಕುಗ್ಗುವುದು, ನಿದ್ರೆ ಆಹಾರದಲ್ಲಿ ಬದಲಾವಣೆ, ಜನರಿಂದ ದೂರವಾಗುವುದು, ಇಷ್ಟವಿದ್ದ ವಿಷಯಗಳ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ಳುವುದು, ಅತಿಯಾದ ನಿದ್ರೆ ಅಥವಾ ನಿದ್ರೆ ಬರದಿರುವುದು, ಆಹಾರದ ಅಭ್ಯಾಸದಲ್ಲಿ ಏರುಪೇರು, ಈ ಲಕ್ಷಣಗಳು ಕೂಡ ಪ್ರಮುಖ ಸಂಕೇತಗಳು. ಹಾಗೆಯೇ ಕೆಲವರು ತುರ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ಅಕಸ್ಮಾತ್ ತನ್ನ ವಸ್ತುಗಳನ್ನು ಹಂಚುವುದು, ಆಸ್ತಿಪಾಸ್ತಿ ಕುರಿತು ನಿರ್ಧಾರ ಮಾಡುವಂಥದ್ದು, ವಿದಾಯ ಸಂದೇಶಗಳನ್ನು ಬರೆಯುವುದು ಅಥವಾ ಹೇಳುವುದು, ಹೀಗೆ. ಹಾಗೆಯೇ ಹಿಂದೆ ಮಾಡಿದ ಆತ್ಮಹತ್ಯೆ ಪ್ರಯತ್ನಗಳು, ಹಿಂದೆ ಯಾರಾದರೂ ಆತ್ಮಹತ್ಯೆಗೆ ಯತ್ನಿಸಿದವರಲ್ಲಿ ಮರು ಪ್ರಯತ್ನ ಮಾಡುವಂತ ಸಾಧ್ಯತೆ, ಬಹಳಷ್ಟು ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆಯೇ ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುವುದು, ತಮ್ಮ ನೋವನ್ನು ಮರೆಸಿಕೊಳ್ಳಲು ಅತಿಯಾದ ಪ್ರಮಾಣದಲ್ಲಿ ಮದ್ಯ ಅಥವಾ ಡ್ರಗ್ಸ್ ಅನ್ನು ಸೇವಿಸುವುದು, ಹಾಗೆಯೇ ಮನೋಭಾವದಲ್ಲಿನ ಬದಲಾವಣೆ, ದಿನಗಳವರೆಗೆ ಖಿನ್ನತೆಯಲ್ಲಿ ಇದ್ದವರು ಹಠಾತ್ ಉಲ್ಲಾಸದ ವರ್ತಿಸುವುದು, ಇದು ಆತ್ಮಹತ್ಯೆ ಮಾಡುವ ನಿರ್ಧಾರ ಕೈಗೊಂಡಿರುವ ಒಂದು ಸೂಚಕವಾಗಿರಬಹುದು. ಹಾಗೆಯೇ ಅತಿಯಾದ ಅಪಾಯಕಾರಿ ವರ್ತನೆಗಳು, ಅಂದರೆ ನಿರ್ಲಕ್ಷ್ಯದಿಂದ ವಾಹನ ಓಡಿಸುವುದು, ನಿರ್ತಕ ಜಗಳಗಳಿಗೆ ಒಳಗಾಗುವುದು, ಜೀವಕ್ಕೆ ಅಪಾಯ ಉಂಟು ಮಾಡುವಂತಹ ಸಾಹಸಗಳಲ್ಲಿ ತೊಡಗುವುದು, ಹಾಗೂ ನನಗೆ ಯಾರೂ ಬೇಕಿಲ್ಲ, ನಾನು ಒಂಟಿ ಎಂಬ ಭಾವನೆಗಳು, ತನ್ನ ಉಪಸ್ಥಿತಿ ಕುಟುಂಬಕ್ಕೂ ಸಮಾಜಕ್ಕೂ ಉಪಯೋಗವಿಲ್ಲ ಎನ್ನುವಂತಹ ನಿರಾಶಾ ಭಾವನೆಯನ್ನು ವ್ಯಕ್ತಪಡಿಸುವುದು. ಹಾಗೆಯೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿ ಅದು ವಿಫಲವಾದರೂ ಅದನ್ನು ನಾವು ಎಚ್ಚರಿಕೆಯ ಸಂಕೇತವಾಗಿ ನೋಡಬೇಕು. ಇಂಥ ಸಂದರ್ಭದಲ್ಲಿ ಇವನು ಬದುಕಲು ಇಚ್ಛಿಸುತ್ತಾನೆ ಎಂದು ನಿರ್ಲಕ್ಷ್ಯ ಮಾಡದೆ ಇದು ಗಂಭೀರ ಸಹಾಯದ ಅವಶ್ಯಕತೆ ಇರುವ ಕ್ಷಣವೆಂದು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಅಂದರೆ ಇಂತಹ ವ್ಯಕ್ತಿಗೆ ತಕ್ಷಣವೇ ಮಾನಸಿಕ ಆರೋಗ್ಯ ಸಲಹೆಗಾರರ, ಕುಟುಂಬದ ಬೆಂಬಲ, ಸ್ನೇಹಿತರ ನೆರವು ಮತ್ತು ಅಗತ್ಯವಿದ್ದಲ್ಲಿ ವೈದ್ಯಕೀಯ ಚಿಕಿತ್ಸೆ ದೊರಕುವಂತೆ ನೋಡಿಕೊಳ್ಳಬೇಕು. ಆತ್ಮಹತ್ಯೆ ಯತ್ನವೇ ಮಾಡಿದರೆಂದು ಸಮಾಜದಿಂದ ದೂರವಿಟ್ಟು ಹಾಸ್ಯಾಸ್ಪದವಾಗಿ ನೋಡಬಾರದು. ಬದಲಿಗೆ ಅವರನ್ನು ಜೀವನದತ್ತ ಮತ್ತೆ ಕರೆತರುವಂತಹ ಹಂತ ಎಂದು ಪರಿಗಣಿಸಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ಈ ಸಂಕೇತಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಗುರುತಿಸಿ ಸಹಾಯ ಒದಗಿಸುವುದು ಆತ್ಮಹತ್ಯೆಯನ್ನು ತಡೆಗಟ್ಟುವ ಒಂದು ಪ್ರಮುಖ ಹಂತ. ಹಾಗೆಯೇ ಆತ್ಮಹತ್ಯೆ ತಡೆಗಟ್ಟುವ ಕೆಲವು ಮಾರ್ಗಗಳು. ಆತ್ಮಹತ್ಯೆ ತಡೆಯುವುದು ಕೇವಲ ವ್ಯಕ್ತಿಯ ಜವಾಬ್ದಾರಿಯಲ್ಲ, ಬದಲಿಗೆ ಅದು ಕುಟುಂಬ, ಸ್ನೇಹಿತರು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಮತ್ತು ಮಾಧ್ಯಮಗಳ ಸಹಕಾರದ ಪ್ರಯತ್ನ. ಈ ಕೆಲವು ಮಾರ್ಗಗಳು ಇದರಲ್ಲಿ ಬಹಳಷ್ಟು ಮುಖ್ಯವಾದವು. ಮೊದಲನೇದು, ಮಾತಾಡಿ, ಕೇಳಿ, ಹಂಚಿಕೊಳ್ಳಿ. ಅಂದರೆ ಆತ್ಮಹತ್ಯೆಯ ಅಂಚಿನಲ್ಲಿ ನಿಂತಿರುವ ವ್ಯಕ್ತಿ ಸಾಮಾನ್ಯವಾಗಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸುತ್ತಾನೆ. ಇಂತಹ ಸಂದರ್ಭಗಳಲ್ಲಿ ತೀರ್ಪಿಲ್ಲದ ಸಂಭಾಷಣೆ, ಅಂದರೆ ನಾನ್ ಜಡ್ಜ್ಮೆಂಟಲ್ ಕಾನ್ವರ್ಸೇಷನ್,

ಇಲ್ಲಿ ಬಹಳಷ್ಟು ಮುಖ್ಯ. ಹಾಗೆಯೇ ವ್ಯಕ್ತಿಯ ಮಾತುಗಳನ್ನು ಮಧ್ಯೆ ತಡೆಯದೆ ಆಲಿಸುವುದು, ಸಹಾನುಭೂತಿಯಿಂದ ವರ್ತಿಸುವುದು, ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಪ್ರೇರೇಪಿಸುವುದು ಆತ್ಮಹತ್ಯಾ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಕೆಲವೆಲ್ಲ ಸುರಕ್ಷತಾ ಯೋಜನೆಗಳು, ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕಿಸಬಹುದಾದ ನಂಬಿಕೆಯ ಸ್ನೇಹಿತರು, ಕುಟುಂಬದವರು, ಕೌನ್ಸಿಲರ್ಗಳು ಅಥವಾ ಸಹಾಯವಾಣಿ ಸಂಖ್ಯೆಯ ಪಟ್ಟಿಯನ್ನು ಹೊಂದಿರುವುದು ತುಂಬಾನೇ ಸಹಾಯಕವಾಗುತ್ತದೆ. ಆತಂಕ ಅಥವಾ ಖಿನ್ನತೆ ಹೆಚ್ಚಾದಾಗ ಈ ಸಂಪರ್ಕಗಳನ್ನು ಬಳಸುವುದು ತಕ್ಷಣದ ನೆರವನ್ನು ಒದಗಿಸುತ್ತದೆ. ಹಾಗೆಯೇ ಆತ್ಮಹತ್ಯೆಗೆ ಬಳಸಬಹುದಾದ ಸಾಧನಗಳನ್ನು ನಾವು ಗೌಪ್ಯವಾಗಿಡುವುದು ಅಥವಾ ಅಪ್ರಾಪ್ಯವಾಗಿಡುವುದು, ಅಂದ್ರೆ ಅದನ್ನು ತಪ್ಪಿಸಿಡುವುದು ಅಂತ ಅರ್ಥ. ಆತ್ಮಹತ್ಯೆಗೆ ಬಳಸಬಹುದಾದ ವಿಷ, ಔಷಧಿ, ತೀವ್ರವಾದ ಸಾಮಗ್ರಿಗಳು ಅಥವಾ ಆಯುಧಗಳು ಮುಂತಾದವುಗಳನ್ನು ಸುಲಭವಾಗಿ ಲಭ್ಯವಾಗದಂತೆ ನೋಡಿಕೊಳ್ಳುವುದು ಕೂಡ ಅತಿ ಅಗತ್ಯ. ಮನೆಗಳಲ್ಲಿ ಇವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ವೃತ್ತಿಪರ ನೆರವು, ಆತ್ಮಹತ್ಯೆಯನ್ನು ತಡೆಗಟ್ಟಲು ಮನೋವೈದ್ಯರು, ಸಮಾಲೋಚಕರು ನೀಡುವ ಸಹಾಯ ಅತ್ಯಂತ ಪರಿಣಾಮಕಾರಿ. ಅಲ್ಲಿ ಔಷಧೋಪಚಾರ, ಸಮಾಲೋಚನೆ, ಕೌನ್ಸಿಲಿಂಗ್ ಮತ್ತು ಬೆಂಬಲ ಗುಂಪುಗಳ ಮೂಲಕ ವ್ಯಕ್ತಿಯ ಮನೋವೇದನೆಯನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲಿ ಈಗ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ. ಶಾಲಾ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಸೆಲ್ಗಳು, ಪ್ಯೂರ್ ಸಪೋರ್ಟ್ ಕ್ಲಬ್ಗಳು, ಇದರ ಸ್ಥಾಪನೆ ಇಲ್ಲಿ ಅಗತ್ಯ. ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿಯನ್ನು ಜಾರಿಗೊಳಿಸುವುದು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಹಾಯಕ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಬುಲಿಯಿಂಗ್ಗಿಂದಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ದೊಡ್ಡ ಅಡ್ಡಿಪಡಿಕೆಯಾಗುತ್ತದೆ. ಸಾಮಾನ್ಯವಾಗಿ ಸ್ನೇಹಿತರು, ಸಹಪಾಠಿಗಳು ತಮಾಷೆ ಮಾಡುವುದರಿಂದ ಆರಂಭವಾದರೂ ಅದು ಹೀಗೇ ಮುಂದುವರೆದರೆ ಬುಲಿಯಿಂಗ್ ರೂಪವನ್ನು ಪಡೆಯುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಭಯ, ಆತಂಕ, ಖಿನ್ನತೆ, ಆತ್ಮವಿಶ್ವಾಸದ ಕೊರತೆ ಮುಂತಾದ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಬುಲಿಯಿಂಗ್ ಇದರ ವಿಶೇಷತೆ ಏನೆಂದರೆ ಬಲಿಯಾದವರು ಸಾಮಾನ್ಯವಾಗಿ ತಮ್ಮ ಸ್ವಂತ ಸಹಪಾಠಿಗಳಿಂದಲೇ ಹಿಂಸೆಯನ್ನು ಅನುಭವಿಸಿರುತ್ತಾರೆ. ಇದರಿಂದ ಅವರ ಮನಸ್ಸಿನಲ್ಲಿ ನಾನು ಒಂಟಿ, ನನ್ನನ್ನು ಯಾರೂ ಒಪ್ಪುವುದಿಲ್ಲ ಎಂಬ ಭಾವನೆಗಳು ಗಾಢವಾಗುತ್ತದೆ. ವಿಶೇಷವಾಗಿ ಸಂವೇದನಾಶೀಲ ಮನಸ್ಸಿನ ವಿದ್ಯಾರ್ಥಿಗಳು ಬುಲಿಯಿಂಗ್ಗೆ ಒಳಗಾದಾಗ ತೀವ್ರ ಮಾನಸಿಕ ನೋವನ್ನು ಅನುಭವಿಸುತ್ತಾರೆ. ಒಂದು ಕಾಲೇಜಿನಲ್ಲಿ ಈಗ ಹೊಸದಾಗಿ ಸೇರ್ಪಡೆಯಾದ ಒಂದು ವಿದ್ಯಾರ್ಥಿಯೊಬ್ಬನು ಒಂದು ವೇಳೆ ತುಂಬಾ ಅಂತರ್ಮುಖಿ ಅಥವಾ ಇಂಟ್ರೋವರ್ಟ್ ಸ್ವಭಾವದವನಾಗಿದ್ದಾನೆ ಎಂದು ಊಹಿಸೋಣ. ಅವನ ಉಡುಪು, ಮಾತನಾಡುವ ಶೈಲಿ ಅಥವಾ ದೇಹದಾಕಾರದ ಮೇಲೆ ಸಹಪಾಠಿಗಳು ತಮಾಷೆ ಮಾಡತೊಡಗಿದರೆ ಅವನು ನಿಧಾನವಾಗಿ ತರಗತಿಯಲ್ಲಿ ಇತರರೊಂದಿಗೆ ಮಾತನಾಡಲು ಹೆದರಬಹುದು. ನಂತರ ಸ್ನೇಹಿತರ ಜೊತೆಗೂಡುವುದನ್ನು ಕೂಡ ತಪ್ಪಿಸಬಹುದು. ಕೆಲ ದಿನಗಳ ನಂತರ ಅವನಿಗೆ ಕಾಲೇಜು ಹೋಗುವುದೇ ಭಯಾನಕವಾಗಿ ತೋರುವಂತಹ ಪರಿಸ್ಥಿತಿ ಉಂಟಾಗಬಹುದು. ಇಂತಹ ಪರಿಸ್ಥಿತಿಯು ಖಿನ್ನತೆಗೆ, ಆತ್ಮಹೀನ ಭಾವನೆಗೆ ಇಲ್ಲವೇ ಆತ್ಮಹತ್ಯಾ ಆಲೋಚನೆಗಳಿಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿ ಅಂದರೆ ಜೀರೋ ಟಾಲರೆನ್ಸ್ ಪಾಲಿಸಿಯನ್ನು ಜಾರಿಗೊಳಿಸುವುದು ಅತ್ಯಂತ ಮುಖ್ಯ. ಶಿಕ್ಷಕರು, ಆಡಳಿತ ವರ್ಗದವರು ಮತ್ತು ಸಹಪಾಠಿಗಳು ಒಟ್ಟಾಗಿ ಬುಲಿಯಿಂಗ್ ಅನ್ನು ತಡೆಗಟ್ಟಿದರೆ ವಿದ್ಯಾರ್ಥಿಗಳಲ್ಲಿ ಭದ್ರತೆ, ಆತ್ಮವಿಶ್ವಾಸ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿನ ಆತ್ಮಹತ್ಯಾ ಎಚ್ಚರಿಕೆಯ ಸಂಕೇತಗಳನ್ನು ಗುರುತಿಸಲು ತರಬೇತಿಯನ್ನು ಸಹ ಪಡೆಯಬೇಕಾಗುತ್ತೆ. ಹಾಗೆಯೇ ಮಾಧ್ಯಮದ ಜವಾಬ್ದಾರಿ. ಆತ್ಮಹತ್ಯೆ ಕುರಿತು ಮಾಡುವಾಗ ಮಾಧ್ಯಮಗಳು ಅದನ್ನು ಸಂಚಲನಕಾರಿ ರೀತಿಯಲ್ಲಿ ನೀಡಬಾರದು. ಬದಲಿಗೆ ಸಹಾಯವಾಣಿ ಸಂಖ್ಯೆಗಳು, ಕೌನ್ಸಿಲಿಂಗ್ ಕೇಂದ್ರಗಳ ಮಾಹಿತಿ ನೀಡಬೇಕಾಗುತ್ತೆ. ಆತ್ಮಹತ್ಯೆ ಮಾಡಿದವರ ಚಿತ್ರ, ವಿಧಾನ ಅಥವಾ ವ್ಯಕ್ತಿಗತ ವಿವರಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡುವುದು ಇತರರಲ್ಲಿ ಅನುಕರಣಾತ್ಮಕ ಪ್ರಭಾವವನ್ನು ಉಂಟು ಮಾಡಬಹುದು. ಹಾಗಾಗಿ ಇದನ್ನು ನಾವು ತಪ್ಪಿಸಬೇಕಾಗುತ್ತೆ. ಈಗ ಮಕ್ಕಳ ಮೇಲೆ ಆತ್ಮಹತ್ಯಾ ಭಾವ ಹೇಗಿರ್ತದೆ? ಮಕ್ಕಳ ಮನಸ್ಸುಗಳು ಅತಿ ಸೂಕ್ಷ್ಮವಾಗಿರ್ತದೆ. ಅವರು ಕುಟುಂಬದಲ್ಲಿ ಅಥವಾ ಸಮುದಾಯದಲ್ಲಿ ಆತ್ಮಹತ್ಯೆಯ ಘಟನೆಗಳನ್ನು ನೋಡಿದಾಗ ಅವುಗಳು ಅವರ ಮನೋವೈಜ್ಞಾನಿಕ ಬೆಳವಣಿಗೆಯಲ್ಲಿ ಹಲವು ಅಡೆತಡೆಗಳನ್ನು ಉಂಟು ಮಾಡುತ್ತವೆ. ಒಂದು ರೀತಿ ಭಾವನಾತ್ಮಕ ಪ್ರಭಾವ ಅಂದ್ರೆ ಆತ್ಮಹತ್ಯೆ ಒಂದು ಕುಟುಂಬದಲ್ಲಿ ಸಂಭವಿಸಿದಾಗ ಮಕ್ಕಳು ಅತಿಯಾಗಿ ದಿಕ್ಕು ತೋಚದಂತಹ ಪರಿಸ್ಥಿತಿ ಮತ್ತು ಆತಂಕ ಒಳಗಾಗುತ್ತಾರೆ. ಪೋಷಕರಲ್ಲೊಬ್ಬರು ಆತ್ಮಹತ್ಯೆ ಮಾಡಿದರೆ ಮಕ್ಕಳಲ್ಲಿ ಭವಿಷ್ಯದ ಬಗ್ಗೆ ನಂಬಿಕೆ ಕುಗ್ಗಿ ಹೋಗ್ತದೆ. ಹಾಗೆಯೇ ಸಾಮಾಜಿಕ ಪ್ರಭಾವ. ಸಮಾಜದಲ್ಲಿ ಆತ್ಮಹತ್ಯೆಯನ್ನು ಅನೇಕರು ನಿಂದನೆಯಷ್ಟೆಯಿಂದ ನೋಡುವುದರಿಂದ ಮಕ್ಕಳು ಸಾಮಾಜಿಕ ಕಳಂಕವನ್ನು ಎದುರಿಸಬೇಕಾಗುತ್ತದೆ. ನಿನ್ನ ತಂದೆ ಅಥವಾ ತಾಯಿ ಹೀಗೆ ಮಾಡಿದರು ಎಂಬ ಮಾತುಗಳು ಅವರ ಸ್ವಾಭಿಮಾನವನ್ನು ಕುಗ್ಗಿಸುತ್ತದೆ. ಹಾಗೆಯೇ ಶೈಕ್ಷಣಿಕ ಪ್ರಭಾವ. ಮನೋವೈಜ್ಞಾನಿಕ ಒತ್ತಡದಿಂದಾಗಿ ಮಕ್ಕಳ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಅನೇಕರು ಶಾಲೆಯನ್ನು ಬಿಟ್ಟು ಬಿಡುತ್ತಾರೆ ಅಥವಾ ಅವರ ಶೈಕ್ಷಣಿಕ ಸಾಧನೆ ಕುಸಿಯುತ್ತದೆ. ಹಾಗೆಯೇ ಅನುಕರಣಾ ಅಪಾಯ. ಸಂಶೋಧನೆಗಳ ಪ್ರಕಾರ ಆತ್ಮಹತ್ಯೆಯನ್ನು ನೋಡಿದ ಮಕ್ಕಳಲ್ಲಿ ಅದನ್ನೇ ಪರಿಹಾರವೆಂದು ತಪ್ಪಾಗಿ ಭಾವಿಸುವಂತಹ ಪ್ರವೃತ್ತಿಯೂ ಸಹ ಕಂಡು ಬರುತ್ತದೆ. ಇದನ್ನೇ ಕಾಪಿ ಕ್ಯಾಟ್ ಸ್ಲೈಡ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಮ್ಮ ಹತ್ತಿರದವರಲ್ಲೇ ಆತ್ಮಹತ್ಯೆ ಯೋಚನೆಗಳಿಂದ ಹೋರಾಡುತ್ತಿರುವವರನ್ನು ಗುರುತಿಸೋಣ. ಅವರ ನೋವನ್ನು ಅರ್ಥ ಮಾಡಿಕೊಳ್ಳೋಣ. ಅವರೊಂದಿಗೆ ಸ್ನೇಹಪೂರ್ವವಾಗಿ ಮಾತನಾಡೋಣ ಹಾಗೂ ಬೆಂಬಲಿಸೋಣ. ಪ್ರತಿ ಜೀವವನ್ನು ಉಳಿಸಲು ಕೈಜೋಡಿಸುವಂತಹ ಒಂದು ಸಂಕಲ್ಪವನ್ನು ಸಹ ಮಾಡೋಣ.

ಇದುವರೆಗೆ ಮಂಗಳೂರಿನ ಬಲ್ಮಠದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇಲ್ಲಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಡಾ ಸುಮನಾ ಬಿ ಅವರಿಂದ ಆತ್ಮಹತ್ಯೆ ನಿಯಂತ್ರಣದ ಕುರಿತು ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30, 15 ಸೆಕೆಂಡುಗಳು.
1: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಈಗ ಒಂದೆರಡು ಪ್ರಕಟಣೆಗಳನ್ನು ಗಮನಿಸೋಣ ಶ್ರೋತೃಗಳೇ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ದೊಡ್ಡಮಲ್ತೆ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ಇದರ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಇದೇ ತಾರೀಕು 14ರಂದು ಸೋಮವಾರ ಏರ್ಪಡಿಸಲಾಗಿದೆ. ಸರ್ವರಿಗೂ ಸಮಿತಿ ಸ್ವಾಗತ ಕೋರುತ್ತದೆ. ಬಾಗಿನ ಅರ್ಪಣೆಯ ಕಾರ್ಯಕ್ರಮದ ಸಮಯ 9:30 ರಿಂದ 10:30 ವರೆಗೆ.

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಮೂಲಕ 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ಉದ್ಯಮೆದಾರರಿಗೆ ಶೇಕಡ 60% ಸಹಾಯಧನ ಕಾರ್ಯಕ್ರಮಗಳ ಅಡಿಯಲ್ಲಿ ಸೌಲಭ್ಯಗಳನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಅರ್ಹತೆಗಳು ಹೀಗಿದೆ. ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯೋಮಿತಿಯನ್ನು ಪೂರೈಸಿರಬೇಕು. ಹೊಸ ಘಟಕಗಳಿಗೆ ಯೋಜನಾ ವೆಚ್ಚದ ಶೇಕಡ 60% ಸಹಾಯಧನವನ್ನು ನೀಡಲಾಗುತ್ತೆ. ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಪ್ರಾರಂಭಿಸಬೇಕು. ಕೇವಲ ದುಡಿಮೆ ಬಂಡವಾಳ ಘಟಕದ ಸಹಾಯಧನ ಪಡೆಯಲು ಅರ್ಹರಾಗಿರುತ್ತಾರೆ. 2025-30 ಕೈಗಾರಿಕಾ ನೀತಿ ಅನ್ವಯ ಅರ್ಹವಿರುವ ಕೈಗಾರಿಕಾ ಚಟುವಟಿಕೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೋಹಿನೂರು ರಸ್ತೆ ಮಡಿಕೇರಿ ಇಲ್ಲಿ ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ 0827222786. ಎರಡು ಸಾವಿರದ 2025-26 ಸಾಲಿಗಾಗಿ ಎಸ್ಎಸ್ಎಲ್

ಮತ್ತು ಎರಡನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದು ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದು ನವೆಂಬರ್ ತಿಂಗಳ 15ನೇ ತಾರೀಕಿನ ಒಳಗಡೆ ಸಲ್ಲಿಸಬಹುದು ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ತಿಳಿಸಿದ್ದಾರೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35. ಇನ್ನು ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕನ್ನಡಕಗಳ ಸೂಕ್ತ ಬಳಕೆ ಕುರಿತಾಗಿ ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಶೈಲಜಾ ಎಸ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಪ್ರಮುಖವಾಗಿ ನಮಗೆ ನೋಡ್ಲಿಕ್ಕೆ ದೃಷ್ಟಿ ಬೇಕು ಅಂತ ಹೇಳ್ತೀವಿ, ಆ ದೃಷ್ಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತಂದಾಗ ಕನ್ನಡಕಗಳನ್ನ ಬಳಸ್ತೀವಿ. ಕನ್ನಡಕಗಳು ಹೇಗೆ ಅಂತಂದ್ರೆ ಅದನ್ನ ಒಂದು ಸ್ಟೈಲ್ ಆಗಿನೂ ಕಾಣಿಸ್ಬೇಕು, ದೃಷ್ಟಿ ಚೆನ್ನಾಗಿರೋದು ಒಂದ್ ಕಡೆ ಆದ್ರೆ ನೋಡ್ಲಿಕ್ಕೆ ನಾನು ಚೆನ್ನಾಗಿ ಕಾಣಬೇಕು ಅಂತ ಕೂಡ ಅದನ್ನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ. ಈ ಕನ್ನಡಕಗಳ ಅವಶ್ಯಕತೆ ಅಂತ ಅನ್ನೋದು ಅಷ್ಟು ಇದೆಯಾ ಮೇಡಮ್? ಎಷ್ಟೋ ಸಲ ಕನ್ನಡಕ ಬಳಸೋದನ್ನ ಹೇಳಿರ್ತಾರೆ ಅವರಿಗೆ, ಬಟ್ ಅವರೆಲ್ಲ ಅದನ್ನ ಬ್ಯಾಗಲ್ಲಿ ಬಿಸಾಕಿರ್ತಾರೆ, ಬಳಸಲ್ಲ. ಇದ್ರ ಮಹತ್ವದ ಬಗ್ಗೆ ಮಾತಾಡಿ ಮೇಡಮ್.
2: ಸರ್, ಮುಂಚೆ ಗ್ಲಾಸಸ್ ಅಂತಂದ್ರೆ ಈಗ ನಾ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ ಕ್ಲಾಸ್ ಅಲ್ಲಿ ಇಲ್ಲ ಸ್ಕೂಲ್ ಅಲ್ಲೆಲ್ಲ ಸೇರಿಸಿ ಒಬ್ರಿಗೋ ಇಬ್ರಿಗೋ ಇರ್ತಾ ಇತ್ತು ಗ್ಲಾಸಸ್. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇವಾಗ ಸುಮಾರು ಮಕ್ಕಳಿಗೆ ಗ್ಲಾಸಸ್ ಬಂದ್ಬಿಟ್ಟಿದೆ. ಸೊ ಈಗ ಮಕ್ಕಳಲ್ಲೂ ಗ್ಲಾಸಸ್ ಬರ್ತಿದೆ. ಕಂಪ್ಯೂಟರ್ ಯೂಸ್ ಮಾಡೋರ್ಗೆ ಅವ್ರಿಗೆ ಇಂಟರ್ಮೀಡಿಯೇಟ್ ವಿಷನ್ ಅಂತ ಹೇಳ್ತೀವಿ, ಪ್ರೆಸ್ಬಯೋಪಿ ಅಂತ ಏನ್ ಹೇಳ್ತೀವಿ. ಸೊ ಅವರಲ್ಲೂ ಗ್ಲಾಸಸ್ ಬಳಕೆ ಈಗ ಜಾಸ್ತಿ ಆಗಿದೆ. ಈಗ ನಮ್ದು ರಿಟೈರ್ಮೆಂಟ್ ಏಜ್ ಆಗ್ಲಿ ಅಥವಾ ಪೋಸ್ಟ್ ರಿಟೈರ್ಮೆಂಟ್ ಏಜ್ ಮತ್ತೆ ಕೆಟ್ರಾಕ್ಟ್ ಸರ್ಜರಿನು ಹಾಕ್ತಾ ಇರೋದ್ರಿಂದ ಸೊ ವಯಸ್ಸಾಗಿರೋರಲ್ಲೂ ಈಗ ಗ್ಲಾಸಸ್ ಸೆಲೆಕ್ಷನ್ಸ್ ಜಾಸ್ತಿ ಬರ್ತಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವ್ರಿಗೆ ಎಲ್ಲರಿಗೂ ಗ್ಲಾಸಸ್ ಈಗ ಬೇಕಾಗಿ ಬರ್ತಿದೆ. ಅದ್ರಲ್ಲೂ ಅವ್ರಿಗೆ ಏನು ಯಾವ ರೀತಿ ದೃಷ್ಟಿ ಬೇಕೋ ಆ ರೀತಿ ಗ್ಲಾಸಸ್ ನ ನಾವು ಕೊಡಬೇಕಾಗತ್ತೆ.
1: ಅಂದ್ರೆ ಮಕ್ಕಳಿಗೆ ಈ ಕನ್ನಡಕಗಳ ಒಂದು ಬಳಕೆ ಆಗಬೇಕು ಅಥವಾ ಇವರಿಗೆ ಸ್ಪೆಕ್ಸ್ ಅನ್ನ ಕೊಟ್ರೆ ಮಾತ್ರ ಅಥವಾ ಅವ್ರಿಗೆ ಚಿಕಿತ್ಸೆ ಮಾಡಿ ಅವಶ್ಯಕತೆ ಇದೆ ಅಂತ ನೀವು ವೈದ್ಯರು ಹೇಳೋವರೆಗೂ ಗೊತ್ತಾಗಲ್ಲ. ಆದ್ರೆ ಮಕ್ಕಳಿಗೆ ಅವರಿಗೆ ಈ ದೋಷ ಇದೆ ಅಂತ ಅನ್ನೋದನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗಿರ್ತದೆ. ಅದು ಒಂದು ಶಿಕ್ಷಕರು ಮಾಡಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಪಾಲಕರು ಮಾಡಬೇಕು. ಇದರಲ್ಲಿ ಸ್ವಲ್ಪ ಅದೇನು ಚಿಕ್ಕವನು ಇನ್ನು ಅದೆಲ್ಲ ಸಮಸ್ಯೆ ಇರಲಿಕ್ಕಿಲ್ಲ ಅಂತ ಹೇಳ್ಕೊಂಡು ತಾತ್ಸಾರ ಭಾವನೆ ಕೂಡ ಇರುತ್ತೆ. ಹಾಗಾಗಿ ಈ ದೃಷ್ಟಿ ದೋಷ ಇದ್ದವರಿಗೆ ಕನ್ನಡಕಗಳನ್ನ ಕೊಟ್ಟು ಸರಿಪಡಿಸಬೇಕು, ಅದರ ಎಷ್ಟು ಮಹತ್ವ ಇದೆ ಅದನ್ನ ಯಾರು ಗುರುತಿಸಬೇಕು?
2: ಸರ್, ಆಕ್ಚುಲಿ ಪೇರೆಂಟ್ಸ್ ಆರ್ ಫಸ್ಟ್, ನೆಕ್ಸ್ಟ್ ಇಸ್ ಟೀಚರ್ಸ್. ಮಕ್ಕಳಲ್ಲಿ ದೊಡ್ಡವ್ರಿಗೆ ಜನ ಕಾಣ್ತಿರೋರ್ಗೆ ನನಗೆ ಕಾಣ್ತಿಲ್ಲ ಅಂತ ಹೇಳಕ್ ಬರುತ್ತೆ, ಇಲ್ಲ ಅವ್ರು ಅಟ್ಲೀಸ್ಟ್ ಯಾರ ಜೊತೆ ಆದ್ರೂ ಕಂಪೇರ್ ಮಾಡ್ತಾರೆ ಸ್ವಲ್ಪ ವಯಸ್ಸಾದ್ಮೇಲೆ ಇರೋರ್ಗೆ. ಬಟ್ ಮಕ್ಕಳಲ್ಲಿ ಅವ್ರು ಹೇಳಿಕ್ ಬರಲ್ಲ, ಅವ್ರಿಗೆ ಸ್ಕೂಲ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿರತ್ತೆ, ಬೋರ್ಡ್ ಅಲ್ಲಿ ಕಾಣೋದಿಲ್ಲ ಅವ್ರಿಗೆ, ಕಾಣ್ತಿಲ್ಲ ಬೇರೆಯವ್ರ ಮಕ್ಕಳು ಕಾಣ್ತಿದೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಎಲ್ಲರೂ ಬೈತಿರ್ತಾರೆ, ಅವ್ರನ್ನ ಸ್ಕ್ವೀಸ್ ಮಾಡ್ತಿದ್ದಾರೆ, ಕಣ್ಣು ಉಜ್ತಾ ಇದಾರೆ, ಹತ್ರ ಹೋಗಿ ನೋಡ್ತಾರೆ ಅಂತ. ಮಕ್ಕಳನ್ನ ಬಯೋದೇ ಇರುತ್ತೆ ಹೊರತು ಅವ್ರನ್ನ ಯಾಕೆ ಏನು ಅಂತ ಅಲ್ಲಿ ಡಿಲೇ ಆಗೋಗ್ಬಿಡುತ್ತೆ ತಿಳ್ಕೊಳ್ಳೋದು. ಅದಕ್ಕೆ ಅಂತಾನೆ ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಆಕ್ಚುಲಿ ಐ ಚೆಕ್ಅಪ್ಸ್ ಚಿಕ್ಕ ಮಕ್ಕಳಿಗೆ ಹಾಕ್ಬೇಕು, ಇಲ್ಲ ಪೇರೆಂಟ್ಸ್ ಅವರು ರೆಗ್ಯುಲರ್ ಆಗಿ ಅವ್ರನ್ನ ಐ ಚೆಕ್ಅಪ್ ಅಂತ ಮಾಡಿಸಬೇಕಾಗುತ್ತೆ, ಆವಾಗ ಮಾತ್ರನೇ ಕಂಡುಹಿಡಿಲಿಕ್ಕೆ ಬರುತ್ತೆ.
1: ಈ ಪೇರೆಂಟ್ಸ್ಗಳು ಏನಿದ್ರೆ ವೈದ್ಯರ ಕಡೆ ಕರ್ಕೊಂಡು ಹೋದಾಗ ಅಷ್ಟೇ ಗೊತ್ತಾಗುತ್ತೆ. ಅದೇ ಸ್ಕೂಲ್ಗಳಲ್ಲಿ ಏನಾದ್ರೂ ಒಂದು ಚೆಕ್ಅಪ್ ಕ್ಯಾಂಪ್ ಅಂತ ಇಟ್ಬಿಟ್ರೆ ಅದನ್ನು ಸಂಪೂರ್ಣವಾಗಿ ಬಹಳಷ್ಟು ಹುಡುಗರಿಗೆ ಯಾರಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಒಂದು ಹಂತಕ್ಕೆ ಇಷ್ಟೆಲ್ಲಾ ಮಕ್ಕಳಲ್ಲಿ ಕೆಲವೇ ಮಕ್ಕಳಿಗೆ ಒಂದು ಸಮಸ್ಯೆ ಇದ್ರೂ ಇರಬಹುದು ಅಥವಾ ಸಮಸ್ಯೆ ಜಾಸ್ತಿ ಇದ್ರೂ ಇರಬಹುದು. ಈಗ ಮೇಡಮ್ ಈ ಕನ್ನಡಕಗಳನ್ನ ಸ್ಟಾರ್ಟಿಂಗ್ ನಲ್ಲಿ ಕೊಡ್ತಾರಲ್ಲ, ಈಗ ನೀವು ತಗೊಳ್ಳಿ ಅಂತ ಹೇಳ್ತೀರಿ, ಅದು ನಂಬರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಭಯ ಆಗ್ಬಿಡುತ್ತದೆ ತಂದೆ ತಾಯಿಗಳಿಗೆ, ಹೌದು ಇಷ್ಟಿದೆಯಾ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ. ಅದು ಏನಾದ್ರೂ ಬದಲಾವಣೆ ಆಗುತ್ತೆ, ಯಾಕಂದ್ರೆ ಮಕ್ಕಳ ಒಂದು ಬೆಳವಣಿಗೆ ವಯಸ್ಸಿನ ತಕ್ಕಂಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ ಅಂತ ಹೇಳ್ತಾರೆ, ಅದು ಹೇಗೆ?
2: ಸರ್, ನಾವು ಹುಟ್ಟಿದಾಗ ಕಣ್ಣು ಚಿಕ್ಕದಾಗಿರುತ್ತೆ, ಸೊ ಅವರು ಚಿಕ್ಕ ಕಣ್ಣು ಹೈಪರ್ ಮೆಟ್ರೋಪ್ ಅಂತ ಹೇಳ್ತೀವಿ. ಅದು ಬೆಳೀತಾ ಬೆಳೀತಾ

0: 18 to 20 ಇಯರ್ಸ್ಗೆ ಅದು ನಾರ್ಮಲ್ ಸೈಜ್ಗೆ ಬರಬೇಕು ಕಣ್ಣು ಐಬಾಲ್. ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಚಿಕ್ಕ ಕಣ್ಣು ಚಿಕ್ಕ ಕಣ್ಣಾಗೆ ಉಳ್ಕೊಳ್ಳುತ್ತೆ, ಬೆಳವಣಿಗೆ ಅಷ್ಟೊಂದು ಆಗೋದಿಲ್ಲ, ಇವ್ರಿಗೆಲ್ಲ ಪ್ಲಸ್ ನಂಬರ್ ಬೇಕಾಗುತ್ತೆ ಗ್ಲಾಸಸ್. ಮೈನಸ್ ನಂಬರ್ ಏನು ಅಂತಂದ್ರೆ ಅವ್ರದ್ದು ಗ್ರೋತ್ ಇನ್ನ ಫಾಸ್ಟ್. ಈಗ ನಮ್ಮ ಮಕ್ಕಳಲ್ಲಿ ನೋಡಿರ್ತೀವಿ ಸ್ವಲ್ಪ ಜನ ತುಂಬಾ ಉದ್ದ ಇರ್ತಾರೆ, ಅದೇ ರೀತಿ ಐಬಾಲ್ ಗ್ರೋನು ಆಗ್ಬೇಕಾದ್ರೆ ಅದು ಅವ್ರಿಗೆ ಫಾಸ್ಟ್ ಗ್ರೋತ್ ಆಗುತ್ತೆ. ಸೊ ಅವರು ಈ ನಾರ್ಮಲ್ನ ದಾಟಿ ಮೈನಸ್ಗೆ ಹೋಗ್ಬಿಡ್ತಾರೆ ದೊಡ್ಡ ಕಣ್ಣು ಅಂತ. ಅದ್ ಯಾಕೆ ಅಷ್ಟು ಗ್ರೋತ್ ಫಾಸ್ಟ್ ಆಗುತ್ತೆ ಅಂದ್ರೆ ನಾವು ಜಾಸ್ತಿ ನಿಯರ್ ವರ್ಕ್ ಮಾಡಿದ್ರೆ, ಅದು ಇವಾಗ ಮೊಬೈಲ್ ಮಕ್ಕಳಲ್ಲಿ ಯಾಕೆ ನಾವು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತೀವಿ ಅಂದ್ರೆ ಮೊಬೈಲ್ ನೋಡ್ತಾ ಇದ್ರೆ ಅದು ಬಂದು ನಿಯರ್ ವಿಷನ್, ಅದು ಪೆರಿಫರಲ್ ರೆಟಿನಾನ ಸ್ಟಿಮ್ಯುಲೇಟ್ ಮಾಡಿ ಐಬಾಲ್ ಗ್ರೋ ಆಗ್ಬೇಕು ಅಂತ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಇವರೆಲ್ಲ ಗ್ರೋಯಿಂಗ್ ಏಜ್, ನಾವು ಗ್ರೋ ಆಗೋದಿಲ್ಲ. ಸೊ ನಾವು ಫೋನ್ ಯೂಸ್ ಮಾಡಿದ್ರೆ ನಮ್ಗೇನು ಗ್ರೋತ್ ಆಗೋದಿಲ್ಲ, ನಮ್ ನಂಬರ್ ಜಾಸ್ತಿ ಆಗಲ್ಲ. ಬಟ್ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಐಬಾಲ್ ಗ್ರೋ ಜಾಸ್ತಿ ಆಗೋದ್ರಿಂದ ಅವ್ರ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರಿಗೆ ಇವತ್ತಿದ್ದ ನಂಬರ್ ಇನ್ನೊಂದು 6 ತಿಂಗಳಿಗೆ ವರ್ಷಕ್ಕೆ ಚೇಂಜ್ ಆಗುತ್ತೆ.
1: ಓಕೆ ಓಕೆ, ಅಂದ್ರೆ ಕಣ್ಣು ಸ್ವಲ್ಪ ದೊಡ್ಡ ದೊಡ್ಡದು
0: ಗ್ರೋಯಿಂಗ್ ಏಜ್.
1: ಎಷ್ಟೋ ಸಲ ಈಗ ಆ ಕೊಟ್ಟಿರೋ ಗ್ಲಾಸ್ ಇಂದ ದೊಡ್ಡ ಕಣ್ಣು ಕಾಣಿಸುತ್ತೆ ಒಂದಾದ್ರೆ, ಈ ರೀತಿ ಕೂಡ ಕಣ್ಣಿನ ಒಂದು ಬೆಳವಣಿಗೆ ಜಾಸ್ತಿ ಆಗಿನೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಅನ್ಕೋಬೇಕು. ಈಗ ಇದನ್ನ ನಾವು ನಿಲ್ಲಿಸಬೇಕು ಅಂತಂದ್ರೆ ಸೂಕ್ತವಾದಂತಹ ಕನ್ನಡಕಗಳ ಬಳಕೆ ಆಗ್ಬೇಕಾಗತ್ತೆ. ಇದನ್ನು ಬಳಕೆ ಮಾಡುವಲ್ಲಿ ಬಹಳ ಜನ ಎಡುತ್ತಾರೆ. ಸುಮ್ ಸುಮ್ಮನೆ ಎಲ್ಲೋ ಒಂದ್ ಕಡೆ ಒಂದು ಕಣ್ಣಿನ ಒಂದು ಅಂಗಡಿ ಕಾಣಿಸ್ತಂದ್ರೆ ಹೋಗೋದು ತಗೊಳ್ಳೋದು ಬರೋದು ಎಲ್ಲ ಮಾಡ್ತಿರ್ತಾರೆ. ಅದೇನು ಬಿಡೋದು ದೊಡ್ಡ ವಿಷಯ ಅಂತಂತೇಳಿ ಅಲ್ಲಿ ಒಂದೇನೋ ಕಂಪ್ಯೂಟರ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ತಗೊಂಡು ನಡೀತಾ ಇರ್ತದೆ ಗಾಡಿ. ಹೇಗೆ ಈ ರೀತಿ ಮಾಡಿಸ್ಕೊಳ್ಳೋದು ಎಷ್ಟು ಸೂಕ್ತ, ಮತ್ತೆ ಅಲ್ಲಿ ಅನೇಕ ಸಮಸ್ಯೆಗಳು ಕೂಡ ಆಗ್ಬೋದು ಅದರಿಂದ ಅವರಿಗೆ.
0: ಹೌದು ನೋಡಿ, ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಅಕಾಮಡೇಷನ್ ಜಾಸ್ತಿ ಇರುತ್ತೆ. ಸೊ ಮೆಷಿನ್ ರೀಡಿಂಗ್ ಕೆಲವೊಂದ್ಸತಿ ಓವರ್ ಕರೆಕ್ಟ್ ಮಾಡುತ್ತೆ, ಇಲ್ಲ ಅಂಡರ್ ಕರೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಅದು ಟೋಟಲ್ ಐಬಾಲ್ ಪವರ್ ತಗೊಳತ್ತೆ, ಇರೋ ಗ್ಲಾಸ್ ಪವರ್ ಜೊತೆಗೆ ಅದು ಎಷ್ಟು ಸ್ಟ್ರೈನ್ ಆಗ್ತಿದೆ ಅದನ್ನು ಲೆಕ್ಕ ತಗೊಳತ್ತೆ. ಕೆಲವೊಂದ್ಸತಿ ನೆಗೆಟಿವ್ ಕಮ್ಮಿ ಆಗೂ ತೋರಿಸ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ನಾವು ಸೈಕ್ಲೋಪ್ಲೀಜಿಕ್ ರಿಫ್ರಾಕ್ಷನ್ ಅಂತ ಮಾಡ್ತೀವಿ, ಅಂದ್ರೆ ಡ್ರಾಪ್ಸ್ ಹಾಕಿ ಅದೇನು ಅಕಾಮಡೇಷನ್ ಜಾಸ್ತಿ ಸ್ಟ್ರಾಂಗ್ ಇದೆ ಅದನ್ನ ರಿಲ್ಯಾಕ್ಸ್ ಮಾಡಿದ್ರೇನೆ ಆಕ್ಚುಯಲ್ ಪವರ್ ಗೊತ್ತಾಗೋದು. ಕೆಲವೊಂದ್ಸತಿ ಮಕ್ಕಳನ್ನ ಸ್ಕ್ವಿಂಟ್ ಮಾಡ್ತಿರ್ತಾರೆ, ಆ ಮಕ್ಕಳನ್ನ ನಾವು ಮೆಷಿನ್ ಮುಂದೆ ತೋರಿಸಿದ್ರೆ -1 -2 ಪವರ್ ತೋರಿಸ್ತಾ ಇರತ್ತೆ. ಬಟ್ ಅವ್ರಿಗೆ ಯಾವಾಗ ನಾವು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡ್ಬಿಡ್ತೀವಿ, ಸೀಲಿಯರಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿ ಮತ್ತೆ ಪವರ್ ತಗೊಂಡ್ರೆ 0 ಇರುತ್ತೆ. ಬಟ್ ಈ ಮಕ್ಕಳು ಮೆಷಿನ್ ಅಲ್ಲಿ ಹೋಗಿ ಎಲ್ಲಾರು ಡೈರೆಕ್ಟ್ ಆಗಿ ಹಂಗೆ ಗ್ಲಾಸಸ್ ತಗೊಂಡ್ರೆ ದೇ ಆರ್ ಓವರ್ ಕರೆಕ್ಟೆಡ್, -1 ಕೊಡ್ತಾರೆ. ಅದೇ ಹೈಪರ್ಮೆಟ್ರೋಪಿಯಾ ಇರೋರಿಗೆ ಅವ್ರಿಗೂ ಅಷ್ಟೇ, ನಮ್ ಕಮ್ಮಿ ನಂಬರ್ ತೋರಿಸ್ತಿರುತ್ತೆ ಬಟ್ ಆಕ್ಚುಲಿ ಪವರ್ ಜಾಸ್ತಿ ಇರುತ್ತೆ. ಆ ಪ್ಲಸ್ ಇರೋರಿಗೆ ಪ್ಲಸ್ ಇರೋದು ಕಮ್ಮಿ ಬರ್ತಾ ಇರುತ್ತೆ. ಸೊ ಅವ್ರನ್ನ ನಾವು ಯಾವಾಗ ರಿಲ್ಯಾಕ್ಸ್ ಮಾಡ್ತೀವಿ ಆಕ್ಚುಲಿ ಪವರ್ ಇನ್ನ ಜಾಸ್ತಿ ಇದೆ ಅಂತಾನೆ ಬರುತ್ತೆ. ಸೊ ಪವರ್ ಇಲ್ಲದೆ ಇರೋರಿಗೆ ಜಾಸ್ತಿ ತೋರಿಸುತ್ತೆ, ಜಾಸ್ತಿ ಇರೋರ್ಗೂ ಕಮ್ಮಿ ತೋರಿಸುತ್ತೆ. ಡೈರೆಕ್ಟ್ ಆಗಿ ಬಸ್ ಜಸ್ಟ್ ಒಂದು ಎಆರ್ ರೀಡಿಂಗ್ ತಗೊಂಡು ಗ್ಲಾಸಸ್ ತಗೊಂಡ್ರೆ, ಕರೆಕ್ಟ್ ಆಗಿ ರಿಫ್ರಾಕ್ಷನ್ ಮಾಡಿ ಡ್ರಾಪ್ಸ್ ಹಾಕಿ ತಗೊಂಡ್ರೆ ಕರೆಕ್ಟ್ ನಂಬರ್ ಗೊತ್ತಾಗುತ್ತೆ
1: ಅಲ್ವಾ. ಹಾಗಾಗಿ ಬಹಳ ಸಲ ಈಗ ಕನ್ನಡಕಗಳನ್ನ ಬಳಸೋರು ಅದರದ್ದು ನಂಬರ್ ಬದಲಾವಣೆ ಆಗಿರ್ಬೋದು ಅಂತಂತೇಳಿ ಸೀದಾ ಹೋಗ್ತಾರೆ ಅಲ್ಲಿಗೆ ಚೆಕ್ ಮಾಡಿಸಿ ಅದೇನು ಇಷ್ಟೇ ತಾನೆ ಅಂತಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಅದು ಬರ್ಬರ್ತಾ ಬೇರೆ ಸಮಸ್ಯೆಗಳು ಕೂಡ ಎಡೆ ಮಾಡ್ಕೊಡ್ಬಹುದು. ಯಾಕಂದ್ರೆ ಕಣ್ಣು ಅದಕ್ಕೆ ಕನ್ನಡಕ ಅಲ್ಲಿಗೆ ಮುಗಿಯಲ್ಲ, ಅಲ್ಲಿ ಏನೇನು ಸಮಸ್ಯೆ ಇದೆ ಒಳಗಡೆ ಬೇರೆ ಬೇರೆ ಸಮಸ್ಯೆ ಇರಬಹುದು, ಬೇರೆ ಬೇರೆ ಅನಾರೋಗ್ಯದ ಕಾರಣಗಳಿಂದಾಗಿ ಇನ್ನೇನು ಸಮಸ್ಯೆಗೆ ತುತ್ತಾಗ್ತಾರೆ ಅಂತ ಅನ್ನೋದನ್ನ ನೀವು ವೈದ್ಯರಾದವರು ನೋಡ್ತೀರಿ. ಈಗ ಈ ಬೇರೆ ಬೇರೆ ಈ ಕೂಲಿಂಗ್ ಗ್ಲಾಸು ಜಾತ್ರೆಯಲ್ಲಿ ಎಲ್ಲೋ ಒಂದು ಸಿಗುತ್ತೆ ಅಂತ ಹೇಳಿ ತಗೊಳ್ಳೋದು ಮಾಡ್ತಿರ್ತಾರೆ. ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಆಟಕ್ಕಾಗಿ ಆಟಿಕೆ ವಸ್ತು ತರ ಅದನ್ನ ನೋಡ್ತಾರೆ. ಅಂತ ಕನ್ನಡಕಗಳನ್ನ ಬಳಸೋದ್ರಿಂದ ಏನ್ ಸಮಸ್ಯೆ ಆಗತ್ತೆ, ಮತ್ತೆ ಹಳ್ಳಿನಲ್ಲಿ ಗೊತ್ತಾಗಲ್ಲ ಜನರಿಗೆ, ಮಕ್ಕಳು ಬೇಡ್ತಾವೆ ಹಠ ಮಾಡ್ತಾರೆ ಅಂತ ಹೇಳಿ ಕೊಡಿಸ್ಬಿಡ್ತಾರೆ, ಅದರಿಂದ ಏನಾದ್ರು ಸಮಸ್ಯೆ ಇದೆಯಾ
0: ಸರ್? ಅದ್ರೊಳಗೆ ಪವರ್ ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ. ಇಟ್ಸ್ ಪವರ್ ಇಲ್ದಿರೋದು 0 ಪವರ್, ನೀವು ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಇಟ್ಸ್ ಓಕೆ, ಇಟ್ಸ್ ಮೋರ್ ಪ್ರೊಟೆಕ್ಟಿವ್. ಯಾಕಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಎಲ್ಲ, ಅದು ಕೂಲಿಂಗ್ ಗ್ಲಾಸ್ ಅಂದ್ರೆ ಏನಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ನ ತಡೆಗಟ್ಟುತ್ತೆ. ಸೊ ಆ ರೀತಿ ಒಂದ್ರಿದೆ ಕಣ್ಣಿಗೆ ಒಳ್ಳೇದು ಇದು ಪ್ರಾಪರ್ ಕೂಲಿಂಗ್ ಗ್ಲಾಸ್ ಆದ್ರೆ, ಕೂಲಿಂಗ್ ಗ್ಲಾಸ್ ಇದ್ರೆ. ಇಲ್ಲ ಪವರ್ ಏನಾರ ಇತ್ತು ಗ್ಲಾಸಸ್ ಅನ್ನೆಸೆಸರಿ ಗ್ಲಾಸಸ್ ಎಲ್ಲ ಅದು ಒಳ್ಳೇದಲ್ಲ ಸರ್.
1: ಅಲ್ಲ ಇದು ಒಂಥರ ಸ್ಟೈಲ್ ಆಗಿ ಗ್ಲಾಸ್ ಹಾಕೋರಿಗೆ ಆಯ್ತಿದ್ದು, ಆದ್ರೆ ಈ ಜಾತ್ರೆಯಲ್ಲಿ ಅಲ್ಲಿ ಎಲ್ಲ ಸಿಗ್ತದಲ್ಲ ಅವೆಲ್ಲ ಒಂಥರ ಪ್ಲಾಸ್ಟಿಕ್ ಇರುತ್ತೆ
0: ಗೊತ್ತಾಯ್ತು. ಈಗ ಇನ್ನೊಂದ್ ರೀತಿ ಈ ತರ ನೀವು ಹೇಳೋ ತರ ಗ್ಲಾಸಸ್ ಬರೋದು ಯಾರಿಗೆ ಅಂದ್ರೆ, ಇದು 40 ಇಯರ್ಸ್ ಆದ್ಮೇಲೆ ಪ್ರೆಸ್ಬಯೋಪಿಯಾ ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಅದು ಹತ್ರದ ದೃಷ್ಟಿ ಕಳ್ಕೊತಾ ಹೋಗುತ್ತೆ, ಕಳ್ಕೊತಾ ಹೋಗ್ತಾರೆ 44 ಇಯರ್ಸ್ ಇಂದ, ಅಂದ್ರೆ 40 ಮೇಲೆ 40 ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಅವರೆಲ್ಲ ರೋಡ್ ಸೈಡ್ ಎಲ್ಲ ಸಿಗ್ತಾರೆ, ಒಂದು ರಾಡ್ ತರ ಇರುತ್ತೆ ಅಲ್ಲಿ ಗ್ಲಾಸ್ ಇಡ್ತಾ ಹೋಗ್ತಾರೆ, ನಿಯರ್ ಆಡ್ ಗ್ಲಾಸ್ ಇಡ್ತಾ ಹೋಗ್ತಾರೆ. ಯಾವ ಡಿಸ್ಟೆನ್ಸ್ ಗೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಒಂದು ಗ್ಲಾಸ್ ಕೊಟ್ಬಿಡ್ತಾರೆ. ಬಟ್ ಅದು ಕರೆಕ್ಟ್ ಅಲ್ಲ ಸರ್. ನೀವು ಹೇಳ್ದಂಗೆ ಯಾಕೆ ಗ್ಲಾಸ್ ಪವರ್ ಬರ್ತಿದೆ ಅಂತ ಪ್ರಾಪರ್ ಐ ಚೆಕಪ್ ಮಾಡಿ ಅದು ಕಣ್ಣಿಗೆ ರಿಲ್ಯಾಕ್ಸ್ ಮಾಡಿ ಪೂರ್ತಿ ಕಣ್ ಚೆಕಪ್ ಮಾಡಿ ಕರೆಕ್ಟ್ ಪವರ್ ಕೊಟ್ರೇನೆ ಒಳ್ಳೇದು. ಅಂಡರ್ ಕರೆಕ್ಷನ್ ತಪ್ಪು.

0: ಕರೆಕ್ಷನ್ ತಪ್ಪು.
1: ಸಾಮಾನ್ಯ ಒಂದು ಕನ್ನಡಕದಿಂದ ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ ಅಂದ್ರೆ ಒಳಗಡೆ ಎಲ್ಲ ಪವರ್ ಗ್ಲಾಸ್ಗಳು ಅಂದ್ರೆ ನಿಮ್ಮ ಚಿಕಿತ್ಸೆ ಅನುಸಾರವಾಗಿ ಅವರು ತಗೊಳ್ಳುವಂತಹ ಗ್ಲಾಸ್ಗಳು ಎಷ್ಟು ಅವಧಿ ಬೇಕಾಗತ್ತೆ, ಅಂದ್ರೆ ಎಷ್ಟು ಅವಧಿ ನಂತರ ಅವರು ತಪಾಸಣೆ ಮಾಡಿಸ್ಕೋಬೇಕು ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ?
0: ಸರ್, ಮಕ್ಕಳಲ್ಲಿ ಬೆಳೀತಾ ಇರೋದ್ರಿಂದ ಅವ್ರ ಕಣ್ಣು ಬೆಳೀತಾ ಇರತ್ತೆ. ಸೊ ಅವರು 6 ಮಂತ್ಸ್ ಒನ್ಸ್ ಐ ಚೆಕಪ್ ಮಾಡಿ ಕರೆಕ್ಟ್ ಪವರ್ ತಗೋಬೇಕು. ಇನ್ನು 40 ಇಯರ್ಸ್ ಆಗಿರೋರು ಅಷ್ಟೇ, ವಯಸ್ಸಾಗ್ತಾ ಆಗ್ತಾ ಅವ್ರದ್ದು ಪ್ರೆಸ್ಬಿಯೋಪಿಯ ಜಾಸ್ತಿ ಆಗ್ತಾ ಇರತ್ತೆ, ನಿಯರ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಮತ್ತೆ ಕೆಟ್ರಾಕ್ ಶುರು ಮಾಡ್ಕೊಳತ್ತೆ. ಡಯಾಬಿಟಿಕ್ ಇರೋರಿಗೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರ್ಬೋದು, ಇಲ್ಲ ಅಂತಂದ್ರೆ ಅವರಲ್ಲಿ ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗ್ಬೋದು. ಇದು ಗ್ಲಾಸ್ ಇಂದ ಅಂತ ಅನ್ಕೊಂಡು ಬರೀ ಗ್ಲಾಸ್ ಕೊಡ್ತಿದ್ರೆ ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೆಟರ್ ಇಸ್ 6 ಮಂತ್ಸ್ ಒನ್ಸ್ ಐ ಚೆಕಪ್ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಬೆಟರ್ ಅಂತ ಅನ್ಸುತ್ತೆ.
1: ಈಗ ಕಣ್ಣಿನ ರಕ್ಷಣೆ ಆಗ್ಬೇಕಂತಂದ್ರೆ ಕನ್ನಡಕ ಇದ್ರೆ ಬಹಳ ಚೆನ್ನಾಗಿ, ಅಂದ್ರೆ ಬೇರೆ ಧೂಳ ಕೂತ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಎಲ್ಲಾ ಕಾರಣಗಳಿಂದ ರೈಡ್ ಮಾಡ್ತಿರ್ತಾರೆ, ಹೆಲ್ಮೆಟ್ ಹಾಕೊಂಡಿರ್ತಾರೆ, ಬಟ್ ಸ್ಪೆಕ್ಸ್ ಇದ್ರೆ ಬಹಳ ಅವ್ರಿಗೆ ಅನುಕೂಲ. ಈ ರೀತಿ ಕಣ್ಣಿನ ರಕ್ಷಣೆಯಲ್ಲಿ ಕನ್ನಡಕಗಳ ಪಾತ್ರ ಎಷ್ಟಿದೆ
0: ಸರ್? ಪ್ರೊಟೆಕ್ಷನ್ ಗುಡ್. ಮಕ್ಕಳಲ್ಲಿ ಈ ಡಸ್ಟ್ ಅವಾಯ್ಡ್ ಆಗುತ್ತೆ. ಆಕ್ಚುಲಿ ಮಕ್ಕಳಲ್ಲಿ ಯಾರಿಗೆ ಅಲರ್ಜಿ ಇರುತ್ತೆ, ಕೆಲವೊಂದ್ಸತಿ ಅಲರ್ಜಿ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ, ವರ್ನಲ್ ಕೆರಾಟೋ ಕಂಜಂಕ್ಟಿವೈಟಿಸ್ ಅಂತ, ಇದು ಮಕ್ಕಳಲ್ಲಿ ಕಾಮನ್. ಸೊ ಗ್ಲಾಸಸ್ ಒಂದ್ ರೀತಿ ಪ್ರಿವೆಂಟ್ ಮಾಡುತ್ತೆ, ಡಸ್ಟ್ ಕಣ್ಣೊಳಗೆ ಹೋಗ್ದಿರ. ಎರಡನೇದು, ಗಾಯಗಳಿಗೆ ಡಸ್ಟ್ ಬಿತ್ತು, ಕಸ ಬಿತ್ತು, ಡ್ರೈವ್ ಮಾಡ್ಬೇಕಾದ್ರೆ ಏನಾದ್ರೂ ಫಸ್ಟ್ ಗ್ಲಾಸಿಗೆ ಬೀಳತ್ತೆ, ಕಣ್ಣಿಗೆ ಬೀಳೋದಿಲ್ಲ. ಸೊ ಒಂದ್ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ.
1: ಈಗ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಪೊರೆಯ ಚಿಕಿತ್ಸೆ ಎಲ್ಲ ಆದಾಗ ಕೂಡಲೇ ಕನ್ನಡಕಗಳನ್ನ ಬಳಸ್ತಾರೆ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಯಾವ್ಯಾವ ಕನ್ನಡಕಗಳನ್ನು ಬಳಸಬೇಕು ಅಂತ ತಾವು ಹೇಳ್ತೀರಾ? ಅಲ್ಲಿ ಅವರ ದೃಷ್ಟಿ ಸುಧಾರಣೆಗೆ ಅಂತಾನೆ ನೀವು ಕನ್ನಡಕಗಳನ್ನು ಬೇರೆ ಬೇರೆ ಕನ್ನಡಕಗಳನ್ನ ಕೊಡ್ತೀರಾ, ಅಥವಾ ಅವರ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ನಂಬರ್ಗೆ ಅನುಸಾರವಾಗಿ ನೀವು ಟೆಸ್ಟ್ ಮಾಡ್ತೀರಿ? ಬೇರೆ ಬೇರೆ ಕನ್ನಡಕಗಳನ್ನು ಬಳಸಬೇಕಾಗತ್ತೆ, ಅವರು
0: ಯಾವ ಲೆನ್ಸ್ ಚೂಸ್ ಮಾಡಿದಾರೆ ಅನ್ನೋದ್ರ ಪ್ರಕಾರ ಹೋಗುತ್ತೆ. ಈಗ ಕೆಟ್ರಾಕ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಸ್ವಲ್ಪ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಕೆಲವೊಂದ್ಸತಿ ಅದು ಕೂಡ ಗ್ಲಾಸಸ್ ಕೊಡ್ತಾರೆ. ಕೆಟ್ರಾಕ್ಟ್ ಸರ್ಜರಿ ಆದ್ಮೇಲೆ ಲೆನ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ನ್ಯಾಚುರಲ್ ಲೆನ್ಸ್ ಬಂದ್ಬಿಟ್ಟು ಅವರು ಮೋನೋಫೋಕಲ್ ಅಂತ ತಗೋತಿದಾರ ಅಥವಾ ಟ್ರೈಫೋಕಲ್ ಅಂತ ತಗೋತಿದಾರ ಅನ್ನೋದ್ರ ಮೇಲೆ. ಅಂದ್ರೆ ಇವಾಗ ನಮ್ ನ್ಯಾಚುರಲ್ ಲೆನ್ಸ್ ಹೆಂಗೆ ಅಂದ್ರೆ, ನಾವು ದೂರದ್ ನೋಡ್ಬೇಕು ಅಂದ್ರೆ ಅದು ಫ್ಲಾಟ್ ಆಗುತ್ತೆ, ಹತ್ರದ್ ನೋಡ್ಬೇಕು ಅಂದ್ರೆ ಅದು ಫುಲ್ ಕಾನ್ವೆಕ್ಸ್ ಆಗುತ್ತೆ, ಮಯೋಪಿಕ್. ಈ ನ್ಯಾಚುರಲ್ ಆ ಲೆನ್ಸ್ ಅಲ್ಲಿ ಇರೋದಿಲ್ಲ, ಒಂದೇ ಯಾವ್ದಾದ್ರು ಫಿಕ್ಸ್ ಆಗುತ್ತೆ. ಮೋನೋಫೋಕಲ್ ಅಂತ ತಗೊಂಡ್ರೆ ಮತ್ ಹತ್ರದಕ್ಕೆ ಗ್ಲಾಸಸ್ ಬೇಕು, ಕಂಪ್ಯೂಟರ್ಗೆ ಗ್ಲಾಸ್ ಬೇಕು. ಇಲ್ಲ ಟ್ರೈಫೋಕಲ್ ಹೋಗ್ತಾರೆ, ನನ್ಗೆ ಗ್ಲಾಸಸ್ಸೇ ಬೇಡ ಅಂತಂದ್ರೆ ಆ ರೀತಿ ಲೆನ್ಸ್ ಕಣ್ಣೊಳಗೆ ಇಟ್ಟರೆ ಗ್ಲಾಸಸ್ ಯೂಸ್ ಕಮ್ಮಿ ಆಗುತ್ತೆ. ಈ ಎಕ್ಸ್ಟೆಂಡೆಡ್ ಡೆಪ್ತ್ ಅಂತಾನೂ ಬರುತ್ತೆ.
1: ಈ ಗ್ಲಾಸ್ ಗಳನ್ನ ಕೆಲವೊಬ್ಬರು ಎರಡೆರಡು ಮೂರು ಮೂರು ಗ್ಲಾಸ್ ಇಟ್ಕೊಂಡಿರ್ತಾರೆ
0: ಕಂಪ್ಯೂಟರ್ಗೆ, ರೀಡಿಂಗ್ ಗ್ಲಾಸ್. ಮುಂಚೆ ಕಾಲದಲ್ಲಿ ಪ್ರೋಗ್ರೆಸಿವ್ ಗ್ಲಾಸಸ್ ಇಲ್ದೆ ಇದ್ದಾಗ, ಆಫೀಸ್ ಗ್ಲಾಸಸ್ ಇಲ್ದೆ ಇದ್ದಾಗ ಏನಾಗ್ತಿತ್ತು ಅಂದ್ರೆ ದೂರದ್ದು ಮೋನೋಫೋಕಲ್ ಲೆನ್ಸ್ ಇಟ್ಬಿಟ್ಟು ದೂರದ್ದೆಲ್ಲ ಚೆನ್ನಾಗಿ ಕಾಣ್ತಿರ್ತಿದೆ, ಹತ್ರದ್ ನೋಡಿದಾಗ ಈಗ ಮೊಬೈಲ್ ಡಿಸ್ಟೆನ್ಸ್ ನೋಡ್ಬೇಕು ಅಂದ್ರೆ ರೀಡಿಂಗ್ ಗ್ಲಾಸ್ ಅಂತ ಹಾಕೋತಾರೆ, ಇನ್ನೊಂದು ಚೂರದ್ದು ದೂರದ್ದು ಬೇಕು ಅಂತಂದ್ರೆ ಇನ್ನೊಂದು. ಸೊ ಆ ರೀತಿ ಎರಡೆರಡು ಗ್ಲಾಸಸ್ ಮುಂಚೆ ಮಾಡಿಸ್ಕೋತಿದ್ರು, ಈಗೆಲ್ಲ ಒಂದೇ ಗ್ಲಾಸ್ ಅಲ್ಲೇ ಬರುತ್ತೆ ಸರ್, ಪ್ರೋಗ್ರೆಸಿವ್ ಗ್ಲಾಸ್ ಅಲ್ಲಿ ಬರುತ್ತೆ. ದೂರದ್ದು ಇಲ್ದೆ ಇರೋರಿಗೆ ಆಫೀಸ್ ಗ್ಲಾಸಸ್ ಅಂತ ಬರುತ್ತೆ, ಅಂದ್ರೆ ಬರೀ ಕಂಪ್ಯೂಟರ್ಗೆ ರೀಡಿಂಗ್ ಮಾತ್ರ ಬೇಕಾಗುತ್ತೆ, ಅಂದ್ರೆ ಇಂಟರ್ಮೀಡಿಯೇಟ್ ನಿಯರ್ ಮಾತ್ರ ಬಂದಿರುತ್ತೆ ಅದ್ರೊಳಗೆ, ದೂರದಕ್ಕೇನು ಗ್ಲಾಸಸ್ ಇರೋದಿಲ್ಲ.
1: ಈಗೆಲ್ಲ ಗ್ಲಾಸ್ ಅಂದ್ರೆ ಅದು ಒಂಥರ ನಮ್ಗೆ ತೊಂದರೆನೇ ಆಗತ್ತೆ, ಮುಂದೆ ಅದು ಒಂದು ಬೇರೆನೇ ವಸ್ತು ನಮ್ಮ ಮುಖದ ಮೇಲೆ, ಬೇಡ ಬೇಡ ಅಂತ ಹೇಳಿ ಈ ಅದು ಬೇಡ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕ್ಸ್ಕೊಳಕ್ ಹೋಗ್ತಾರೆ. ಇವುಗಳ ಸುರಕ್ಷತೆ ಮತ್ತೆ ಇವುಗಳ ಗುಣಮಟ್ಟ ಅಂದ್ರೆ ಹೇಗೆ, ಅಥವಾ ತಮ್ಮ ದೃಷ್ಟಿ ಒಳ್ಳೆಯದಾಗ್ಲಿಕ್ಕೆ ಎಷ್ಟು ಸಹಾಯಕರಾಗಿದೆ?
0: ಸರ್, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ಈಗ ಕೆಲವೊಬ್ರಿಗೆ ಹಾಕೊಳಕ್ ಇಷ್ಟ ಇಲ್ಲ ಅಂತ ಹೇಳೋ, ಇವ್ರು ಕಾಲೇಜ್ಗೆ ಹೋಗ್ತಿರ್ತಾರೆ, ಇಲ್ಲ ಕೆಲವೊಂದು ಪ್ರೊಫೆಷನಲಿ ಸ್ಪೋರ್ಟ್ಸ್ ಅಲ್ಲಿ ಆಡೋರ್ಗೆ ಈಗ ಕ್ರಿಕೆಟ್ ಆಡ್ತಿರ್ಬೋದು, ಇನ್ನೊಂದು ಗ್ಲಾಸ್ ಬಿದೋಗ್ತಾ ಇರತ್ತೆ. ಸೊ ಕೆಲವೊಂದು ಸ್ಪೋರ್ಟ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತಾರೆ, ಕೆಲವೊಂದು ಪ್ರೊಫೆಷನಲ್ಲಿ ಕಾಸ್ಮೆಟಿಕ್ ತರ ಅವ್ರಿಗೆ ನನ್ಗೆ ಬೇರೆ ಗ್ಲಾಸಸ್, ಹೌದು ಆ ತರ ಇಲ್ಲ ಏನಾದ್ರೂ ಫ್ಯಾಷನ್ ರಿಲೇಟೆಡ್ ಫೀಲ್ಡ್ ಅಲ್ಲಿರೋರ್ಗೆಲ್ಲಾನು ಕಾಸ್ಮೆಟಿಕ್ ಲೆನ್ಸ್ ತಗೋತಾರೆ. ಸೊ ಲೆನ್ಸ್ ತಗೊಂಡ್ಮೇಲೆ ಅದರದ್ದು ಕೇರು ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಅದರದ್ದು ಅಡ್ವಾಂಟೇಜಸ್ ಇದೆ.
1: ಈ ಗ್ಲಾಸ್ ಗಳು ಮತ್ತೆ ಅದಕ್ಕೆ ಬೇಕಾಗಿರೋ ಫ್ರೇಮ್ ಗಳು, ಈ ಫ್ರೇಮ್ ಅಂತಂದ್ರೆ ಜಸ್ಟ್ ಫಾರ್ ಒಂದು ಲುಕ್ಕಿಗೆ ಅಂತ ಅಥವಾ ಒಂದು ಬಾಳಿಕೆಗೆ ಅಂತ ಮಾತಾಡ್ತೀವಿ ನಾವು. ಈ ಕನ್ನಡಕಗಳ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ನಾವು? ಆಯ್ತು, ನಾವು ಅದನ್ನ ಬ್ಯಾಗ್ ಅಲ್ಲಿ ಇಟ್ಟಿರ್ತೀವಿ ಅಥವಾ ಟೇಬಲ್ ಮ್ಯಾಗ ಇರ್ತದೆ, ಇನ್ನೆಲ್ಲೋ ಬಿದ್ದು ಬಿಡುತ್ತೆ ಕೆಳಗಡೆ, ಹೇಗೆ?
0: ಒಂದು ಗ್ಲಾಸಸ್ ಅಲ್ಲಿ ಅದರದ್ದೇನು ನಮ್ಗೆ ಇಲ್ಲಿ ಕಿವಿ ಹತ್ರ ಬರುತ್ತೆ ಫ್ರೇಮ್, ಅದು ಅದು ಗ್ಲಾಸ್ ದಪ್ಪ ಇದ್ದು ಫ್ರೇಮ್ ತುಂಬಾ ತೆಳು ಇದ್ರೆ ಏನಾಗುತ್ತೆ ಅಂದ್ರೆ, ನಾವು ಅಲ್ಲಿ ಇಲ್ಲಿ ಇಟ್ಟಾಗ ಅದು ಬೆಂಡ್ ಆಗುತ್ತೆ, ಬೆಂಡ್ ಆದಾಗ ಅದು ಟಿಲ್ಟ್ ಆಗುತ್ತೆ. ಸೊ ಟಿಲ್ಟ್ ಆದಾಗ ಏನಾಗುತ್ತೆ ಅಂದ್ರೆ, ನಾವ್ ಏನ್ ಕೊಟ್ಟಿರ್ತೀವಿ ಪವರು ಅದು ಇನ್ನೆಲ್ಲೋ ಆಕ್ಸಿಸ್ ಅಲ್ಲಿ ಕೆಲಸ ಮಾಡ್ತಿರತ್ತೆ. ಸೊ ಇದು ಏನ್ ಹೇಳ್ತಾರೆ ಬಂದ್ಬಿಟ್ಟು, ಗ್ಲಾಸ್ ನನ್ಗೆ ಹಾಕದ್ಮೇಲೆ ತಲೆನೋವು ಬರ್ತಿದೆ, ಕಣ್ಣೋ ಬರ್ತಿದೆ.

0: ನಂಗೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾರೆ, ಬಟ್ ಪವರ್ ಎಲ್ಲ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಯಾಕೆ ಅಂದ್ರೆ ಅದನ್ನ ಕಣ್ಣಿಗೆ ಹಾಕೊಂಡಾಗ ಅದೆಲ್ಲೋ ಟಿಲ್ಟ್ ಆಗಿರುತ್ತೆ. ಸೊ ಆ ಫ್ರೇಮ್ ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ನೀವು ಗ್ಲಾಸ್ ತೆಗೆದು ಟೇಬಲ್ ಮೇಲೆ ಇಟ್ಟರೆ ಆ ಗ್ಲಾಸ್ ಏನಿದೆ ಆ ಎಜ್ಜು ಮತ್ತೆ ಫ್ರೇಮ್ ನಾಲ್ಕು ಗ್ಲಾಸ್ ಮೇಲೆ ನೀಟಾಗಿ ಕೂತಿರ್ಬೇಕು, ಟಿಲ್ಟ್ ಆಗಿರ್ಬಾರ್ದು. ಸೊ ಅದನ್ನ ಅದು ಮೇನ್ ಫ್ರೇಮ್ ಮೇಂಟೈನ್ ಮಾಡ್ಬೇಕು. ನೆಕ್ಸ್ಟ್ ಏನಂದ್ರೆ ಅದರಲ್ಲಿ ಎಲ್ಲ ಸ್ಕ್ರಾಚಸ್ ಎಲ್ಲ ಮಾಡ್ಕೋಬಾರ್ದು. ಸೊ ಅದಕ್ಕೆ ಸಪ್ರೇಟ್ ಕ್ಲಾತ್ ಬಂದಿರುತ್ತೆ, ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿಲ್ಲ ಅಂದ್ರೆ ಕೇಸ್ ಎಲ್ಲ ಇಟ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಅದು ಚೆನ್ನಾಗಿ ದೃಷ್ಟಿ ಕೊಡುತ್ತೆ.
1: ಅದನ್ನ ಸ್ವಚ್ಛತೆ ಅಂದ್ರೆ ನೀವು ಕೊಟ್ಟಿರೋ ವಸ್ತ್ರದಿಂದ ಅಷ್ಟೇನೆ ಮಾಡ್ಬೇಕಾ? ಈ ಕೆಲವೊಬ್ರು ಎಲ್ಲ ನೀರಾಕಿ ತೊಳೆದು ಬಿಡ್ತಾರೆ.
0: ನೀರಾಕಿ ಎಲ್ಲ ಇವಾಗ ಆಯಿಲ್ ಕೈಯಲ್ಲೆಲ್ಲ ಮುಟ್ಟಿ ಎಲ್ಲ ಮಾಡಿದ್ರೆ ಅದು ಒಂಥರ ಇಂಪ್ರೆಷನ್ ಕೊಡುತ್ತೆ, ಮತ್ತೆ ರಫ್ ಇದ್ರಲ್ಲಿ ಏನಾರ ನಾವು ಕ್ಲೀನ್ ಮಾಡಿದ್ರೆ ಸ್ಕ್ರಾಚಸ್ ಇರುತ್ತೆ. ಸೊ ಸಾಫ್ಟ್ ಕ್ಲಾತ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ರೆ
1: ತೊಳಿಬಹುದಾ?
0: ಯೂಶ್ಲಿ ಅಡ್ವೈಸ್ ಮಾಡಲ್ಲ ಸರ್. ಈಗ ಮಳೆ ಬಂತು ಒದ್ದೆ ಆಯ್ತು ಅಂತ ಸಾಫ್ಟ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು.
1: ಅದೇ ಈಗ ಎಷ್ಟು ಬಹಳ ಸುಲಭವಾಗಿ ನೀವು ಒಂದು ಒಳ್ಳೆ ಸಲಹೆ ಕೊಟ್ರಿ ಅಂದ್ರೆ ಅವರಿಗೆ ಪವರ್ ಬದಲಾವಣೆ ಆಗಿರ್ಲಿಕ್ಕಿಲ್ಲ, ಆದ್ರೆ ಅದು ಆ ಫ್ರೇಮ್ ಹೆಚ್ಚು ಕಡಿಮೆ ಆಗಿರಬಹುದು, ಅದನ್ನು ಕೂಡ
0: ನೋಡ್ಕೋಬೇಕಾಗುತ್ತೆ.
1: ಸ್ವಲ್ಪದ್ರಲ್ಲೇ ಇನ್ನೊಂದು ಕನ್ನಡಕ ತಗೊಳ್ಳೋದನ್ನ ತಪ್ಪಿಸ್ಕೋಬಹುದು ಅಲ್ವಾ? ಆದ್ರೆ ವೈದ್ಯರ ಕಡೆ ಹೋಗ್ಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಕೆಲವು ಸಲ ಎಷ್ಟೋ ಅಪಘಾತಗಳಾಗ್ತವೆ, ಅಲ್ಲಿ ಅವರು ಹಾಕೊಂಡಿದ್ದ ಕನ್ನಡಕದಿಂದಾನೆ ಅವರಿಗೆ ಸಮಸ್ಯೆ ಆಗ್ಬಹುದು. ಹಾಗಾಗಿ ಅದರ ಒಂದು ಸುರಕ್ಷತೆ ಮತ್ತೆ ಹೆಲ್ಮೆಟ್ ಗಳನ್ನ ಬಳಸೋದು ಬಹಳ ಮುಖ್ಯ ಆಗತ್ತೆ. ಈಗ ಅಪಘಾತ ಅಂತೂ ಆಗ್ಬಿಡುತ್ತೆ, ಅವಾಗ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಪೆಟ್ಟು ಬೀಳುತ್ತೆ ಹೇಳಕ್ಕಾಗಲ್ಲ. ಆದ್ರೆ ಈ ಅದೇ ಕಾಂಟ್ಯಾಕ್ಟ್ ಲೆನ್ಸ್ ಇದ್ರೆ ನಮಗೆ ಸುರಕ್ಷತೆ ಇರ್ತಿತ್ತು ಅಂತ ಒಂದು ಹೇಳ್ತೀವಿ, ಅಥವಾ ಕನ್ನಡಕ್ಕೆ ಇದ್ದಿದ್ರಿಂದನೇ ನನ್ನ ದೃಷ್ಟಿ ರಕ್ಷಣೆ ಆಯ್ತು ಅಂತ ಇನ್ನೊಂದು ಹೇಳ್ತಾರೆ. ಅದಲ್ಲ ಈ ರೀತಿ ಕನ್ನಡಕಗಳ ಒಂದು ಬಳಕೆ ಈಗ ಹೇಗೆ ಜಾಸ್ತಿ ಆಗಿದೆಯಾ? ಗ್ರಾಮೀಣ ಭಾಗದಲ್ಲಿ ಕೂಡ ಅದರ ಒಂದು ಪ್ರಜ್ಞೆ ಜಾಸ್ತಿ ಆಗಿದೆ, ಹೇಗನ್ಸುತ್ತೆ ನಿಮ್ಗೆ?
0: ಗ್ಲಾಸಸ್ ಮುಂಚೆ ಕಾಲದಲ್ಲಿ ಗ್ಲಾಸ್ ಇಂದ ಮಾಡ್ತಿದ್ರು, ಈಗ ಅದು
1: ಬಿದ್ರು ಹೊಡಿಬಾರ್ದು.
0: ಬಿದ್ರು ಹೊಡಿದಿರಂಗೆ ಅದು ಒಂಥರ ಫೈಬರ್ ಪ್ಲಾಸ್ಟಿಕ್ ತರ ಆ ತರ ಮೆಟೀರಿಯಲ್ ಅಲ್ಲಿ ಈಗ ಮಾಡ್ತಿದಾರೆ. ಸೊ ಅದು ಯೂಶಲಿ ಬ್ರೇಕ್ ಆಗೋದಿಲ್ಲ. ಮುಂಚೆ ಗ್ಲಾಸ್ ಹೊಡಿತಿತ್ತು, ಆ ಗ್ಲಾಸ್ ಪೀಸ್ ಬಂದು ಕಣ್ಣೊಳಗೆ, ಇವಾಗ ಒಂದು ಕಲ್ಲು ಅಥವಾ ಫೈರ್ ಕ್ರ್ಯಾಕರ್ ಇಂಜುರಿ ಆದ್ರೆ ಅದು ಗ್ಲಾಸ್ ಹೊಡೆದು ಗ್ಲಾಸ್ ಪೀಸ್ ಹೋಗಿ ಕಣ್ಣೊಳಗೆ ಹೋಗ್ತಿತ್ತು. ಸೊ ಈಗ ಆ ತರ ಬರೋದಿಲ್ಲ ಮೆಟೀರಿಯಲ್ಸ್, ಈಗ ಮೆಟೀರಿಯಲ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ.
1: ಈಗ ವಯಸ್ಸಾದವರಿಗೆ ಸಾಕಷ್ಟು ಸಲ ಗ್ಲಾಸ್ ಅಂತೂ 100% ಇದೇ ಇರುತ್ತೆ ಅವರಿಗೆ ಕಂಪಲ್ಸರಿ. ಅದನ್ನ ಬಳಸುವಲ್ಲಿ ಕೆಲವು ಸಲ ಅವರಿಗೆ ಒಂಥರ ಈ ಮರೆವು ಇರಬಹುದು, ಅಥವಾ ವಯಸ್ಸಿನ ಪ್ರಭಾವದಿಂದ ಏನೋ ಅದನ್ನ ಸರಿಯಾಗಿ ಕಾಪಾಡ್ಕೊಳ್ಳೋದು ಆಗಿರ್ಲಿಕ್ಕಿಲ್ಲ. ಸೊ ಅದು ಮತ್ತೆ ಜೊತೆಯಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಒಂದು ದಾರ ಕಟ್ಟಿ ತೂಗ ಹಾಕಿರ್ತಾರೆ. ಇದನ್ನೆಲ್ಲ ಇದ್ರ ಬಗ್ಗೆ ಏನು ತಾವು ಸಲಹೆ ಕೊಡಬಹುದು?
0: ಬಟ್ ಅದು ಅಷ್ಟೇ ಎಲ್ಲದಕ್ಕೂ ಎಕ್ಸ್ಪೋಸ್ ಆಗ್ತಿರುತ್ತೆ, ಡಸ್ಟ್ ಎಲ್ಲ ಕುತ್ಕೋತಾ ಇರ್ಬೋದು, ಸ್ಕ್ರಾಚ್ ಆಗ್ಬೋದು. ಸೊ ಯೂಶಲಿ ಬಾಕ್ಸ್ ಅಲ್ಲಿ ಇಟ್ಟರೆ ಬೆಟರ್
1: ಬೆಟರ್ ಬೆಟರ್. ಈ ಕನ್ನಡಕಗಳನ್ನ ರಕ್ಷಣೆ ಮಾಡ್ಬೇಕಂದ್ರೆ ಈಗ ಬಿಸಿಲಲ್ಲಿ ಹೋದಾಗ ಆ ಬಿಸಿಲಿನ ಒಂದು ಪ್ರಖರತೆಗೆ ಅದು ಹಾಳಾಗಿರ್ಬೋದು ಅಂತ ಹೇಳ್ಬೋದು, ಅಥವಾ ಹೇಗೆ ಅದು ಹಾಳಾಗುವಂತ ಸಾಧ್ಯತೆಗಳಿಗೆ ಅದಕ್ಕೆ ಇನ್ನು 6 ತಿಂಗಳಾದ್ಮೇಲೆ ನೀವು ಚೆಕಪ್ ಮಾಡಿಸ್ಬೇಕು ಅಂತ ನೀವು ಹೇಳ್ತೀರಿ ನಿಜ, ಅಥವಾ ಅದನ್ನ ತಪಾಸಣೆ ಮಾಡಬೇಕು ಬಳಸ್ತಾ ಇರುವಂತ ವಸ್ತು ಹೇಗಿದೆ ಅಂತ ಹೇಳಿ, ತಂತಾನೇ ಅದರದ್ದು ಒಂದು ಲೈಫ್ ಯಾವಾಗ ಡಿಪ್ಲೀಟ್ ಆಗುತ್ತೆ?
0: ಯೂಶಲಿ ಗ್ಲಾಸ್ ಮೇಂಟೈನ್ ಮಾಡಿದ್ರೆ ಅದಕ್ಕೇನು ಆಗೋದಿಲ್ಲ ಅದು, ಮತ್ತೆ ಸನ್ಲೈಟ್ ಇಂದನು ಏನು ಆಗೋದಿಲ್ಲ. ಯಾಕೆಂದ್ರೆ ನಿಮಗೆ ಬೇಕಿದ್ರೆ ಇನ್ನ ಎಕ್ಸ್ಟ್ರಾ ಕೋಟಿಂಗ್ಸ್ ಬರುತ್ತೆ ಗ್ಲಾಸಸ್ಗೆ, ಆಂಟಿ ಗ್ಲೇರ್ ಕೋಟಿಂಗ್ ಅಂತ ಅವೆಲ್ಲ ಬರುತ್ತೆ. 6 ಮಂತ್ಸ್ ಚೆಕ್ ಮಾಡಬೇಕು ಅಂತ ಹೇಳೋದು, ಚಿಕ್ಕ ಮಕ್ಕಳಲ್ಲಿ ಐಬಾಲ್ ಗ್ರೋತ್ ಆಗಿ ಪವರ್ ಚೇಂಜ್ ಆಗಿರುತ್ತೆ ಅಂತ. ವಯಸ್ಸಾಗಿರೋರ್ಗೆ ಆ ಏಜಿಂಗ್ ಪ್ರೋಸೆಸ್ ಅಲ್ಲಿ ನಂಬರ್ ಚೇಂಜ್ ಆಗಿರ್ಬೋದು, ಇಲ್ಲ ಡಯಾಬಿಟಿಕ್ ಏನಾರ ಬಂದಿದ್ರೆ ರೆಟಿನೋಪತಿ, ಇದನ್ನ ಚೆಕ್ ಮಾಡ್ಲಿಕ್ಕೆ ಹೊರತು ಗ್ಲಾಸ್ ಪವರ್ ಕಳ್ಕೊತಿದೆ ಅದ್ರದ್ದು ಕ್ವಾಲಿಟಿ ಹೋಗ್ತಿದೆ ಅಂತಲ್ಲ. ಬಟ್ ಸ್ಕ್ರಾಚಸ್ ಎಲ್ಲ ಇದ್ರೆ ಏನಂದ್ರೆ ಒಂದು ನಾವು ಲೈಟ್ ಗೆ ಅಗೇನ್ಸ್ಟ್ ಆಗಿ ನೋಡಬಹುದು ಏನಾರ ಸ್ಕ್ರಾಚಸ್ ಆಗಿದ್ರೆ ಎಲ್ಲ.
1: ಈ ವಯಸ್ಸಾಗ್ತಾ ಹೋದಂಗೆ ದೃಷ್ಟಿ ಕಮ್ಮಿ ಆಗುತ್ತೆ, ಆದ್ರೆ ಅವರು ಧರಿಸಿರುವಂತಹ ಕನ್ನಡಕಗಳಿಂದ ಅವರಿಗೆ ದೃಷ್ಟಿ ಇಂಪ್ರೂವ್ ಆಗತ್ತಾ? ಎರಡನ್ನೂ ನೋಡ್ತೀರಿ ನಿಜ, ದೃಷ್ಟಿನೇ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಪೊರೆ ಚಿಕಿತ್ಸೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅದ್ರ ತಕ್ಕಂಗೆ ಕೊಡ್ತೀರಿ, ಹೇಗಿರುತ್ತೆ ಅಂತ?
0: ಸರ್, ದೃಷ್ಟಿ ಕಮ್ಮಿ ಆಗ್ತಿದೆ ಅಂದ್ರೆ ಏನು ಕಮ್ಮಿ ಆಗ್ತಿದೆ ಅಂತ ನೋಡ್ತೇವೆ. ಒಂದು ಕೆಟ್ರಾಕ್ಟ್ ಏಜ್ ಅಲ್ಲಿ ಇದ್ರೆ ಕೆಟ್ರಾಕ್ಟ್ ಇಂದ ಜಾಸ್ತಿ ಆಗ್ತಿದ್ಯಾ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇರೋ ಕೆಟ್ರಾಕ್ಟ್ಸ್ಗೆ ಯೂಶಲಿ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಿರತ್ತೆ. ಈಗ ನ್ಯೂಕ್ಲಿಯರ್ ಕೆಟ್ರಾಕ್ಟ್ ಅಂತ ಇದ್ರೆ ಒಳಗಡೆ ಲೆನ್ಸ್ ಇಂದು ಮಧ್ಯಭಾಗದ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಅವರು ಮೈನಸ್ ನಂಬರ್ ಹೋಗ್ತಿರ್ತಾರೆ. ಹೈಪರ್ಮೆಟ್ರೋಪನ್ ಅವ್ರಿಗೆ ಹೊರಗಿನ ಭಾಗ ಇಂಡೆಕ್ಸ್ ಚೇಂಜ್ ಆಗಿ ಅವರು ಪ್ಲಸ್ ನಂಬರ್ ಹೋಗ್ತಿರ್ತಾರೆ. ಸ್ವಲ್ಪ ಮಟ್ಟಿಗೆ ಗ್ಲಾಸ್ ಕೊಡಬಹುದು ಒಂದ್ 6 ಮಂತ್ಸ್ ಆತರ. ಬಟ್ ಅವ್ರಿಗೆ ಯೂಶಲಿ ಹೇಳ್ತೇವೆ ಕೆಟ್ರಾಕ್ಟ್ ಹೋಗ್ತಿದೆ, ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗೋದ್ರಿಂದ ನಿಮ್ದು ನಂಬರ್ ಚೇಂಜ್ ಆಗ್ತಾ ಇರತ್ತೆ. ಸೊ ಈ ಕೆಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರೆ ಈ ಪದೇ ಪದೇ ಗ್ಲಾಸ್ ಚೇಂಜ್ ಮಾಡೋದು ಬೇಕಿರೋದಿಲ್ಲ.
1: ಈಗ ದೂರದ ವಸ್ತು ಕಾಣಿಸಲ್ಲ, ಹತ್ತಿರದ ವಸ್ತು ಬಹಳ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ದೂರದ ಚೆನ್ನಾಗಿ ಕಾಣಿಸಬಹುದು, ಹತ್ತಿರದ ಸರಿ ಕಾಣಿಸ್ಲಿಕ್ಕಿಲ್ಲ. ಇದನ್ನ ಸರಿಪಡಿಸೋದು ಬರೀ ಕನ್ನಡಕಗಳೇನಾ ಅಥವಾ ಮತ್ತಿನ್ನ ಏನ ಬೇರೆ ಮಾರ್ಗ ಇದೆಯಾ?
0: ಅದೇ ಒಂದ್ ಹೇಳದ್ನಲ್ಲ ಸರ್, ಐಬಾಲ್

0: ಚಿಕ್ಕ ನಾವು ಹುಟ್ಟಿದಾಗ ಚಿಕ್ಕದಾಗಿರುತ್ತೆ, 17 millimeters ಇರುತ್ತೆ ಅದರದ್ದು ಲೆಂತ್. ಬರ್ತಾ ಬರ್ತಾ ಅರೌಂಡ್ 25 millimeters ಅದರದ್ದು ಲೆಂತ್ ಆಗ್ಬೇಕು. ಚಿಕ್ಕ ಕಣ್ ಚಿಕ್ಕ ಕಣ್ಣಾಗೆ ಹುಳ್ಕೊಂಡ್ರೆ ಅವ್ರನ್ನ ಹೈಪರ್ ಮೆಟ್ರೋಪ್ಸ್ ಅಂತ ಹೇಳ್ತೀವಿ. ಹೈಪರ್ ಮೆಟ್ರೋಪ್ಸ್ ಗೆ ದೂರದ್ ಕಾಣತ್ತೆ, ಹತ್ರದ್ ಕಾಣಲ್ಲ. ಮಯೋಪಿಕ್ ಅಂದ್ರೆ ಮೈನಸ್ ನಂಬರ್ ಇರೋರ್ಗೆ, ದೊಡ್ಡ ಕಣ್ಣು ಅವ್ರಿಗೆ ದೂರದ್ ಕಾಣಲ್ಲ ಹತ್ರದ್ ಕಾಣತ್ತೆ. ಬಟ್ ಪ್ರೆಸ್ಬಯೋಪಿ ಅನ್ನೋದು 45 years ಆದ್ಮೇಲೆ ಹತ್ರದ್ ಕಾಣಲ್ಲ ದೂರದ್ ಕಾಣತ್ತೆ. ಸೊ ಇದೆಲ್ಲ ಗ್ಲಾಸ್ ಅಲ್ಲಿ ಕರೆಕ್ಟ್ ಮಾಡಬಹುದು, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಮಾಡಬಹುದು, ಇಲ್ಲ ಅಂತಂದ್ರೆ ಸರ್ಜರಿ ಮಾಡಬಹುದು.
1: ಈಗ ಕನ್ನಡಕಗಳನ್ನ ಬಳಸಲಿಕ್ಕೆ ಆಗಲ್ಲ ಬೇರೆ ಬೇರೆ ಕಾರಣಗಳಿಂದ, ಇರುತ್ತೆ ಅವ್ರ ಹತ್ರ ಬಳಸಲ್ಲ ಅಂದ್ರೆ ಅಷ್ಟು ತೊಂದರೆ ಆಗ್ತಿರಂಗಿಲ್ಲ ಅವರಿಗೆ. ಮುಂಬರೋ ದಿನಗಳಲ್ಲಿ ಇನ್ನೇನೋ ಸಮಸ್ಯೆ ಆಗಬಹುದು ಅಂತ ತಾವ್ ಹೇಳ್ತೀರಿ, ಯಾವ್ದೋ ಕಾರಣಗಳಿಂದ ಬಳಸೋದಿಲ್ಲ ಅನ್ಕೋಣ, ನೀವ್ ಹೇಳಿರ್ತೀರಿ ಅವ್ರಿಗೆ ಏನ್ ಸಮಸ್ಯೆ ಆಗತ್ತೆ?
0: ಸರ್, ಚಿಕ್ಕ ಮಕ್ಕಳಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ಆಂಬ್ಲಿಯೋಪಿ ಅಂತ ಆಗುತ್ತೆ. ಅಂದ್ರೆ ನಮ್ಗೆ ಏನ್ ಕಾಣತ್ತೆ ನಮ್ ನರ ಅದು ಬೆಳವಣಿಗೆ ಆಗುತ್ತೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನಮ್ ಕಣ್ ಬೆಳಿಬೇಕಾದ್ರೂ ಏನ್ ಬೆಳಿಬೇಕಾದ್ರೂ ಏನ್ ಕಾಣತ್ತೆ ಅದು. ಈಗ ಒಬ್ರು ಬರೀ ಡಾರ್ಕ್ ರೂಮ್ ಅಲ್ಲೇ ಇಳಿಸ್ಬಿಟ್ರೆ, ಊಟದಾಗಿಂದ ಒಂದ್ ಯಾವ್ದಾದ್ರು ಅನಿಮಲ್ ಡಾರ್ಕ್ ರೂಮ್ ಅಲ್ಲೇ ಇದ್ರೆ ದಟ್ ಐಬಲ್ ವಿಲ್ ಗೋ ಫಾರ್ ಮೈನಸ್, ಮಯೋಪಿ ಆಗುತ್ತೆ. ಆತರ ನಮ್ಗೆ ದೃಷ್ಟಿ ಬೇಕು ಅಂತಂದ್ರೆ ಅವ್ರಿಗೆ ಏನಾರ ಕಾಣ್ಬೇಕು. ಮಕ್ಕಳು ಗ್ಲಾಸ್ ಹಾಕಿಲ್ಲ ಅಂದ್ರೆ ಒಂದ್ ಡಿಸ್ಟೆನ್ಸ್ ವರ್ಗೂ ಬೆಳೆದು ಅಲ್ಲಿಗೆ ನಿಂತೋಗ್ಬಿಡತ್ತೆ, ಅದನ್ನ ಆಂಬ್ಲಿಯೋಪಿ ಅಂತ ಹೇಳ್ತೀವಿ. ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ನಂಗೆ ದೃಷ್ಟಿ ಈಗ ಬೇಕು ಅಂದ್ರೆ ಬೆಳವಣಿಗೆ ಮುಗ್ದೋಗಿದೆ, ಈಗ ಬೆಳೆಯೋದಿಲ್ಲ. ಇದು ಚಿಕ್ಕ ವಯಸ್ಸಲ್ಲಿ, ವಯಸ್ಸಾದ್ಮೇಲೆ ಬೆಳವಣಿಗೆ ಎಲ್ಲ ಆದ್ಮೇಲೆ ಏನೋ ಒಂದು ಸಣ್ಣ ನಂಬರ್ ಬಂತು ಯೂಸ್ ಮಾಡಿಲ್ಲ, ಕಣ್ಣು ಸ್ಟ್ರೈನ್ ಮಾಡ್ಕೊಂಡು ಹೆಡೇಕ್ ಬರುತ್ತೆ, ಕಣ್ ಪೇನ್ ಬರುತ್ತೆ. ಇದು ಲೇಟರ್ ಏಜ್ ಬೆಳವಣಿಗೆ ಆಗಿರೋರು ಗ್ಲಾಸ್ ಹಾಕಿಲ್ಲ ಅಂದ್ರೆ.
1: ಮಹಿಳೆಯರಿಗೆ ಈ ಕನ್ನಡಕಗಳ ಬಳಕೆ ಬಗ್ಗೆ ಏನಾದರೂ ಸಲಹೆ ಕೊಡ್ತೀರಾ?
0: ಎಲ್ಲರಿಗೂ
1: ಒಂದೇ ಇದೆ ಅಂದ್ರೆ ಏನಾದ್ರೂ ಅವರು ಅಯ್ಯೋ ಇದು ಸರಿ ಕಾಣಿಸಲ್ಲ ಬೇಡ ಇದು ನಾನು ಕನ್ನಡಕ್ಕೆ ನಾನು ಬಳಸೋದೇ ಇಲ್ಲ ಅಂತ ಹೇಳಿ,
0: ಕಾಸ್ಮೆಟಿಕ್ ರಿಲೇಟೆಡ್ ಸ್ವಲ್ಪ ಹಿಂಗ್ಸರಲ್ಲಿ ಜಾಸ್ತಿ ಅವರು ಕಾಸ್ಮೆಟಿಕ್ ಯೋಚನೆ.
1: ಮತ್ತೆ ನಾನು ಕನ್ನಡಕ್ಕೆ ಹಾಕೊಂಡಿದ್ದು ಅದು ವಯಸ್ಸಾದವರ ಸಂಕೇತನೋ ಅಥವಾ ದೌರ್ಬಲ್ಯದ ಸಂಕೇತವೋ ಏನೋ, ನನಗೆ ನಾನು ಇದ್ದಂಗೆ ಇರ್ತೀನಿ ಅಂತ ಹೇಳಿ ಅದನ್ನ
0: ಯೂಶಲಿ ಗ್ಲಾಸಸ್ ಹಾಕೋದಿಲ್ಲ. ಆತರ ಡ್ರಾಪ್ಔಟ್ಸ್ ಕಾಮನ್ ಏನು ಅಂದ್ರೆ ಯೂಶಲಿ ಫೀಮೇಲ್ಸ್ ಅಲ್ಲೇ ಡ್ರಾಪ್ಔಟ್ಸ್ ಅಂದ್ರೆ ಗ್ಲಾಸ್ ನಂಬರ್ ಕೊಟ್ಟು ಯಾರು ಹಾಕಿಲ್ಲ ಅಂದ್ರೆ ಸ್ವಲ್ಪ ಫೀಮೇಲ್ಸ್ ಕಡೆಗೆ ಹೋಗುತ್ತೆ. ಸೊ ಅವ್ರಿಗೆ ಅದರ ಆಪ್ಷನ್ಸ್ ಕೊಡ್ತೀವಿ ನಾವು, ಕಾಂಟ್ಯಾಕ್ಟ್ ಲೆನ್ಸ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ರಿಫ್ರಾಕ್ಟಿವ್ ಸರ್ಜರಿ ಮಾಡಿಸ್ಕೊಳ್ಳಿ. ಬಟ್ ಗ್ಲಾಸ್ ಹಾಕಿಲ್ಲ ಅಂದ್ರೆ ನೀವು ಕಣ್ಣನ್ನ ಸ್ಟ್ರೈನ್ ಮಾಡ್ಕೋತಾ ಇದೀರಾ ಅಂತ.
1: ಅದೇ ಅದೇ ಆಯಾ ಸಂದರ್ಭಕ್ಕನುಸಾರವಾಗಿ ಅಷ್ಟೇ ಬಳಕೆ ಮಾಡಿ ಆಮೇಲೆ ಬಿಟ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ನೋಡ್ಬೇಕಂದಾಗ ಅಷ್ಟೇ ಓದೋದಾಗ್ಲಿ ಅಥವಾ ಏನೋ ಸಣ್ಣ ಸಣ್ಣ ವಸ್ತುಗಳ ಸರ್ಚ್ ಮಾಡ್ತಿರ್ತಾರೆ ನೋಡಿ, ಸ್ವಚ್ಛತೆ ಮಾಡುವಾಗ ಕಾಳು ಕಡಿಗಳಾಗ್ಲಿ, ಅವಾಗ ಬಳಸೋದು ಬಿಟ್ಬಿಡ್ತಾರೆ. ಆಕ್ಚುಲಿ ಅವರು ನಿರಂತರವಾಗಿ ಬಳಸಬೇಕು ಅಂತ ಹೇಳ್ತೀರಿ, ಆಗಲ್ಲ. ಹಾಗಾಗಿ ಅವರಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಯಾವುದನ್ನ ನೀವು ಹೇಗೆ ಸಲಹೆ ಕೊಟ್ಟಿದ್ರು ಹಾಗೇನೆ ಬಳಸಬೇಕು ಅಲ್ವಾ? ಕನ್ನಡಕಗಳ ಕುರಿತಾಗಿ ಬಹಳಷ್ಟು ವಿಸ್ತಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಕಣ್ಣಿಗೆ ಕಣ್ಣು ಎಷ್ಟು ಅಂದವಾಗಿ ಇರುತ್ತೋ ಅಷ್ಟೇ ರೀತಿ ಕನ್ನಡಕನು ಬಹಳ ಪ್ರಮುಖ ನಮಗೆ, ಅದರ ರಕ್ಷಣೆ ಆಗಿರ್ಬೋದು ಅಥವಾ ಪದೇ ಪದೇ ಚಿಕಿತ್ಸೆ ತಗೊಂಡು ಮರುಪರಿಶೀಲನೆ ಮಾಡ್ಕೋಬೇಕು, ಅದರದ್ದು ಕಡೆನೂ ಗಮನ ಕೊಡಬೇಕು. ಅದರದ ಒಂದು ಆ ಕನ್ನಡಕದ ರಕ್ಷಣೆ ಕೂಡ ಬಹಳ ಮುಖ್ಯ, ಬಹಳ ಸೇಫ್ ಆಗಿ ಇಟ್ಕೋಬೇಕು. ಅದೆಲ್ಲ ತಾವು ಹೇಳಿದಿರಿ, ನಮ್ಮ ಎಲ್ಲ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಕನ್ನಡಕಗಳ ಸೂಕ್ತ ಬಳಕೆ ಕುರಿತಾಗಿ ಇದುವರೆಗೂ ಡಾ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದರೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಾಗಚಂದ್ರಿಕಾ ಭಟ್ ಅವರ ಕಂಠದಲ್ಲಿ ಭಾವಗೀತೆಯನ್ನ ಕೇಳಿದ್ರಿ. ಸಮಯ 1 ಗಂಟೆ, ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ, ಈ ಕುರಿತು ಮಾಹಿತಿ ಕೇಳುವಿರಿ. ನಿರೂಪಣೆ ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಎಸಿ ಅಂಡ್ ಎಬಿಸಿ ಯೋಜನೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ ಎಂದರೇನು? ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮತ್ತು ರಾಷ್ಟ್ರೀಯ ಕೃಷಿ ವಿಸ್ತರಣೆ ನಿರ್ವಹಣಾ ಸಂಸ್ಥೆ ಸಹಯೋಗದೊಂದಿಗೆ ಈ ಅಗ್ರಿ ಕ್ಲಿನಿಕ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಕೃಷಿ ಕ್ಷೇತ್ರದಲ್ಲಿ ಪದವಿ ಅಥವಾ ಡಿಪ್ಲೊಮೋ ಪಡೆದ ಯುವಕರು ಸ್ವಯಂ ಉದ್ಯೋಗಿಗಳಾಗಲು ಹಾಗೂ ರೈತರಿಗೆ ಸ್ಥಳೀಯವಾಗಿ ತಾಂತ್ರಿಕ ಸಲಹೆ ಮತ್ತು ಸೇವೆಗಳನ್ನು ಒದಗಿಸಲು ಈ ಯೋಜನೆ ನೆರವಾಗುತ್ತದೆ. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಪ್ರಮುಖ ಉದ್ದೇಶಗಳು: ಕೃಷಿ ವಿಸ್ತರಣೆ ಸೇವೆಗಳು, ಅಂದರೆ ರೈತರಿಗೆ ಬೆಳೆ ರಕ್ಷಣೆ, ಮಣ್ಣಿನ ಪರೀಕ್ಷೆ, ಗೊಬ್ಬರ ನಿರ್ವಹಣೆ ಮತ್ತು ತಂತ್ರಜ್ಞಾನದ ಕುರಿತು ಆಧುನಿಕ ಉಚಿತ ಅಥವಾ ಕಡಿಮೆ ವೆಚ್ಚದ ಸಲಹೆ ನೀಡುವುದು; ಸ್ವಯಂ ಉದ್ಯೋಗ ಸೃಷ್ಟಿ, ಕೃಷಿ ಪದವೀಧರರಿಗೆ ಸರಕಾರಿ ಕೆಲಸದ ಮೇಲಿನ ಅವಲಂಬನೆ ತಗ್ಗಿಸಿ ಸ್ವಂತ ಕೃಷಿ ಉದ್ಯಮ ಸ್ಥಾಪಿಸಲು ಪ್ರೋತ್ಸಾಹಿಸುವುದು; ಗ್ರಾಮೀಣ ಅಭಿವೃದ್ಧಿ, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಸಂಬಂಧಿತ ಆಧುನಿಕ ತಂತ್ರಜ್ಞಾನ ಮತ್ತು ಸಲಕರಣೆಗಳನ್ನು ತಲುಪಿಸುವುದು ಪ್ರಮುಖ ಉದ್ದೇಶವಾಗಿದೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅರ್ಹತಾ ಮಾನದಂಡಗಳು: ಕೃಷಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳು ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯಶಾಸ್ತ್ರ, ಕೃಷಿ ಇಂಜಿನಿಯರಿಂಗ್, ಪರಿಸರ ವಿಜ್ಞಾನ ಇತ್ಯಾದಿ. ಡಿಪ್ಲೊಮಾ ಕೋರ್ಸ್ಗಳು: ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಿಂದ ಅಥವಾ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಕೃಷಿ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಪಡೆದ 2 ವರ್ಷದ ಡಿಪ್ಲೊಮೋ ಪೂರೈಸಿದ ಅಭ್ಯರ್ಥಿಗಳು; ಕೃಷಿ ವಿಜ್ಞಾನ ಪಿಯುಸಿ ಅಥವಾ ಬಯಾಲಜಿ ಗ್ರಾಜ್ಯುಯೇಟ್ಸ್, ಕೃಷಿ ವಿಷಯಗಳನ್ನು ಒಳಗೊಂಡ ಶಿಕ್ಷಣ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆರ್ಥಿಕ ನೆರವು ಮತ್ತು ಬ್ಯಾಂಕ್ ಸಾಲ ಸೌಲಭ್ಯದ ವಿವರಗಳು ಹೀಗಿವೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅಡಿಯಲ್ಲಿ ವೈಯಕ್ತಿಕ ಯೋಜನೆಗೆ ರೂ.20 ಲಕ್ಷ ಹಾಗೂ ಅತ್ಯುತ್ತಮ ಯೋಜನೆಗೆ ರೂ.25 ಲಕ್ಷದವರೆಗೆ ಸಾಲ ಸೌಲಭ್ಯವಿದೆ. ಗುಂಪು ಯೋಜನೆಗೆ 1 ಕೋಟಿಯವರೆಗೆ ಸಾಲ ಸೌಲಭ್ಯವಿದೆ. ವಿಶೇಷ ಗುಂಪುಗಳು ಅಂದರೆ ಮಹಿಳೆಯರು, ಎಸ್ಸಿ/ಎಸ್ಟಿ ಅಭ್ಯರ್ಥಿಗಳು, ಈಶಾನ್ಯ ರಾಜ್ಯಗಳ ಮತ್ತು ಬೆಟ್ಟದ ಪ್ರದೇಶದ ಅಭ್ಯರ್ಥಿಗಳಿಗೆ ಶೇಕಡ 44 ಸಬ್ಸಿಡಿ ಲಭ್ಯವಿದೆ. ಸಾಲದ ಸಬ್ಸಿಡಿ ಮೊತ್ತವನ್ನು ನಬಾರ್ಡ್ನಿಂದ ಬ್ಯಾಂಕಿಗೆ ಕ್ಯಾಪಿಟಲ್ ಸಬ್ಸಿಡಿಯಾಗಿ ಬಿಡುಗಡೆ ಮಾಡಲಾಗುತ್ತದೆ. ಸಾಲ ಮರುಪಾವತಿಯ ಕೊನೆಯ ಕಂತುಗಳಲ್ಲಿ ಇದನ್ನು ಜಮಾ ಮಾಡಲಾಗುತ್ತದೆ. ಸಾಲ ಆರಂಭದಲ್ಲಿ 2 ವರ್ಷಗಳ ಗ್ರೇಸ್ ಪೀರಿಯಡ್ ಇದ್ದು 5-10 ವರ್ಷಗಳು ಮರುಪಾವತಿ ಅವಧಿಯಾಗಿರುತ್ತದೆ. ರಾಷ್ಟ್ರೀಯ ಕೃಷಿ ವಿಸ್ತರಣಾ ನಿರ್ವಹಣಾ ಸಂಸ್ಥೆಯಿಂದ ಮಾನ್ಯತೆ ಪಡೆದ ನೋಡಲ್ ತರಬೇತಿ ಕೇಂದ್ರಗಳಲ್ಲಿ 45 ದಿನಗಳ ವಸತಿಯುತ ಉಚಿತ ತರಬೇತಿ ನೀಡಲಾಗುತ್ತದೆ. ಉದ್ಯಮಶೀಲತೆಯ ಅಭಿವೃದ್ಧಿ, ಮಾರ್ಕೆಟಿಂಗ್ ಮತ್ತು ಹಣಕಾಸು ನಿರ್ವಹಣೆ, ಯೋಜನೆ ವರದಿ ಅಂದರೆ ಡಿಪಿಆರ್ ತಯಾರಿ, ಬ್ಯಾಂಕ್ ಸಾಲ ಪಡೆಯುವ ವಿಧಾನಗಳು, ಆರಂಭಿಸಬಹುದಾದ ಸಂಭಾವ್ಯ ಕೃಷಿ ಉದ್ಯಮಗಳು, ಇವು ತರಬೇತಿಯಲ್ಲಿ ತಿಳಿಸಲಾಗುವ ಪ್ರಮುಖ ವಿಷಯಗಳು. ಕೃಷಿ ಕ್ಲಿನಿಕ್ ಅಥವಾ ಅಗ್ರಿ ಕ್ಲಿನಿಕ್ಸ್ ಎಂದರೆ ಮಣ್ಣು ಮತ್ತು ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು, ಬೆಳೆ ಆರೋಗ್ಯ ಮತ್ತು ಕೀಟ ನಿಯಂತ್ರಣ ಸಲಹಾ ಕೇಂದ್ರಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಸ್, ಟ್ರ್ಯಾಕ್ಟರ್ ಹಾರ್ವೆಸ್ಟರ್, ಡ್ರೋನ್ ಮುಂತಾದ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡುವ ಕೇಂದ್ರಗಳು. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅಡಿಯಲ್ಲಿ ತೆರೆಯಬಹುದಾದ ಕೆಲವು ಕೇಂದ್ರಗಳು ಇವು. ಇನ್ಪುಟ್ ಶೋರೂಮ್ಗಳು, ಪ್ರಮಾಣೀಕೃತ ಬೀಜಗಳು, ರಸಗೊಬ್ಬರಗಳು, ಜೈವಿಕ ಕೀಟನಾಶಕಗಳ ಮಾರಾಟ, ಸಂಸ್ಕರಣೆ ಮತ್ತು ಬೆಳೆ ನಿರ್ವಹಣೆ, ಕೋಲ್ಡ್ ಸ್ಟೋರೇಜ್, ಡ್ರೈಯರ್ಸ್, ಪ್ಯಾಕಿಂಗ್ ಮತ್ತು ಗ್ರೇಡಿಂಗ್ ಯೂನಿಟ್ಗಳು, ಸಂಬಂಧಿತ ಉದ್ಯಮಗಳು, ಜೇನು ಸಾಕಾಣೆ, ನರ್ಸರಿ ಅಂದರೆ ಸಸಿ ಬೆಳೆಸುವುದು, ಎರೆಹುಳು

0: ಗೊಬ್ಬರ ತಯಾರಿಕೆ, ಪಶು ಆಹಾರ ಉತ್ಪಾದನಾ ಘಟಕ ಇವುಗಳು. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಪ್ರಾಥಮಿಕ ದಾಖಲೆಗಳು: ಅಂಕಪಟ್ಟಿ ಮತ್ತು ಪದವಿ ಪ್ರಮಾಣ ಪತ್ರ, ಅಭ್ಯರ್ಥಿಯ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಸಬ್ಸಿಡಿ ಪಡೆಯಲು ಅಗತ್ಯವಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ವಿವರಗಳು ಅಂದರೆ ಪಾಸ್ಬುಕ್ ಪ್ರತಿ ಮತ್ತು ಸಿಬಿಲ್ ಸ್ಕೋರ್ ವರದಿ, ತರಬೇತಿಯ ಸಮಯದಲ್ಲಿ ಯೋಜನಾ ವರದಿ ಅಂದರೆ ಡಿಪಿಆರ್ ಅನ್ನು ತಯಾರಿಸಲಾಗುತ್ತದೆ, ಸ್ಥಳಾವಕಾಶದ ದಾಖಲೆ, ಜಮೀನಿನ ಪಹಣಿ ಅಂದರೆ ಆರ್ಟಿಸಿ ಅಥವಾ ಬಾಡಿಗೆ ಒಪ್ಪಂದ ಪತ್ರ, ಲೀಸ್ ಅಗ್ರಿಮೆಂಟ್ ಇವುಗಳು ಅರ್ಜಿ ಸಲ್ಲಿಸುವ ಸ್ಥಳಾವಕಾಶದ ದಾಖಲೆ, ಜಮೀನಿನ ಪಹಣಿ ಆರ್ಟಿಸಿ ಅಥವಾ ಬಾಡಿಗೆ ಒಪ್ಪಂದ ಪತ್ರ ಅಂದರೆ ಲೀಸ್ ಅಗ್ರಿಮೆಂಟ್ ಇವುಗಳು ಅರ್ಜಿ ಸಲ್ಲಿಸುವ ವಿಧಾನ. ಆನ್ಲೈನ್ ನೋಂದಣಿ ಮಾಡಲು ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ www.agriclinics.net ಗೆ ಭೇಟಿ ನೀಡಿ ಅಪ್ಲಿಕೇಶನ್ ಫಾರ್ ಟ್ರೈನಿಂಗ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸ್ವವಿವರಗಳನ್ನು ಭರ್ತಿ ಮಾಡಿ, ಶೈಕ್ಷಣಿಕ ದಾಖಲೆಗಳು ಮತ್ತು ಫೋಟೋ ಅಪ್ಲೋಡ್ ಮಾಡಿ ಹತ್ತಿರದ ನೋಡಲ್ ತರಬೇತಿ ಕೇಂದ್ರವನ್ನು ಅಂದರೆ ಎನ್ಟಿಸಿ ಆಯ್ಕೆ ಮಾಡಬೇಕು. ಅರ್ಜಿ ಸಲ್ಲಿಸಿದ ಬಳಿಕ ಆಯ್ಕೆ ಸಮಿತಿಯು ಕಿರು ಸಂದರ್ಶನವನ್ನು ನಡೆಸಿ ನಂತರ 45 ದಿನಗಳ ತರಬೇತಿಗೆ ಪ್ರವೇಶ ದೊರೆಯುತ್ತದೆ. 45 ದಿನಗಳ ತರಬೇತಿ ಪೂರ್ಣಗೊಂಡ ನಂತರ ತಯಾರಿಸಿದ ಡಿಪಿಆರ್ ಆಧಾರದ ಮೇಲೆ ಬ್ಯಾಂಕ್ ಮೂಲಕ ಸಾಲ ಮತ್ತು ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲಾಗುತ್ತದೆ. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಸೆಂಟರ್ ಯೋಜನೆಯನ್ನು ಆರಂಭಿಸಲು ಇಚ್ಛಿಸುವವರಿಗೆ ಅನುಷ್ಠಾನ ಪ್ರಕ್ರಿಯೆ ಅಂದರೆ ಕರ್ನಾಟಕದಲ್ಲಿನ ಪ್ರಮುಖ ನೋಡಲ್ ಕೇಂದ್ರಗಳು, ಬ್ಯಾಂಕ್ ನಿಯಮಗಳು ಮತ್ತು ಯಶಸ್ಸಿನ ಸಲಹೆಗಳು ಸೇರಿದಂತೆ ಹೆಚ್ಚುವರಿ ಉಪಯುಕ್ತ ವಿವರಗಳು ಇಲ್ಲಿವೆ. ಕರ್ನಾಟಕದಲ್ಲಿ ನೋಡಲ್ ತರಬೇತಿ ಕೇಂದ್ರಗಳು ತರಬೇತಿಯನ್ನು ನಿರ್ವಹಿಸಲು ಮ್ಯಾನೇಜ್ ಸಂಸ್ಥೆಯು ರಾಜ್ಯದ ವಿವಿಧ ಪ್ರಮುಖ ಸಂಸ್ಥೆಗಳನ್ನು ಗುರುತಿಸಿದೆ. ಉದಾಹರಣೆಗೆ ಯುಎಎಸ್ ಬೆಂಗಳೂರು, ಧಾರವಾಡ, ರಾಯಚೂರು, ಶಿವಮೊಗ್ಗ ಮುಂತಾದಲ್ಲಿನ ಕೃಷಿ ವಿಶ್ವವಿದ್ಯಾಲಯಗಳ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸರ್ಕಾರದ ಅನುಮೋದನೆ ಪಡೆದ ಕೃಷಿ ತರಬೇತಿ ಸಂಸ್ಥೆಗಳಾದ ಕೆಎಚ್ಡಿಪಿ ಅಥವಾ ಎನ್ಜಿಒ ನಿಸ್ವಾರ್ಥ ಸಂಸ್ಥೆಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗಳಾದ ರೂಟ್ಸೆಟಿ ಅಥವಾ ರೀಸೆಟ್ಟಿ. ಇವು ಕರ್ನಾಟಕದ ಪ್ರಮುಖ ನೋಡಲ್ ಕೇಂದ್ರಗಳಾಗಿದ್ದು ಇವುಗಳು ತರಬೇತಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ತಮ್ಮ ಜಿಲ್ಲೆಗೆ ಹತ್ತಿರವಿರುವ ತರಬೇತಿ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು. 45 ದಿನಗಳ ತರಬೇತಿಯ ಕೊನೆಯ ಹಂತದಲ್ಲಿ ಯೋಜನೆಯ ಆದಾಯ ವೆಚ್ಚಗಳ ಸಂಪೂರ್ಣ ವರದಿಯನ್ನು ಎನ್ಟಿಸಿಯ ತಜ್ಞರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಲಾಗುತ್ತದೆ. ಬ್ಯಾಂಕ್ ಆಯ್ಕೆ: ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸ್ಥಳೀಯ ರಾಷ್ಟ್ರೀಕೃತ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಉದಾಹರಣೆಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕೆನರಾ ಬ್ಯಾಂಕ್ ಇತ್ಯಾದಿ ಅಥವಾ ಸರ್ಕಾರಿ ಬ್ಯಾಂಕಿಗೆ ಸಲ್ಲಿಸಲಾಗುತ್ತದೆ. ಬ್ಯಾಂಕ್ ಯೋಜನೆಯ ಲಾಭದಾಯಕತೆಯನ್ನು ಪರಿಶೀಲಿಸಿ ಸಾಲ ಮಂಜೂರು ಮಾಡುತ್ತದೆ. ಬ್ಯಾಂಕ್ ಸಾಲ ಬಿಡುಗಡೆ ಮಾಡಿದ ತಕ್ಷಣ ಸಬ್ಸಿಡಿ ಮೊತ್ತಕ್ಕಾಗಿ ನಬಾರ್ಡ್ಗೆ ಅರ್ಜಿ ಸಲ್ಲಿಸುತ್ತದೆ. ನಬಾರ್ಡ್ನಿಂದ ಬಂದ ಸಬ್ಸಿಡಿಯನ್ನು ಅರ್ಜಿದಾರರ ಸಾಲದ ಖಾತೆಯಲ್ಲಿ ಅಂದರೆ ಸಬ್ಸಿಡಿ ರಿಸರ್ವ್ ಫಂಡ್ ಅಕೌಂಟ್ನಲ್ಲಿ ಇಡಲಾಗುತ್ತದೆ. ಇದಕ್ಕೆ ಯಾವುದೇ ಬಡ್ಡಿ ವಿಧಿಸಲಾಗುವುದಿಲ್ಲ. ಸಾಮಾನ್ಯವಾಗಿ 5-8 ವರ್ಷಗಳು ಮರುಪಾವತಿಯ ಅವಧಿಯಾಗಿರುತ್ತದೆ. ಮೊರಟೋರಿಯಂ ಅವಧಿ ಅಂದರೆ ಗ್ರೇಸ್ ಪೀರಿಯಡ್, ವ್ಯವಹಾರವನ್ನು ಸ್ಥಿರಗೊಳಿಸಲು ಬ್ಯಾಂಕ್ಗಳು 6-2 ವರ್ಷಗಳವರೆಗೆ ಕಂತು ಪಾವತಿಗೆ ವಿನಾಯಿತಿ ನೀಡುತ್ತವೆ. ಈ ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯಲು ಉತ್ತಮ ಕ್ರೆಡಿಟ್ ಸ್ಕೋರ್ ಅಂದರೆ ಸಿಬಿಲ್ ಸ್ಕೋರ್ ಇರುವುದು ಸೂಕ್ತ. ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಯಾವ ಸೇವೆ ಅಥವಾ ಉತ್ಪನ್ನದ ಅಗತ್ಯವಿದೆ ಅಂದರೆ ಉದಾಹರಣೆಗೆ ಮಣ್ಣಿನ ಪರೀಕ್ಷೆ, ಡ್ರೋನ್ ಸಿಂಪಡಣೆ, ಕೃಷಿ ಯಂತ್ರೋಪಕರಣ ಬಾಡಿಗೆ ಇವುಗಳನ್ನು ಮೊದಲೇ ತಿಳಿದುಕೊಂಡು ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಯಾವ ಸೇವೆ ಅಥವಾ ಉತ್ಪನ್ನದ ಅಗತ್ಯವಿದೆ ಅಂದರೆ ಉದಾಹರಣೆಗೆ ಮಣ್ಣಿನ ಪರೀಕ್ಷೆ, ಡ್ರೋನ್ ಸಿಂಪಡಣೆ, ಕೃಷಿ ಯಂತ್ರೋಪಕರಣ ಬಾಡಿಗೆ ಇವುಗಳೆಲ್ಲ ಇದೆ ಎಂಬುದನ್ನು ಮೊದಲೇ ತಿಳಿದುಕೊಂಡು ಮಾರ್ಕೆಟ್ ಸರ್ವೆ, ಸ್ಥಳೀಯ ಅಗತ್ಯತೆಯ ಅಧ್ಯಯನ ಮಾಡಿದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಅಡಿಯಲ್ಲಿ ಯಶಸ್ವಿ ಉದ್ಯಮ ಸ್ಥಾಪನೆ ಸಾಧ್ಯ.
1: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ ಈ ಕುರಿತು ಮಾಹಿತಿ ಕೇಳಿದಿರಿ. ನಿರೂಪಣೆ ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್, ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಜೀವನದಲ್ಲಿ 25ನೇ ವರ್ಷ ಪೂರೈಸುತ್ತಿರುವ ಸ್ಮರಣಾರ್ಥ ಭಾರತೀಯ ಜನತಾ ಪಕ್ಷ ಬಿಜೆಪಿ ಇದೇ 17ರಿಂದ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಿದೆ. ಅಂದು ಪ್ರಧಾನಿ ಅವರ ಜನ್ಮದಿನ ಆಗಿರುವುದು ವಿಶೇಷವಾಗಿದೆ. ನವದೆಹಲಿಯಲ್ಲಿಂದು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್, 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾರ್ವಜನಿಕ ಸೇವೆಯಲ್ಲಿ ಬರುವ ಅಕ್ಟೋಬರ್ 7ರಂದು 25 ವರ್ಷಗಳನ್ನು ಪೂರೈಸಲಿದ್ದಾರೆ ಎಂದರು. ಈ ಕಾಲಾವಧಿಯಲ್ಲಿ ಪ್ರಧಾನಿ ಸಾರ್ವಜನಿಕ ಸೇವೆಯಿಂದ ರಾಷ್ಟೀಯ ಸೇವೆಗೆ ಎಂಬ ಮಂತ್ರದಿಂದ ಮಾರ್ಗದರ್ಶನ ಪಡೆದು ತಮ್ಮ ಪಯಣವನ್ನು ದೃಢವಾಗಿ ಮುಂದುವರೆಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಭಾರತದ ಪ್ರಗತಿ ಕೇವಲ ಅಭಿವೃದ್ಧಿಗೆ ಸೀಮಿತವಾಗಿರದೆ ಭಾರತದ ಸಾಂಸ್ಕೃತಿಕ ಗುರುತು ಮತ್ತು ಪರಂಪರೆಯನ್ನು ಸಹ ಬಲಪಡಿಸಲಾಗಿದೆ ಎಂದು ಹೇಳಿದರು. ಸೇವಾ ಸಂಕಲ್ಪ ಅಭಿಯಾನ ರಕ್ತದಾನ ಶಿಬಿರದೊಂದಿಗೆ ಆರಂಭಗೊಳ್ಳಲಿದ್ದು ಅಕ್ಟೋಬರ್ 7ರಂದು ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸಲು ಗ್ರಾಮ ಮತ್ತು ನಗರ ಪ್ರದೇಶಗಳನ್ನು ಸಂಪರ್ಕಿಸುವ ಸೇವಾ ಜ್ಯೋತಿ ಕಲಶಯಾತ್ರೆಯನ್ನು ಸಹ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆತಿದೆ. ವಾರಣಾಸಿ ರುದ್ರಾಕ್ಷ ಅಂತಾರಾಷ್ಟೀಯ ಸಹಕಾರ ಮತ್ತು ಸಮುದಾಯ ಭವನದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆಗಳು, ಪಂಚಾಯಿತಿಗಳು ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಲಂಬೋದಲ್ಲಿಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ನಾಯಕರು ನಿಕಟ ನಾಗರಿಕತೆಯ ಸಂಬಂಧ ಹೊಂದಿರುವ ಭಾರತ ಮತ್ತು ಶ್ರೀಲಂಕಾ, ನೆರೆಹೊರೆ ರಾಷ್ಟಗಳು ಹಾಗೂ ಕಡಲ ಪಾಲುದಾರರಾಗಿ ಉಭಯ ದೇಶಗಳ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಮುಂದುವರಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ಸಚಿವ ರಾಜನಾಥ್ ಸಿಂಗ್ ಈ ಪ್ರದೇಶದಲ್ಲಿ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಲು ಜಂಟಿ ಕ್ರಮ ಕೈಗೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸಿರುವುದಾಗಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಇಂದಿನಿಂದ ಇದೇ 15ರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಅವರು ಉಪರಾಷ್ಟಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಭಾರತ ಭೇಟಿಯ ಭಾಗವಾಗಿ ಅವರು ಅಗಾಖಾನ್ ಅಭಿವೃದ್ಧಿ ಜಾಲ, ವಿವಿಧ ಕಲ್ಯಾಣ ಹಾಗೂ ಸಮುದಾಯ ಉಪಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ನಗರಗಳಾದ ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಇಸ್ಮಾಯಿಲಿ ಸಮುದಾಯದ 50ನೇ ಇಮಾಮ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ನ್ಯಾಯಮೂರ್ತಿ ಮಹೇಶ್ ಚಂದ್ರ ತ್ರಿಪಾಠಿ ಅವರು ಇಂದು ಬಾಂಬೆ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ.

0: ಮಹಾರಾಷ್ಟದ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಪ್ರಮಾಣ ವಚನ ಬೋಧಿಸಿದರು. ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸಿನ ಮೇರೆಗೆ ನ್ಯಾಯಮೂರ್ತಿ ತ್ರಿಪಾಠಿ ಅವರ ನೇಮಕಾತಿಗೆ ರಾಷ್ಟಪತಿ ಅವರು ಶನಿವಾರ ಅನುಮೋದನೆ ನೀಡಿದ್ದರು. ಅವರು ಬಾಂಬೆ ಹೈಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ನೇಮಕಾತಿಗೂ ಮುನ್ನ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜನ್ಮದಿನಾಚರಣೆಯಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಕಾರ್ಗಿಲ್ ಯುದ್ದದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಕಾರ್ಯತಂತ್ರದ ದೃಷ್ಟಿಯಲ್ಲಿ ಪ್ರಮುಖವಾದ ಶಿಖರಗಳನ್ನು ವಶಪಡಿಸಿಕೊಂಡರಲ್ಲದೆ ತಮ್ಮ ಅಪ್ರತಿಮ ನಾಯಕತ್ವ ಮತ್ತು ಶೌರ್ಯದ ಮೂಲಕ ಸಹಸೇನಾಪಡೆಯ ಮನೋಸ್ಥೈರ್ಯವನ್ನು ಬಲಪಡಿಸಿದರು ಎಂದು ಸ್ಮರಿಸಿದ್ದಾರೆ. ತಮ್ಮ 24ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಿಸಿದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜೀವನ ರಾಷ್ಟ್ರ ಕಲ್ಯಾಣವನ್ನು ಎಲ್ಲಕ್ಕಿಂತ ಮೊದಲ ಆದ್ಯತೆಯಾಗಿ ಇರಿಸಲು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗೆ 2025-26 ಸಾಲಿನ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನಗಳನ್ನು ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗಾಗಿ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಯೋಜನೆಯಡಿಯಲ್ಲಿ ಸರಣಿಯ 27ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ 100 ವಿದ್ಯಾಲಯಗಳಲ್ಲಿ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ 8 ಪ್ರದೇಶಗಳಲ್ಲಿ ಆಯೋಜಿಸಲಾಗಿತ್ತು. ಸೌದಿ ಅರೇಬಿಯಾದ ಪ್ರದೇಶದಲ್ಲಿ ನಾಗರಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಗುರಿಯಾಗಿಸಿ ನಡೆದಿದೆ ಎಂದು ವರದಿಯಾಗಿರುವ ಹೌತಿ ಸಂಘಟನೆಯ ದಾಳಿಗಳನ್ನು ಭಾರತ ಖಂಡಿಸಿದೆ. ಸೌದಿ ಅರೇಬಿಯಾ ಮೇಲಿನ ದಾಳಿಗಳ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಧಕ್ಕೆಯನ್ನುಂಟು ಮಾಡುವ ಮತ್ತು ಬಾಬ್ ಎಲ್ ಮಾಂದೆಬ್ನಲ್ಲಿ ಸಂಚಾರ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಅವರು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಜೆಸ್ಸಿಕಾ ಪೆಗುಲಾ ಅಮೆರಿಕದವರೇ ಆದ ಎಮಾ ನವಾರೋ ವಿರುದ್ದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪೆಗುಲಾ ಎಮಾ ನವಾರೋ ವಿರುದ್ದ 3-6, 6-4, 6-3 ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ಸ್ಗೆ ಮುನ್ನಡೆದರು. ಇಂದು ನಡೆಯಲಿರುವ ಇನ್ನೆರಡು ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಷ್ಯಾದ ಮಿರಾ ಆಂಡ್ರಿವಾ ಮತ್ತು ಅಮೆರಿಕದ ಕೋಕೋ ಗೌಫ್ ಹಾಗೂ ಚೀನಾದ ಕ್ವಿನ್ ವೆನ್ ಜೆನ್ ಮತ್ತು ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಕಣದಲ್ಲಿದ್ದಾರೆ. ಇಸ್ರೇಲ್ ಸರಕುಗಳ ಮೇಲೆ ಯುಕೆ ವಿಧಿಸಿರುವ ವ್ಯಾಪಕ ನಿರ್ಬಂಧಗಳಿಗೆ ಪ್ರತಿಯಾಗಿ ಇಸ್ರೇಲ್ ಪೂರ್ವ ಜೆರುಸೆಲಂನಲ್ಲಿರುವ ಬ್ರಿಟಿಷ್ ಕಾನ್ಸುಲೇಟ್ ಅನ್ನು ಮುಚ್ಚಲು ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಂ ರಾಜಕುಮಾರ 5ನೇ ರಹೀಂ

0: ಆಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್, ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:24. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ರಚನೆ ಸಮೂಹ ಗಾಯನದಲ್ಲಿ.

ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದೊಂದು ನಿಧನ ಸುದ್ದಿ. ಮಾದಾಪುರ ಪಕ್ಕತ್ರ ಮೂವತ್ತೋಕ್ಲು ಗ್ರಾಮ ಕಾರಳಾನ ನಾಗಂಡ ಪೌತಿ ಚಂಗಪ್ಪಂಡ ಮುಣ್ಣಪ್ಪ ಅಂಡಮಾನ್ ಅವು ಇಂದು ಪಲಾಕ ಮರಣಪಟ್ಟಿತ್ತು. ನಾಗಂಡ ಮುಣ್ಣಪ್ಪ ಅಂಡಮಾನ್ ಐಂಗಡ ಆಕಿರಿ ಕಾರ್ಯ ಇಂದೇ ಬೈಟಪಕ 5 ಗಂಟೆಗೆ ಮೂವತ್ತೋಕ್ಲು ಗ್ರಾಮತ್ರ ಒಕ್ಕತ್ತೂಟುಂಗಳ ದಡ್ಪ.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ ನೀವು ನಿಮ್ಮ ಮನೆಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 1:32:15. ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತಕ್ಕೆ ಆತ್ಮೀಯ ಸ್ವಾಗತ. ನಾನು ಪೌಡಂಡ ಡೇಸಿ ರೋಷನ್. ಸ್ನೇಹಿತರೆ, ನಾಳೆ ಅಂದರೆ 10 ಸೆಪ್ಟೆಂಬರ್ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಆತ್ಮಹತ್ಯೆ ತಡೆಗಟ್ಟುವ ಕುರಿತು ಜಾಗೃತಿ ಮೂಡಿಸುವುದು, ಮಾನಸಿಕ ಆರೋಗ್ಯದ ಕುರಿತು ಮುಕ್ತವಾಗಿ ಮಾತನಾಡಲು ಪ್ರೋತ್ಸಾಹಿಸುವುದು ಹಾಗೂ ಸಂಕಷ್ಟದಲ್ಲಿರುವವರಿಗೆ ಬೆಂಬಲ ಮತ್ತು ಸಹಾಯ ಮಾಡೋದಾಗಿದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ದಿನ ನೋವು, ನಿರಾಶೆ, ಒತ್ತಡ ಅಥವಾ ಏಕಾಂತವನ್ನು ಅನುಭವಿಸ್ತಾರೆ. ಅಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನ ದೂಷಿಸುವ ಬದಲು ಸಂಕಷ್ಟದಲ್ಲಿರುವವರ ಮಾತನ್ನ ಕೇಳಿಸಿಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಹಾಗೂ ಅಗತ್ಯವಿದ್ರೆ ಸರಿಯಾದ ಸಹಾಯವನ್ನ ಕೂಡ ಮಾಡಬೇಕಾಗತ್ತೆ. ಯಾರಾದರೂ ಜೀವನದಲ್ಲಿ ಕುಗ್ಗಿ ಹೋಗಿದ್ರೆ ಅವರ ಜೊತೆ ಮಾತನಾಡಿ ಅವರ ಕಷ್ಟಗಳನ್ನ ಕೇಳಿ ಅವರ ಬದುಕಿಗೆ ಬೆಂಬಲವಾಗಿ ನಿಲ್ಲುವ ಮನೋಭಾವವನ್ನ ನಾವು ಬೆಳೆಸಿಕೊಳ್ಬೇಕು. ತೀವ್ರ ಸಂಕಷ್ಟದಲ್ಲಿರುವವರಿದ್ರೆ ಅವರನ್ನ ಒಬ್ಬರೇ ಬಿಡದೆ ವಿಶ್ವಾಸಾರ್ಹ ವ್ಯಕ್ತಿ ಅಥವಾ ಕೌನ್ಸಿಲರ್ಗಳ ಸಹಾಯ ಪಡೆಯಲು ಪ್ರೋತ್ಸಾಹಿಸಬೇಕು. ನಮ್ಮ ಒಂದು ಸಹಾನುಭೂತಿಯ ಮಾತು ಅವರ ಕಷ್ಟವನ್ನು ಗಮನವಿಟ್ಟು ಕೇಳುವ ಕಿವಿ ಮತ್ತು ಸಮಯಕ್ಕೆ ಸರಿಯಾಗಿ ನಮ್ಮಿಂದ ದೊರೆಯುವ ಸಹಾಯ ಹತಾಶರಾಗಿರುವವರ ಜೀವನದಲ್ಲಿ ದೊಡ್ಡ ವ್ಯತ್ಯಾಸವನ್ನು ತರುತ್ತೆ. ಇನ್ನಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ನ್ಯಾನೋ ನಾರಾಯಣಪ್ಪ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಕೀರ್ತನಾ ಹೊಳ್ಳ ಹಾಗೂ ಸಂಗಡಿಗರು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಆಕಾಶ್ ಪರ್ವ. ಸಾಹಿತ್ಯ ಸಿದ್ದು ಕೋಡಿಪುರ ಅವರದ್ದು.

ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸ್ನೇಹಿತರೆ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ಸಂಘಟನೆಯು ವಿಶ್ವ ಆರೋಗ್ಯ ಸಂಸ್ಥೆಯೊಡಗೂಡಿ 2003ರಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದೆ. ಇನ್ನು ಈ ವರ್ಷದ ಧ್ಯೇಯವಾಕ್ಯ ಚೇಂಜಿಂಗ್ ದ ನೆರೇಟಿವ್ಸ್ ಆನ್ ಸುಸೈಡ್ ಸ್ಟಾರ್ಟ್ ದ ಕಾನ್ವರ್ಸೇಷನ್ ಅಂತ ಹೇಳೋದು. ಅಂದರೆ ಆತ್ಮಹತ್ಯೆ ಬಗೆಗಿನ ನಿರೂಪಣೆಯನ್ನು ಬದಲಾಯಿಸಿ ಸಂಭಾಷಣೆಯನ್ನು ಆರಂಭಿಸಿ ಅಂತ. ಜೀವನದಲ್ಲಿ ಎದುರಾಗುವ ಕಷ್ಟಗಳು, ನಿರಾಶೆ ಅಥವಾ ಮಾನಸಿಕ ಒತ್ತಡಗಳು ತಾತ್ಕಾಲಿಕ, ಆದರೆ ಜೀವ ಅತ್ಯಮೂಲ್ಯ ಎಂಬುದನ್ನು ಎಲ್ಲರೂ ತಿಳಿದುಕೊಳ್ಬೇಕು. ಸ್ನೇಹಿತರೋ ಅಥವಾ ಕುಟುಂಬದವರ ಯಾರಾದರೂ ಬೇಸರದಲ್ಲಿದ್ದು ಖಿನ್ನತೆಗೆ ಒಳಗಾಗಿದ್ದರೆ ಅವರ ಮಾತನ್ನು ಸಹಾನುಭೂತಿಯಿಂದ ಕೇಳಿಸಿಕೊಂಡು ಅವರನ್ನು ಜಡ್ಜ್ ಮಾಡದೆ ಅವರ ನೋವಿಗೆ ಸ್ಪಂದಿಸಿ ಧೈರ್ಯ ಹೇಳುವ ಕೆಲಸವನ್ನು ಮಾಡಬೇಕು. ಇನ್ನು ಯಾರಾದರೂ ನಿರಾಶೆಯ ಮಾತುಗಳನ್ನಾಡ್ತಾ ಇದ್ದರೆ ಅವರೊಂದಿಗೆ ಮುಕ್ತವಾಗಿ ಮಾತನಾಡಿ ನಾನೀಗಾಗಲೇ ಹೇಳಿದ ಹಾಗೆ ಬೆಂಬಲವಾಗಿ ನಿಲ್ಲುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಹಾಗೆಯೇ ಮಾನಸಿಕ ಸವಾಲುಗಳನ್ನು ಎದುರಿಸುತ್ತಿರುವವರಿಗೆ ಸೈಕಿಯಾಟ್ರಿಸ್ಟ್ಗಳು, ಕೌನ್ಸಿಲರ್ಗಳು ಅಥವಾ ವೈದ್ಯರ ಸಹಾಯವನ್ನು ಪಡೆಯೋದಕ್ಕೆ ಪ್ರೋತ್ಸಾಹಿಸಬೇಕು. ಇನ್ನು ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಮುಂಜಾನೆಯ ಮಂಜು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪ್ರಿಯ ಕೇಳುಗರೆ, ನಿನ್ನೆ ಅಂದರೆ ಸೆಪ್ಟೆಂಬರ್ 8ರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಣೆ ಮಾಡಲಾಯಿತು. ಸಾಕ್ಷರತೆ ಅಂದರೆ ಕೇವಲ ಅಕ್ಷರಗಳನ್ನು ಓದಲು ಬರೆಯಲು ಕಲಿಯೋದಷ್ಟೇ ಅಲ್ಲ, ಅದು ಜ್ಞಾನವನ್ನು ಪಡೆಯುವ ಶಕ್ತಿ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸಮಾಜದಲ್ಲಿ ಗೌರವಯುತವಾಗಿ ಬದುಕುವ ಅವಕಾಶವಾಗಿದೆ. ಶಿಕ್ಷಣ ಮತ್ತು ಸಾಕ್ಷರತೆಯ ಮೂಲಕ ನಾವು ಬಡತನ, ಅಸಮಾನತೆ, ಅಜ್ಞಾನ, ಶೋಷಣೆಯ ವಿರುದ್ಧ ಹೋರಾಡುವಂತಹ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಮಕ್ಕಳಷ್ಟೇ ಅಲ್ಲದೆ ವಯಸ್ಕರು, ಮಹಿಳೆಯರು ಮತ್ತು ಶಿಕ್ಷಣದಿಂದ ವಂಚಿತರಾದ ಪ್ರತಿಯೊಬ್ಬರಿಗೂ ಕೂಡ ಸಾಕ್ಷರತೆಯ ಅವಕಾಶ ದೊರೆಯಬೇಕು. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆಯ ಅರ್ಥ ತುಂಬ ವಿಸ್ತರಿಸಿದೆ. ಓದು ಬರವಣಿಗೆಯ ಜೊತೆಗೆ ಡಿಜಿಟಲ್ ಸಾಕ್ಷರತೆ, ಮಾಹಿತಿಯ ಸಾಕ್ಷರತೆ, ಆನ್ಲೈನ್ ಸೇವೆಗಳನ್ನು ಬಳಸುವ ಜ್ಞಾನ, ಬ್ಯಾಂಕಿಂಗ್ ವ್ಯವಹಾರಗಳನ್ನು ಸುರಕ್ಷಿತವಾಗಿ ಮಾಡುವ ಜ್ಞಾನ ಮತ್ತು ಮಾಧ್ಯಮ ಸಾಕ್ಷರತೆ ಕೂಡ ಅತ್ಯಂತ ಅಗತ್ಯವಾಗಿದೆ. ಇಂದು ಸಾಕ್ಷರತೆ ಎಂದರೆ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳೋದು, ಪ್ರಶ್ನಿಸೋದು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಮತ್ತು ತನ್ನ ಹಕ್ಕು ಕರ್ತವ್ಯಗಳನ್ನು ಅರಿತುಕೊಂಡು ಸಮಾಜದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಸಾಮರ್ಥ್ಯವಾಗಿದೆ. 1966ರಲ್ಲಿ ಯುನೆಸ್ಕೋ ತನ್ನ 14ನೇ ಜನರಲ್ ಕಾನ್ಫರೆನ್ಸ್ನಲ್ಲಿ ಸೆಪ್ಟೆಂಬರ್ 8ನ್ನು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಘೋಷಿಸಿತು. ಅಕ್ಷರ ಕಲಿಯೋದು, ಶಿಕ್ಷಣವನ್ನು ಪಡೆಯೋದು ಪ್ರತಿಯೊಬ್ಬನ ಮೂಲಭೂತ ಹಕ್ಕಾಗಿದ್ದು, ಸಾಕ್ಷರತೆಯು ಜನರಿಗೆ ಉದ್ಯೋಗ, ಆರ್ಥಿಕ ಸ್ವಾವಲಂಬನೆ ಮತ್ತು ಉತ್ತಮ ಜೀವನೋಪಾಯವನ್ನು ಕಂಡುಕೊಳ್ಳಲು ನೆರವಾಗುತ್ತೆ. ಒಬ್ಬ ಗಂಡಸು ಕಲಿತರೆ ಮನೆಗೆ ಬೆಳಕು, ಅದೇ ಒಬ್ಬ ಹೆಣ್ಣು ಕಲಿತರೆ ಇಡೀ ಸಮಾಜಕ್ಕೆ ಬೆಳಕು. ಹಾಗಾಗಿ ಮಹಿಳಾ ಸಾಕ್ಷರತೆಗೆ ಹೆಚ್ಚು ಒತ್ತು ನೀಡುವುದು ಇಂದಿನ ಅಗತ್ಯವಾಗಿದೆ. ಈಚ್ ಒನ್ ಟೀಚ್ ಒನ್ ಎಂಬಂತೆ ಪ್ರತಿಯೊಬ್ಬರೂ ಒಬ್ಬರಿಗಾದರೂ ಅಕ್ಷರ ಕಲಿಸುವ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು. ಒಬ್ಬ ವ್ಯಕ್ತಿಯ ಸಾಕ್ಷರತೆ ಒಂದು ಕುಟುಂಬದ ಪ್ರಗತಿ, ಒಂದು ಕುಟುಂಬದ ಪ್ರಗತಿ ಒಂದು ಸಮಾಜದ ಅಭಿವೃದ್ಧಿ. ಒಂದು ಸಾಕ್ಷರ ಸಮಾಜ ಬಲಿಷ್ಠ ರಾಷ್ಟ್ರಕ್ಕೆ ಅಡಿಪಾಯವಾಗುತ್ತೆ. ಈಗ ಕೇಳೋಣ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಅರಿವು ಚಿತ್ರದ ಗೀತೆಯನ್ನು. ಸಾಹಿತ್ಯ

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ಈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸಿದರೆ, ತಿಂಗಳು ಪೂರ್ತಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಸ್ನೇಹಿತರೆ, ದೈನಂದಿನ ಜೀವನದಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಅರಿವು ಮೂಡಿಸುವ ಪ್ರಮುಖ ಅಭಿಯಾನ ಇದಾಗಿದೆ. ಈ ಅಭಿಯಾನದ ಈ ವರ್ಷದ ಘೋಷವಾಕ್ಯ ಡಿಸ್ಕವರ್ ದಿ ಪವರ್ ಆಫ್ ನ್ಯೂಟ್ರಿಷನ್ ಅಂತ, ಅಂದರೆ ಪೋಷಣೆಯ ಶಕ್ತಿಯನ್ನು ಅರಿಯಿರಿ ಅನ್ನೋದು. ರಾಷ್ಟ್ರೀಯ ಪೋಷಕಾಂಶ ಮಾಸಾಚರಣೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡೋದು. ಅದರಲ್ಲೂ ವಿಶೇಷವಾಗಿ

ಗರ್ಭಿಣಿ ಮತ್ತು ಬಾಣಂತಿಯರ ಪೌಷ್ಟಿಕತೆಯ ಬಗ್ಗೆ ಅರಿವು ಮೂಡಿಸೋದು, ಸಮತೋಲನ ಆಹಾರದ ಮಹತ್ವ ತಿಳಿಸೋದು, ರಕ್ತಹೀನತೆ ಮತ್ತು ಪೌಷ್ಟಿಕಾಂಶದ ಕೊರತೆಯನ್ನು ತಡೆಗಟ್ಟೋದು, ಸ್ವಚ್ಛತೆ, ಆರೋಗ್ಯಕರ ಜೀವನ ಶೈಲಿ ಮತ್ತು ಉತ್ತಮ ಆಹಾರ ಪದ್ಧತಿಗಳನ್ನು ಬಳಸೋದಕ್ಕೆ ಉತ್ತೇಜಿಸೋದಾಗಿದೆ. ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್, ಖನಿಜಾಂಶಗಳು, ನಾರಿನಾಂಶಗಳ ಅಗತ್ಯವಿದೆ. ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಪಡೆಯಲು ವಿವಿಧ ರೀತಿಯ ಆಹಾರಗಳನ್ನು ಸೇವಿಸಬೇಕು. ಅಕ್ಕಿ, ರಾಗಿ, ಜೋಳ, ಗೋಧಿ ಮುಂತಾದ ಧಾನ್ಯಗಳು ದೇಹಕ್ಕೆ ಶಕ್ತಿಯನ್ನು ನೀಡಿದರೆ, ಬೇಳೆಕಾಳುಗಳು, ಮೊಟ್ಟೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ದೇಹದ ಬೆಳವಣಿಗೆಗೆ ಬೇಕಾದ ಪ್ರೋಟೀನ್ಗಳನ್ನು ಒದಗಿಸುತ್ತೆ. ಹಣ್ಣು ಹಾಗೂ ತರಕಾರಿಗಳು ವಿಟಮಿನ್ಗಳು ಹಾಗೂ ಖನಿಜಾಂಶಗಳ ಉತ್ತಮ ಮೂಲವಾಗಿದ್ದು, ಹಸಿರು ಸೊಪ್ಪುಗಳು ಕಬ್ಬಿಣಾಂಶವನ್ನು ಒದಗಿಸೋದ್ರಿಂದ ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಇನ್ನು ಕೇಳೋಣ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯವಿರುವ ಹೆಲೋ ಡ್ಯಾಡಿ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಯ ಬಗ್ಗೆ ಮಾತನಾಡ್ತಾ ಇದ್ವಿ ಸ್ನೇಹಿತರೆ. ಪ್ರತಿನಿತ್ಯ ನಾವು ಒಂದೇ ರೀತಿಯ ಆಹಾರ ಸೇವಿಸುವ ಬದಲು ವಿವಿಧ ಆಹಾರ ಪದಾರ್ಥಗಳನ್ನೊಳಗೊಂಡ ಸಮತೋಲಿತ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ. ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯದಿದ್ದರೆ ಅಪೌಷ್ಟಿಕತೆ ಉಂಟಾಗುತ್ತೆ. ಅಪೌಷ್ಟಿಕತೆಯಿಂದ ಮಕ್ಕಳ ದೈಹಿಕ ಬೆಳವಣಿಗೆ ಕುಂಠಿತವಾಗುತ್ತೆ. ಇದರಿಂದ ಕಲಿಕೆಯ ಸಾಮರ್ಥ್ಯ ಮತ್ತು ರೋಗನಿರೋಧಕ ಶಕ್ತಿಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ರಕ್ತಹೀನತೆಯಿಂದ ವಿವಿಧ ರೀತಿಯ ಆರೋಗ್ಯದ ತೊಂದರೆಗಳ ಜೊತೆಗೆ ಸುಸ್ತು, ಕೆಲಸ ಮಾಡುವ ಸಾಮರ್ಥ್ಯ ಕಡಿಮೆಯಾಗಬಹುದು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸರಿಯಾದ ಪೌಷ್ಟಿಕ ಆಹಾರ ದೊರೆಯದಿದ್ದರೆ ಅವರ ಭವಿಷ್ಯದ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅಪೌಷ್ಟಿಕತೆಯನ್ನು ತಡೆಗಟ್ಟುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ.

ಆಗಿದೆ. ಪೌಷ್ಟಿಕ ಆಹಾರದ ಜೊತೆಗೆ ಸ್ವಚ್ಛತೆಯು ಆರೋಗ್ಯಕ್ಕೆ ಬಹಳ ಮುಖ್ಯ. ಆಹಾರ ಸೇವಿಸುವ ಮೊದಲು ಮತ್ತು ಶೌಚಾಲಯ ಬಳಸಿದ ನಂತರ ಕೈಗಳನ್ನು ಸಾಬೂನಿನಿಂದ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಶುದ್ಧವಾದ ನೀರನ್ನು ಕುಡಿಬೇಕು. ಸ್ವಚ್ಛತೆಯ ಕೊರತೆಯಿಂದ ಅನೇಕ ರೋಗಗಳು ಉಂಟಾಗಬಹುದು. ಆದ್ದರಿಂದ ಪೌಷ್ಟಿಕ ಆಹಾರ ಮತ್ತು ಸ್ವಚ್ಛತೆ ಎರಡನ್ನೂ ಜೀವನದ ಅವಿಭಾಜ್ಯ ಭಾಗವನ್ನಾಗಿ ಮಾಡಿಕೊಳ್ಬೇಕು. ಇಂದು ಪಿಜ್ಜಾ, ಬರ್ಗರ್, ಚಿಪ್ಸ್, ತಂಪು ಪಾನೀಯ, ಸಂಸ್ಕರಿತ ಆಹಾರ ಸೇರಿದಂತೆ ಜಂಕ್ ಫುಡ್ಗಳ ಸೇವನೆಯಿಂದ ಅತಿಯಾಗಿದೆ. ಇವು ಬಾಯಿಗೆ ರುಚಿ ಅನಿಸಿದರೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದರ ಬದಲಾಗಿ ಮನೆಯಲ್ಲೇ ತಯಾರಿಸಿದ ಪೌಷ್ಟಿಕ ಆಹಾರಗಳನ್ನು ಸೇವಿಸಬೇಕು. ಹಣ್ಣು, ತರಕಾರಿ, ಬೇಳೆಕಾಳು, ಮೊಳಕೆ ಕಾಳುಗಳ ಸೇವನೆಯ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು. ಆರೋಗ್ಯವಂತ ವ್ಯಕ್ತಿಗಳಿಂದ ಆರೋಗ್ಯವಂತ ಕುಟುಂಬ, ಬಲಿಷ್ಠ ರಾಷ್ಟ್ರ ನಿರ್ಮಾಣವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಪೌಷ್ಟಿಕವಾದ ಸಮತೋಲಿತ ಆಹಾರ ಸೇವಿಸಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರು ಸಂಗೀತ ಅಳವಡಿಸಿರುವ ಗೀತಾ ಚಿತ್ರದ ಗೀತೆಯನ್ನು. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಪ್ರಿಯ ಕೇಳುಗರೆ, ಈ ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆಯಾಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು, ಬೆಳಗಾವಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಬೆಳಗಾವಿಯ 5 ಕಡೆ, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. 25ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸುತ್ತಿದೆ. ಜಾರಕಿಹೊಳಿ ನಿವಾಸ, ಪುತ್ರಿ ಪ್ರಿಯಾಂಕಾ, ಪುತ್ರ ರಾಹುಲ್, ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೂ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವರ ಆಪ್ತರ ಮನೆಗಳಲ್ಲಿ ಪರಿಶೀಲನೆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಿದೇಶಿ ಹೂಡಿಕೆಗಳು, ನಿಧಿ ವರ್ಗಾವಣೆ, ಆಸ್ತಿಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಭಾವಿ ಪರಿಶಿಷ್ಟ ನಾಯಕನನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಬಿಜೆಪಿ ಶಾಸಕರ ಆಸ್ತಿಗಳನ್ನು ಇಡಿ ಅಧಿಕಾರಿಗಳು ಯಾಕೆ ಶೋಧ ನಡೆಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಇದು ರಾಜಕೀಯ ದಾಳಿಯಾಗಿದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೂ ದಾಳಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕಾನೂನು ತಜ್ಞರ ತಂಡದೊಂದಿಗೆ ಸಮಾಲೋಚಿಸಿ ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆಯೂ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿರುವಂತೆ ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಲು ವಿಶೇಷ ವಕೀಲರನ್ನು ನೇಮಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ. ಜೊತೆಗೆ ಬೊಮ್ಮಾಯಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಪ್ರಾಧಿಕಾರದ ಮುಂದೆ ಸರ್ಕಾರ ಮಂಡಿಸಿರುವ ದಾಖಲೆಗಳು ಯಾವುದು ಎಂಬುದನ್ನು ಬಹಿರಂಗಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಕಾನೂನು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ 5ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಈ ಯಾತ್ರೆಯು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡ ಐತಿಹಾಸಿಕ ಜನಾಂದೋಲನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಭಾರತ ರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳು ಎಂದು ತಿಳಿಸಿದ್ದಾರೆ. 2002 ಸಾಲಿನ ಮತದಾರರ ಪಟ್ಟಿಯಲ್ಲಿ ಸಿಎನ್ಆರ್ ರಾವ್ ಹೆಸರು ರಾಮ ಎಂದು ನಮೂದಾಗಿತ್ತು. ಪ್ರಸ್ತುತ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 59ರಲ್ಲಿ ಪ್ರೊಫೆಸರ್ ಸಿಎನ್ಆರ್ ರಾವ್ ಎಂ ಎಂಬ ಹೆಸರಿನೊಂದಿಗೆ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ಅದರಂತೆ ಕರಡು ಮತದಾರರ ಪಟ್ಟಿಯಲ್ಲಿಯೂ ಅವರ ಹೆಸರು ಸೇರ್ಪಡೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ಬಿಜೆಪಿ ಆರಂಭಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಳ್ಳಾರಿ ತಾಲೂಕಿನ ಕುಡಿತಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ರಾಮೇಶ್ವರಿ ನಗರಕ್ಕೆ ಬಂದು ತಲುಪಿದೆ. ನಾಳೆ ಸಮಾರೋಪ ಸಮಾವೇಶ ನಡೆಯಲಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಸುರೇಶ್ ಕುಮಾರ್, ಹರೀಶ್ ಪೂಂಜಾ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ವೇಳೆ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ತಿಳಿಸಿದ್ದಾರೆ. ಚಲನಚಿತ್ರರಂಗದ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಆಶಯದಂತೆ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಟ ನಟಿಯರು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಂಬಾರಿ ಬಸ್ನಲ್ಲಿ ಅರಮನೆಯ ಆವರಣದಿಂದ ಕೆಆರ್ ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನಟಿ ಡಾ ಜಯಮಾಲಾ ಮಾತನಾಡಿ, ಕನ್ನಡ ಚಿತ್ರರಂಗವು 93 ವರ್ಷಗಳಿಂದ ನಡೆದು ಬಂದ ಹಾದಿ ಕುರಿತ ಮಾಹಿತಿಯನ್ನು ಹೊತ್ತ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಿಮ್ಹಾನ್ಸ್ ಸಹಯೋಗದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಬೆಂಬಲವನ್ನು ಬಲಪಡಿಸಲು ರಾಜ್ಯಾದ್ಯಂತ ಉಪಕ್ರಮ ಕೈಗೊಳ್ಳಲಾಗಿದೆ. ಈ ಉಪಕ್ರಮದ ಭಾಗವಾಗಿ ನಿಮ್ಹಾನ್ಸ್ ರಾಜ್ಯದ ಹಲವು ಕಾಲೇಜುಗಳಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದೆ. ಅಭಯ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು ಆಗಸ್ಟ್ 11ರಂದು ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದಲ್ಲಿ ಆಗಸ್ಟ್ 15ರಂದು ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ರಕ್ಷಕ ಶಿವರಾಜ್ ಸಾಸಲವಾಡೆ, ಅರಣ್ಯ ವೀಕ್ಷಕ ಶಿವಲಿಂಗ ನಾಯ್ಕ ಮತ್ತು ಗಿರೀಶ್ ಅವರಿಗೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹೊಳೆ ಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಂತೋಣಿ ಸ್ವಾಮಿ, ಡೇವಿಡ್ ಕುಮಾರ್ ಮತ್ತು ಜಾನ್ ರೋಸ್ ಪೀಟರ್ ಎಂಬುವರು ಮೃತಪಟ್ಟಿದ್ದರು. ಘಟನೆ ಸಂಬಂಧ ಸಿಐಡಿ ತನಿಖೆ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತ ರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40ಕ್ಕೆ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೇ ಬಾರೆ ಮೇ ಸಮಝಾ ದೀಜಿಯೇ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಅರಿಹೌದ್ ಜಿ ಕಾ ಮನ್ ಕವಿತಾ ಕೇ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಹಿ ಪಡಾ ದೀಜಿಯೇ.
2: ಅಚ್ಚಾ ಕವಿತಾ ಪಡಾನೆ ಕೇ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೇ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೇ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹೌದ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ. ಹರಿಹೌದ್ ಜಿ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹಿ, ಆಪ್ ಹೀ ಬತಾಯಿಯೆ ಬಹನ್ ಜಿ.
2: ಅಚ್ಚಾ ಧ್ಯಾನ್ ಸೇ ಸುನಿಯೆ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಹರಿಹೌದ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ ತಾ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಣ ವಿದ್ವಾನ್ ತೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹಿ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೇ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜಿ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೇ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜಿ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜಿ.
2: ಉತನಾ ಹಿ ನಹಿ, ಹರಿಹೌದ್ ಜಿ ಪ್ರಕೃತಿ ಕವಿ ಹೋನೆ ಕೆ ಸಾಥ್ ಸಾಥ್ ಇನ್ಕೆ ಅಂತರ್ ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೇ ಮುಖರಿತ ಹೋಗುಟಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೆ ಬಾರೆ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಚ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪಹಿತ್ ರಂಗ ಮೇ ಮನ್ ಕೋ ರಂಗಾ. ಕಾಯ ಕಸೆ ಮಾನೆ ಕ್ಯಾ ಹೈ ಬಹನ್ ಜಿ?
2: ಕಾಯ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನಾ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೇ ಸುನಿಯೇ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೇ ಕೋಯಿ ಲಾಭ ನಹಿ. ಯದಿ ಪರಾಯೇ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕ ಯದಿ ಪ್ರಾಣಿ ಮಾತ್ರ ಸೇ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೇ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗ ಆತ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಟಿ ತೋ ಯೋಗ ತಪ ಜಪ ಆದಿ ಕೆ ರಂಗತೋಮ್ಮೆ ಪ್ರಪಂಚೋಮ್ಮೆ

ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ. ರಸವಾರ್ತೆ ಮೂಡಿ ಬರ್ತಾ ಇದೆ. ಸಂಜೆ 6:30ಕ್ಕೆ ಕೃಷಿರಂಗ ಕಾರ್ಯಕ್ರಮ, 6:51ಕ್ಕೆ ಪ್ರಾಣಿಗಳ ಚರ್ಮ ಮತ್ತು ಉಣ್ಣೆಯ ಉಪಯೋಗ ಕುರಿತಾಗಿ ಡಾ ಚಂದ್ರನಾಯಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45ಕ್ಕೆ 9:15ಕ್ಕೆ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಆನೆಗಳ ಪರಿಸರ ಮತ್ತು ಸಾಂಸ್ಕೃತಿಕ ಮಹತ್ವ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಅಂತಾರಾಷ್ಟೀಯ ಅಥ್ಲೀಟ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎನ್ಡಿ ಈಶನ್ ಅವರೊಂದಿಗೆ ಸಂವಾದವಿದೆ. ಕ್ರೀಡಾಲೋಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00ಗೆ ಹಿಂದೂಸ್ತಾನಿ

ಸಾಂಸ್ಕೃತಿಕ ಮಹತ್ವ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ರಾತ್ರಿ 9:30. ಅಂತಾರಾಷ್ಟೀಯ ಅಥ್ಲೀಟ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎನ್ಡಿ ಈಶನ್ ಅವರೊಂದಿಗೆ ಸಂವಾದವಿದೆ. ಕ್ರೀಡಾಲೋಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತದಲ್ಲಿ ಧನಂಜಯ ಹೆಗಡೆ ಅವರ ಗಾಯನವಿದೆ. ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಹಕಾರ ಉಮಾಕಾಂತ್ ಪುರಾಣಿಕ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 499.1 ಮೀಟರ್ಗಳು ಅಂದರೆ 612 ಕಿಲೋ

0: ಕೇಳುಗರೆ, ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4:15. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮೂಡಗದ್ದೆ.
1: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

0: ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು
1: ತುಣಿಯೋಣ, ಎಲ್ಲ ಸೇರಿ ನಲಿಯೋಣ, ಶುಭ ಕೋರಿ ಉಲ್ಲಾಸದಲ್ಲಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ.

0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು. ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
3: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12ರಂದು ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
2: ನೀವು ಒಳ್ಳೆದನ್ನ ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ. ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ. ನಾವು ಎಷ್ಟು ಇದನ್ನಾಕು ಯೋಜಿಸಿ ಮಾಡಷ್ಟು ಇದೆ ಅಲ್ವಾ?
3: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
2: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
3: ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
7: ಕೆಳಗಡೆ ಸಮಯ ಈಗ 4:04:35. ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಕುವೆಂಪು ಅವರ ರಚನೆಯನ್ನ ಹಾಡಿದ್ದಾರೆ TR ಶ್ರೀನಿವಾಸನ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು

ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ 2026ನೇ ಸಾಲಿನ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಖಾಲಿ ಇರುವ ಜೂನಿಯರ್ ಎಂಜಿನಿಯರ್ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಮುಖ್ಯವಾಗಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕ್ವಾಲಿಟಿ ಸರ್ವೆಯಿಂಗ್ ಮತ್ತು ಕಾಂಟ್ರಾಕ್ಟ್ಸ್ ವಿಭಾಗದ ಜೂನಿಯರ್ ಎಂಜಿನಿಯರ್ ಹುದ್ದೆಗಳನ್ನು ಈ ಮೂಲಕ ಭರ್ತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 22 ಕೊನೆಯ ದಿನ. ಒಟ್ಟು 1748 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಎಸ್ಎಸ್ಸಿ ಅಧಿಸೂಚನೆಯಲ್ಲಿ ತಿಳಿಸಿದೆ. ಕೇಂದ್ರ ಜಲ ಆಯೋಗ, ಕೇಂದ್ರ ಲೋಕೋಪಯೋಗಿ ಇಲಾಖೆ, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್, ಪರ್ಕ ಬ್ಯಾರೇಜ್ ಪ್ರಾಜೆಕ್ಟ್, ಗಡಿ ರಸ್ತೆ ಸಂಸ್ಥೆ, ಕೇಂದ್ರ ಜಲ ಮತ್ತು ವಿದ್ಯುತ್ ಸಂಶೋಧನಾ ಕೇಂದ್ರ, ನೌಕಾಪಡೆಯ ಕ್ವಾಲಿಟಿ ಅಶ್ಯೂರೆನ್ಸ್ ನಿರ್ದೇಶನಾಲಯ, ಬಂದರು ಸಚಿವಾಲಯ ಮತ್ತು ರಾಷ್ಟೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ 3 ವರ್ಷಗಳ ಡಿಪ್ಲೊಮೊ ಅಥವಾ ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಬಹುದು. ಇದರಲ್ಲಿ ಕೆಲವು ವಿಭಾಗದ ಹುದ್ದೆಗಳಿಗೆ ಪದವಿ ಅಥವಾ ಡಿಪ್ಲೊಮೊ ವಿದ್ಯಾರ್ಹತೆಯನ್ನೇ ಕೇಳಲಾಗಿದೆ. ಕೇಂದ್ರ ಜಲ ಆಯೋಗ, ಕೇಂದ್ರ ಲೋಕೋಪಯೋಗಿ ಇಲಾಖೆ ಹುದ್ದೆಗಳಿಗೆ ಗರಿಷ್ಠ ವಯಸ್ಸು 32 ವರ್ಷ ಮತ್ತು ಉಳಿದ ಎಲ್ಲ ಇಲಾಖೆ ಸಂಸ್ಥೆಗಳಲ್ಲಿರುವ ಜೆಇ ಹುದ್ದೆಗೆ ಗರಿಷ್ಠ ವಯೋಮಿತಿ 30 ವರ್ಷ. ನಿಯಮಾನುಸಾರ ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಮಹಿಳಾ ಅಭ್ಯರ್ಥಿಗಳು, ಎಸ್ಸಿ ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 22 ಕೊನೆಯ ದಿನ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸಹಾಯವಾಣಿ ಸಂಖ್ಯೆ 1800930930. ಹೆಚ್ಚಿನ ಮಾಹಿತಿಗಾಗಿ SSC.gov.in ಅನ್ನು ನೋಡಬಹುದು. ಕೇಂದ್ರ ಸರ್ಕಾರದ ವಿದ್ಯುತ್ ಸಚಿವಾಲಯದ ಅಧೀನದಲ್ಲಿರುವ ಸಾರ್ವಜನಿಕ ವಲಯದ ಉದ್ಯಮವಾಗಿರುವ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ದೇಶದಾದ್ಯಂತ ಇರುವ ಪ್ರಾದೇಶಿಕ ಘಟಕಗಳಲ್ಲಿ ಅಪ್ರೆಂಟಿಸ್ಶಿಪ್ ಪಡೆಯಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೆಪ್ಟೆಂಬರ್ 10ರೊಳಗೆ ಅರ್ಜಿ ಸಲ್ಲಿಸಬಹುದು. ಐಟಿಐ, ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ವಿಭಾಗದಲ್ಲಿ ಉದ್ಯೋಗ ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಎಲೆಕ್ಟ್ರಿಷಿಯನ್ ವಿಭಾಗದಲ್ಲಿ ಐಟಿಐ ಅಭ್ಯರ್ಥಿಗಳಿಗೆ ಅವಕಾಶವಿದೆ. ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ವಿಭಾಗದಲ್ಲಿ ಡಿಪ್ಲೊಮಾ ಮತ್ತು ಬಿಇ ಬಿಟೆಕ್ ಪಡೆದಿರುವ ಅಭ್ಯರ್ಥಿಗಳು ಈ ಉದ್ಯೋಗ ತರಬೇತಿ ಪಡೆಯಬಹುದು. ಇದು 1 ವರ್ಷದ ತರಬೇತಿಯಾಗಿದ್ದು 18 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು www.powergrid.in ನಲ್ಲಿ ನೋಡಬಹುದು.

ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮೀಣ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿಪಿಎಂ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎಬಿಪಿಎಂ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನ. ಸೆಪ್ಟೆಂಬರ್ 23 24 ತನಕ ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಎಸ್ಎಸ್ಎಲ್ಸಿ ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಎಸ್ಎಸ್ಎಲ್ಸಿಯಲ್ಲಿ ಗಣಿತ ಮತ್ತು ಇಂಗ್ಲಿಷ್ ಭಾಷೆಯನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಿರುವುದು ಕಡ್ಡಾಯ. ಅಭ್ಯರ್ಥಿಗಳು ಆಯಾ ರಾಜ್ಯಗಳ ಸ್ಥಳೀಯ ಭಾಷೆಯಲ್ಲಿಯೇ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ವ್ಯಾಸಂಗ ಮಾಡಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ಮತ್ತು ಗರಿಷ್ಠ ವಯೋಮಿತಿ 40. ನಿಯಮಾನುಸಾರ ಮೀಸಲಾತಿ ವ್ಯಾಪ್ತಿಗೊಳಪಡುವ ಒಬಿಸಿ ಅಭ್ಯರ್ಥಿಗಳಿಗೆ 3, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ. ಆರ್ಥಿಕ ದುರ್ಬಲ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100. ಮಹಿಳಾ ಅಭ್ಯರ್ಥಿಗಳು, ವಿಶೇಷಚೇತನ ಅಭ್ಯರ್ಥಿಗಳು, ತೃತೀಯ ಲಿಂಗಿಗಳು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನ. ಹೆಚ್ಚಿನ ವಿವರಗಳಿಗೆ ಇಂಡಿಯನ್ ಪೋಸ್ಟ್ GDS online.gov.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು ಸೆಪ್ಟೆಂಬರ್ 18ರೊಳಗೆ ಅರ್ಜಿ ಸಲ್ಲಿಸಬಹುದು. ಕಲ್ಯಾಣ ಕರ್ನಾಟಕಕ್ಕೆ 40 ಮತ್ತು ಉಳಿಕೆ ಮೂಲ ವೃಂದಕ್ಕೆ 100 ಹುದ್ದೆಗಳು ಸೇರಿದಂತೆ ಒಟ್ಟು 140 ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ, ಪಿಯುಸಿ ಜೊತೆಗೆ 2 ವರ್ಷಗಳ ಡಿಇಎಲ್ ಎಡ್ ಅಥವಾ ಪಿಯುಸಿ ಜೊತೆಗೆ 4 ವರ್ಷಗಳ ಬಿಇಎಲ್ ಎಡ್ ಅಥವಾ ಪಿಯುಸಿ ಜೊತೆಗೆ 2 ವರ್ಷದ ಡಿಎಡ್ ಸ್ಪೆಷಲ್ ಎಜುಕೇಷನ್ ಅರ್ಹತೆ ಇರುವವರು ಅರ್ಜಿ ಸಲ್ಲಿಸಬಹುದು. ಪಿಯುಸಿ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 50% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೆರಿಗೆಯಾಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 45% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೆರಿಗೆಯಾಗಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 40 ವರ್ಷ. ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಾಗಿದ್ದಲ್ಲಿ ಗರಿಷ್ಠ ವಯಸ್ಸು 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ, ಎಸ್ಟಿ, ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 18 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0802343640. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ .carnataka.gov.in ಅನ್ನು ನೋಡಬಹುದು.

0: ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ದೇಶದ 28 ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಮತ್ತು ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ನಡೆಸಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಸೆಪ್ಟೆಂಬರ್ 21 ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಹಿಂದಿ ಅಥವಾ ಇಂಗ್ಲಿಷ್ ಜೊತೆಗೆ ಕಳೆದ ಬಾರಿಯಂತೆ ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಇದೆ. ಒಟ್ಟು 13,706 ಹುದ್ದೆಗಳಿಗೆ ಈ ನೇಮಕಾತಿ ಪರೀಕ್ಷೆ ನಡೆಯಲಿದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆದರೆ ಸ್ಥಳೀಯ ಭಾಷೆಯನ್ನು ತಿಳಿದಿರಬೇಕಾಗಿರುವುದು ಅವಶ್ಯಕ. ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನ ಹೊಂದಿರಬೇಕು. ಹಾಗೆಯೇ ಆಫೀಸರ್ ಸ್ಕೇಲ್ 1 ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಕೃಷಿ, ತೋಟಗಾರಿಕೆ, ಅರಣ್ಯ, ಪ್ರಾಣಿಶಾಸ್ತ್ರ, ಪಶು ವಿಜ್ಞಾನ, ಅಗ್ರಿಕಲ್ಚರ್ ಎಂಜಿನಿಯರಿಂಗ್, ಪೆಸ್ಟಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಲಾ, ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ಈ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಪದವಿ ಪಡೆದಿರುವುದು ಕಡ್ಡಾಯ. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಹುದ್ದೆಗೆ ವಯೋಮಿತಿ 18-28 ವರ್ಷ. ಆಫೀಸರ್ ಸ್ಕೇಲ್ 1 ಹುದ್ದೆಯ ಅಭ್ಯರ್ಥಿಗಳು 18-30 ವರ್ಷದೊಳಗಿನವರಾಗಿರಬೇಕು. ಸಾಮಾನ್ಯ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 850 ರೂಪಾಯಿ. ಎಸ್ಸಿ ಎಸ್ಟಿ ವಿಶೇಷಚೇತನರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 175 ರೂಪಾಯಿ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮೈಸೂರು, ಶಿವಮೊಗ್ಗ, ಮಂಗಳೂರು ಮತ್ತು ಉಡುಪಿ. ಐಬಿಪಿಎಸ್ನ ವೆಬ್ಸೈಟ್ ವಿಳಾಸ www.ibps.in. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
1: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ.
1: ಕನ್ನಡ ನಾಡಿನ ಜೀವನದಿ ಕಾವೇರಿ.
0: ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ, ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

0: ಕೇಳುವರೆ ಇದೊಂದು ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ ಸೆಪ್ಟೆಂಬರ್ 10 ಅಂದರೆ ನಾಳೆ ಕಲ್ಯಾಣಿ ಮೋಟರ್ಸ್ ಅರೆನಾ ಶೋರೂಮ್ ಬಸಪ್ಪ ಥಿಯೇಟರ್ ಬಿಲ್ಡಿಂಗ್ ದಾಸವಾಳ ರಸ್ತೆ ವಿವಾಸ್ ಆಸ್ಪತ್ರೆ ಎದುರು ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ಸಂದರ್ಶನದಲ್ಲಿ ಕಲ್ಯಾಣಿ ಮೋಟರ್ಸ್ ಮಾರುತಿ ಸುಜುಕಿ ಅರೇನಾ ಹಾಗೂ ನೆಕ್ಸಾ ಮಡಿಕೇರಿ ಇವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರ್, ಆಫೀಸ್ ಬಾಯ್, ಕಾರ್ ಕೇರ್ ಎಕ್ಸಿಕ್ಯೂಟಿವ್, ಟೆಕ್ನಿಷಿಯನ್ಸ್ ಹಾಗೂ ಸರ್ವಿಸ್ ಅಡ್ವೈಸರ್ಗಳು ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಈ ಹುದ್ದೆಗೆ ಪಿಯುಸಿ ಪದವಿ, ಡಿಪ್ಲೊಮಾ ಹಾಗೂ ಐಟಿಐ ವಿದ್ಯಾರ್ಹತೆ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಪುರುಷ ಅಭ್ಯರ್ಥಿಗಳಿಗೆ ಡಿಎಲ್ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ವಯೋಮಿತಿ 20 ವರ್ಷದಿಂದ 35 ವರ್ಷಗಳು. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣಪತ್ರ ಹಾಗೂ ಸ್ವವಿವರಗಳ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಜಾಬ್ ಕೋಆರ್ಡಿನೇಟರ್ ದೂರವಾಣಿ ಸಂಖ್ಯೆ 8296020826. ಕೆಳಗಡೆ ಸಮಯ ಈಗ 4:30:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ. ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
4: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ
0: ಎಲ್ಲ ಕೆಳಗರಿಗೂ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಸೆ ಚಿತ್ರದ ಗೀತೆ. ರಚನೆ ಹಂಸಲೇಖ, ಸಂಗೀತ ನೀಡಿದ್ದಾರೆ ರವಿ ಶೆಣೈ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲಾ ಮತ್ತು ಸಂಗಡಿಗರು.

ಬೇಟೆ ಚಿತ್ರದ ಗೀತೆ, ರಚನೆ ಆರ್.ಎನ್. ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಹಾಡಿದ್ದಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್.ಜಾನಕಿ.

ಹೆಣ್ಣಿನ ಕೂಗು ಚಿತ್ರದ ಗೀತೆ. ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಎಸ್ ಜಾನಕಿ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದೆ ಕಥಾನಾಯಕ ಚಿತ್ರದ ಗೀತೆ ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಚಲಿಸುವ ಮೋಡಗಳು ಚಿತ್ರದ ಗೀತೆ ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಮಾಸ್ಟರ್ ಲೋಹಿತ್.

ಕಳಸಾಪುರದ ಹುಡುಗರು ಚಿತ್ರದ ಗೀತೆ, ರಚನೆ ದೊಡ್ಡರಂಗೇಗೌಡ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಎಸ್ ಜಾನಕಿ.

0: ಇದುವರೆಗೆ
1: ನೆನಪು ನಿನಾದ ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ.

ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: The number you've dialed is currently busy. Kindly
1: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ. ಇಷ್ಟೊಂದು ಬಿಜಿ. ಹಲೋ.
2: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ

0: ಯಾರೋ ಪಪ್ಪ ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ, ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
4: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
5: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್.
6: ಕೆಳಗುರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
7: ಆಕಾಶವಾಣಿ ಮಡಿಕೇರಿ.

0: ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ.
1: ನಾಮಕೋಟಿಗಳನ್ನು ಮೀಟಿ
0: ಕೇಳಿ ಹಿರಿಯ ನಾಗರಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ.
1: ಭಾವದೇಂಟಿ ಆನನ್ನ
2: ಪ್ರಿಯ ಕೇಳುಗರೆ, ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿಯವರೊಂದಿಗೆ ಸಂವಾದವನ್ನು ಕೇಳಲಿದ್ದೀರಿ. ಇವರೊಂದಿಗೆ ಸಂವಾದ ನಡೆಸುತ್ತಾರೆ ಪಿಎಂ ಜಗದೀಶ್.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶ ನಮ್ಮ ಹಿರಿಯ ಮಹಿಳೆಯರು ಮತ್ತು ಹಿರಿಯ ನಾಗರಿಕರ ಆರೋಗ್ಯದ ಮೂಲ ಸ್ತಂಭ ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತರ ತರಬೇತಿ ಸಂಸ್ಥೆಯಲ್ಲಿ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಲತಾ ಆರ್ ಕುಲಕರ್ಣಿಯವರು. ನಮಸ್ಕಾರ ಡಾಕ್ಟರ್ ಲತಾ ಕುಲಕರ್ಣಿಯವರೇ.
4: ನಮಸ್ಕಾರ ಸರ್.
3: ಈಗ ಮೊದಲಿಗೆ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಈ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪಾತ್ರ ಏನು ಅಂತ ಸ್ವಲ್ಪ ಹೇಳ್ತೀರಾ?
4: ಆಯ್ತು. ಈಗ ನಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಆಹಾರ ಸೇವನೆ ಚೆನ್ನಾಗಿರ್ಬೇಕು. ಆರೋಗ್ಯ ಮತ್ತು ಆಹಾರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈಗ ನಮ್ಗೆಲ್ಲ ಗೊತ್ತಿದ್ದಂಗೆ ನಾವು ಆಹಾರ ಸೇವನೆಯಲ್ಲಿ ಸಮತೋಲನ ಆಹಾರ ಇರಬೇಕು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಖನಿಜ ಲವಣಾಂಶಗಳು, ವಿಟಮಿನ್ಸ್ಗಳು ಮತ್ತು ನೀರು ಅವರ ಒಂದು ದೈಹಿಕ ಮತ್ತು ಆರೋಗ್ಯ ಸ್ಥಿತಿಗೆ, ಅವರ ಒಂದು ವಯಸ್ಸಿಗೆ ಅನುಗುಣವಾಗಿ ಮತ್ತೆ ಕಾರ್ಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕಂತ ಇದೆ. ಅದರಲ್ಲಿ ಮುಖ್ಯವಾಗಿ ಖನಿಜ ಲವಣಗಳಲ್ಲಿ ನಾವು ಹೆಚ್ಚಾಗಿ ಮಾತನಾಡ್ತಾ ಇರೋದು ಕ್ಯಾಲ್ಸಿಯಂ ಮತ್ತು ಸುಣ್ಣಾಂಶ ಮತ್ತು ಕಬ್ಬಿಣಾಂಶದ ಬಗ್ಗೆ. ಇವತ್ತು ನಾವು ಕ್ಯಾಲ್ಸಿಯಂ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆಲ್ಲ ಗೊತ್ತಿದ್ದಂಗೆ ಕ್ಯಾಲ್ಸಿಯಂ ಅಂದ್ರೆ ಸುಣ್ಣಾಂಶ. ಇದು ನಮ್ಮ ಎಲುಬು ಮತ್ತು ಹಲ್ಲುಗಳ ಆರೋಗ್ಯ ಕಾಪಾಡಕ್ಕೆ ಅತ್ಯಂತ ಮುಖ್ಯವಾದಂತ ಒಂದು ಖನಿಜ. ಇದು ಸ್ನಾಯುಗಳ ಸಂಕೋಚನಕ್ಕೆ ಮತ್ತು ನರ ಸಂವಹನ ಅಂದ್ರೆ ಮೆದುಳು ಮತ್ತು ದೇಹದ ನಡುವೆ ಸಂದೇಶ ಸಾಗಿಸಲಿಕ್ಕೆ ಸಹಕಾರಿಯಾಗ್ತದೆ. ಹಾಗೆ ನಮ್ಮ ಹೃದಯದ ಆರೋಗ್ಯ ಅಂದ್ರೆ ಹೃದಯದ ಬಡಿತ ಮತ್ತು ರಕ್ತದ ಗಟ್ಟೀಕರಣ ನಿಯಂತ್ರಣಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸುವಂತದ್ದು. ನಿಮ್ಗೆಲ್ಲ ಗೊತ್ತಿದ್ದಂಗೆ ನಮಗೆ ಒಂದು ದಿನನಿತ್ಯಕ್ಕೆ ನಮ್ಗೆ 1200 ಮಿಲಿಗ್ರಾಂನಷ್ಟು ಸುಣ್ಣಾಂಶ ಬೇಕು. ಅದರಲ್ಲಿ ಶೇಕಡಾ 99% ಕ್ಯಾಲ್ಸಿಯಂ ನಮ್ಮ ಮೂಳೆ ಮತ್ತು ಹಳ್ಳಗಳಲ್ಲಿ ಸಂಗ್ರಹವಾಗಿರ್ತದೆ. ಉಳಿದಂತ ಶೇಕಡಾ 1% ರಕ್ತ ಹೆಪ್ಪುಗಟ್ಟಲು ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ, ಮತ್ತು ಸ್ನಾಯುಗಳ ಸಂಕೋಚನ ಅಂತ ಹೇಳಿದೆಲ್ಲ ಮಸಲ್ ಕಾಂಟ್ರಾಕ್ಷನ್ ಮತ್ತು ಹೃದಯದ ಬಡಿತ ನಿಯಂತ್ರಣಕ್ಕೆ ಬಳಕೆ ಆಗ್ತದೆ. ಈಗ ವಯಸ್ಸಾದಂತೆ ಮೂಳೆಗಳಿಂದ

0: ಕ್ಯಾಲ್ಸಿಯಂ ಕ್ಷೀಣಿಸೋದು ಅಂದ್ರೆ ಕಡಿಮೆ ಆಗೋದು, ಮತ್ತು ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ಕಾಪಾಡಲಿಕ್ಕೆ ನಾವು ಆಹಾರದ ಮೂಲಕ ಸುಣ್ಣಾಂಶವನ್ನು ಪಡೆಯುವುದು ಅನಿವಾರ್ಯ. ಈಗ ನಮ್ಮ ಭಾರತದಲ್ಲಿ ನೋಡಿದ್ರೆ ವಯಸ್ಸಾದ ಮಹಿಳೆಯರಲ್ಲಿ ಈ ಸುಣ್ಣಾಂಶದ ಕೊರತೆ ಅಥವಾ ಕ್ಯಾಲ್ಸಿಯಂ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದೊಂದು ಸವಾಲಾಗಿದೆ ನಮಗೆ. ಈಗ 80%ಕ್ಕಿಂತ ಹೆಚ್ಚು ಮನೋವಿರಾಮ ಅಂದ್ರೆ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೀವಿ ಅಥವಾ ಋತುಬಂಧ ಅಂತ ಹೇಳ್ತೀವಿ ಹೊಂದಿದಂತ ಮಹಿಳೆಯರು ತಮ್ಮ ಆಹಾರದಲ್ಲಿ ಅಗತ್ಯಕ್ಕೆ ಬೇಕಾಗುವಂತ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ತೆಗೆದುಕೊಳ್ತಾ ಇಲ್ಲ ಅಂತ ಸಾಕಷ್ಟು ನಮ್ಮ ಅಧ್ಯಯನದಿಂದ ಕಂಡು ಬರ್ತಾ ಇದೆ. ದೇಹದಲ್ಲಿ ಈ ಮೂಳೆಗಳ ಸಾಂದ್ರತೆ ಕಾಪಾಡಲಿಕ್ಕೆ ಮತ್ತು ನರಮಂಡಲದ ಕಾರ್ಯಕ್ಷಮತೆಗೆ ಕ್ಯಾಲ್ಸಿಯಂ ತುಂಬಾ ಅಗತ್ಯ ಅಂತ ಹೇಳಿದೆ. ಆದ್ರೆ ಭಾರತೀಯ ಹಿರಿಯ ಮಹಿಳೆಯರಲ್ಲಿ ಇದರ ಕೊರತೆ ಒಂದು ಆತಂಕಕಾರಿಯಾಗಿ ಹೆಚ್ಚಾಗ್ತಾ ಇದೆ. ಎಷ್ಟು ಅಂದ್ರೆ ಶೇಕಡ 30-50% ಮಹಿಳೆಯರು 50 ವರ್ಷ ಮೇಲ್ಪಟ್ಟ ನಂತರ ಈ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆಗಳ ತೊಳ್ಳು ಅನ್ನೋ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಈಗ ನಾವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ 3.5 ಬಿಲಿಯನ್ ಜನರು ಕ್ಯಾಲ್ಸಿಯಂ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನವರು ಎಲ್ಲಿದ್ದಾರೆ ಅಂದ್ರೆ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ. ಈಗ ನಿಮ್ಗೆಲ್ಲ ಗೊತ್ತಿದ್ದಂಗೆ ಗ್ರಾಮೀಣ ಪ್ರದೇಶ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ, ನಾವು ಹಾಲಿನಲ್ಲಿ 1 ಅಂತ ಹೇಳ್ತೀವಿ. ಆದ್ರೂ ಕೂಡ ಹಾಲು ಸೇವನೆ ಅವರು ಕಡಿಮೆ ಮಾಡ್ತಾರೆ, ಅಂದ್ರೆ ಡೇರಿಗಳಿಗೆ ಹಾಕ್ಬಿಡ್ತಾರೆ. ಇದರಿಂದ ಅವರಲ್ಲಿ ಹೈಪೋಕ್ಯಾಲ್ಸಿಮಿಯಾ ಅಂದ್ರೆ ಕ್ಯಾಲ್ಸಿಯಂ ಕೊರತೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಈಗ ಆರೋಗ್ಯವಂತ ಹಿರಿಯ ಮಹಿಳೆಯರಿಗೆ ದಿನಕ್ಕೆ 1200 ಮಿಲಿಗ್ರಾಂ ಕ್ಯಾಲ್ಸಿಯಂ ಬೇಕು ಅಂತ ಹೇಳಿದೆ. ಇದು ಚೆನ್ನಾಗಿ ಹೀರ್ಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ವಿಟಮಿನ್ ಡಿ ಅಂದ್ರೆ ಜೀವಸತ್ವ ಡಿ 800 ಇಂಟರ್ನ್ಯಾಷನಲ್ ಯೂನಿಟ್ ಬೇಕಾಗುತ್ತೆ. ಇದು ನಮ್ಮ ಸೂರ್ಯ ಕಿರಣದಲ್ಲಿ ಸಿಗುತ್ತೆ ಮತ್ತು ಅಣಬೆ ಇರ್ಬೋದು ಮೀನು ಅದರಲ್ಲಿ ನಮಗೆಲ್ಲ ವಿಟಮಿನ್ ಜಿ ಸತ್ವ ಸಿಗುತ್ತೆ. ಇನ್ನೊಂದು ವಿಶೇಷತೆ ಅಂದ್ರೆ ಈ ಕ್ಯಾಲ್ಸಿಯಂ ನಮ್ಗೆ ದಿನನಿತ್ಯ ಏನ್ 1200 ಮಿಲಿಗ್ರಾಂ ಬೇಕು ಅಂತ ಹೇಳಿದ್ವಲ್ಲ, ಅದು ಒಂದೇ ಬಾರಿಗೆ ತಗೊಂಡ್ರೆ ನಮ್ಮ ದೇಹ ಹೀರ್ಕೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಹೀರ್ಕೊಳ್ಳೋ ಅಂತ ಕೆಪಾಸಿಟಿ ಎಷ್ಟು ಅಂದ್ರೆ 500 ಮಿಲಿಗ್ರಾಂ ಅಷ್ಟೇ. ಹಾಗಾಗಿ ನಾವೇನು 1200 ಮಿಲಿಗ್ರಾಂ ನಮ್ ದೇಹಕ್ಕೆ ಬೇಕು ಅದನ್ನ ಹಂತ ಹಂತವಾಗಿ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಹಾರದಲ್ಲಿ ವಿಭಜಿಸಿ ತಗೊಂಡಾಗ ಮಾತ್ರ ನಮ್ಗದು ಪರಿಪೂರ್ಣವಾಗಿ ಲಭ್ಯವಾಗುವಂತದ್ದು.
1: ಅಂದ್ರೆ ನಮ್ಮ ಮಹಿಳೆಯರು ಸಾಮಾನ್ಯವಾಗಿ ಒಳಾಂಗಣ ಚಟುವಟಿಕೆಗಳಿಗೆ ಅವರು ಸೀಮಿತ ಆಗಿರ್ತಾರೆ. ಸೂರ್ಯನ ಕಿರಣಗಳಿಗೆ ಅವರು ಹೆಚ್ಚು ಒಡ್ಕೊಳ್ಳೋದಿಲ್ಲ. ಮತ್ತೆ ನಮ್ಮ ಕೊಡಗಿನಂತಹ ಜಿಲ್ಲೆಗಳಲ್ಲಿ ಈ ಸೂರ್ಯನ ಪ್ರಖರತೆ ಕಡಿಮೆ ಇರುತ್ತೆ, ಜೊತೆಗೆ ಈ ಮಳೆಗಾಲದಲ್ಲಂತೂ ಸೂರ್ಯ ಕಾಣಿಸ್ಕೊಳ್ಳೋದೇ ಅಪರೂಪ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಈ ಕ್ಯಾಲ್ಸಿಯಂ ಅಂಶದ ಕೊರತೆ ಇನ್ನೂ ಹೆಚ್ಚಾಗೋದಕ್ಕೆ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾದ್ರೆ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ನಮ್ಮ ಹಿರಿಯ ಮಹಿಳೆಯರಲ್ಲಿ ಮತ್ತು ಹಿರಿಯ ನಾಗರಿಕರಲ್ಲಿ ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ ಕಡಿಮೆ ಆಗೋದಕ್ಕೆ ಏನ್ ಕಾರಣ ಅಂತೀರಾ?
0: ಈಗ ಮುಖ್ಯವಾಗಿ ನಾನು ಇಲ್ಲಿ ಮಹಿಳೆಯರ ಬಗ್ಗೆ ಹೇಳೋದಾದ್ರೆ ಈ ಋತುಬಂಧನ ನಂತರ ಈಸ್ಟ್ರೋಜನ್ ಅಂತ ಏನು ಹಾರ್ಮೋನ್ ಇದೆ ಅದರ ಮಟ್ಟ ಕಡಿಮೆ ಆಗೋದ್ರಿಂದ ಮೂಳೆಗಳಲ್ಲಿ ಏನು ಮರು ಖನಿಜೀಕರಣ ಅಂತ ಹೇಳ್ತೀವಿ ಅಂದ್ರೆ ಕ್ಯಾಲ್ಸಿಯಂ ಡಿಪೋಸಿಷನ್ ಆಗುತ್ತೆ, ಈ ಒಂದು ಪ್ರಕ್ರಿಯೆ ಕುಂಠಿತವಾಗ್ತದೆ. ಮತ್ತೆ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಹಾರ್ಮೋನ್ ಕುಸಿತ ಆಗೋದ್ರಿಂದ ಅಸ್ಥಿ ಕ್ಷಯ ಅಂದ್ರೆ ಆಸ್ಟಿಯೋಪೊರೋಸಿಸ್ ವೇಗವಾಗಿ ನಡೆಯುತ್ತೆ, ಅಂದ್ರೆ ಮೂಳೆಗಳು ಟೊಳ್ಳಾಗೋದು ಸಾಧ್ಯತೆ ಜಾಸ್ತಿ ಆಗುತ್ತೆ. ಮತ್ತೆ ಎರಡನೇದಾಗಿ ವಿಟಮಿನ್ ಡಿ ಕೊರತೆ ನೀವು ಹೇಳಿದಂಗೆ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳದಿರೋದ್ರಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳೋಕೆ ಅಗತ್ಯವಾಗಿ ಏನ್ ವಿಟಮಿನ್ ಡಿ ಬೇಕು ಅಂತ ಹೇಳಿದೆ ಅದು ದೇಹಕ್ಕೆ ಸಿಗೋದಿಲ್ಲ. ಹಾಗಾಗಿ ಕ್ಯಾಲ್ಸಿಯಂ ಸೇವನೆ ಮಾಡಿದ್ರೂ ಕೂಡ ನಮ್ ದೇಹಕ್ಕೆ ಅದು ಸಿಗೋದಿಲ್ಲ. ಏನಂದ್ರೆ ಹಿರಿಯ ನಾಗರಿಕರಿಗೆ ಚಟುವಟಿಕೆನೆ ಕಡಿಮೆ ಆಗ್ತದೆ, ಮತ್ತೆ ಹೊರಗಡೆ ಓಡಾಟನೂ ಕಡಿಮೆ, ಮತ್ತೆ ಅದೇ ರೀತಿಯಿಂದ ನಿಮ್ಮ ಕೊಡಗು ಪ್ರದೇಶದಲ್ಲಿ ಬಿಸಿಲು ಕೂಡ ಕಡಿಮೆ ಇರೋದ್ರಿಂದ ಹೀರಿಕೊಳ್ಳಕ್ಕೆ ತೊಂದರೆ ಆಗ್ತದೆ. ಮೂರನೇದ್ದು ಏನಂದ್ರೆ ಜೀರ್ಣಾಂಗಗಳಲ್ಲಿ ದೌರ್ಬಲ್ಯ, ಅಂದ್ರೆ ವಯಸ್ಸಾದಂತೆಲ್ಲ ಹೊಟ್ಟೆಯಲ್ಲಿ ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ತೇವೆ, ಸ್ಟಾಮಕ್ ಆಸಿಡ್ ಅಂತ ಹೇಳ್ತೀವಿ, ಅದ್ರದ್ದು ಸ್ರವೀಕರ ಬಿಡುಗಡೆ ಕಡಿಮೆ ಆಗ್ತದೆ. ಈಗ ವಯಸ್ಸಾದಂತೆಲ್ಲ ಏನಂದ್ರೆ ಜೀರ್ಣಾಂಗಗಳ ದೌರ್ಬಲ್ಯ ಕಂಡು ಬರ್ತದೆ, ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಸ್ಟಾಮಕ್ ಆಸಿಡ್ ಅಂತ ಹೇಳ್ತೀವಿ, ಅದರ ಸ್ರವಿಕೆ ಕಡಿಮೆ ಆಗೋದ್ರಿಂದ ಸುಣ್ಣಾಂಶ ಹೀರಿಕೆ ಮಂದವಾಗ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಈಗ ವಯಸ್ಸಾದಂತೆಲ್ಲ ಏನೋ ನಾನಾ ಕಾರಣಗಳಿಗೆ ಔಷಧಿಯನ್ನ ತೆಗೆದುಕೊಳ್ತಾರೆ, ಈ ಔಷಧಿಯ ಪ್ರಭಾವದಿಂದ ಅಂದ್ರೆ ಅಸಿಡಿಟಿಗಾಗಿ ಬಳಸುವಂತ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಹೇಳ್ತೇವೆ, PPLS ಅಂತ ಹೇಳ್ತೀವಿ, ಅದು ಹೀರಿಕೊಳ್ಳೋದನ್ನ ತಡೆಗಟ್ಟುತ್ತದೆ. ಹಾಗಾಗಿ ಹಿರಿಯ ನಾಗರಿಕರಿಗೆ ಈ ಸುಣ್ಣಾಂಶ ಹೀರಿಕೊಳ್ಳಿಕ್ಕೆ ಇವೆಲ್ಲ ಕಾರಣಗಳು ಕಂಡು ಬರ್ತದೆ.
1: ಇನ್ನ ಮುಖ್ಯವಾಗಿ ಈ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಹಿರಿಯರಲ್ಲಿ ಕಂಡುಬರುವಂತಹ ರೋಗದ ಲಕ್ಷಣಗಳು ಯಾವ್ಯಾವು, ಮತ್ತೆ ಈ ಕ್ಯಾಲ್ಸಿಯಂ ಕೊರತೆಯಿಂದ ಆಗುವಂತಹ ತೊಂದರೆಗಳೇನೇನು ಅಂತೀರಿ?
0: ಈಗ ಮುಖ್ಯವಾಗಿ ನಾನು ಹೇಳಿದಂಗೆ ಅಸ್ಥಿ ರಂಧ್ರತೆ ಅಂತ ಹೇಳ್ತೇವೆ, ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೂಳೆಗಳ ಒಳಗಿನಿಂದ ಟೊಳ್ಳಾಗೋದ್ರಿಂದ ಅತಿ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಪೆಟ್ಟಾದ್ರು ಮುರಿಯುವಂತ ಒಂದು ಫ್ರಾಕ್ಚರ್ ಆಗುವಂತ ಸಾಧ್ಯತೆ ಜಾಸ್ತಿ, ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ ಅದು ಕಡಿಮೆ ಆಗ್ತದೆ. ಎರಡನೇದಾಗಿ ಆಸ್ಟಿಯೋ ಮಲೇಷಿಯಾ ಅಂತ ಹೇಳ್ತೀವಿ, ಅಂದ್ರೆ ಇದರಲ್ಲಿ ಮೂಳೆಗಳು ಮೃದು ಆಗ್ತದೆ, ಹಾಗಾಗಿ ತೀವ್ರ

0: ತೀವ್ರವಾದ ಮೂಳೆ ನೋವು ಮತ್ತು ಸ್ನಾಯು ದೌರ್ಬಲ್ಯ ಉಂಟಾಗ್ತದೆ ಅಂದ್ರೆ ಮೇಲಿನ ಮೇಲೆ ಮೂಳೆಗಳ ನೋವು ಕಂಡು ಬರ್ತದೆ. ಮೂರನೇದ್ ಏನಂತಂದ್ರೆ ಸ್ನಾಯು ಸೆಳೆತ ಅಂದ್ರೆ ಮಸಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ, ಕಾಲು ಹಿಡ್ಕೊಂತು ಅಂತ ಹೇಳ್ತಾರೆ, ನರ ಹಿಡ್ಕೊಂತು ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ ಕಾಲು ಮತ್ತು ಪಾದಗಳಲ್ಲಿ ತೀವ್ರವಾದಂತ ಒಂದು ಸೆಳೆತ ಕಾಣಿಸ್ಕೊಡ್ತದೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಇದು ಲಕ್ಷಣ ಸ್ವಲ್ಪ ಕಡಿಮೆ, ಸುಲಭವಾಗಿ ಒಡೆಯುವಂತ ಉಗುರುಗಳು, ಬ್ರಿಟಲ್ ನೇಸ್ ಅಂತ ಹೇಳ್ತೀವಿ. ಮತ್ತೆ ಅತಿಯಾದ ಆಯಾಸ ಮತ್ತು ಹಲ್ಲಿನ ದೌರ್ಬಲ್ಯ ಈ ಹಿರಿಯ ನಾಗರಿಕರಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಕಂಡು ಬರುವಂತ ರೋಗ ಲಕ್ಷಣಗಳು.
1: ಅಂದ್ರೆ ಈಗ ನಾವು ಮುಖ್ಯವಾಗಿ ಈ ಕ್ಯಾಲ್ಸಿಯಂ ಕೊರತೆಯನ್ನ ನೀಗದಕ್ಕೆ ನೇರವಾಗಿ ಈ ಮಾತ್ರೆಗಳಿಗೆ ಮೊರೆ ಹೋಗೋದಕ್ಕಿಂತನೂ ನಮ್ಮಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಮೂಲಕ ಅದನ್ನ ನಾವು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಈ ಕ್ಯಾಲ್ಸಿಯಂ ಅನ್ನ ಒದಗಿಸುವಂತ ಆಹಾರದ ಮೂಲಗಳು ಯಾವ್ಯಾವು ಅಂತೀರಾ?
0: ಈಗ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಫಸ್ಟ್ ನಾವು ದಿನನಿತ್ಯ ಏನ ಏಕದಳ ಧಾನ್ಯ ಸೀರಿಯಲ್ ಮತ್ತು ಪಲ್ಸ್ ಅಂದ್ರೆ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ತೆಗೆದುಕೊಳ್ತೀವಿ. ಇದರಲ್ಲಿ ಮುಖ್ಯವಾಗಿ ಸಸ್ಯಾಹಾರ ಪದ್ಧತಿಯಲ್ಲಿ ಧಾನ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ.
1: ಹೌದು,
0: ಇವುಗಳಲ್ಲಿ ರಾಗಿ ಅತ್ಯುನ್ನತ ಸ್ಥಾನದಲ್ಲಿದೆ. ಅಂದ್ರೆ ರಾಗಿ ಫಿಂಗರ್ ಮಿಲೆಟ್ ಅಂತ ಹೇಳ್ತೀವಿ. ಇದರಲ್ಲಿ 344 ಮಿಲಿಗ್ರಾಮ್ ಪ್ರತಿ 100 ಗ್ರಾಮ್ಗೆ ಸಿಗ್ತದೆ. ಇದನ್ನ ಹಿರಿಯ ಮಹಿಳೆಯರು ರಾಗಿ ಅಂಬ್ಲಿ ಅಥವಾ ರೊಟ್ಟಿ ಉಂಡೆ ಈ ತರ ಮಾಡಿ ಅದನ್ನ ಸೇವನೆ ಮಾಡಬಹುದು. ಎರಡನೇದಾಗಿ ಈ ದ್ವಿದಳ ಧಾನ್ಯದಲ್ಲಿ ರಾಜ್ಮಾ ಅಂತ ಹೇಳ್ತೀವಿ, ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ, 260 ಮಿಲಿಗ್ರಾಮ್ ಪ್ರತಿ 100 ಗ್ರಾಮ್ ನಷ್ಟಿದೆ. ಇದು ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಎರಡನ್ನು ಒದಗಿಸುವಂತ ಒಂದು ಆಹಾರ. ಅದೇ ತರ ಉದ್ದಿನ ಬೇಳೆ, ಇದು ನಾವು ಇಡ್ಲಿ ದೋಸೆಗಂತೂ ಉಪಯೋಗ ಮಾಡೇ ಮಾಡ್ತೀವಿ. ಇದರಲ್ಲಿ 154 ಮಿಲಿಗ್ರಾಮ್ ನಷ್ಟು ಪ್ರತಿ 100 ಗ್ರಾಮ್ಗೆ ಸಿಗ್ತದೆ. ಇದು ಕೂಡ ನಮಗೆ ಹುದುಗಿಸಿದಂತ ಆಹಾರ ಮಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಗುವಂತದ್ದು. ಅಥವಾ ಚಟ್ನಿ ಪುಡಿ ಇರ್ಬೋದು, ಬೇರೆ ಬೇರೆ ಮಸಾಲೆ ಪದಾರ್ಥಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ನಾಲ್ಕನೇದು ಸೋಯಾಬೀನ್, 240 ಮಿಲಿಗ್ರಾಮ್ ನಷ್ಟು ಪ್ರತಿ 100 ಗ್ರಾಮ್ ನಲ್ಲಿ ಸೋಯಾಬೀನ್ ಅಲ್ಲಿ ಸಿಗ್ತದೆ. ಇದು ಪ್ರೋಟೀನ್ ಕೂಡ ಯಥೇಚ್ಛವಾಗಿ ಕೊಡುವಂತದ್ದು, ಅದೇ ರೀತಿಯಾಗಿ ಸುಣ್ಣಾಂಶನ್ನು ಕೊಡೋದ್ರಿಂದ ಇದು ಹಿರಿಯ ನಾಗರಿಕರಿಗೆ ಯಾರು ಮೆನೋಪಾಸ್ ಸ್ಟೇಜ್ ಅಲ್ಲಿ ಇರ್ತಾರೆ ಅವರಿಗೆ ತುಂಬಾ ಸಹಾಯಕವಾಗುತ್ತೆ. ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುವಂತ ಒಂದು ದ್ವಿದಳ ಧಾನ್ಯ.
1: ಇದು ಮುಖ್ಯವಾಗಿ ನಮ್ಮ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳಿಂದ ನಾವು ಸುಣ್ಣವನ್ನ ಅಥವಾ ಕ್ಯಾಲ್ಸಿಯಂ ಅನ್ನ ಪಡ್ಕೊಳ್ಳುವಂತ ಬಗೆ.
0: ಹೌದು.
1: ಇನ್ನ ಎರಡನೇ ವಿಧಾನ ಅಂತ ಅಂದ್ರೆ,
0: ಎರಡನೇ ವಿಧಾನ ಅಂದ್ರೆ ಹಾಲಿನ ಉತ್ಪನ್ನಗಳು. ಈಗ ನಮ್ಗೆ ಗೊತ್ತಿದ್ದಂಗೆ ಹಾಲಿನಲ್ಲಿ ತುಂಬಾ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದೆ. ಅದೇ ರೀತಿಯಾಗಿ ಈ ಹಾಲಿನಲ್ಲಿ ಇರುವಂತ ಕ್ಯಾಲ್ಸಿಯಂ ನಮಗೆ ಹೆಚ್ಚು ದೇಹಕ್ಕೆ ಸಿಗುವಂತ ರೂಪದಲ್ಲಿ ಇರುತ್ತೆ. ಅಂದ್ರೆ ಬಯೋ ಅವೈಲಬಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅದರದ್ದು ಸುಮಾರು 70-80% ಅಷ್ಟು ನಮ್ಮ ದೇಹಕ್ಕೆ ಲಭ್ಯವಾಗುವ ರೀತಿಯಲ್ಲಿ ಇರುತ್ತೆ. ಈಗ ನಾನು ಹೇಳಿದೆ ಧಾನ್ಯಗಳಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಇದೆ ಅಂತ ಹೇಳಿ, ಆದ್ರೂ ಅದರಲ್ಲಿರುವಂತ ಒಂದು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇಂದ ಅದು ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಲಭ್ಯ ಆಗೋದಿಲ್ಲ. ಆದ್ರೆ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತ ಕ್ಯಾಲ್ಸಿಯಂ ನಮ್ಗೆ ಜೈವಿಕ ಲಭ್ಯತೆ ಹೊಂದಿದ್ದು ಇದು ನಮ್ಮ ದೇಹಕ್ಕೆ ಸುಲಭವಾಗಿ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ನೀವು ಹಸುವಿನ ಹಾಲು ತಗೊಂಡ್ರೆ ಅದ್ರಲ್ಲಿ 120 ಮಿಲಿಗ್ರಾಮ್ ಪ್ರತಿ 100 ಎಂಎಲ್ ಇರುತ್ತದೆ. ಅಂದ್ರೆ ಒಂದು ಲೋಟ ಅಂದ್ರೆ ನಮ್ಗೆ ಏನಂದ್ರೆ ಅಳತೆ 250 ಮಿಲಿ ಲೀಟರ್ ನಷ್ಟು ಇರುತ್ತೆ. ಅದರಲ್ಲಿ ಸುಮಾರು 300 ಮಿಲಿಗ್ರಾಮ್ ನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಅಂದ್ರೆ ಒಂದು ಲೋಟ ನಾವು ಹಾಲು ಸೇವನೆ ಮಾಡಿದ್ರೆ ನಮಗೆ ದಿನನಿತ್ಯ ಬೇಕಾಗುವಂತ ಏನು ನಾವು 1200 ಅಂತ ಹೇಳಿದ್ರೆ ಅದ್ರ ಕಾಲ್ಭಾಗ ನಮ್ಗೆ ಒಂದು ಲೋಟ ಹಾಲಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ನಾವು ಗಟ್ಟಿ ಮೊಸರು ಅದರಲ್ಲಿ 150 ಮಿಲಿಗ್ರಾಮ್ ಸಿಗುತ್ತೆ. ಇದು ತುಂಬಾ ಒಳ್ಳೇದು, ಯಾಕಂದ್ರೆ ಹಿರಿಯರ ಕರುಳಿನ ಆರೋಗ್ಯವನ್ನು ವೃದ್ಧಿ ಮಾಡಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಪ್ರೋಬಯೋಟಿಕ್ಸ್ ಅನ್ನೋ ಒಂದು ವಸ್ತುಗಳು ಇರ್ತದೆ. ಮೂರನೇದು ನಾವು ಇತ್ತೀಚೆಗೆ ಹೆಚ್ಚಾಗಿ ನಾವು ಉಪಯೋಗ ಮಾಡ್ತಾ ಇರುವಂತ ಪನೀರು. ಸೊ ಪನೀರ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಅಂದ್ರೆ 490 ಮಿಲಿಗ್ರಾಮ್ ನಷ್ಟು ಪ್ರತಿ 100 ಗ್ರಾಮ್ ಸಿಗುತ್ತೆ. ಇದರಲ್ಲಿ ಕಬ್ಬಿನಾಂಶ, ಕಡಿಮೆ ಕಬ್ಬಿನಾಂಶ ಇರುವಂತ ಪನೀರು ನಮ್ಮ ಹಿರಿಯರಿಗೂ ಕೂಡ ತುಂಬಾ ಒಳ್ಳೇದು. ಈಗ ಏನೊಂದು 100 ಗ್ರಾಮ್ ರಾಗಿ 344 ಅಂತ ಹೇಳಿದ್ರು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪನೀರ್ 100 ಗ್ರಾಮ್ ನಲ್ಲಿ ಕ್ಯಾಲ್ಸಿಯಂ ಅನ್ನು ಪಡ್ಕೊಳ್ಬಹುದು.
1: ಅಂದ್ರೆ ಕಡಿಮೆ ಕೊಬ್ಬಿನಾಂಶ ಇರುವಂತ ಪನ್ನೀರನ್ನೇ ಬಳಸ್ಕೋಬೇಕು. ನಾವು
0: ಬಳಸ್ಕೋಬೇಕು
1: ವಿಶೇಷವಾಗಿ ನಮ್ಮ ಹಿರಿಯ ನಾಗರಿಕರು.
0: ಹಿರಿಯ ನಾಗರಿಕರು
1: ಈಗ ಕೆಲವರು ಡಾಕ್ಟರ್ ಲತಾ ಕುಲಕರ್ಣಿ ಅವರೇ ಈ ಮಜ್ಜಿಗೆಯನ್ನ ಬಳಸ್ಕೊಳ್ತಾರಲ್ಲ,
0: ಹೌದು,
1: ಅದರಲ್ಲೂ ಏನಾದರೂ ಇದು ಸಿಗ್ಬಹುದಾ?
0: ಸಿಗತ್ತೆ, ಆದ್ರೆ ಅದು ನೀರಿನಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, ಬಟ್ ಆದ್ರೂ ತುಂಬಾ ಒಳ್ಳೇದು.
1: ಯಾಕಂದ್ರೆ ಗಟ್ಟಿ ಮೊಸರು ಅಂದ್ರೆ ಅದರಲ್ಲಿ ಕೊಬ್ಬಿನಂಶ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಈಡು ಮಾಡಬಹುದು ಅನ್ನೋ ಒಂದು ಆತಂಕ ನಮ್ಮ ಹಿರಿಯ ನಾಗರಿಕರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಬೆಣ್ಣೆಯನ್ನ ತೆಗೆದು ಅವರು ಮಜ್ಜಿಗೆಯನ್ನ ಬಳಸೋದನ್ನ ನಾವು ಕಾಣಬಹುದು.
0: ಹೌದು, ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದು.
1: ಇದು ಎರಡನೇ ಒಂದು ಬಗೆಯ ಉತ್ಪನ್ನಗಳು ಅಂದ್ರೆ ಹಾಲಿನ ಉತ್ಪನ್ನಗಳು.
0: ಹೌದು,
1: ಇನ್ಯಾವ್ಯಾವ ಆಹಾರ ಪದಾರ್ಥಗಳನ್ನ ಬಳಸ್ಕೋಬಹುದು ಅಂತೀರಿ?
0: ಇನ್ನೂ ಇದೆ, ಏನಂದ್ರೆ ನಾವು ದಿನನಿತ್ಯ ಏನು ಬಳಕೆ ಮಾಡ್ತೀವಿ, ಎಣ್ಣೆ ಕಾಳು ಮತ್ತು ಒಣ ಹಣ್ಣುಗಳು, ನಟ್ಸ್ ಅಂಡ್ ಸೀಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತದೆ. ಇವುಗಳನ್ನ ಹಿರಿಯ ನಾಗರಿಕರು ಮಿತವಾಗಿ ಮತ್ತು ಪುಡಿ ಮಾಡಿ

0: ಸೇವಿಸ್ಬೇಕು. ಈಗ ಎಣ್ಣೆಕಾಳಲ್ಲಿ ಬಿಳಿ ಮತ್ತು ಕಪ್ಪೆಳ್ಳು ಕಿಸ್ಮಿಸ್ ಅಂತ ಹೇಳ್ತೀವಿ, ಇದರಲ್ಲಿ 975 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಮ್ ಸಿಗುತ್ತೆ. ಈಗ ನಾವು ಎಲ್ಲನ ಸ್ವಲ್ಪ ಹಿತಮಿತವಾಗಿ ಬಳಸ್ತೀವಿ, ಒಂದು ಸಂಖ್ಯೆ ಎಳ್ಳು ತಗೊಂಡು ಸೇವನೆ ಮಾಡಿದ್ರು ಕೂಡ ನಾವು 100 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಅದೇ ತರ ಬಾದಾಮಿ ತಗೊಂಡು ಆಲ್ಮಂಡ್ಸ್ ಅಂತ ಹೇಳಿದ್ರೆ 260 ಮಿಲಿಗ್ರಾಂನಷ್ಟು, ಇದರಲ್ಲಿ ಸ್ವಲ್ಪ ಕಂಪೇರಿಟಿವ್ಲಿ ಕಡಿಮೆ ಇದೆ. ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ 4-5 ಬಾದಾಮಿ ತಿನ್ನೋದು ತುಂಬಾ ಉತ್ತಮ. ಮತ್ತೆ ಅದೇ ತರ ಈಗೆಲ್ಲ ಕೇಳ್ಪಟ್ಟಲ್ಲಿ ಸಿಯಾಸಿಸ್, ಈ ಸಿಯಾಸಿಸ್ ಅನ್ನು ಕೂಡ ಪ್ರತಿ 100 ಗ್ರಾಮ್ಗೆ 631 ಮಿಲಿಗ್ರಾಂನಷ್ಟು ಇದೆ. ದಿನಕ್ಕೆ ಇದನ್ನ ಸೇವನೆ ಮಾಡೋ ಪ್ರಮಾಣ 15 ಗ್ರಾಮ್ಗಿಂತ ಹೆಚ್ಚಿಗೆ ಹೋಗ್ಬಾರ್ದು, ಅಂದ್ರೆ 2 ಸ್ಪೂನಷ್ಟು ನಾವು ದಿನನಿತ್ಯ ಬಳಕೆ ಮಾಡ್ತೀವಿ.
1: ಮತ್ತೆ ನಮ್ಮಲ್ಲಿ ಕಡಲೆಕಾಯಿ ಬೀಜ, ಶೇಂಗಾ ಬೀಜ ಅಂತಾರಲ್ಲ, ಅದರಲ್ಲಿ ಏನಾದರೂ ಕ್ಯಾಲ್ಸಿಯಂ ಇರುತ್ತಾ?
0: ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಸ್ವಲ್ಪ ಪ್ರಮಾಣ ಕಡಿಮೆ. ಆಮೇಲೆ ಇನ್ನೊಂದು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಸಿಯಾ ಪಿಂಚ ಅಂತ ಹೇಳಿದ ತಕ್ಷಣ ಅದನ್ನ ಬಳಕೆ ಮಾಡೋ ವಿಧಾನ ಬಹಳ ಮಹತ್ವ. ಅಂದ್ರೆ ಸಿಯಾ ಪಿಂಚ ಅಲ್ಲಿ ಏನಾಗತ್ತೆ ಅಂದ್ರೆ, ನೀವು ನೀರಿನಲ್ಲಿ ನೆನೆ ಹಾಕ್ಬೇಕ, ಅದ್ರ ಸುತ್ತಲೂ ಒಂದು ಲೋಳೆ ತರ ಒಂದು ಜೆಲ್ ಬೇಕಾಗತ್ತೆ, ಅದು ಕನಿಷ್ಠ 2 ಗಂಟೆಗಳ ಕಾಲ ನೆಂದಿರಬೇಕು. ಈಗ ಬೇರೆ ಬೇರೆ ನಾವು ನೋಡ್ತಾ ಇದ್ದೇವೆ, ಸಲಾಡ್ ಗಳ ಮೇಲೆ ಸುಮ್ನೆ ಉದುರ್ಕೋತಾರೆ, ಅದು ತಪ್ಪು. ಯಾಕೆಂದ್ರೆ ಅದು ಸರಿಯಾಗಿ ಹೈಡ್ರೇಟ್ ಆಗದಿದ್ದ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರುವಂತದ್ದು, ಗ್ಯಾಸ್ ಆಗುವಂತದ್ದು ಸಂದರ್ಭಗಳು ಜಾಸ್ತಿ, ಅದು ಒಂದು ನಾವು ಕಾಳಜಿ ವಹಿಸಬೇಕು.
1: ಇದು ಮುಖ್ಯವಾಗಿ ಎಣ್ಣೆ ಕಾಳುಗಳು ಮತ್ತೆ ಒಣ ಹಣ್ಣುಗಳ ಬಗ್ಗೆ ಆಯ್ತು.
0: ಹೌದು,
1: ಇನ್ನೇ ಆಹಾರ ಪದಾರ್ಥ ಬಳಸ್ಕೋಬಹುದು ಅಂತೀರಿ?
0: ಇನ್ನು ಹೆಚ್ಚಾಗಂದ್ರೆ ಎಲ್ಲ ಹಸಿರು ತರಕಾರಿಗಳು ವಿಶೇಷವಾಗಿ ಅಲ್ಲಿ ಸಿಗುವಂತದ್ದು, ಅದ್ರಲ್ಲಿ ಮುಖ್ಯವಾಗಿ ಅಂದ್ರೆ ನುಗ್ಗೆ ಸೊಪ್ಪು. ಹಸಿರು ತರಕಾರಿಗಳಲ್ಲಿ ವಿಶೇಷತೆ ಅಂದ್ರೆ ಕ್ಯಾಲ್ಸಿಯಂ ಜೊತೆಗೆ ಮೂಳೆಗೆ ಅಗತ್ಯವಾಗಿ ಬೇಕಾಗುವಂತ ವಿಟಮಿನ್ ಕೂಡ ಅದರಲ್ಲಿ ಇರ್ತದೆ. ಅದರಲ್ಲಿ ನಾವು ಹೇಳಬೇಕಂದ್ರೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು, 440 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಮ್ ಸಿಗತ್ತೆ. ಇದನ್ನ ಒಣಗಿಸಿ ಪುಡಿ ಮಾಡಿ ನಾವು ಸಾಂಬಾರಕ್ಕಾಗಿ ಬಳಸ್ಕೋಬಹುದು, ಇಲ್ಲಾಂದ್ರೆ ಚಟ್ನಿ ಮಾಡಬೇಕಾದ್ರೆ ಬಳಸ್ಕೋಬಹುದು. ಆಮೇಲೆ ಹಸಿರು ಸೊಪ್ಪನ್ನು ಪಲ್ಯಗಳಲ್ಲಿ ಅಥವಾ ರೊಟ್ಟಿಗಳಲ್ಲಿ ಬಳಕೆ ಮಾಡ್ಕೋಬಹುದು. ಎರಡನೇದಂದ್ರೆ ದಂಟಿನ ಸೊಪ್ಪು ಅಮರಾಂತ್ ಹೇಳ್ತೀವಿ, ಇದರಲ್ಲಿ 330 ಮಿಲಿಗ್ರಾಂ ಇದೆ. ಹಾಗೆ ಕರಿಬೇವು, ನಾವ್ ಕರಿಬೇವು ಇಲ್ಲದ ಒಗ್ಗರಣೆನ ಆಗಲ್ಲ ಅಂತ ಹೇಳ್ತೀವಿ, ಇದರಲ್ಲಿ ಮುಖ್ಯವಾಗಿ 830 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಮ್ ಸಿಗುತ್ತೆ. ಇದನ್ನ ನಾವು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದರಿಂದ ಇದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಾವು ಬಳಕೆ ಮಾಡೋದು ಅಷ್ಟೇನು, ಒಗ್ಗರಣೆಗೆ ಒಂದ್ 4 ಎಲೆ ಹಾಕ್ತೀವಿ, ಇಲ್ಲ ನಾವು ಚಟ್ನಿ ಪುಡಿಗೆ ಒಂದ್ ಸ್ವಲ್ಪ ಹಾಕ್ತೀವಿ, ಆ ರೀತಿಯಿಂದ ಕರಿಬೇವು ಕೂಡ ತುಂಬಾ ಒಳ್ಳೇದು.
1: ಇನ್ನ ಕಡಿಮೆ ಕ್ಯಾಲ್ಸಿಯಂ ಅನ್ನ ಹೊಂದಿರುವಂತ ಆಹಾರಗಳು ಯಾವ್ಯಾವು ಅಂತೀರಾ?
0: ನೋಡಿ, ಈಗ ನಾನು ಹೆಚ್ಚಿರುವಂತ ಆಹಾರಗಳನ್ನ ಹೇಳಿದೆ. ಕಡಿಮೆ ಆಹಾರ ಅಂತ ಹೇಳಿದ್ರೆ ಮೈದಾ ಮತ್ತು ಬಿಳಿ ಅಕ್ಕಿ, ಇದರಲ್ಲಿ ಸುಣ್ಣಾಂಶ ತೀರಾ ಕಡಿಮೆ ಪ್ರಮಾಣದಲ್ಲಿ ಬೇಕು. ಅಂದ್ರೆ ನಾವ್ ಏನಿಗೆ ಬೇಕರಿ ಐಟಮ್ ಉಪಯೋಗ ಮಾಡ್ತೀವಿ ಅಥವಾ ಚಪಾತಿ ಬಣ್ಣ ಸಲಾಡ್ ಆಗ್ಲಿ ಅಂತ ಮೈದಾ ಉಪಯೋಗ ಮಾಡ್ತೀವಿ, ಇದರಲ್ಲಿ ಕಡಿಮೆ. ಹಾಗೂ ಪಾಲಿಶ್ ರೈಸ್ ಬಿಳಿ ಅಕ್ಕಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕೂಡ ಕಡಿಮೆ ಇರ್ತೀವಿ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈ ಆಹಾರ ಪದಾರ್ಥ ನಾನು ಕೆಲವೊಂದೆಲ್ಲ ಮೇನು ಲಿಸ್ಟ್ ಮಾಡಿದೆ ಅಲ್ಲ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೂ ಕೂಡ ಅದರಲ್ಲಿ ಫೈಟೇಟ್ ಮತ್ತು ಆಕ್ಸಿಲೇಟ್ಸ್ ಅಂತ ಹೇಳ್ತೀವಿ, ಇವು ನಾವು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಆಹಾರಗಳಲ್ಲಿ ಫೈಟೇಟ್ ಮತ್ತು ಆಕ್ಸಿಲೇಟ್ಸ್ ಹೆಚ್ಚಾಗಿರುವಂತ ಆಹಾರಗಳಿದ್ರೆ ಅದರಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ರೂ ಕೂಡ ಅದು ದೇಹಕ್ಕೆ ಸಿಗದಂತೆ ಮಾಡ್ಬಿಡತ್ತೆ. ಅಂದ್ರೆ ಈಗ ನಾವು ಪಾಲಕ್ ಹೇಳ್ತಿದ್ದೇನೆ ಸೊಪ್ಪು, ಅಂದ್ರೆ ಪಾಲಕ್ಕಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಟೇಟ್ ಮತ್ತು ಆಕ್ಸಿಲೇಟ್ಸ್ ಇದೆ, ಸೊ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಇದ್ರೂ ಕೂಡ ಬಂದಿ ಮಾಡಿ ಅದು ನಮ್ಮ ದೇಹಕ್ಕೆ ಒದಗಲಾರದ ರೂಪದಲ್ಲಿ ಮಾಡುತ್ತೆ. ಅದಕ್ಕಾಗಿ ನಾವು ಪಾಲಕ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಕ್ಯಾಲ್ಸಿಯಂ ಸಿಗತ್ತೆ ಅನ್ನೋದು ತಪ್ಪು.
1: ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ಈ ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳುವಿಕೆಯನ್ನ ಪ್ರಚೋದಿಸುವಂತ ಪೋಷಕಾಂಶಗಳು ಯಾವ್ಯಾವು, ಮತ್ತೆ ಆ ಹೀರಿಕೊಳ್ಳುವಿಕೆಗೆ ತಡೆಯೊಡ್ಡುವಂತ ಪೋಷಕಾಂಶಗಳು ಯಾವ್ಯಾವು ಅಂತೀರಾ?
0: ಹಾ, ಈಗ ನೋಡಿ, ಇದು ಬಹಳ ಮಹತ್ವದ ಪ್ರಶ್ನೆ. ಏನಂದ್ರೆ, ನಾವು ಕ್ಯಾಲ್ಸಿಯಂ ಎಷ್ಟು ಸೇವನೆ ಮಾಡ್ತೇವೆ ಅನ್ನೋದು ಮುಖ್ಯವಲ್ಲ, ಹೌದಾ, ಅದು ನಮ್ಮ ದೇಹಕ್ಕೆ ಎಷ್ಟು ಹೀರ್ಕೊಳ್ತದೆ ಆ ರೂಪದಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಅನ್ನ ಹೆಚ್ಚು ಪ್ರಮಾಣದ ಹೀರಿಕೊಳ್ಳಿಕ್ಕೆ ಕೆಲವಾರು ಪೋಷಕಾಂಶಗಳು ಸಹಾಯಕ ಮಾಡುತ್ತವೆ. ಅವು ಯಾವು ಅಂತಂದ್ರೆ, ಒಂದು ವಿಟಮಿನ್ ಡಿ, ಅವಾಗ ಹೇಳಿದ್ವಿ ನಾನು ಕೊಲೆ ಕ್ಯಾಲ್ಸಿಫೊರಾಲ್ ಅಂತ ಹೇಳ್ತೇವೆ, ವಿಟಮಿನ್ ಡಿ 3 ಅಂತ ಹೇಳ್ತೀವಿ. ಕರಡಿನಲ್ಲಿ ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳಿಕ್ಕೆ ಇದು ಒಂದು ಪ್ರಮುಖ ವೇಗವರ್ಧಕ, ಇದು ಬೇಕೇ ಬೇಕು. ಎರಡನೇದೇನ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಮತ್ತು ಪ್ರೋಟೀನ್, ಇವು ಮೂಳೆಗಳ ಒಟ್ಟಾರ ರಚನೆಗೆ ನಮ್ಗೆ ಸಹಾಯ ಮಾಡುವಂತದ್ದು. ಅದಕ್ಕೆ ಅವಾಗ ಹೇಳಿದೆ ನಾನು, ಏನಂದ್ರೆ ಈ ಹಾಲಿನ ಪದಾರ್ಥಗಳನ್ನ ತೆಗೆದುಕೊಂಡ್ರೆ ಅಥವಾ ದ್ವಿದಳ ಧಾನ್ಯಗಳನ್ನ ತೆಗೆದುಕೊಂಡ್ರೆ ನಿಮಗೆ ಕ್ಯಾಲ್ಸಿಯಂ ಸಿಗತ್ತೆ ಮತ್ತೆ ಪ್ರೋಟೀನ್ ಸಿಗೋದ್ರಿಂದ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅಂತ. ಅದೇ ರೀತಿ ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ತಡೆಗಟ್ಟುವ ಪೋಷಕಾಂಶಗಳು ಯಾವುದು ಅಂದ್ರೆ,

0: ನಾವು ಆಹಾರ ತಗೊಂಡು ನಮ್ ದೇಹಕ್ಕೆ ಒದಗಲಾದ ರೂಪವನ್ನು ಮಾಡುವಂತ ಯಾವುದು ಅಂತ. ಮೊದಲೇದಾಗಿ ಕೆಫೇನ್, ಏನ್ ನಾವು ಚಹಾ ಮತ್ತೆ ಕಾಫಿ ಸೇವನೆ ಮಾಡ್ತೇವಲ್ಲ, ಅದು ಮಾಡಿದಾಗ ಚಹಾ ಮತ್ತು ಕಾಫಿ ಮೂತ್ರದ ಮೂಲಕ ನಮ್ ಕ್ಯಾಲ್ಸಿಯಂ ಅನ್ನು ಹೊರಗಡೆ ತಗೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಕೆಫೇನು ಇದು ಒಂದು ತಡೆ ಒಡ್ಡುವ ಪೋಷಕಾಂಶ. ಎರಡನೇದು ಉಪ್ಪು, ಸೋಡಿಯಂ. ದೇಹದಲ್ಲಿ ಸೋಡಿಯಂ ಹೆಚ್ಚಾದಾಗ ಮೂತ್ರಪಿಂಡಗಳು ಕ್ಯಾಲ್ಸಿಯಂ ಅನ್ನು ಹೊರಹಾಕ್ತವೆ. ಅದಕ್ಕೆ ಅದಕ್ಕೆ ಸಂಬಂಧ ಇದೆ. ಜಾಸ್ತಿ ಸೋಡಿಯಂ ತಗೊಂಡ್ರೆ ಸುಣ್ಣಾಂಶ ದೇಹದಲ್ಲಿ ರಿಟೆನ್ಷನ್ ಆಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಉಪ್ಪನ್ನು ಹಿತಮಿತವಾಗಿ ಬಳಕೆ ಮಾಡಬೇಕು.
1: ಇನ್ನು ಮುಖ್ಯವಾದ ಅಂಶ ಅಂದರೆ ನಮ್ಮ ಆಹಾರವೇ ಔಷಧಿ ಅಂತ ನಮ್ಮ ತಜ್ಞರು ಅಭಿಪ್ರಾಯ ಪಡ್ತಾರೆ. ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ನಾವು ಪ್ರಚೋದಿಸೋದಕ್ಕೆ ಮತ್ತು ಅದನ್ನ ಹೆಚ್ಚಿಸೋದಕ್ಕೆ ಯಾವ ರೀತಿಯಾಗಿ ನಾವು ಅಡುಗೆಯನ್ನ ಮಾಡ್ಕೋಬೇಕಾಗತ್ತೆ?
0: ಹೌದು ನೋಡಿ, ಈಗ ಕ್ಯಾಲ್ಸಿಯಂ ಎಲ್ಲ ಆಹಾರದಲ್ಲಿ ಇರುತ್ತೆ, ಆದ್ರೆ ಅದನ್ನ ನಮ್ಮ ವಿವಿಧ ಆಹಾರ ಪದ್ಧತಿಗಳ ಮುಖಾಂತರ ಕೆಲವೊಂದರಲ್ಲಿ ಸೋರಿಕೆ ಆಗತ್ತೆ, ಕೆಲವದಲ್ಲಿ ಉಳಿಕೆ ಆಗತ್ತೆ. ಅಂದ್ರೆ ಕೆಲವೊಂದೇನಂದ್ರೆ ನಮ್ ದೇಹಕ್ಕೆ ಸೇರೋದು ಬಯೋ ಅವೈಲಬಿಲಿಟಿ ಬಹಳ ಮುಖ್ಯ ಅಂತ ಅವಾಗ್ಲೇ ಹೇಳಿದೆ ನಾನು. ಈ ಕ್ಯಾಲ್ಸಿಯಂ ಆಹಾರ ಸೇವಿಸಿರೋದು ಕೆಲವು ಸಂದರ್ಭದಲ್ಲಿ ವ್ಯರ್ಥವಾಗ್ತದೆ. ನಾವು ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬೇಕು. ಯಾವ್ಯಾವ್ದು ಅಂತ ಹೇಳಿದ್ರ, ಹಬೆಯಲ್ಲಿ ಬೆಳೆಸೋದು ಬಹಳ ಉತ್ತಮ. ಅಂದ್ರೆ ಈ ಕಡುಬು, ಇಡ್ಲಿ ಆ ಕಡೆ ಎಲ್ಲ ಕಡುಬು ಮಾಡ್ತಾರ, ಕೊಟ್ಟೆ ಕಡುಬು ಆ ತರ ಏನೋ, ಅದು ಮತ್ತೆ ನುಚ್ಚುನುಂಡೆ ಈ ತರ ಏನ ಹಬೆಯಲ್ಲಿ ಏನ್ ಬೇಯಿಸ್ತೀವಲ್ಲ, ಸ್ಟೀಮಿಂಗ್ ಅಂತ ಹೇಳ್ತೀವಿ, ಇದು ತುಂಬಾ ಉತ್ತಮ. ಕೆಲವೊಂದ್ ಬಾರಿ ನಾವು ಸೊಪ್ಪು ತರಕಾರಿಗಳನ್ನ ನೀರಿನಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿದ್ರೆ ಆ ಕ್ಯಾಲ್ಸಿಯಂ ಆ ನೀರಿನಲ್ಲಿ ಕರಗಿ ಹೋಗ್ಬಿಡುತ್ತೆ. ಆ ನೀರನ್ನ ಮತ್ತೆ ಮರುಬಳಕೆ ಮಾಡ್ಕೊಂಡ್ರೆ ಉತ್ತಮ. ಅದನ್ನ ಬೆಸಿದ್ರೆ ಅದರಲ್ಲಿರುವಂತ ಕ್ಯಾಲ್ಸಿಯಂ ನೀರಿನ ಜೊತೆಗೆ ವ್ಯರ್ಥವಾಗ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಬದಲಾಗಿ ನಾವು ಕಡಿಮೆ ನೀರಿಟ್ಟು ಹಬೆಯಲ್ಲಿ ಬೇಯಿಸಿದ್ರೆ ಪೋಷಕಾಂಶಗಳು ಅದರಲ್ಲಿ ಉಳಿಯುತ್ತದೆ, ಅದೇ ರೀತಿ ಕ್ಯಾಲ್ಸಿಯಂ ಕೂಡ ಅದರಲ್ಲಿ ಉಳಿಯುತ್ತೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈ ಸೊಪ್ಪು ತರಕಾರಿಗಳನ್ನ, ಸೊಪ್ಪು ತರಕಾರಿಗಳನ್ನ ಯಾವಾಗೂ ನಾವು ಬ್ಲಾಂಚಿಂಗ್ ವಿಧಾನ ಅಂತ ಹೇಳ್ತೇವೆ, ಅಂದ್ರೆ ಕ್ವಿಕ್ ಬ್ಲಾಂಚಿಂಗ್ ವಿಧಾನದ ಮುಖಾಂತರ ಬೇಯಿಸ್ಬೇಕು ಅಂತ ಹೇಳ್ತೇವೆ. ಅಂದ್ರೆ ಸೊಪ್ಪನ್ನು ಹೆಚ್ಚತ್ತು ಬೇಯಿಸಬಾರ್ದು, ಕುದಿಯೋ ನೀರಿಗೆ ಸೊಪ್ಪನ್ನು ಹಾಕಿ ಕೇವಲ ಒಂದ್ ಎರಡು ನಿಮಿಷದಲ್ಲಿ ಹೊರತರ ಬಿಡ್ತೈತಿ. ಇದರಿಂದ ಸೊಪ್ಪನಲ್ಲಿ ಒಂದು ಕ್ಯಾಲ್ಸಿಯಂ ವಿರೋಧಿ ಅಂಶ ಕಡಿಮೆ ಆಗ್ತದೆ, ಆಮೇಲೆ ಕ್ಯಾಲ್ಸಿಯಂ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಮೂರನೇ ವಿಧಾನ ಅಂತ ಹೇಳಿದ್ರೆ ನೆನೆಸೋದು ಮತ್ತು ಕುದುಗಿಸೋದು ಅಂತ, ಅಂದ್ರೆ ಫರ್ಮೆಂಟೇಷನ್ ಅಂತ ಹೇಳ್ತೇವಲ್ಲ. ಈಗ ಇಡ್ಲಿ ದೋಸೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ದ್ವಿದಳ ಧಾನ್ಯಗಳನ್ನ ಮತ್ತೆ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ರಾತ್ರಿ ಇಡೀ ನಾವು ಹುದುಗ್ ಬರೋದಕ್ಕೆ ಇಡ್ತೀವಿ. ರಾಗಿ ಮತ್ತ ಧಾನ್ಯಗಳಲ್ಲಿ ಮತ್ತೆ ಈ ಬೀಜಗಳಲ್ಲಿ ನಾನು ಆವಾಗ್ಲೂ ಹೇಳಿದಂಗೆ ಪೈಟಿಕ್ ಆಮ್ಲ ಜಾಸ್ತಿ ಇರುತ್ತೆ, ಇದು ಕ್ಯಾಲ್ಸಿಯಂ ಅನ್ನ ದೇಹಕ್ಕೆ ಸಿಗದಂತೆ ಮಾಡುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಧಾನ್ಯಗಳನ್ನ ರಾತ್ರಿ ಇಡೀ ನೆನೆಸಿಟ್ಟು ಮೊಳಕೆ ಬರುತ್ತಿ ಅಥವಾ ಕುದುಗಿಸಿ ಮತ್ತೆ ಈ ದೋಸಾ ಇಡ್ಲಿ ಬ್ಯಾಟರ್ ಮಾಡ್ಬಿಟ್ಟು ಬಳಸೋದ್ರಿಂದ ಕ್ಯಾಲ್ಸಿಯಂ ಸುಲಭವಾಗಿ ನಮ್ಗೆ ದೇಹಕ್ಕೆ ಸಿಗುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಆದಷ್ಟು ಮೊಳಕೆ ಕಟ್ಟಿದ ಕಾಳನ್ನು ತಿನ್ನಿ ಅಂತ ಹೇಳೋದು. ಈ ಕಾಳುಗಳನ್ನ ನೀರಿನಲ್ಲಿ ನೆನೆ ಹಾಕಿದಾಗ ನೀರಿನ ಬಣ್ಣ ಒಂದು ಕಂದು ಬಣ್ಣಕ್ಕೆ ಬರುತ್ತೆ. ಇದ್ರಲ್ಲಿ ಏನಂತ ಹೇಳಿದ್ರೆ ನಮಗೆ ಆಂಟಿ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್, ಪೈಟಿಕಾಮ್ಲ ಅದು ನೀರಿನಲ್ಲಿ ಕರಗಿ ಹೋಗುವಂತದ್ದು. ಹಾಗಾಗಿ ನಮಗೆ ಪೈಟಿಕಾಮ್ಲ ಕಡಿಮೆ ಆದಾಗ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುವಂತದ್ದು.
1: ಇನ್ನ ಮುಖ್ಯವಾಗಿ ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಹೆಚ್ಚುವಂತಹ ತಂತ್ರಗಳು ಯಾವ್ಯಾವು ಅಂತೀರಾ?
0: ಇದಕ್ಕೆ ಕೆಲವೊಂದು ನಾನು ಟಿಪ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ನಿಂಬೆಹಣ್ಣಿನ ರಸ, ಈ ತರ ಮ್ಯಾಜಿಕ್ ವಿಟಮಿನ್ ಸಿ ಅಂತ ಹೇಳ್ತೀವಿ. ಇದು ಬೇಸಿ ಸೊಪ್ಪು ಅಥವಾ ನಾವೇನು ಉಪ್ಪಿಟ್ಟು ಅಥವಾ ಏನು ಅವಲಕ್ಕಿ ಅಂತ ಎಲ್ಲ ತಯಾರಿ ಮಾಡ್ಕೊಳ್ತೀವಿ, ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಬೇಕು. ಇದರಿಂದ ಆಮ್ಲೀಯತೆ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗೋದ್ರಿಂದ ವಿಟಮಿನ್ ಸಿ ಮತ್ತೆ ಕ್ಯಾಲ್ಸಿಯಂ ಅನ್ನು ದೇಹ ವೇಗವಾಗಿ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಾನು ಅವಾಗ್ಲೇ ಹೇಳಿದೆ, ಹಿರಿಯ ನಾಗರಿಕರಲ್ಲಿ ಹೊಟ್ಟೆಯಲ್ಲಿ ಏನಂದ್ರೆ ಆಸಿಡ್ ಸೆಕ್ರೇಷನ್ ಕಡಿಮೆ ಆಗಿರೋದ್ರಿಂದ ಹೀರಿಕೊಳ್ಳಿಕ್ಕೆ ಅನಾನುಕೂಲತೆ ಆಗುತ್ತೆ ಅಂತ. ಆ ಕಾರಣದಿಂದ ನಿಂಬೆ ರಸ ಬಳಕೆ ಮಾಡಿದ್ರೆ ತುಂಬಾ ಉತ್ತಮ. ಎರಡನೇದು ವಿಟಮಿನ್ ಡಿ, ಈಗಾಗ್ಲೇ ಹೇಳಿದಂಗೆ ವಿಟಮಿನ್ ಡಿ ಇಲ್ದಿದ್ರೆ ದೇಹ ಕ್ಯಾಲ್ಸಿಯಂ ಹೀರಿಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ರಿಂದ ಕ್ಯಾಲ್ಸಿಯಂ ಆಹಾರದ ಜೊತೆಗೆ ಈಗ ವಿಟಮಿನ್ ಡಿ ಇರುವಂತಹ ಆಹಾರ, ಮೊಟ್ಟೆ ಇರ್ಬೋದು, ಅಣಬೆ ಮಶ್ರೂಮ್ಸ್ ಇರ್ಬೋದು, ಅಥವಾ ಹಾಲಿನ ಉತ್ಪನ್ನಗಳನ್ನು ಸೇರಿಸಿ ಸೇವನೆ ಮಾಡಬೇಕು. ಇದರಿಂದ ನೀವು ಹಾಲಿನ ಪ್ಯಾಕೆಟ್ ಮೇಲೆ ನೋಡಿರ್ಬೋದು, ಫಾರ್ಟಿಫೈಡ್ ವಿತ್ ವಿಟಮಿನ್ ಎ ಅಂಡ್ ಡಿ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಅದ್ರ ಫಾರ್ಟಿಫಿಕೇಶನ್ ಮಾಡಿರುತ್ತಾರೆ. ಹಾಗಂದ್ರೆ ಹಾಲಿನ ಉತ್ಪನ್ನನ ಮೊಟ್ಟೆ ಅಣಬೆಯನ್ನ ಬಳಸಿಕೊಳ್ಳೋದು ಉತ್ತಮ. ಮೂರನೇದ್ ಏನಂತಂದ್ರೆ ಸೊಪ್ಪಿನಲ್ಲಿ ಚೆನ್ನಾಗಿ ಇರತ್ತೆ ಅಂತ ಹೇಳಿದ್ರೆ, ಆದ್ರೆ ಸೊಪ್ಪಿನ ಆಯ್ಕೆ ಮಾಡ್ಕೊಳ್ಬೇಕು. ಯಾವ್ದು ನಾನು ಆವಾಗ್ಲೇ ಹೇಳ್ದಂಗೆ, ಪಾಲಕ್ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಹೆಚ್ಚಿದ್ರು ಅದರಲ್ಲಿರುವಂತ ಆಕ್ಸಲೇಟ್ ಎಂಬ ಅಂಶ ಕ್ಯಾಲ್ಸಿಯಂ ದೇಹಕ್ಕೆ ಸಿಗದಂತೆ ಮಾಡುತ್ತದೆ. ಅದಕ್ಕಾಗಿ ಅದ್ರ ಬದಲಾಗಿ ನಾವು ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು, ಸಾಸಿವೆ ಸೊಪ್ಪು ಈ ತರ ಕೆಲವೊಂದು ಆಕ್ಸಲೇಟ್ ಪ್ರಮಾಣ ಕಡಿಮೆ ಇರುವಂತ ಸೊಪ್ಪು ತರಕಾರಿಗಳನ್ನ ಬಳಕೆ ಮಾಡಿದ್ರೆ ನಮ್ಗೆ ಕ್ಯಾಲ್ಸಿಯಂ ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ.

0: ಇನ್ನು ಮುಖ್ಯವಾಗಿ ನಮ್ಮ ಆಯುರ್ವೇದವನ್ನು ನಾವು ಬಹಳ ವರ್ಷಗಳಿಂದ ಅನುಸರಿಸ್ತಾ ಇದ್ದೀವಿ.
1: ಹೌದು,
0: ಈ ಆಯುರ್ವೇದದಲ್ಲಿ ಏನಾದರೂ ಈ ಕ್ಯಾಲ್ಸಿಯಂ ಕೊರತೆ ನಿವಾರಣೆಗೆ ಪರಿಹಾರಗಳು ಏನಾದರೂ ಇದಾವ?
1: ಹಾ, ಅದರಲ್ಲೂ ಕೂಡ ಕೆಲವೊಂದು ಲಿಟ್ರೇಚರ್ ಪ್ರಕಾರ ಆಯುರ್ವೇದದಲ್ಲಿ ಆಸ್ಟಿಯೋಪೊರೋಸಿಸ್ ಅನ್ನೋ ಅಸ್ಥಿ ಧಾತು ಕ್ಷಯ ಅಂತ ಕರೀತಾರೆ. ಇದನ್ನ ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಆಹಾರವನ್ನು ಅವರು ಕೂಡ ಲಿಸ್ಟ್ ಮಾಡಿದ್ದಾರೆ. ಯಾವ್ಯಾವ್ದು ಅಂದ್ರೆ ಅಶ್ವಗಂಧ ಮತ್ತು ಶತಾವರಿ. ಇವೇನಂತಂದ್ರೆ ಮೂಳೆಗಳ ಬಲವರ್ಧನೆ ಮಾಡಲಿಕ್ಕೆ ಮತ್ತೆ ಹಾರ್ಮೋನ್ ಸಮತೋಲನಕ್ಕೆ ಸಹಕಾರಿ. ಎರಡನೇದಾಗಿ ಲಕ್ಷಾದಿ ಗುಬ್ಬುಲು ಅಂತೇಳಿ, ಇದು ಕೂಡ ಮೂಳೆ ಮುರಿತ ತಡೆಯುವಂತಹ ಮತ್ತು ಕ್ಯಾಲ್ಸಿಯಂ ಹೆಚ್ಚಿಸುವಂತ ಪ್ರಸಿದ್ಧ ಒಂದು ಆಯುರ್ವೇದ ಔಷಧಿ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ಹಾಲು ಮತ್ತು ತುಪ್ಪ. ಆಯುರ್ವೇದ ಪ್ರಕಾರ ಇವು ಅತ್ಯುತ್ತಮ ರಸಾಯನ ಆಹಾರಗಳಂತ ಅವರು ಮೆನ್ಷನ್ ಮಾಡ್ತಾರೆ.
0: ಇನ್ನು ಈ ಕ್ಯಾಲ್ಸಿಯಂ ಕೊರತೆಯನ್ನ ನಾವು ನೀಗ್ಸೋದಕ್ಕೆ ಯೋಗ ಮತ್ತೆ ವ್ಯಾಯಾಮದಿಂದ ಏನಾದರೂ ಅನುಕೂಲ ಪಡ್ಕೋಬಹುದಾ?
1: ಹಾ ಹೌದು ಸರ್, ಅದು ಕೂಡ ಈಗೇನಂದ್ರೆ ದೈಹಿಕ ಚಟುವಟಿಕೆ ಇಲ್ಲದಂತ ಜೀವನ ಶೈಲಿ ಮೂಳೆಗಳ ಒಂದು ದೌರ್ಬಲ್ಯಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ನಮ್ಮ ಇತ್ತೀಚಿನ ಜೀವನ ಶೈಲಿ ತುಂಬಾ ಬದಲಾವಣೆ ಆಗಿದೆ. ಹಾಗಾಗಿ ಇದರಲ್ಲಿ ಕೆಲವೊಂದು ರೋಗ ನಿವಾರಣೆಗಾಗಿ ಯೋಗ ಮತ್ತು ವ್ಯಾಯಾಮದ ಪ್ರಯೋಜನಗಳಿವೆ ಅಂತ ಹೇಳಲಿಕ್ಕಾಗ್ತದೆ. ಮಾಡುವಂತವರು ಇದನ್ನ ನುರಿತ ತಜ್ಞರ ಕಡೆಯಿಂದ ಸಲಹೆ ಪಡೆದುಕೊಂಡು ಅವರಿಗೆ ಸೂಕ್ತವಾದಂತ ವ್ಯಾಯಾಮ ಅಥವಾ ಯೋಗಾಸನಗಳನ್ನ ಮಾಡಬಹುದು. ಅದರಲ್ಲಿ ನಾನ್ ನೋಡಿದಂಗೆ ಒಂದು ಭಾರ ಹೊರುವ ವ್ಯಾಯಾಮ ಅಂದ್ರೆ ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಇದು ಸರಳ ನಡಿಗೆ ಮೂಳೆಗಳ ಜೀವಕೋಶಗಳನ್ನ ಅಂದ್ರೆ ಆಸ್ಟಿಯೋಬ್ಲಾಸ್ಟ್ಸ್ ಅಂತ ಹೇಳ್ತೀವಿ, ಅದನ್ನು ಉತ್ತೇಜಿಸಿ ಸಾಂದ್ರತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ. ಎರಡನೇದು ಕೆಲವೊಂದು ಯೋಗಾಸನಗಳಿದೆ, ಅದರಲ್ಲಿ ತಾಡಾಸನ ಇರ್ಬೋದು, ತ್ರಿಕೋನಾಸನ ಮತ್ತೆ ಭುಜಂಗಾಸನಗಳು. ಇವು ದೇಹದ ಸಮತೋಲನವನ್ನು ಸುಧಾರಣೆ ಮಾಡ್ತವೆ. ಇದು ಹಿರಿಯರು ಆಕಸ್ಮಿಕವಾಗಿ ಬಿದ್ದು ಮೂಳೆ ಮುರ್ಕೊಳ್ಳೋದನ್ನ ಅಂದ್ರೆ ಫಾಲ್ ಪ್ರಿವೆನ್ಷನ್ ಅಂತ ತಪ್ಪಿಸಲಿಕ್ಕೆ ಸಹಾಯಕವಾಗುವುದಂತ. ಆದ್ರೆ ಇಲ್ಲಿ ಹಿರಿಯ ನಾಗರಿಕರು ಇದನ್ನ ತಮಗೆ ಯಾವುದು ಸೂಕ್ತ ಅಂದ್ರೆ ವೈಯಕ್ತಿಕವಾಗಿ ಇದರ ಸಲಹೆ ಪಡ್ಕೊಂಡು ಮುಂದುವರಿಬೇಕಂತ ಹೇಳಿಕ್ಕೆ ಇಚ್ಛಪಡ್ತೇನೆ.
0: ನಾವು ವಯಸ್ಸಾದಾಗ ಈ ಮೂಳೆ ಮುರಿತದ ಸಮಸ್ಯೆಗಳನ್ನ ಹೆಚ್ಚು ಕಾಣ್ತಾ ಇರ್ತೇವೆ. ಹಾಗಾದ್ರೆ ನಮ್ಮ ಹಿರಿಯರು ತೆಗೆದುಕೊಳ್ಬೇಕಾದಂತ ಜಾಗರೂಕತೆಗಳೇನು ಅಂತೀರಿ?
1: ಇದು ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಹಿರಿಯ ನಾಗರಿಕರು ವೈದ್ಯಕೀಯ ತಪಾಸಣೆ ಬಹಳ ಮುಖ್ಯ. ವರ್ಷಕ್ಕೊಮ್ಮೆ ಆದ್ರೂ ಅವರು ರಕ್ತದಲ್ಲಿಂದ ಕ್ಯಾಲ್ಸಿಯಂ ಮಟ್ಟ ಮತ್ತು ಡೆಕ್ಸಾ ಸ್ಕ್ಯಾನ್ ಅಂತ ಹೇಳ್ತೀವಿ, ಅದ್ರ ಮೂಲಕ ಮೂಳೆಗಳ ಸಾಂದ್ರತೆ ಪರೀಕ್ಷಿಸಿಕೊಳ್ಬೇಕು. ಅಂದ್ರೆ ಮೂಳೆಗಳು ಟೊಳ್ಳಾಗ್ತದೆ, ಮೂಳೆಗಳ ಮೆದು ಆಗ್ತದೆ ಅಂತ ಹೇಳಿದ್ದಲ್ಲ, ಬೋನ್ ಡೆನ್ಸಿಟಿ ಅಂತ ಹೇಳಿದ್ನಲ್ಲ, ಸೊ ಅದನ್ನ ನಾವು ಪರೀಕ್ಷೆ ಮಾಡಿಕೊಂಡ್ರೆ ಅದನ್ನು ತುಂಬಾ ಕಡಿಮೆ ಇದ್ರೆ ಅದಕ್ಕೆ ಸೂಕ್ತವಾದಂತ ಆಹಾರ ಅಥವಾ ಔಷಧಿಗಳನ್ನ ತೆಗೆದುಕೊಂಡು ಅದನ್ನ ಸಮ ಪ್ರಮಾಣದಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಕೆಲವೊಂದು ಪೂರಕ ಆಹಾರಗಳಿಂದ ಸಪ್ಲಿಮೆಂಟ್ಸ್, ಆಹಾರದಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಕೆಲವು ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ಅವರು ಕ್ಯಾಲ್ಸಿಯಂ ಆಹಾರದ ಮುಖಾಂತರ ಸಿಗದೇ ಇದ್ರೆ ವೈದ್ಯರ ಸಲಹೆ ಮೇರೆಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಗೊಳ್ತಾರೆ. ಅದರಲ್ಲೂ ಕೂಡ ಕ್ಯಾಲ್ಸಿಯಂ ಸಿಟ್ರೇಟ್ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ತುಂಬಾ ಉತ್ತಮ, ಯಾಕಂದ್ರೆ ಇದು ಹಿರಿಯರಲ್ಲಿ ಸುಲಭವಾಗಿ ಹೇರಿಕೊಳ್ಳಿಕ್ಕೆ ಸಹಾಯವಾಗ್ತದೆ. ಮೂರನೇದಾಗಿ ನಾನು ಆವಾಗ್ಲೇ ಹೇಳಿದೆ, ಏಕಕಾಲದ ಡೋಸ್ ನಿಯಂತ್ರಣ. ಅಂದ್ರೆ ಒಂದು ಬಾರಿ ಕೇವಲ 500 ಮಿಲಿಗ್ರಾಮ್ ನಷ್ಟು ಕ್ಯಾಲ್ಸಿಯಂ ಮಾತ್ರ ಹೀರಿಕೊಳ್ಬಹುದು ನಮ್ಮ ದೇಹ. ಆದ್ರಿಂದ ಆ ಡೋಸ್ ಅನ್ನ ಬೆಳಿಗ್ಗೆ ಮತ್ತು ರಾತ್ರಿ ಹಂಚಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಮನೆಯಲ್ಲಿ ಸುರಕ್ಷತೆ ಇರಬೇಕು, ಅಂದ್ರೆ ಸ್ನಾನಗೃಹಗಳಲ್ಲಿ ಒಂದು ಜಾರಂತ ಮ್ಯಾಟ್ ಗಳ ಹಾಕುವುದಂತ ಇರ್ಬೋದು, ಅಥವಾ ರಾತ್ರಿ ವೇಳೆಗೆ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು, ಮತ್ತೆ ತಮ್ಮ ಅನುಕೂಲಕ್ಕೆ ತಕ್ಕಾಗಿ ಕೆಲವೊಂದು ವ್ಯಾಯಾಮಗಳನ್ನು ಮಾಡ್ಕೊಳ್ಳುವಂತದ್ದಿರ್ಬೋದು. ಈಗ ಹಿರಿಯ ನಾಗರಿಕರು ಸುರಕ್ಷತೆಯನ್ನು ವಹಿಸ್ಬೇಕು, ಏನಂದ್ರೆ ಸ್ನಾನದ ಗೃಹಗಳಲ್ಲಿ ಜಾರದಂತೆ ಅವರು ಮ್ಯಾಟ್ ಹಾಕ್ಬೇಕು, ಮತ್ತೆ ರಾತ್ರಿ ವೇಳೆಯಲ್ಲಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮಾಡ್ಕೊಳ್ಬೇಕು, ಯಾಕಂದ್ರೆ ಎಡವಿ ಜಾರಿ ಬೀಳುವಂತ ಸಾಧ್ಯತೆಗಳು ಜಾಸ್ತಿ. ಇದರ ಜೊತೆಗೆ ಅವರು ಈ ಒಂದು ಸುಣ್ಣಾಂಶವನ್ನ ಒಂದೇ ಬಾರಿ ಸೇವನೆ ಮಾಡಿದಾಗೆ ಬೇರೆ ಬೇರೆ ಪೋಷಣ ಮುಖಾಂತರ ಸೇವನೆ ಮಾಡ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ಅವರು ಸೂಕ್ತವಾದಂತ ಕೆಲವೊಂದು ಪ್ರೀ ಮಿಕ್ಸಸ್ ಮಾಡಿಟ್ಕೊಳ್ಬಹುದು, ಕೆಲವೊಂದು ಉಂಡೆಗಳನ್ನ ಮಾಡಿಟ್ಕೊಂಡು ರೆಡಿ ಟು ಈಟ್ ಅಂತವನ್ನ ಅವರು ಸಿದ್ಧತೆ ಮಾಡಿಟ್ಕೊಂಡ್ರೆ ಅವ್ರಿಗೆ ಬೇಕಾದಾಗ ಅದನ್ನು ಸೇವನೆ ಮಾಡ್ಲಿಕ್ಕೆ ಒಳ್ಳೇದು.
0: ಇನ್ನು ಈ ಕ್ಯಾಲ್ಸಿಯಂ ಮಾತ್ರೆಗಳಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ಉಂಟಾಗ್ತವೆ ಅಂತ ತಾವು ಹೇಳ್ತಾ ಇರ್ತೀರಾ, ಇದರ ನಿವಾರಣೆ ಹೇಗೆ ಅಂತೀರಾ?
1: ಹೌದು ಸರ್, ಇದು ಹಿರಿಯ ನಾಗರಿಕರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾತ್ರೆ ಹೆಚ್ಚಾಗಿ ತಗೊಂಡ್ರೆ ಮಲಬದ್ಧತೆ ಉಂಟಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ನಾವು ಜನರಲೈಸ್ ಆಗಿ ಹೇಳಲಿಕ್ಕೆ ಆಗಲ್ಲ, ವೈಯಕ್ತಿಕವಾಗಿ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಅವರು ಸರಿಯಾದ ಮಾತ್ರೆ ಆಯ್ಕೆ ಮಾಡ್ಕೊಳ್ಬೇಕು, ವೈದ್ಯರ ಸಲಹೆ ಪಡೆದೇ ಅವರು ಮಾತ್ರೆಗಳನ್ನ ತೆಗೆದುಕೊಳ್ಬೇಕು. ವೈದ್ಯರ ಸಲಹೆ ಪಡೆದು ಕ್ಯಾಲ್ಸಿಯಂ ಸಿಟ್ರೇಟ್ ಮಾತ್ರೆಗಳನ್ನು ಬಳಸ್ಬೇಕು. ಇದಕ್ಕೆ ಹೊಟ್ಟೆಯ ಆಮ್ಲದ ಅಗತ್ಯ ಕಡಿಮೆ ಇರೋದ್ರಿಂದ ಹಿರಿಯರಲ್ಲಿ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಮಲಬದ್ಧತೆ ಉಂಟು ಮಾಡುವುದಿಲ್ಲ. ಎರಡನೇದು ತ್ರಿಫಲಾ ಚೂರ್ಣದ ಬಳಕೆ. ರಾತ್ರಿ ಮಲಗುವ ಮುನ್ನ 1 ಚಮಚ ತ್ರಿಫಲಾ ಚೂರ್ಣವನ್ನು ಉಗುರು ಬೆಚ್ಚಗೆ ನೀರಿನಲ್ಲಿ ಸೇವನೆ ಮಾಡುವುದರಿಂದ ಕರುಳಿನ ಚಲನೆ

0: ತಡವಾಗಿ ಮಲಬದ್ಧತೆ ನಿವಾರಣೆ ಆಗುತ್ತೆ. ಮೂರನೇದ್ ಏನಂತ ಹೇಳಿದ್ರೆ ನೀರಿನ ಪ್ರಮಾಣ. ಹಿರಿಯ ನಾಗರಿಕರು ಕ್ಯಾಲ್ಸಿಯಂ ಮಾತ್ರೆ ತಗೊಳ್ಳುವಂತವರು ದಿನಕ್ಕೆ ಕನಿಷ್ಠ 2-2.5 liter ನೀರು ಕುಡಿಯೋದು ಕಡ್ಡಾಯ. ಯಾಕಂದ್ರೆ ವಯಸ್ಸಾದ ನಂತರ ಎದ್ದೋಗಿ ತಗೊಳ್ಳಕ್ಕೆ ಕೆಲವೊಂದು ಬಾರಿ ಬೇಸರವಾಗುತ್ತೆ ಅಥವಾ ನೀರು ಕುಡಿಬೇಕಂತ ಅವ್ರಿಗೆ ಅನ್ಸೋದಿಲ್ಲ. ಆದ್ರೂ ಕೂಡ ಅವರು ನಿಯಮಿತವಾಗಿ ಒಂದು ರೂಢಿ ಮಾಡಿಕೊಂಡು ದಿನಕ್ಕೆ 2-2.5 liter ನೀರನ್ನ ಕುಡಿಲಿಕ್ಕೆ ಅಭ್ಯಾಸ ಮಾಡ್ಕೊಳ್ತಾರೆ.
1: ಒಟ್ಟಾರೆ ಕ್ಯಾಲ್ಸಿಯಂ ಪೋಷಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿರಿಯ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ತಾವು ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ?
0: ಕ್ಯಾಲ್ಸಿಯಂ ಹಿರಿಯ ಮಹಿಳೆಯರಿಗೆ ಆರೋಗ್ಯದ ಒಂದು ಮೂಲ ಸ್ತಂಭ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ನಮ್ಮ ಒಂದು ದೈಹಿಕ ಚಲನವಲನೆಗೆ ಸಹಾಯಕವಾಗುವಂತದ್ದು, ಮತ್ತೆ ನಮ್ಮ ಸಂದೇಶಗಳನ್ನ ರವಾನೆ ಮಾಡ್ಲಿಕ್ಕೆ ಇರ್ಬೋದು, ಹಾಗೆ ನಮ್ಮ ಒಂದು ಮೂಳೆಗಳ ಗಟ್ಟಿತನ ಮತ್ತೆ ಹೃದಯ ಆರೋಗ್ಯ ಇದು ತುಂಬಾ ಮುಖ್ಯ. ಇದಕ್ಕೆಲ್ಲದಕ್ಕೂ ಮೂಲವಾಗಿ ನಮಗೆ ಕ್ಯಾಲ್ಸಿಯಂ ಬೇಕೇ ಬೇಕು. ಹಾಗಾಗಿ ನಾ ಹಿರಿಯ ನಾಗರಿಕರಿಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಹಿರಿಯ ನಾಗರಿಕರು ಸೂಕ್ತ ಆಹಾರಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು, ಮತ್ತೆ ಆಹಾರ ಸೇವನಾ ಕ್ರಮವನ್ನು ನಿಯಮಬದ್ಧವಾಗಿ ಮಾಡ್ಕೊಳ್ಬೇಕು. ಆಯುರ್ವೇದ ಔಷಧಿ ಬಳಕೆ ಮಾಡ್ಕೊಳ್ಬಹುದು, ಅಂದ್ರೆ ಅದು ವೈದ್ಯರ ಸಲಹೆ ಮೇರೆಗೆ. ಹಾಗೆ ನಿಯಮಿತವಾಗಿ ಕೆಲವೊಂದು ಯೋಗಾಭ್ಯಾಸ ಮತ್ತು ಸಾಧ್ಯವಾದಷ್ಟು ಸೂರ್ಯ ಬೆಳಕಿಗೆ ಪ್ರಕೃತಿ ಚಿಕಿತ್ಸೆ ಮತ್ತೆ ಸರಿಯಾದ ಅಡುಗೆ ವಿಧಾನಗಳನ್ನ ಪಾಲಿಸೋದ್ರಿಂದ ನಾವು ಕ್ಯಾಲ್ಸಿಯಂ ಕೊರತೆಯನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು, ಹಾಗೂ ಕ್ಯಾಲ್ಸಿಯಂ ಕೊರತೆಯಿಂದ ಮುಕ್ತಿ ಪಡೆದು ಆರೋಗ್ಯಕರ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹಿರಿಯ ನಾಗರಿಕರು ತಮ್ಮ ಆರೋಗ್ಯದ ಕಡೆಗೆ ತುಂಬಾ ಗಮನ ಕೊಡಬೇಕು, ಹಾಗೂ ಹಿರಿಯ ನಾಗರಿಕರು ಸುಲಭವಾಗಿ ಸಿಗುವಂತಹ ಹಾಲು, ಹಾಲಿನ ಪದಾರ್ಥ, ಪನ್ನೀರು, ಮೊಸರು, ಮಜ್ಜಿಗೆಯನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು. ಯಾಕಂದ್ರೆ ಇದರಲ್ಲಿರುವಂತಹ ಸುಣ್ಣಾಂಶ ಹೆಚ್ಚಿನ ಪ್ರಮಾಣದಲ್ಲಿದ್ದು ಅದು ದೇಹಕ್ಕೆ ಸುಲಭವಾಗಿ ಸಿಗುವಂತ ಮತ್ತು ಜೀರ್ಣವಾಗುವಂತ ರೀತಿಯಲ್ಲಿ ಇದೆ, ಹಾಗೂ ಇದು ಸೇವನೆ ಮಾಡಲಿಕ್ಕೂ ಸೂಕ್ತ. ಇದಕ್ಕೆ ಯಾವುದೇ ಹೆಚ್ಚಿನ ಒಂದು ಶ್ರಮ ಬೇಕಾಗಿಲ್ಲ. ಹಾಗಾಗಿ ಈ ಒಂದು ವಿವಿಧ ರೀತಿಯ ಕ್ಯಾಲ್ಸಿಯಂ ಪಡೆದುಕೊಳ್ಳೋದು ಮತ್ತೆ ಅದನ್ನ ಸೇವನೆ ಮಾಡುವಂತದ್ದು, ಮತ್ತೆ ಬಿಸಿಲಿಗೆ ಒಡ್ಕೊಳ್ಳುವಂತದ್ದು, ಹಾಗೆ ಒಂದು ಸರಳವಾದಂತ ಯೋಗಾಭ್ಯಾಸನ ಅನುಸರಣೆ ಮಾಡಿ ಹಿರಿಯ ನಾಗರಿಕರು ಕ್ಯಾಲ್ಸಿಯಂ ಕೊರತೆ ಹೆಚ್ಚಾಗಿ ಕಂಡು ಬರುತ್ತಿರುವುದರಿಂದ ಅದರ ಒಂದು ಸಮರ್ಪಕವಾದ ನಿರ್ವಹಣೆ ಮಾಡಿಕೊಂಡು ಆರೋಗ್ಯವಂತ ಜೀವನ ನಡೆಸಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.
1: ಆತ್ಮೀಯ ಕೇಳುಗರೆ, ಈ ಕ್ಯಾಲ್ಸಿಯಂ ಪೋಷಕಾಂಶದ ಮಹತ್ವದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845674419. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845674419. ತುಂಬ ಸಂತೋಷ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ತಾವಿದುವರೆಗೂ ನಮ್ಮ ಹಿರಿಯ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಅಂಶದ ಪ್ರಾಮುಖ್ಯತೆ ಮತ್ತು ಹಿರಿಯ ನಾಗರಿಕರಿಗೆ ಕ್ಯಾಲ್ಸಿಯಂ ಪೋಷಕಾಂಶ ಎಷ್ಟರ ಮಟ್ಟಿಗೆ ಅಗತ್ಯ, ಇದನ್ನು ಹೇಗೆ ಅವರು ಪಡ್ಕೋಬಹುದು, ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಒಂದು ವಿಚಾರಗಳನ್ನು ಸಾಕಷ್ಟು ವಿವರವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಬೆಂಗಳೂರಿಂದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂವಾದವನ್ನ ಕೇಳಿದಿರಿ. ಇವರೊಂದಿಗೆ ಸಂವಾದವನ್ನ ನಡೆಸಿದವರು ಪಿಎಂ ಜಗದೀಶ್. ಇದು ಇಂದಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮ.

0: ಸಮಗ್ರ ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕೇಳುವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಎಲ್ಲ ಕೆಳಗರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0827222258. ಮೊದಲ ಕರೆ ಯಾರು ಎಲ್ಲಿಂದ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೇಳಿಬ್ರಿ. ದಿನದ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದಾರೆ
1: ಹಲೋ,
0: ನೋಡೋಣ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಯಾರು?
1: ಮಂಗಲ.
0: ಈಶ್ವರ ಮಂಗಲದಿಂದ? ಕೇಳ್ತಿದ್ರೆ, ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಇದೆ. ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರು ಈಶ್ವರ ಮಂಗಲದಿಂದ ಪುಷ್ಪ.
0: ಪುಷ್ಪ ಅವರೇ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೆ ಸರ್.
0: ಇವತ್ತಿನ ದಿನ ಹೇಗಿತ್ತು? ಏನೆಲ್ಲ ಮಾಡಿದ್ರಿ?
1: ತೊಂದರೆ ಇಲ್ಲ, ಪರವಾಗಿಲ್ಲ.
0: ಮನೆಯಲ್ಲೇ ಇದ್ರಿ?
1: ಹೌದು ಸರ್, ಮನೆಯಲ್ಲಿ ಮನೆ ಕೆಲಸ.
0: ಹೇಗಿದೆ ಆ ಕಡೆ ವಾತಾವರಣ ಎಲ್ಲ? ಮಳೆ ಕಮ್ಮಿ ಆಗಿದೆಯಾ, ಬಿಸಿಲಿದೆಯಾ?
1: ಒಂದು ವಾರ ಆಯ್ತು ಸರ್ ಬಿಸಿಲು.
0: ಮಧ್ಯದಲ್ಲಿ ಮಳೆ ಬರಲೇ ಇಲ್ಲ.
1: ಇಲ್ಲ.
0: ಕೃಷಿಗೆಲ್ಲ ಹೇಗೆ ತೊಂದರೆ ಆಗ್ತಿದ್ಯಾ, ಪರವಾಗಿಲ್ವಾ?
1: ಸ್ವಲ್ಪ ಸ್ವಲ್ಪ ತೊಂದರೆ ಉಂಟು ಸರ್.
0: ಅಡಿಕೆ ಎಲ್ಲ ಆ ಕಡೆ
1: ಉಂಟು.
0: ಹೇಗೆ, ಅದಕ್ಕೆ ಏನಾದ್ರು ಕೊಳೆ ರೋಗ ಬರ್ತಾ ಇದೆಯಾ ಮಳೆಯಿಂದಾಗಿ?
1: ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಉಂಟು ಸರ್.
0: ಅದೇ, ಒಂದೇ ಸಲಿ ಮಳೆ ಹೋದಾಗ ಹೀಗೆ ಸಮಸ್ಯೆಗಳಲ್ವಾ? ಪುಷ್ಪರೆ, ನಿಮಗೊಂದು ಪ್ರಶ್ನೆ. ಇತ್ತೀಚೆಗಷ್ಟೇ ಒಂದು ಜಾಗತಿಕ ಕ್ರೀಡಾಕೂಟ ಮುಗೀತು, ಕಾಮನ್ವೆಲ್ತ್ ಗೇಮ್ಸ್. ಈಗ ಹತ್ತಿರದಲ್ಲೇ ಮತ್ತೊಂದು ಜಾಗತಿಕ ಕ್ರೀಡಾಕೂಟ ಬರ್ತಾ ಇದೆ, ಯಾವುದು ಅಂತ ಹೇಳ್ಬೋದಾ?
1: ಕಬಡ್ಡಿ ಕ್ರೀಡೆ
0: ಅಲ್ಲ, ಕಾಮನ್ವೆಲ್ತ್ ಗೇಮ್ ತರನೇ ಮತ್ತೊಂದು ಕ್ರೀಡಾಕೂಟ ಕೂಡ ಬರ್ತಾ ಇದೆ ಸದ್ಯದಲ್ಲಿ, ಇನ್ನೊಂದು ವಾರದಲ್ಲಿಯೇ ಪ್ರಾರಂಭವಾಗ್ತಾ ಇದೆ. ಯಾವುದಿರಬಹುದು ಅಂತ
1: ಗೊತ್ತಾಗ್ತಿಲ್ಲ.
0: ನಮ್ಮ ಖಂಡ ಯಾವುದು?
1: ಏಷ್ಯಾ.
0: ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ, 20ನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ಇದೇ ಸೆಪ್ಟೆಂಬರ್ 19ರಿಂದ ಆರಂಭಗೊಂಡು ಅಕ್ಟೋಬರ್ 4ರವರೆಗೆ ನಡೀತಾ ಇದೆ. ಈ ಬಾರಿ ಜಪಾನಿನ ಐಚಿ ನಗೋಯಾ ನಗರಗಳಲ್ಲಿ ಈ ಒಂದು ಕ್ರೀಡಾಕೂಟ ಆಯೋಜನೆ ಆಗಿದೆ. ಯಾವ ಚಿತ್ರದ ಗೀತೆ ಬೇಕಾಗಿತ್ತು? ರಾಮಾಚಾರಿ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರಾಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: Thank you, sir.

0: ಕೆಳಗ್ರೆ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ ಸರ್.
0: ಸರಸ್ವತಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವು ಹುಷಾರಾಗಿದ್ದೇವೆ. ಆಯ್ತಾ ಇವತ್ತಿನ ಕೆಲಸ ಎಲ್ಲ?
1: ಇವತ್ತು ಹೋಗ್ಲಿಲ್ಲ ಸರ್, ನಾನು ಮನೆಯಲ್ಲಿ ತೋಟದ ಕೆಲಸ ಸ್ವಲ್ಪ ಬಿಸಿದಲ್ಲ.
0: ಏನು ಕೆಲಸ ಆಗ್ತಿತ್ತು? ಏನು ಕೆಲಸ ಆಗ್ತಾ ಇತ್ತು?
1: ತೋಟದಲ್ಲಿ ಸ್ವಲ್ಪ ಹುಲ್ಲೆಲ್ಲ ತೆಗಿಲಿಕ್ಕೆ ಉಂಟಲ್ಲ ಸರ್.
0: ಹಾಗೆ ಅಡಿಕೆ ಹಣ್ಣು ಹಾಕ್ತಿದ್ಯಾ? ಹಾಗೆ
1: ಅದು ಮಿಷನಿನಲ್ಲಿ ತೆಗೆಯುದು ಹುಲ್ಲನ್ನು, ಆದ್ರೆ ಅದರಲ್ಲಿ ಕಸ ಕಡ್ಡಿಗಳನ್ನೆಲ್ಲ ಅದ್ರ ಸೋಗೆ ಎಲ್ಲ ಉಂಟಲ್ಲ ಸರ್, ಅದನ್ನು ತೆಗಿಬೇಕಲ್ಲ.
0: ಗುಡಿಸಿ ಹಾಕೋದಕ್ಕೆ.
1: ಹೌದೌದು.
0: ಹೇಗಿದೆ ಫಸಲು ಮಳೆ ನಂತರ?
1: ಫಸಲು ಸಾಧಾರಣ ಉಂಟು ಸರ್. ಈ ವರ್ಷ
0: ತೊಂದರೆ ಇಲ್ಲ. ಕೆಲವು
1: ಕಡೆಯಲ್ಲಿ ಎಲ್ಲ ಬಿದ್ದಿದೆ ಸರ್. ಮತ್ತೆ ಕಾಂಡ ಕೊಲ ಎಲೆ ಚುಕ್ಕಿ ರೋಗ ಉಂಟು ಸರ್.
0: ಅದೇ ಎಲೆ ಚುಕ್ಕಿ, ಹಳದಿ ರೋಗ, ಕೊಳೆ ರೋಗ
1: ಈ ವರ್ಷ
0: ಎಲ್ಲ ಕೂಡ ಇದೆ.
1: ಅಡಿಕೆ ತೋಟ ಎಲ್ಲ ಪ್ರಯೋಜನ ಇಲ್ಲ ಸರ್. ಕಳೆದ ವರ್ಷದಿಂದ ಈ ವರ್ಷ ಎಲ್ಲ ಏನು ಪ್ರಯೋಜನ ಇಲ್ಲ ಅಂತ ಆಗ್ತದೆ.
0: ಆದರೆ ಸಮಯಕ್ಕೆ ಸರಿಯಾಗಿ ಮದ್ದು ಬಿಟ್ಟು ನಿಯಂತ್ರಣ ಮಾಡಿದವರಿಗೆ ಪರವಾಗಿಲ್ಲ.
1: ಪರವಾಗಿಲ್ಲ. ನಮ್ಮ ತೋಟದಲ್ಲಿ ಉಂಟು ಅಡಿಕೆ ತೋಟ. ಕೆಲವು ಕಡೆಯಲ್ಲಿ ಬೇಸರ ಆಗ್ತದಲ್ಲ ಸರ್. ಅವರಿಗೆ ಹೇಳ್ತೇವೆ ನಾವು ಈ ಮದ್ದನ್ನು ಬಿಡಿ ಅಂತ. ಒಮ್ಮೆ ಬಿಡ್ತಾರೆ, ಮತ್ತೆ ಸುಮ್ಮನೆ ಇರ್ತಾರೆ. ಹಾಗೆ ಮಾಡಿದ್ರೆ ಆಗುದಿಲ್ಲ ಅಲ್ಲ ಸರ್.
0: ಕೆಲವು ಸಂದರ್ಭದಲ್ಲಿ ಕಾರ್ಮಿಕರ ಕೊರತೆ, ಸಮಯದ ಅಭಾವ ಕೂಡ ಆಗುತ್ತೆ. ಮದ್ದು ಬಿಡೋ ಟೈಮಿಗೆ ಮಳೆ ಬಂದರೂ ಕೂಡ ಕಷ್ಟನೇ. ಹಾಗೂ
1: ಈಗ ಮಳೆ ಇಲ್ಲಲ್ಲ ಸರ್. ಈಗ ಸ್ವಲ್ಪ ಕೆಲವರು ಬಿಟ್ಟಿದ್ದಾರೆ ಮದ್ದು. ಇನ್ನೆಂತ ಬರುವ ವರ್ಷಕ್ಕೆ ಆಗ್ಬೋದು ಅಷ್ಟೇ.
0: ಅದೇ ಅದೇ. ಹಾಗೆ ನಿಮ್ಗೊಂದು ಪ್ರಶ್ನೆ.
1: ಹೇಳಿ ಸರ್.
0: ಬಿಳಿ ಕಲ್ಲಿದ್ದಲು ಅಂತ ಯಾವ ವಸ್ತುವನ್ನ ಕರೀತಾರೆ?
1: ವಜ್ರವ ಸರ್?
0: ಅಲ್ಲ, ಇದು ಹೆಚ್ಚಾಗಿ ಅಣು ಸ್ಥಾವರಗಳಲ್ಲಿ ಇದು ಬಳಕೆ ಆಗುತ್ತೆ.
1: ಪಾದರಸವ?
0: ಅಲ್ಲ, ಯುರೇನಿಯಂ.
1: ಯುರೇನಿಯಂ
0: ಯುರೇನಿಯಂ ಅನ್ನುವಂಥ ಒಂದು ವಸ್ತು ಇದು ನಿಮ್ಮ ಅಣು

0: ಸ್ಥಾವರಗಳಲ್ಲಿ ಶಕ್ತಿ ಉತ್ಪಾದನೆಗೆ ಬಳಸುವಂಥ ಒಂದು ವಸ್ತು, ಇದನ್ನ ಬಿಳಿ ಕಲ್ಲಿದ್ದಲು ಅಂತ ಕರೀತಾರೆ.
1: ಗೊತ್ತಾಯ್ತು ಸರ್.
0: ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಮಸಣದ ಹೂ ಚಿತ್ರದಿಂದ ಕನ್ನಡ ನಾಡಿನ ಕರಾವಳಿ ಅಂತ ಒಂದು ಹಾಡು ಉಂಟಲ್ಲ ಸರ್,
0: ಸರಿ, ನಿಮ್ಮ ನೆಚ್ಚಿನ
1: ಹಾಗೆ.
0: ಗೀತೆ ಬರ್ತಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ನಮಸ್ತೆ.

ಆಕಾಶವಾಣಿ ಮಡಿಕೇರಿ. ಸಮಯ ಈಗ 6:10. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾ ಲೋಕ, ಅಂತಾರಾಷ್ಟ್ರೀಯ ಅಥ್ಲೀಟ್ ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶನ್ ಅವರೊಂದಿಗೆ ಸಂವಾದ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧನಂಜಯ್ ಹೆಗಡೆ ಅವರಿಂದ ಹಾಡುಗಾರಿಕೆ ಕೇಳುವಿರಿ, 10:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಗೀತ ಚಂದ್ರಿಕೆ. ನಾಳಿನ ಪ್ರಸಾರದಲ್ಲಿ 6:10 ಉದಯ ರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಸುಶೀಲಾ ಸೋಮಶೇಖರ್, 6:35 ರೈತರಿಗೆ ಸಲಹೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35 ಕನ್ನಡ ಚಲನಚಿತ್ರ ಗೀತೆಗಳು, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಓದು ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಬೆಂಗಳೂರು ಕೇಂದ್ರದಿಂದ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿಯ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್

ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಬೆಂಗಳೂರು ಕೇಂದ್ರದಿಂದ ವಿಶ್ವ ಆತ್ಮಹತ್ಯೆ ತಡೆ ದಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:30 ಚಿತ್ರಚಿತ್ತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ಎನ್ ತ್ಯಾಗರಾಜನ್ ಮತ್ತು ಆರ್ಎನ್ ತಾರನಾಥನ್ ಅವರಿಂದ ಯುಗಳಗೀತೆ ಕೇಳುವಿರಿ. 10:30 ಗಾನ ಭಜಾನ. 11:00 ಗಾನ ಡಂಗೂರ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ. ವಿಘ್ನ ವಿನಾಶಕ ವಿನಾಯಕ. ನಿರ್ವಹಣೆ ಸುಜಾತ ಹೆಫ್ ತಳವಾರ್. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. ಆರೋಗ್ಯ ಮತ್ತು ಆಹಾರ ಕುರಿತು ವಿಜಯಪುರ ಬಿಎಲ್ಡಿ ಆಸ್ಪತ್ರೆಯ ಪ್ರಾಧ್ಯಾಪಕಿ ಡಾ ಜ್ಯೋತಿ ಕೋದ್ನಾಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ಎನ್. 11:00 ಬೆಂಗಳೂರು ಕೇಂದ್ರದಿಂದ

0: ಮಂಗಳವಾರ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಆರೋಗ್ಯ ಮತ್ತು ಆಹಾರ ಕುರಿತು ವಿಜಯಪುರ ಬಿಎಲ್ಡಿ ಆಸ್ಪತ್ರೆಯ ಪ್ರಾಧ್ಯಾಪಕಿ ಡಾಕ್ಟರ್ ಜ್ಯೋತಿ ಕೋದ್ನಾಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ಎನ್. 1:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ 1:30 ಪ್ರಚಲಿತ. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಕೊಡಗಿನ ಜಾನಪದ ಹಾಡುಗಳು. 4:30 ನೆನಪು ನಿನಾದ. 5:00 ಕೊಡವಸಿರಿ. ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಬಾಳಿಯಾಡ ದಿವ್ಯಾ ಮಂದಪ್ಪ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಏಲಕ್ಕಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರ್ವಾಲಯ ಎನ್ಎ ಪೂವಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಎಣಿಕೆ ರಚನೆ ವೈಕೆ ಸಂಧ್ಯಾ ಶರ್ಮಾ ನಿರ್ದೇಶನ ಎಆರ್ ಗೋಪಾಲ್ ನಾಯ್ಕ. 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶ್ರಿಹಾಳ್. 10:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಗೀತಾ ಚಂದ್ರಿಕೆ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. The Union Cabinet, chaired by Prime Minister Narendra Modi, has approved 8 multi-tracking projects of the Railways Ministry at a total estimated cost of more than 20,700 crore rupees. Information and Broadcasting Minister Ashwini Vaishnav gave details of the decisions taken by the Union Cabinet during a media briefing in New Delhi today. Mr. Vaishnav said the Cabinet has approved 5 multi-tracking projects covering 17 districts across Tamil Nadu, Andhra Pradesh, Karnataka and Telangana. Mr. Vaishnav said the government has also approved 3 multi-tracking railway projects at a total estimated cost of more than 10,700 crore rupees. These projects will cover 14 districts across West Bengal, Jharkhand, Odisha, Madhya Pradesh and Chhattisgarh and will add about 656 kilometers to the existing railway network. The minister further informed that the government has decided to undertake four-laning and quadrupling of all 7 high-density railway corridors.
2: Railway ke 7 high density corridors.
3: The 7 high density railway corridors along with several other corridors that are expected to carry significant traffic in the future are being upgraded to 4 line. This also includes the Golden Quadrilateral, Delhi to Mumbai, Mumbai to Chennai, Chennai to Kolkata and Kolkata to Mumbai routes. In addition, its 2 diagonals, the Delhi to Chennai and Mumbai to Chennai routes are also being quadrupled along with the Delhi to Guwahati corridor.
1: In reply to a question on Mumbai-Ahmedabad bullet train project, Information and Broadcasting Minister informed that the bullet train service will commence next year. He said the construction work on this corridor is progressing rapidly and initially the 100-kilometer section from Surat to Vapi in Gujarat will be open. Defence Minister Rajnath Singh called on President of Sri Lanka Anurakumara Dissanayake in Colombo today and discussed the entire spectrum of the multifaceted partnership between the two countries. During the meeting, the two sides reaffirmed their commitment to work together for development of both nations while working jointly to ensure the safety, security, peace and prosperity of the region. The two sides also exchanged Memorandum of Understanding, MOU, on upgradation of L-70 guns for the Sri Lankan Air Force and cooperation between National Cadet Corps and National Defence Colleges of both countries. During the meeting, President Dissanayake reiterated that Sri Lanka would never allow its territory to be used.

0: for any activities inimical to India's security interests. Ahead of the BRICS Leaders Summit to be held in New Delhi later this week, the final BRICS Finance Ministers and Central Bank Governors meeting is taking place in Mumbai. Previously, the Finance Ministers and Governors had met in Jaipur last month. The Union Ministry of Women and Child Development launched the 9th National Nutrition Month at Varanasi in Uttar Pradesh today. Chief Minister Yogi Adityanath, along with Union Minister for Women and Child Development Annapurna Devi, inaugurated the program. Speaking on the occasion, the Union Minister said, through the 9th National Nutrition Month, the government reiterates its commitment to a well-nourished and empowered India. The BJP will launch a month-long Seva Sankalp Abhiyan from the 17th of this month to mark Prime Minister Narendra Modi's birthday and the completion of 25 years of his public life. Addressing a press conference in New Delhi today, BJP President Nitin Naveen said, Prime Minister Modi began his tenure as the Chief Minister of Gujarat in 2001. Mr. Naveen said, over the past 25 years, Prime Minister Modi has steadfastly continued his journey of service, guided by the mantra of from public service to national service. Benchmark domestic equity indices ended lower for the third consecutive session today. The Sensex plunged 813 points to close at 74,764. The Nifty also shed 204 points to settle at 23,432. India ended their campaign at Stage 3 of World Archery Para Series in Ahmedabad on a high note, winning 2 gold and 4 bronze medals. On the final day today, double Paralympics medalist Harvinder Singh and reigning world champion and world number one Sheetal Devi led India's medal charge. And with that, we end this news bulletin.
1: Akashavani Madikeri Samaya Iga Arugante Hattu Nimisha Hadinaido Sekundgalu Inumunde Jahirato.
2: ಜೊತೆಯಿದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
3: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. Save the number, save lives.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
12: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
13: ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
14: number you've dialed is currently

0: ಕಾನ್ಸ್ಟೆಂಟ್ಲಿ ಬಿಸಿ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ September 9-25 ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲಿ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
3: ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿವನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
1: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
5: ವಿಲ್ಕೋ ಗೋಲ್ಡ್, ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಹೇ, ವಾಟ್ಸ್ಆಪ್ ಓಪನ್ ಮಾಡು. ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
2: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
1: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
2: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
1: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ನಂಬರ್ 2769 ಮಡಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ 45th ವಾರ್ಷಿಕ ಮಹಾಸಭೆ ಇದೇ 11th ಶುಕ್ರವಾರ ಪೂರ್ವಾಹ್ನ 10:30 ಮಡಿಕೇರಿ ಬಾಲಭವನದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮುದ್ದಂಡ ಡಿ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಂಘದ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಪಿ ದಿಲೀಪ್ ಅವರು ಕೇಳಿಕೊಂಡಿದ್ದಾರೆ.
7: ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಇದೇ ತಿಂಗಳ 14th ಸೋಮವಾರ ಅಪರಾಹ್ನ 2 ಪೊನ್ನಂಪೇಟೆ ಕೊಡವ ಸಮಾಜ ಆವರಣದಲ್ಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಬರೆದ ಪ್ರತಿಯೊಬ್ಬ ಕೊಡವರ ಮನೆಯಲ್ಲಿ ಇರಲೇಬೇಕಾದ ಕೊಡವ ವೀರ ಜನಾಂಗದ ಅಂತರಾತ್ಮ ಹಾಗೂ ಕೊಡವ ದ ಸೋಲ್ ಅಂಡ್ ಸ್ಪಿರಿಟ್ ಆಫ್ ಎ ವಾರಿಯರ್ ರೇಸ್ ಸಂಶೋಧನಾ ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕ ಚೊಟ್ಟೆಕ್ಮಾಡ ರಾಜು ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ ಅಜಿಕುಟ್ರ ಎಸ್ ಪೊನ್ನಣ್ಣ ಗ್ರಂಥಗಳ ಬಿಡುಗಡೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ, ಕೊಡವ ಸಮಾಜ ಒಕ್ಕೂಟ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಣ್ಣ ಮಹೇಶ್ ನಾಚಯ್ಯ, ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ, ಕೊಡವ ತಕ್ಕ ಎಳ್ತಗಾರ ಕೂಟದ ಅಧ್ಯಕ್ಷ ಚಟಗಡ ರವಿ ಸುಬ್ಬಯ್ಯ ಆತಿಥ್ಯ ವಹಿಸಲಿದ್ದು, ತಾವೆಲ್ಲರೂ ಭಾಗವಹಿಸಬೇಕಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಕೋರಿದೆ.
5: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ 9844-8199.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.

0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಆಗಸ್ಟ್ 25ರಂದು ನಿಧನರಾದ ಕಾಲೂರು ಗ್ರಾಮ ಯಾಲದಾಳು ಕೆ ಉದಯ ಅವರ ತಿಥಿ ಕರ್ಮಾಂತರ ಇದೇ 10ರಂದು, ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಕಾಲೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆದಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಸುಮಿತ್ರ, ಮಗ, ಮಗಳು, ಅಳಿಯ, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
5: ನಂಬರ್ 2790 ಬೈರಂಬಾಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಒಂಟಿ ಅಂಗಡಿ, ಇದರ 45ನೇ ವಾರ್ಷಿಕ ಮಹಾಸಭೆ ಇದೇ 2026ರ ದಿನಾಂಕ 11ರಂದು ಶುಕ್ರವಾರ ಪೂರ್ವಾಹ್ನ 10:30 ಗಂಟೆಗೆ ಸರಿಯಾಗಿ ಸಂಘದ ಅಧ್ಯಕ್ಷರಾದ ಶ್ರೀ ಎಂಜಿ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಮಹಾಸಭೆಗೆ ಹಾಜರಾಗಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಬೈರಂಬಾಡ ಪ್ಯಾಕ್ಸ್ನ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಂತಿಸಿಕೊಂಡಿದ್ದಾರೆ.
0: ನಿಮ್ಮ ಹಳೆಯ ಫರ್ನಿಚರ್ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್, ಕಾಲ್ 9606048734.
6: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
7: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ಲರೂ ಕೇಳ್ತಾರೆ ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರ್ ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿವನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್. ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರ್.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ನಾನು ಲಾಸ್ಟ್ ವೀಕ್ ಗೆ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು, ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, ಯುಎಸ್ ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ.
8: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
12: ಸಿಂಚು ರೆಡಿ.

0: ಅಮ್ಮ ಎಲ್ಲಿ?
1: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
2: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
1: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
3: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
4: ಗೋಣಿಗೊಪ್ಪದ ಲೋಪಮುದ್ರಾ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಳ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರಾ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
5: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
5: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
7: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
6: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
7: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
6: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
7: ಖಂಡಿತ ಐಶು, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಸೋಮರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 14ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಯದುವೀರ್ ಚಾಮರಾಜಕೃಷ್ಣದತ್ತ ಒಡೆಯರ್, ಶಾಸಕರಾದ ಡಾಕ್ಟರ್ ಮಂತರಗೌಡ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
9: ಜಾಹೀರಾತುಗಳು ಪ್ರಸಾರವಾದವು.
10: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
11: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತ ಅಂದಾಗ ಆಗುವ ಒಂದು ಭಾವನೆ.

ಕೇಳಿದರೆ ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಜಿಲ್ಲೆಯ 5 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಹಾಗೂ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಸ್ಪರ್ಧೆಯನ್ನು ಇಲಾಖಾ ವತಿಯಿಂದ ಏರ್ಪಡಿಸಲಾಗಿದ್ದು, ಅದರಂತೆ ಬರುವ ಬುಧವಾರ ಅಂದರೆ 16 ಮಡಿಕೇರಿ ತಾಲೂಕಿಗೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಮಡಿಕೇರಿ, ಸಾಯಿ ಹಾಕಿ ಟರ್ಫ್ ಮಡಿಕೇರಿ, ಎಫ್ಎಂಸಿ ಕಾಲೇಜು ಮೈದಾನ ಇಲ್ಲಿ 16 ಮಡಿಕೇರಿ ತಾಲೂಕಿನವರಿಗೆ ಏರ್ಪಡಿಸಲಾಗಿದ್ದು, ಅದರಂತೆ 17 ಗುರುವಾರ ಕುಶಾಲನಗರ ತಾಲೂಕಿನವರಿಗೆ ಕೂಡಿಗೆಯ ಕ್ರೀಡಾಶಾಲೆ ಮೈದಾನ, ಕೂಡಿಗೆ ಹಾಗೂ ಸೈನಿಕ ಶಾಲೆ ಇಲ್ಲಿ ಏರ್ಪಡಿಸಲಾಗಿದೆ.

ಲಾಗಿದೆ ಹಾಗೂ ತಾರೀಕು 18ರಂದು ಶುಕ್ರವಾರ ಸೋಮವಾರಪೇಟೆ ತಾಲೂಕಿಗೆ ಕ್ರೀಡಾಶಾಲೆ ಮೈದಾನ ಕೂಡಿಗೆ ಹಾಗೂ ಸೈನಿಕ ಶಾಲೆ ಇಲ್ಲಿ ಏರ್ಪಡಿಸಲಾಗಿದ್ದು ಪೊನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕಿನವರಿಗೆ ತಾರೀಕು 19ರಂದು ಶನಿವಾರ ಹಾಗೂ ವಿರಾಜಪೇಟೆ ತಾಲೂಕಿನವರಿಗೆ ತಾರೀಕು 20ರ ಭಾನುವಾರ ಅರಣ್ಯ ಮಹಾವಿದ್ಯಾಲಯ ಹಾಗೂ ಜೂನಿಯರ್ ಕಾಲೇಜು ಆಟದ ಮೈದಾನ ಪೊನ್ನಂಪೇಟೆ ಇಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ತಾಲೂಕು ಮಟ್ಟದಲ್ಲಿ ಗೆದ್ದಂಥವರಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ತಾರೀಕು 24ರಂದು ಕ್ರೀಡಾಶಾಲಾ ಮೈದಾನ ಕೂಡಿಗೆ ಹಾಗೂ ಸೈನಿಕ ಶಾಲೆ ಕೂಡಿಗೆ ಮತ್ತು ಜಿಲ್ಲಾ ಕ್ರೀಡಾಂಗಣ ಮಡಿಕೇರಿ ಇಲ್ಲಿ ಆಯ್ದ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ಇದೇ ತಾರೀಕು 12ರಂದು ನಡೆಯಲಿದ್ದ ರಾಷ್ಟೀಯ ಲೋಕ್ ಅದಾಲತ್ ಅನ್ನು ತಾರೀಕು 19ಕ್ಕೆ ಮುಂದೂಡಲಾಗಿದೆ. ಅದರಂತೆ ತಾರೀಕು 19ರಂದು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಬಿಎ ಅಜರುದ್ದೀನ್. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದಲ್ಲಿ ಸೂಪರ್ ಮಾಮ್ ಅಂತ ಒಬ್ಬಳು ಇದ್ಲು. ಈಕೆಯನ್ನ ಏಕೆ ಸೂಪರ್ ಮಾಮ್ ಅನ್ನೋರು ಅಂದ್ರೆ, ಈಕೆ ವಿವಿಧ ಅವಧಿಗಳಲ್ಲಿ ಜನ್ಮ ನೀಡಿದ್ದು 29 ಮರಿಗಳಿಗೆ, ಬದುಕಿದ್ದು 25 ಮರಿಗಳು. ವಿಶ್ವದಲ್ಲಿ ಇದೇ ಫಸ್ಟು, ಇದೇ ಲಾಸ್ಟು. ಮತ್ತಾವ ಹುಲಿಗಳು ಇಷ್ಟೊಂದು ಮಕ್ಕಳನ್ನ ಹೆತ್ತು ಬಾಣಂತನಕ್ಕೆ ಹೋದ ಸಾಕ್ಷಿ ಇಲ್ಲ. ಸಾಮಾನ್ಯವಾಗಿ ಹುಲಿಗಳು ಮರಿ ಹಾಕ್ತಾ ಹಾಕ್ತಾ ದೈಹಿಕವಾಗಿ ಸುಸ್ತಾಗ್ತಾ ಹೋಗ್ತವೆ. ಇದರ ಜೀವಿತಾವಧಿ 16 ವರ್ಷ. ಇದರಲ್ಲಿ 8 ವರ್ಷ ಒಟ್ಟು 29 ಮರಿಗಳನ್ನ ಹಾಕಿದ್ದಾಳೆ ಪುಣ್ಯಾತ್ಗಿತ್ತಿ. ಕಾಡುಗಳಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆಯಾದಾಗ ಒಂದೇ ಕುಟುಂಬದ ಹುಲಿಗಳ ನಡುವೆ ಸಂತಾನೋತ್ಪತ್ತಿ ನಡೆಯುತ್ತೆ. ಆಗ ಜೀನ್ಗಳು ದುರ್ಬಲಗೊಳ್ಳೋದು ಕಾಮನ್. ಆದರೆ ಮಧ್ಯಪ್ರದೇಶದ ಪೆಂಚ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಸ್ತಾರವಾದ ಅರಣ್ಯ ಪ್ರದೇಶವಿದ್ದರಿಂದ ಈ ಕಾಲರ್ವಾಲಿ ಹುಲಿಗೆ ಬೇರೆ ಬೇರೆ ಗಂಡು ಹುಲಿಗಳೊಂದಿಗೆ ರೊಮ್ಯಾನ್ಸ್ ಮಾಡೋಕೆ ಅವಕಾಶ ಸಿಕ್ತು. ಇದೇ ಕಾಲರ್ವಾಲಿ ವರ್ಲ್ಡ್ ಫೇಮಸ್ ಆಗೋಕೆ ಕಾರಣ ಅಂತ ಸಂಶೋಧಕರು ಹುಡುಕಿದ್ದಾರೆ. ಒಂದೇ ಹುಲಿ ಇದ್ರೂ ಸಾಕು, ಕಾಡು ಮಸ್ತಾಗಿರುತ್ತೆ. ಹುಲ್ಲು ಮೇಯೋ ಜಿಂಕೆ, ಕಾಡೆಮ್ಮೆ ಅಂತ ಪ್ರಾಣಿಗಳನ್ನ ಬೇಟೆಯಾಡೋದ್ರಿಂದ ಕಾಡು ಗ್ರೀನ್ ಆಗಿರುತ್ತೆ. ಹುಲಿ ಅಂದ್ರೆ ವರ್ಷಕ್ಕೆ 80-100 ಬೇಟೆಯಾಡಬೇಕು. ಹುಲ್ಲುಗಾವಲು ಇರೋದ್ರಿಂದ ಅಂತರ್ಜಲ ಮಟ್ಟನೂ ಜಾಸ್ತಿ ಆಗುತ್ತೆ. ನದಿಗಳು ವರ್ಷವಿಡೀ ಹರಿಯುವಂತೆ ಮಾಡೋದಕ್ಕೆ ಹುಲಿ ಕಾಣಿಕೆ ಜಾಸ್ತಿ ಇದೆಯಂತೆ. ಹುಲಿ ಇರೋ ಜಾಗಕ್ಕೆ ಬೇಟೆಗಾರರು ಬರೋಕೆ ಹೆದರೋದ್ರಿಂದಾನೆ ಹುಲಿನೇ ಕಾಡಿನ ಸೆಕ್ಯೂರಿಟಿ. ಕಾಲರ್ವಾಲಿ ಹುಲಿ ಹೀಗೆ ಸೆಕ್ಯೂರಿಟಿ ಕೆಲಸ ಮಾಡಿದೆ. ಪರಿಸರ ಪ್ರಿಯರು ಕಾಲರ್ವಾಲಿ ಹೆಸರು ಹೇಳಿದ್ರೆ ಕೈ ಎತ್ತಿ ಮುಗಿಯೋದು ಇದೇ ಕಾರಣಕ್ಕೆ. ವಿದೇಶದಲ್ಲೂ ಈ ಕಾಲರ್ವಾಲಿ ಬಹಳ ಫೇಮಸ್ಸು. ಇದರ 25 ಮರಿಗಳು ಪೆಂಚ್ ಹುಲಿ ಅರಣ್ಯ ಪ್ರದೇಶ ಮಾತ್ರವಲ್ಲ, ಬೇರೆ ಬೇರೆ ಕಡೆ ಹರಡಿಕೊಂಡಿದೆಯಂತೆ. ಕಾಲರ್ ವ್ಯಾಲಿ ಸತ್ತಾಗ ಇಡೀ ಪೆಂಚ್ ರಾಷ್ಟ್ರೀಯ ಉದ್ಯಾನವನವೇ ಕಣ್ಣೀರು ಹಾಕ್ತು. ಸುತ್ತಮುತ್ತಲ ಜನರು, ಅಧಿಕಾರಿಗಳು ಎಲ್ಲ ಸೇರಿ ಕಾಲರ್ ವಾಲಿ ಹುಲಿ ಅಂತ್ಯ ಸಂಸ್ಕಾರ ಮಾಡಿದ್ರಂತೆ. ಹೈಹೀಲ್ಡ್ ಚಪ್ಪಲಿ ಹಾಕೋದು ಇವತ್ತಿನ ಸಂಸ್ಕಾರ ಆಗೋಗಿದೆ. ಹಾಗಾಗಿ ಹೈಹೀಲ್ಡ್ ಚಪ್ಪಲಿ ಅಂದ್ರೆ ಸಾಕು, ಕಿವಿಲಿ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು ಅನ್ನೋ ಹಾಡು ಕಣ್ಣ ಮುಂದೆ. ರವಿಚಂದ್ರನ್ ಅವರ ಎದುರಿಗೆ ಹೈಹೀಲ್ಡ್ ಚಪ್ಪಲಿ ಹಾಕೊಂಡು ನಡ್ಕೊಂಡು ಬರ್ತಾ ಇರೋ ಹೀರೋಯಿನ್ ಬರ್ದೇ ಇದ್ರೆ ಕೇಳಿ. ಹೈಹೀಲ್ಡ್ ಹಾಕೋದು ಪ್ರೆಸ್ಟೀಜ್, ಹೀಲ್ಡ್ ಹೆಚ್ಚಾದಷ್ಟು ಪ್ರೆಸ್ಟೀಜ್ ಜಾಸ್ತಿ ಆಗುತ್ತೆ ಅಂತ ನಂಬಿದ್ದ ಕಾಲವದು. ಕೆಲವರು ಎತ್ತರ ಮ್ಯಾಚ್ ಮಾಡೋಕು ಹೀಲ್ ಹಾಕೋತಾರೆ. ಹೀಲ್ ಚಪ್ಪಲಿನ ಮೊದಲು ತಯಾರು ಮಾಡಿದ್ದು ಗಂಡಸರಿಗಂತೆ ಅನ್ನೋ ವಿಚಾರನೇ ರಣಕೌತುಕ. 10ನೇ ಶತಮಾನದಲ್ಲಿ ಇಂದಿನ ಇರಾನ್, ಅಂದಿನ ಪರ್ಷಿಯನ್ನರು ಕುದುರೆ ಮೇಲೆ ನಿಂತು ಬೇಟೆಯಾಡೋಕೆ ಸುಲಭವಾಗಲಿ ಅಂತಲೇ ಹೀಲ್ಡ್ ಚಪ್ಪಲಿ ತಯಾರು ಮಾಡಿದ್ರಂತೆ. ಇರಾನ್ ಸೈನಿಕರು ಯುರೋಪಲ್ಲಿ ಓಡಾಡಲು ಶುರು ಮಾಡಿದ್ರು.

ಮೇಲೆ ಹೈಹೀಲ್ಡ್ ಶೂಗಳು ಅಲ್ಲಿನ ರಾಜರ ಮನೆ ಒಳಗೆಲ್ಲ ಹೆಜ್ಜೆ ಹಾಕಿದವು. ಎಷ್ಟೆಂದರೆ ಫ್ರಾನ್ಸ್ ರಾಜ ಲೂಯಿಸ್ ಹೈಹೀಲ್ಡ್ ಚಪ್ಪಲಿನ ರಾಜಪ್ರಭುತ್ವದ ಸಂಕೇತ ಮಾಡಿಬಿಟ್ಟ. ಆವಾಗಲೇ ಇದು ಮಹಿಳೆಯರ ಮನಸ್ಸೆಳೆದದ್ದು ಅನಿಸುತ್ತೆ. ವೈಯಾರಕ್ಕೆ ಇನ್ನೊಂದು ಹೆಸರು ಹೈಹೀಲ್ಡ್ ಚಪ್ಪಲಿ. ಸತ್ಯ ಏನಪ್ಪಾ ಅಂದರೆ ಹೈಹೀಲ್ಡ್ ಬೇರೆ ಕಡೆ ಹರಡೋಕ್ಕಿಂತ ಮೊದಲು ಭಾರತದಲ್ಲೂ ಇತ್ತಂತೆ. ಯುನೆಸ್ಕೋದವರು ಹೇಳೋ ಪ್ರಕಾರ 800 ವರ್ಷಗಳ ಹಿಂದೆನೆ ಕಾಕತಿಯರು ಹೈಹೀಲ್ಡ್ ಧರಿಸಿರುವ ಶಿಲಾಬಾಲಿಕೆಯರನ್ನ ಕೆತ್ತನೆ ಮಾಡಿಸಿದ್ರಂತೆ. ತೆಲಂಗಾಣದ ರಾಮಪ್ಪ ದೇವಾಲಯದ ಬಾಗಿಲಲ್ಲಿ ಬೇಕಾದಷ್ಟು ಸಾಕ್ಷಿಗಳಿವೆಯಂತೆ. ಶಿಲಾಬಾಲಿಕೆಯರು ಹೈಹೀಲ್ಡ್ ಹಾಕೊಂಡಿದ್ದಾರೆ ಅಂದರೆ ಆ ಕಾಲದ ಜನರು ಬಳಸದೇ ಇರ್ತಾರಾ? ಯುನೆಸ್ಕೋ ಅವರ ಮುಂದೇನೂ ಇದೇ ಪ್ರಶ್ನೆ ಇದೆಯಂತೆ. ಚೀನಾ ಮಂದಿ ಬಹಳ ಜಾಣರು. ಬ್ಯಾಡ್ಮಿಂಟನ್ ಶಟಲ್ ಕಾಕನ್ನ ಇವರು ಬ್ಯಾಟಲ್ಲಿ ಆಡೋಲ್ಲ, ಬದಲಿಗೆ ಕಾಲಲ್ಲಿ ಆಡ್ತಾರೆ. ಕಾಕ್ಗಿಂತ ಭಿನ್ನವಾಗಿರೋ ಪುಟಾಣಿ ಬಾಲ್ನಂತೆ ಓಡುವ ವಸ್ತುನ ಕಾಲಲ್ಲಿ ಒದೀತಾರೆ. ಹೀಗೆ ಒದೆಯೋ ಆಟಕ್ಕೆ ಅವರಿಟ್ಟ ಹೆಸರು ಜಿಯಾಂಜಿ. 4-5 ಮಂದಿ ಸೇರಿ ಆಡೋ ಆಟ, ನೋಡೋಕೆ ಚೆಂದ. ಆಟದ ಮಧ್ಯೆ ಹೊಡಿ, ಅಯ್ಯೋ, ಅಯ್ಯಯ್ಯೋ ಅಂತ ಚೀನಿ ಭಾಷೆಯಲ್ಲಿ ಎದ್ದೇಳುವ ಮಾತುಗಳು ಆಟಕ್ಕೆ ಒಂದು ಸೊಗಸನ್ನ ತಂದುಕೊಟ್ಟಿದೆಯಂತೆ. ಜಿಯಾಂಜಿ ನಿನ್ನೆ ಮೊನ್ನೆಯದಲ್ಲ, 2ನೇ ಶತಮಾನದಲ್ಲಿ ಶುರುವಾದ ಆಟ. ಆಗಿನ ಕಾಲದಲ್ಲಿ ಸೈನಿಕರು ಕಾಲಿನ ಚುರುಕುತನ ಜಾಸ್ತಿ ಮಾಡಿಕೊಳ್ಳಕ್ಕೆ ಜಿಯಾಂಜಿ ಆಟ ಶುರು ಮಾಡಿದ್ರಂತೆ. ಈಗ ಅದು ಬೆಳೆದು ಬೆಳೆದು ಜನಸಾಮಾನ್ಯರ ಕಾಲ ಕೆಳಗೆ ಬಂದು ನಿಂತಿದೆ. ಬ್ಯಾಟಿಗೂ ಒಂದು ಕಾಲ ಅಂದ್ರೆ ಕಾಕಿಗೂ ಇನ್ನೊಂದು ಕಾಲ ನೋಡಿ. ದೊಡ್ಡ ದೊಡ್ಡ ಫುಟ್ಬಾಲ್ಗಳನ್ನ ಒದೆಯುವ ಕಾಲದಲ್ಲಿ ಇಂಥ ಕಾಕನ್ನ ಒದೆಯುವುದು ಕೂಡ ಕಾಲನ ನಿರ್ಣಯ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ರಾಮ್ ಆರ್.

0: ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:35.
1: The number you've dialed is currently busy. Kindly
2: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
0: ಜಾಹೀರಾತುಗಳು ಪ್ರಸಾರವಾದವು. ಕೆಳಗುರೆ, ಇಂದು ಸಂಜೆ 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ರೈತ ಬಾಂಧವರು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ 08272222858. ಸಮಯ ಈಗ 6:37. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಕೇಳುವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ

0: 02237484 ಎಸ್ಟಿಡಿ ಕೋಡ್ ಸಂಖ್ಯೆ 080. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
4: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
3: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
4: ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್ ಬಂಗಾರಪೇಟೆ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್, ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆಯಿದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ

0: ಸ್ಥಾನಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ, ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಆಡಳಿತವು 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ದೃಢ ಸಂಕಲ್ಪದ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಾಳೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಾದಂತಹ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ, ಗೃಹ ಜ್ಯೋತಿ ಯೋಜನೆ ಮತ್ತು ವಿವಿಧ ಕ್ಷೇತ್ರದ ಕಾರ್ಮಿಕರನ್ನು ಒಳಗೊಂಡಂತೆ ಸಮಾಜದ ವಿವಿಧ ವರ್ಗಗಳ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರೊಂದಿಗೆ ನಾಳೆ ಮುಖ್ಯಮಂತ್ರಿ ಸಂವಾದ ನಡೆಸಲಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಹಣಕಾಸು ಅವ್ಯವಹಾರ ಮತ್ತು ವಿದೇಶಿ ಹೂಡಿಕೆಗಳ ತನಿಖೆಗೆ ಸಂಬಂಧಪಟ್ಟಂತೆ 9 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ಪುತ್ರಿ ಪ್ರಿಯಾಂಕಾ ಹಾಗೂ ಅವರ ಅತ್ಯಾಪ್ತರ ನಿವಾಸದ ಮೇಲೂ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶೋಧದ ವೇಳೆ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿ ಅವರನ್ನು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ತನಿಖೆಯಲ್ಲಿ ಸಾಗರೋತ್ತರ ಹೂಡಿಕೆಯ ಕುರಿತಂತೆ ಪರಿಶೀಲನೆ ನಡೆಸಲಾಗುತ್ತಿದೆ. 2 ವರ್ಷಗಳ ಹಿಂದೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಆಗಮಿಸಿದ್ದ ರುವಾಂಡಾ ನಿಯೋಗದ ಕುರಿತಂತೆಯೂ ಪರಿಶೀಲನೆ ನಡೆಯುತ್ತಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಜಾರಕಿಹೊಳಿ ಬೆಂಬಲಿಗರು ಅವರ ನಿವಾಸ ಹೊರಗೆ ಜಮಾಯಿಸಿ ಭಿತ್ತಿಪತ್ರಗಳನ್ನು ಹಿಡಿದು ಇಡಿ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಆಸ್ತಿಗಳ ಮೇಲೆ ಇಡಿ ದಾಳಿ ನಡೆಸಿರುವ ಬಗ್ಗೆ ರಾಜಕೀಯ ಪ್ರೇರಿತ ಎಂದಿರುವ ಕಾಂಗ್ರೆಸ್ ವಿರುದ್ದ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜಕೀಯ ಪ್ರೇರಿತ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ತನಿಖೆಯಿಂದ ಯಾವ ಮಾಹಿತಿ ಹೊರಬರಲಿದೆ ಎಂಬುದನ್ನು ಬಿಜೆಪಿ ಕಾಯುತ್ತಿದೆ ಎಂದು ಹೇಳಿದ್ದಾರೆ. ಇಡಿ ದಾಳಿಯು ಆಪಾದಿತ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಇಂದು ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು, ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಇಂದು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದಂತಹ ಕೆರೆಗೆ ಜೀವ ಕಳೆ ಬಂದದನ್ನ ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿವ ನೀರನ್ನ ಕಂಡುಮಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಹಲವು ಮಠಾಧೀಶರು ಭಾಗಿಯಾಗಿ ವಿಶೇಷ ಪೂಜೆ ನೆರವೇರಿಸಿದರು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು, 2.25 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಮತ್ತು 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಬರಪೀಡಿತ ಘೋಷಣೆಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಬರ ನಿರ್ವಹಣೆ ಕೈಪಿಡಿಯ ನಿಯಮಾವಳಿಗಳು ಅಸಮರ್ಪಕವಾಗಿದ್ದು, ಇದನ್ನು ಬದಲಾಯಿಸುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸಲಹೆ ನೀಡಿದ್ದಾರೆ. ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟದ ಉಪ ಸಮಿತಿಯ ಸಭೆಯಲ್ಲಿ ಅವರು ಈ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದರೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅಂಶವಾರು ಬದಲಾವಣೆಗೆ ಪತ್ರ ಬರೆದು ಒತ್ತಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ವಿರೋಧಿಸಿ ಇದೇ 11ರಂದು ಶಿವಮೊಗ್ಗದ ಈಸೂರಿನಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಸಚಿವ ಮಧು ಬಂಗಾರಪ್ಪ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಲೆನಾಡಿನ ರೈತರು, ಕೃಷಿ, ಪರಿಸರ ಹಾಗೂ ಜನರ ಬದುಕನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಜನರು ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ

ಎಚ್ಚರಿಕೆ ನೀಡುವಂತೆ ಕರೆ ನೀಡಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಪಶ್ಚಿಮ ಘಟ್ಟ ವ್ಯಾಪ್ತಿಯ 1576 ಗ್ರಾಮಗಳ ರೈತರ ಬದುಕು ಅತಂತ್ರವಾಗಲಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿಯೇ 484 ಗ್ರಾಮಗಳ ಜನರ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿ ಕುರಿತಂತೆ ಬಿಜೆಪಿ ತಮ್ಮ ನಿಲುವು ಸ್ಪಷ್ಟಪಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದಂತಹ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರಿನ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೂರುಗಳ ಪರಿಹಾರ ವ್ಯವಸ್ಥೆಯನ್ನು ಮತ್ತಷ್ಟು ಜನಸ್ನೇಹಿ, ಪಾರದರ್ಶಕ ಮತ್ತು ಪರಿಣಾಮಕಾರಿಗೊಳಿಸುವ ಉದ್ದೇಶದಿಂದ ಸಹಾಯ 3.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರೊಂದಿಗೆ ನಡೆದಂತಹ ಸಮಾಲೋಚನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಸ್ತೆ ಗುಂಡಿ, ಬೀದಿ ದೀಪದಂತಹ ಸಮಸ್ಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಬೇರೆ ಬೇರೆ ತಂತ್ರಾಂಶಗಳ ಅಗತ್ಯವಿಲ್ಲ, ಒಂದೇ ತಂತ್ರಾಂಶದ ಮೂಲಕ ಎಲ್ಲಾ ಪ್ರಕ್ರಿಯೆಗಳನ್ನು ಕೈಗೊಳ್ಳುವಂತಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ ಹಿಲ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಹಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ, ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿರಂಗ.

ಎಲ್ಲ ರೈತ ಬಂಧವರಿಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಮ್ಮೊಂದಿಗೆ ಸಂಪರ್ಕಿಸಿ ಮಾತನಾಡಲು ದೂರವಾಣಿ ಸಂಖ್ಯೆ 0827222288. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827222288.

ರೈತ ಬಾಂಧವರೇ, ಈಗಾಗಲೇ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಈಗ ತೋಟಕ್ಕೆ ಗೊಬ್ಬರ ನಿರ್ವಹಣೆ ಮಾಡೋದು ಅಥವಾ ಕಳೆ ಕೊಚ್ಚುವ ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೀರಿ. ಹಾಗೆ ನಮ್ಮ ಕಾಳುಮೆಣಸೇನಿದೆ, ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ಸೊರಗು ರೋಗ ಬರುವಂಥ ಲಕ್ಷಣಗಳು ಹೆಚ್ಚು. ಮಳೆ ನಿಂತ ಸಂದರ್ಭದಲ್ಲಿ ಮಳೆ ಏನಾದರೂ ಅಲ್ಲಿ ಕೊಳೆಯುವಂಥ ಪದಾರ್ಥಗಳಿದ್ದರೆ ಬೇರು ಕೊಳೆಯ ರೋಗ ಕೂಡ

ಬರುತ್ತೆ, ಅಂದರೆ ಬುಡಕೊಳೆ ಬೇರುಕೊಳೆ ರೋಗ. ಈ ಒಂದು ಸಂದರ್ಭದಲ್ಲಿ ಶೇಕಡ 1ರಷ್ಟು ಬೋಡೋ ಮಿಶ್ರಣವನ್ನು ಬಳ್ಳಿಯ ಎಲೆಗಳಿಗೆ ಮತ್ತು ಅದರ ಬೇರುಗಳಿಗೂ ಕೂಡ ಮುಟ್ಟುವಂತೆ ತೋರಿಸಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಬಳ್ಳಿಯ ಬುಡಕ್ಕೆ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕವನ್ನು ಕೂಡ ಈ ತಿಂಗಳಲ್ಲಿ ಕೊಡೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೇನಾದರೂ ನೀರು ನಿಂತು ಅಥವಾ ಅದೇನಾದರೂ ಕೆಸರ ಆಗಿದ್ದರೆ ಅದನ್ನು ಸ್ವಲ್ಪ ಬಿಡಿಸಿಕೊಡುವಂಥದ್ದು ಒಳ್ಳೆಯದು. ಯಾಕಂದರೆ ಅದನ್ನು ಸ್ವಲ್ಪ ಕೆದಕಿದರೆ ಬೇರು ಉಸಿರಾಡೋದಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ. ಹಾಗೆ ಗೊಬ್ಬರವನ್ನು ಕೊಡೋದಕ್ಕೂ ಕೂಡ ಇದು ಸಕಾಲ. ಎರಡನೇ ಕಂತಿನ ಗೊಬ್ಬರವನ್ನು ಆಗಸ್ಟ್ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ನಲ್ಲಿ ನೀಡುವಂಥದ್ದು ವಾಡಿಕೆ. ಶಿಫಾರಸಿನಂತೆ ಪ್ರತಿ ಬಳ್ಳಿಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನು ಎರಡನೇ ಕಂತನ್ನು ಒಂದು 30 ಸೆಂಟಿಮೀಟರ್ ದೂರದಲ್ಲಿ ಬುಡದಿಂದ ವೃತ್ತಾಕಾರವಾಗಿ ಕೊಟ್ಟು ಮಣ್ಣನ್ನು ಮುಚ್ಚೋದರಿಂದ ಮಣ್ಣಲ್ಲಿ ತೇವಾಂಶವಿದ್ದಾಗ ಗೊಬ್ಬರವನ್ನು ಕೊಡುವಂಥದ್ದು ಒಳ್ಳೆಯದು. ಇದರ ಜೊತೆಗೆ ಲಘು ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಏನು ಹೇಳ್ತೀವಿ, ಜಿಂಕ್ ಕೊರತೆ ಇದ್ದರೆ ಅದನ್ನು ನೀಗಿಸೋದಕ್ಕೆ 0.25ರಷ್ಟು ಜಿಂಕ್ ಸಲ್ಫೈಟನ್ನು ಈ ತಿಂಗಳಲ್ಲಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದರೆ ಒಳ್ಳೆಯದು. ಹಾಗೆ ಸಾವಯವ ಗೊಬ್ಬರ ಅಥವಾ ಎರೆಗೊಬ್ಬರ ಏನಾದರೂ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕೋದಕ್ಕೆ ಇದು ಸೂಕ್ತವಾದಂತಹ ಸಮಯ. ನಂತರ ಮಳೆ ಹೆಚ್ಚಾದ ನಂತರ ಕಳೆಗಳು ಕೂಡ ಬಂದಿರುತ್ತೆ ಬಳ್ಳಿಯ ಸುತ್ತಮುತ್ತ. ಅದನ್ನು ಅನಗತ್ಯ ಕಳೆಗಳನ್ನು ಕಿತ್ತು ಹಾಕಿ ಜಾಗವನ್ನು ಸ್ವಚ್ಛವಾಗಿ ಇಡೋದರಿಂದ ನೀವೇನು ಗೊಬ್ಬರವನ್ನು ಹಾಕ್ತೀರಿ ಅದು ನೇರವಾಗಿ ಬಳ್ಳಿಗೆ ಸೇರೋದಕ್ಕೆ ಒಳ್ಳೆಯದಾಗುತ್ತೆ. ಹಾಗೆ ನೆರಳು ನಿಯಂತ್ರಣವನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಏನಾದರೂ ನೀವು ಹಾಲ್ವಾಣ, ನುಗ್ಗೆ, ಅಡಿಕೆ ಮರ ಇದಕ್ಕೇನಾದರೂ ಹಬ್ಬಿಸಿರೋದಾದರೆ ಹೆಚ್ಚುವರಿ ರೆಂಬೆಗಳೇನಿತ್ತು ಅಂದರೆ ಅದನ್ನು ಕತ್ತರಿಸಿ ಹದವಾದ ಬೆಳಕು ಬೀಳೋದ ರೀತಿ ಮಾಡಿದರೆ ಒಳ್ಳೆಯದು.

0: ರೈತ ಬಾಂಧವರು ನಮ್ಮನ್ನು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0872 22 22 2 2 8 5 5 8. ಕರೆಯ ನಿರೀಕ್ಷೆಯಲ್ಲಿ ಬಂದು ಪರಿಸರ ಗೀತೆಯನ್ನು ಆಲಿಸೋಣ.
1: ಅಮ್ಮ ಅಮ್ಮ ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ.
2: ಪ್ರತಿದಿನವೂ ಅವಳನ್ನ ತುಳಿಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ.
3: ನನ್ನಂತೆ ನಿನ್ನಂತೆ ಪ್ರಾಣಿಗಳಲ್ಲೂ ಜೀವವಿದೆ.
1: ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ.
2: ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ.
3: ನಮ್ಮ ಹಾಗೆ ಅವಕ್ಕೂ ಕೂಡ ನಲಿವು ಇದೆ, ನೋವು ಇದೆ.
1: ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು
2: ಸುಖದಿಂದ ಶಾಂತಿಯಿಂದ ಸಹ ಬಾಳ್ವೆ ನಡೆಸುವಂತೆ ಮಾಡು.

0: ಕಿರಿಕಿರಿ ಒಂದು ಕರೆ ಇದೆ ನೋಡೋಣ. ನಮಸ್ತೆ.
1: ಹಲೋ,
0: ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು?
1: ಸರ್, ಅಡ್ರೆಸ್ ಹೇಳ್ಬೇಕಾದ್ರೆ ನೀವೇ ಅಂದಾಜು ಮಾಡ್ತೀರ.
0: ಭೈಮನ ತಿಮ್ಮಯ್ಯ ಅವರ,
1: ಭೈಮನ
0: ರಘು
1: ರಘು.
0: ತಿಮ್ಮಯ್ಯ. ಹೇಗಿದ್ದೀರಿ?
1: ನಾನು ಚೆನ್ನಾಗಿ ಸರ್. ಈಗ ಮಳೆ ಹೋಗಿ ಈಗ ಎಲ್ಲ ಒಣಗೇ ಹೋಗ್ತಿದೆ.
0: ಹೌದು, ಇದ್ದಕ್ಕಿದ್ದಾಗೆ ಮಳೆ ಹೇಳ್ದೆ ಕೇಳ್ದೆ ಹೋಗಿದೆ, ಎಲ್ಲ ಕಡೆ
1: ಅದೇ ನೀವು
0: ಬಿಸಿಲಿನ ಜಳ.
1: ಮಳೆ ಹೇಳಿ ಬಂತು, ಈಗ ಹೋಗ್ತಿ ಹೇಳ್ದೆ ಹೋಗಿದೆ.
0: ಹೌದು, ಎಲ್ಲರಿಗೂ,
1: ಎಲ್ಲ
0: ಯಾರು ಕೂಡ,
1: ಕಪ್ಪ ಎಲ್ಲ ಒಣಗ್ತಾ ಉಂಟು.
0: ಹೌದು, ಭಾಳಷ್ಟು ಜನ ಸಿದ್ಧರು ಇರಲಿಲ್ಲ ಇದಕ್ಕೋಸ್ಕರ.
1: ಅದೇ ನಿನ್ನೆ ಒಂದು ಡ್ರೆಸ್ಲಿಂಗ್ ಆಯ್ತು, ಹಾಗೆ ಕಾಫಿ ಗಿಡ ಮಾತ್ರ ಬೆಟ್ಟ ಆಯ್ತು, ಕೆಳಗೆ ನೀರು ಬಿದ್ದಿಲ್ಲ.
0: ಅಂದ್ರೆ ಈಗ ಗೊಬ್ಬರ ಹಾಕೋದಕ್ಕೆ ಕಷ್ಟ.
1: ಟೋಟಲ್ 78 ಇಂಚ್ ಮಳೆ ಆಗಿದೆ ಎಂಡಿಗೆ.
0: ಅಂದ್ರೆ ಕಳೆದ ಬಾರಿಗಿಂತ ಹೇಗೆ ಹೆಚ್ಚಿದೆಯಾ?
1: ಕಳೆದ ಬಾರಿಗೆ 86 ಆಗಿತ್ತು, ಈ ಟೈಮಿಗೆ ಒಂದು 10 ಇಂಚ್ ಡಿಫರೆನ್ಸ್ ಇದೆ.
0: ಅಂದ್ರೆ ಅದರಿಂದ ಏನಾದ್ರು ವ್ಯತ್ಯಾಸ ಇದೆಯಾ ಇಳುವರಿಯಲ್ಲಿ ಅಥವಾ ತೋಟದಲ್ಲಿ?
1: ಏನು ಹೇಳಿ?

0: ಆ ಒಂದು ವ್ಯತ್ಯಾಸ ಏನಾದ್ರು ಕಾಣ್ತಾ ಇದೆಯಾ ತೋಟದಲ್ಲಿ ಏನಾದ್ರು?
1: ವ್ಯತ್ಯಾಸ ಅಂದ್ರೆ ಮಳೆ ಕಡಿಮೆ ಇದ್ರೆ ಈ ವರ್ಷ ಕಾಫಿಗೆ ಕರೆಕ್ಟ್ ಮಳೆ ಇದು, ಒಳ್ಳೆ ಚೆನ್ನಾಗಿದೆ ನೋಡಕ್ಕೊಂದು ಸ್ಟ್ಯಾಂಡರ್ಡ್ ಆಗಿದೆ. ಕಾಫಿ ಡ್ರಾಪಿಂಗ್ ಕಾಣ್ತಾ ಇಲ್ಲ.
0: ಅದೇ ಮಳೆ ಸ್ವಲ್ಪ ಹೆಚ್ಚಾಗಿದ್ರೆ ಡ್ರಾಪಿಂಗ್ ಆಗ್ತಾ ಇತ್ತು.
1: ಅಲ್ಲ ಇದಕ್ಕೆ ನಮಗೆ ಈ ವೆದರ್ ಕರೆಕ್ಟ್ ಈಗ ಅಂದ್ರೆ ಬಾಕಿ ಪ್ಲಾಂಟೇಶನ್ ಗೆ ನೀರ್ ಬೇಕೀಗ.
0: ಹೌದು, ಅಂದ್ರೆ ಮುಖ್ಯವಾಗಿ ಕಾಳು ಮೆಣಸಿಗೆ ನೀರ್
1: ಅದಕ್ಕೆ
0: ಬೇಕಾಗುತ್ತೆ.
1: ಮೇನು. ಮತ್ತೆ ನಾನು ಈಗ ಏಲಕ್ಕಿ ಕುಯ್ತಾ ಇದ್ದೀನಿ.
0: ಹೇಗಿದೆ ಏಲಕ್ಕಿ ಫಸಲು?
1: ಚೆನ್ನಾಗಿಲ್ಲ. ನಾನು ಎವರೇಜ್ ಒಂದು 10 kg ಕುಯ್ತೀನಿ ಇಯರ್ಲಿ. ನಾನು ನನಗೆ ಗೊತ್ತಿದಾಗ ಅಂದ್ರೆ 75 ಇಂದ ನಾನು ಏಲಕ್ಕಿನ ಸ್ಟಾಕ್ ಮಾಡಿಲ್ಲ.
0: ಈಗ ಈ ಬಾರಿ ಕೂಡ ಹೆಚ್ಚು ಹಾಕೊಂಡಿದ್ದೀರಿ ಗಿಡಗಳು, ಅದು ಹೇಗಿದೆ
1: ನಾನು
0: ಬೆಳವಣಿಗೆ?
1: ಎವ್ರಿ ಇಯರ್ 100 ಗಿಡ ಹಾಕ್ತೀನಿ. 100
0: ಈಗ ಹಾಕಿರುವ ಗಿಡಗಳ ಬೆಳವಣಿಗೆ ಹೇಗಿದೆ?
1: ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಮಳೆ ಬೇಕು. ಅದಕ್ಕೆ ಸ್ವಲ್ಪ ಈಗ ಮಣ್ಣು ಮಣ್ಣು ಕೂಡ್ಬೇಕಂದ್ರೆ ಮಳೆ ಬೇಕು. ಈಗ ಗೊಬ್ಬರ ಹಾಕಿ ಮಣ್ಣು ಹಾಕ್ಬೇಕು.
0: ಎಲ್ಲಾದರೂ ಇನ್ನು ಮುಂದೆ ಅಡ್ಡ ಮಳೆಗಳು ಬರುವ ಲಕ್ಷಣ ಇದೆಯಾ?
1: ಸ್ವಲ್ಪ ಕ್ಲೌಡ್ ಕಾಣ್ತಾ ಉಂಟು.
0: ಹಾಂ,
1: ಬರ್ಬೋದು ಕಾಣ್ತದೆ. ಈಗ ಗೌರಿ ಗಣೇಶ ಹಬ್ಬಕ್ಕೆ ಮಳೆ ಬರ್ಬೋದು ಅಂತ ಕಾಣ್ತದೆ.
0: ಹೌದು, ಪ್ರತಿ ಅಷ್ಟಿಗೆ ಹೇಳ್ತಾರೆ ವಾಡಿಕೆಲ್ಲಿ ಬರಬಹುದು ಅಂತ ಹೇಳಿ. ತೋಟದ ಗೊಬ್ಬರ ನಿರ್ವಹಣೆ ಹೇಗಿದೆ?
1: ಗೊಬ್ಬರ ಹಾಕಿ ಆಯ್ತು. ಅದಕ್ಕೂ ಸ್ವಲ್ಪ ಮಳೆ ಬೇಕು. ಈಗ ನೋಡಿದ್ರೆ ಬಿಸಿಲು ಉಂಟು.
0: ಈಗ ಹಾಕುವಾಗ
1: ಮಳೆ ಇಲ್ಲ.
0: ತೇವಾಂಶ ಇತ್ತ ಹಾಕುವ ಸಂದರ್ಭದಲ್ಲಿ?
1: ಇತ್ತು ಅಂದ್ರೆ ಅದೇ ಗೊಬ್ಬರ ಇದಾಗಿದೆ, ಕರಗಿದೆ. ಈಗ ಬಿಸಿಲು ಆಗ್ತದೆ.
0: ಹೌದು, ಸ್ವಲ್ಪ ಓಡಸ್ತರ ಆಗಬಹುದು.
1: ಸರ್ ಮತ್ತೆ ನಿಮಗೆ ಒಂದು ರಿಕ್ವೆಸ್ಟ್.
0: ಹೇಳಿ.
1: ಈ ಚಿತ್ರಕಾರಿ ಫೋನ್ ಮಾಡ್ತಾರೆ ನೋಡಿ, ಅದು 5:30 ಗಂಟೆಗೆ ಪಿಕ್ ಮಾಡಿ ಇಟ್ಕೊಳ್ತಾರೆ. ಅದು ನೀವು ಒಂದು ಅಲ್ಲಿ ಅನೌನ್ಸ್ ಹೇಳಿ, ಅವ್ರು ಅನೌನ್ಸ್ ಮಾಡಿದ ಮೇಲೆ ಫೋನ್ ಮಾಡಕ್ಕೆ ಫೋನ್ ರೀ ಮಾಡಕ್ಕೆ.
0: ಬಹಳಷ್ಟು ರೈತರು ಕೂಡ ಕೇಳ್ತಾರೆ, ಅದಕ್ಕೋಸ್ಕರ ನೋಡೋಣ ಮುಂದಿನ ದಿನ.
1: 5:30 ಪಿಕ್ ಮಾಡಿ ಇಟ್ಕೊಳ್ತಾರೆ. ಅದು ಪರ್ಮನೆಂಟ್ ಜನ ಇದ್ದಾರೆ. ನಾನು ಹೇಳಕ್ಕಿಲ್ಲ ಯಾರಂತ. ನೀವೊಂದು ಅವ್ರಿಗೆ ಹೇಳಿ ಅಲ್ಲಿ ಅನೌನ್ಸರ್ಗೆ, ನೀವು 5:30 ಅನೌನ್ಸ್ ಮಾಡಿದ ಮೇಲೆ ಫೋನ್ ಪಿಕ್ ಮಾಡಕ್ಕೆ.
0: ಸರಿ, ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅವಕಾಶ ಸಿಗ. ಈಗ ಅದಕ್ಕೋಸ್ಕರನೇ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ, ಈಗ ಫೋನಿನ ಕಾರ್ಯಕ್ರಮ ಬರ್ತಾ ಇದೆ, ಬೆಳಿಗ್ಗೆ 11 ಗಂಟೆಗೂ ಇದೆ, ಭಾನುವಾರ ಕೂಡ ಇದೆ. ನೋಡೋಣ, ನಿಮ್ಮ ಈ ಒಂದು ಸಲಹೆಯನ್ನು ತಗೊಳ್ಳೋಣ. ಹಾಗೆ
1: ಸ್ವಲ್ಪ ಯೋಚನೆ ಮಾಡಿ.
0: ಹೌದು, ಹಾಗೆ ರಘುವರು ನಿಮಗೊಂದು ಪ್ರಶ್ನೆ.
1: ಕೇಳಿ.
0: ಈಗ ಬಾಳೆ ಹೇನು ಯಾವ ಸಂಬಾರ ಬೆಳೆಯಲ್ಲಿ ಕಾಣಿಸುತ್ತೆ?
1: ಯಾವುದು?
0: ಬಾಳೆ ಹೇನು ಅಂತ ಹೇಳ್ತಾರೆ.
1: ಬಾಳೆ ಜನ
0: ಬಾಳೆ ಹೇನು
1: ಬಾಳೆ ಹೇನು.
0: ಹ್ಮ್,
1: ಅದು ಯಾವ್ದಲ್ಲಿ ಕಾಣ್ತಂತ?
0: ಹೌದು,
1: ಅದು ಸಾಧಾರಣ ಇದೆ, ಬಾಳೆ ಗಿಡದಲ್ಲೂ ಇರ್ತದೆ.
0: ಹೌದು, ಅದು ಸಂಬಾರ ಬೆಳೆಯಲ್ಲಿ ಕಾಣುತ್ತೆ, ಬಾಳೆಯಲ್ಲಿ ಇರುವಂತದ್ದನ್ನೇ ಅದಕ್ಕೆ ಹೇಳ್ತಾರೆ ಬಾಳೆ ಹೇನು ಅಂತ ಹೆಸರು.
1: ಸಾಂಬಾರ್ ಬೆಳೆ ಇದೆ. ಇದು ಮೆಣಸಲ್ಲಿ ಕಾಣ್ತದೆ ಅದು.
0: ಅಲ್ಲ, ಹೆಚ್ಚಾಗಿ ಏಲಕ್ಕಿ ಬೆಳೆಗೆ ಬಾಧೆಯನ್ನ ಮಾಡುತ್ತೆ ಅದು.
1: ಅದು ಅದು
0: ಈ ಕಟ್ಟೆ ರೋಗ ಬರೋದಕ್ಕೆ ಮೇನ್ ಕಾರಣ ಅದೇ.
1: ಎಲೆಗಳ ಮೇಲೆ ಒಂದು ವೈಟ್ ಕಾಣ್ತದೆ.
0: ಹೌದು, ಏಲಕ್ಕಿ ಬೆಳೆಯಲ್ಲಿ ಹೆಚ್ಚು ಬಾಧೆಯನ್ನು ಕೊಡುವಂಥದ್ದು. ಸರಿ ರಘುವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಸರ್, ಥ್ಯಾಂಕ್ ಯು.

0: ಈಗ ರಘುವರು ಹೇಳಿದಾಗೆ ಏಲಕ್ಕಿ ಕೊಯ್ಲು ನಡೀತಾ ಇದೆ. ಇದೀಗ ನಡು ಕೊಯ್ಲು ಅಂತ ಕೂಡ ಹೇಳಬಹುದು. ಸೆಪ್ಟೆಂಬರ್ನಲ್ಲಿ ಯಾರಾದರೂ ಏಲಕ್ಕಿ ಗಿಡಗಳ ನರ್ಸರಿ ಮಾಡೋದಾದರೆ ಅಥವಾ ಏಲಕ್ಕಿ ಗಿಡಗಳ ವಂಶಾಭಿವೃದ್ಧಿ ಮಾಡೋದಕ್ಕಿದ್ದರೆ, ಬೀಜಗಳಿಂದ ಏಲಕ್ಕಿಯನ್ನು ಹಾಕೊಳ್ಳೋದಿದ್ದರೆ, ಈಗ ಅಂದರೆ ಈ ಸೆಪ್ಟೆಂಬರ್ನಲ್ಲಿ ಏನು ಇಳುವರಿ ಸಿಗುತ್ತೆ ಅದನ್ನು ಬಳಸ್ಕೊಂಡ್ರೆ ಉತ್ತಮ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಮತ್ತೊಂದು ದೂರವಾಣಿ ಕರೆ ಇದೆ, ನೋಡೋಣ. ನಮಸ್ತೆ.
1: ಹಲೋ,
0: ನಮಸ್ತೆ ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ, ಯಾರು ಮಾತಾಡ್ತಿರೋದು? ಹಾಕತೂರಿಂದ. ಹೆಸರು?
1: ಲೀಲಾವತಿ.
0: ಲೀಲಾವತಿ.
1: ಹೌದು.
0: ಹೇಗಿದ್ದೀರಿ ಲೀಲಾವತಿ ಅವರೇ?
1: ಚೆನ್ನಾಗಿದ್ದೀನಿ.
0: ನಿಮ್ಮ ಕೃಷಿ ಎಲ್ಲ ಹೇಗಿದೆ?
1: ಪರವಾಗಿಲ್ಲ ಸರ್.
0: ಏನೆಲ್ಲ ಇದೆ ಕೃಷಿ?
1: ಏನು
0: ಜೇನಿದೆ.
1: ಇದೆ?
0: ಎಷ್ಟು ಪೆಟ್ಟಿಗೆ ಜೇನು ಸಾಕಿದ್ದೀರಿ?
1: 9 ಪೆಟ್ಟಿಗೆ.
0: 9 ಇದ್ದಿದ್ದು ಈಗ ಎಷ್ಟಿದೆ?
1: 2 ಪೆಟ್ಟಿಗೆ.
0: 2 ಪೆಟ್ಟಿಗೆ. ಏನು ಕಾರಣ?

0: ಅದು ಎಕ್ಸ್ಪ್ಲೇನ್ ಮಾಡ್ತೀನಿ.
1: ಕೇಳಿಸಲ್ಲ ಏನು?
0: ಮತ್ತೆ ಇದು ಸ್ಪ್ರೇ ಮಾಡ್ತಾರೆ
1: ಹಾ ಹಾ ಹಾ
0: ಹುಲ್ಲಿಗೆ ಕಟ್ಟಡಕ್ಕೆ ಇದೆಯಲ್ಲ, ಅದು ಇದಾಗುತ್ತೆ.
1: ಹೌದು ನೋಡಿ, ನಾವು ಒಂದು ಕಡೆ ಈ ಥರ ರಾಸಾಯನಿಕ ಬಳಸೋದ್ರಿಂದ ಎಷ್ಟು ಅಡ್ಡ ಪರಿಣಾಮ ಬೀಳುತ್ತೆ ನೋಡಿ. 7 ಪೆಟ್ಟಿಗೆಗಳು ಜೇನು ನಿಮ್ಮಲ್ಲಿ ನಾಶ ಆಗಿದೆ ಇದರಿಂದಾಗಿ. ಅಂದರೆ ನೀವು ಜೇನು ತರಬೇತಿ ಪಡ್ಕೊಂಡಿದ್ದೀರಾ?
0: ಇಲ್ಲ ಇಲ್ಲ.
1: ಹಾಂ ಹಾಂ
0: ತುಂಬಿಸಿರ್ತಾನೆ.

0: ಪರಿಣಾಮ ಬೀಳುತ್ತೆ ನೋಡಿ. 7 ಪೆಟ್ಟಿಗೆಗಳು ಜೇನು ನಿಮ್ಮಲ್ಲಿ ನಾಶ ಆಗಿದೆ ಇದರಿಂದಾಗಿ. ಅಂದ್ರೆ ನೀವು ಜೇನು ತರಬೇತಿ ಪಡ್ಕೊಂಡಿದ್ದೀರಾ?
1: ಇಲ್ಲ ಇಲ್ಲ.
0: ಈಗ ನೀವೇ ಅದನ್ನ ತುಂಬಿಸೋದಕ್ಕೆ
1: ಕಲ್ತಿದ್ದೀರಾ?
0: ಹಾಗಾದ್ರೆ ಈಗ ಎರಡನ್ನ ಪಾಲು ಮಾಡುವಂತ ಸಂದರ್ಭ ಅಂದ್ರೆ ಈಗ ಸೆಪ್ಟೆಂಬರ್ ಈಗ ಜೇನುಗಳ ಅಭಿವೃದ್ಧಿ ಕಾಲ ಅಲ್ವಾ, ಹಾಗಾಗಿ ಅದನ್ನ ಪಾಲು ಮಾಡೋದಕ್ಕೆ ಸಕಾಲ ಈಗ. ಅಲ್ಲ ಈಗ ಏನು ಉಳಿದ ಪೆಟ್ಟಿಗೆಗಳಿದೆ ಅದಕ್ಕೆ ಎರಡರಿಂದ ನೀವು ಮತ್ತೆ ಪಾಲು ಮಾಡ್ಕೋಬಹುದು. ಜೇನು ಬಿಟ್ಟು ಮತ್ತೆ ಬೇರೆ ಯಾವ್ದೆಲ್ಲ ಕೃಷಿ ಇದೆ? ಯಾವುದು?
1: ಮೀನು. ಮೀನು
0: ಮೀನು ಕೂಡ ಸಾಕಣೆ ಮಾಡ್ತೀರಿ. ಯಾವ ತಳಿ ಬಿಟ್ಟಿದ್ದೀರಿ?
1: ಅದು ರೋಗ ಸಾಮಾನ್ಯ ಗೆಂಡೆ.
0: ಸಾಮಾನ್ಯ ಗೆಂಡೆ. ಕಾಟ್ಲ ಇದು ಯಾವ್ದು ಹಾಕೊಂಡಿಲ್ವಾ?
1: ಅದು ಇವಾಗ ತಂದು ಬಿಟ್ಟಿದೆ ಸರ್.
0: ಎಷ್ಟು ಅಂದಾಜಿನ ಕೆರೆ ಅದು ದೊಡ್ಡದು?
1: ಅದು ಒಂದು ಇದೆ, ಮತ್ತೆ ಗದ್ದೆಯಲ್ಲಿ ಎರಡು ಇದೆ ಅದ್ರಲ್ಲಿ ಎಲ್ಲ ಗದ್ದೆಯಲ್ಲಿ ಕೈಬರ್ತಿದೆ. ಇವಾಗ ಮನೆ ಪಕ್ಕ.
0: ಏನಾಗಿತ್ತು ಅದಕ್ಕೆ, ಯಾವ ಕಾರಣಕ್ಕೆ ಮೀನುಗಳ ನಾಶ ಆಯ್ತು?
1: ಅದು ಕಡಿಮೆ ಮೀನು ಸತ್ತೋಗಿತ್ತು.
0: ಸಮಗ್ರ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೆ. ಏನಾದರೂ ಕಳೆದ ಬಾರಿ ಮೀನನ್ನ ಮಾರುಕಟ್ಟೆಗೆ ತಲುಪಿಸಿದ್ರೆ ಹೇಗೆ?
1: ಇಲ್ಲ ಇಲ್ಲ ಸರ್. ಇವಾಗ ಪುನಃ ಗದ್ದೆಗೆ ಸ್ವಲ್ಪ.
0: ಅದರ ಜೊತೆಗೆ ಕೋಳಿ ಸಾಕಣೆ ಇದೆಯಾ?
1: ಇದೆ ಸರ್. ಇವಾಗ ಅದು ಬಿಟ್ಟು ಕೋಳಿ ಸಾಕ್ತಿದ್ದೀನಿ.
0: ಯಾವ ಕೋಳಿ, ನಾಟಿ ಅಥವಾ ಬೇರೆ ಯಾವ್ದಾರ ಇದೆಯಾ? ಯಾವ್ದು, ಸೇಲಂ ಕೋಳಿಗಳು ಅಥವಾ ನಮ್ಮ ಊರಿನಲ್ಲಿ ನಾಟಿ ಕೋಳಿಗಳ? ಹೈನುಗಾರಿಕೆ ಅಂದ್ರೆ ಏನು ಕಾರಣ ಅಂದ್ರೆ ಕೆಲಸದವ್ರ ಏನಾದ್ರು ತೊಂದರೆಯ ಅಥವಾ ಸಮಯ ಆಗ್ತಿರ್ತಿಲ್ವ ಹೇಗೆ?
1: ಅದಕ್ಕೆ ಬಿಟ್ಟು ಬಿಟ್ಟು ಕಾಯಿಲ್ಲ ಏನಾರು.
0: ಈಗ ಸದ್ಯಕ್ಕೆ ಮೀನು ಜೇನು ಮತ್ತೆ ಕೋಳಿ ಸಾಕಣೆಯಲ್ಲಿ ನಿರತರಾಗಿದ್ದೀರಿ. ತೋಟ ಎಲ್ಲ ಹೇಗಿದೆ?
1: ತೋಟ ಪರವಾಗಿಲ್ಲ, ತೋಟ ಅಲ್ಲ.
0: ಈ ವರ್ಷದ ಫಸಲು ಅಥವಾ ಇಳುವರಿ ಎಲ್ಲ ಹೇಗೆ?
1: ಚೆನ್ನಾಗಿದೆ, ಚೆನ್ನಾಗಿದೆ. ಒಳ್ಳೆ ಮೆಣಸು, ಒಳ್ಳೆ ಮೆಣಸು ಎಲ್ಲ.
0: ಅಂದ್ರೆ ನಿರ್ವಹಣೆ ಎಲ್ಲ ನೀವೇ ಮಾಡ್ತೀರಾ ಅಥವಾ ಕೆಲಸ ತೊಡಗಿಸ್ತೀರಾ ಹೇಗೆ?
1: ನಾನು ಮಗು ಇದೆ, ಮಗ. ಮತ್ತೆ
0: ಗದ್ದೆ ಮಾಡ್ತಿದ್ದೀರಾ? ಅಡಿಕೆ ಹಾಕಿದ್ದೀರಿ ಈಗ. ಒಟ್ಟು ಎಲ್ಲಾ ತರದ ಕೃಷಿಯಲ್ಲಿ ಸಮಗ್ರ ನಿರ್ವಹಣೆ ಮಾಡ್ಕೊಂಡಿದ್ದೀರಿ.
1: ಹೌದು. ಮತ್ತೆ ಉದ್ಯೋಗ ಇವಾಗ ಅದು ಟೀಮ್.
0: ಒಟ್ಟು ಕೃಷಿ ಹೇಗೆ ಅನ್ಸುತ್ತೆ?
1: ಪರವಾಗಿಲ್ಲ,
0: ಸಮಾಧಾನಕರ ಇದೆ.
1: ಹಲೋ,
0: ಸಮಾಧಾನಕರವಾಗಿದೆ.
1: ಹೌದು ಹೌದು ಸರ್.
0: ಲೇತರ ನಿಮಗೊಂದು ಪ್ರಶ್ನೆ
1: ಹೇಳಿ ಸರ್.
0: ಕರಿಮೆಣಸು ಬೆಳೆಯಲ್ಲಿ ಸಾಮಾನ್ಯವಾಗಿ ಕೊಯ್ಲು ಯಾವ ತಿಂಗಳಿನಿಂದ ಆರಂಭ ಆಗುತ್ತೆ? ನಮ್ಮ ಕೊಡಗಿನ ಮಟ್ಟಿಗೆ ಹೇಳೋದಾದ್ರೆ

0: ಜನವರಿ ಫೆಬ್ರವರಿ
1: ನೀರು ಹಾಕಿದ್ರೆ ಚೆನ್ನಾಗಿದೆ. ನೀರು ಹಾಕುವಾಗ ಹಾಕಿದ್ರೆ
0: ಅದೇ ಸರಿ ಆಗುತ್ತೆ. ಜನವರಿಯಿಂದನೇ ಪ್ರಾರಂಭ ಆಗುತ್ತೆ, ಫೆಬ್ರವರಿ ಹೆಚ್ಚಾಗಿ ಸಿಗುತ್ತೆ, ಮಾರ್ಚ್ ವರೆಗೂ ಕೂಡ ಕೊಯ್ಲು ಮಾಡ್ಕೋಬಹುದು. ದೂರ ದೂರದಲ್ಲಿ ಹಣ್ಣಾಗ್ತಾ ಜನವರಿಯಿಂದನೇ ನಮಗೆ ಕೊಯ್ಲು ಆಗ್ತಾ ಸಿಗುತ್ತೆ.
1: ಹೌದು ಸರ್.
0: ಸರಿ, ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ತೆ.

0: ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಗಣೇಶ್ ಕುಮಾರ್ ಅಂತೇಳಿ, ಕೋತೂರು ಸರ್.
0: ಕೋತೂರಿಂದ ಗಣೇಶ್ ಅವರು, ಹೇಗಿದ್ದೀರಿ?
1: ಒಂದು ಮಾದರಿ ಪರವಾಗಿಲ್ಲ, ಈಗ ಬಂದೆ ಅಷ್ಟೇ ಕಾರ್ಪೆಂಟರ್ ಕೆಲಸ ಮುಗಿಸಿ.
0: ಹಾ ಹಾ ಹಾ ಹೇಗೆ ವರ್ಕ್? ಮಳೆ ಕಮ್ಮಿ ಆಗ್ತಿದ್ದಾಗೆ ಕೆಲಸ ಶುರು?
1: ಕೆಲಸ ಇದೆ ಸರ್, ಆದರೆ ಕೆಲಸ ಮಾಡ್ಲಿಕ್ಕೆ ಜೊತೆಗೆ ಜನ ಸಿಕ್ಕೋದು ಭಾರಿ ಕಷ್ಟ. ಮತ್ತೆ ಕೃಷಿಯಲ್ಲಿಯೂ ನಾವು ನೋಡ್ಬೇಕಲ್ಲ.
0: ಅದು ಹೌದು. ಹೇಗಿದೆ ಈಗ ಮಳೆ? ಸ್ವಲ್ಪ ಕಮ್ಮಿ ಆಗಿದೆ ತೋಟ ಎಲ್ಲ?
1: ಮಳೆನೇ ಇಲ್ಲ ಸರ್. ಅಯ್ಯೋ, 33 ಇಂಚು 45 ಸೆಂಟ್ ಮಳೆ ಆಗಿದೆ ನಮಗೆ.
0: ವರ್ಷ ನಿಮ್ಮ ಕಡೆ ಹೆಚ್ಚು ಮಳೆ ಬೀಳುವ ಪ್ರದೇಶ ಈ ವರ್ಷ ಭಾರಿ ಕಮ್ಮಿ,
1: ಭಾರಿ ಕಡಿಮೆ. ಕಳೆದ ದಿವಸ 76-78 ಎಲ್ಲ ಆಗಿದೆ.
0: ಈಗ ಅದರ ಅರ್ಧಕ್ಕರ್ಧನೂ ಇಲ್ಲ.
1: ಇಲ್ಲ.
0: ಅದು ನೋಡಿ, ಒಂದು ಕಡೆ ಹವಾಮಾನ ವೈಪರೀತ್ಯ ಆದಾಗ ಯಾವ್ದಾದ್ರು ಒಂದು ಬೆಳೆಗೆ ಪೆಟ್ಟಾಗುತ್ತೆ, ಯಾವ್ದಾದ್ರು ಒಂದು ಬೆಳೆಗೆ ಒಳ್ಳೇದಾಗುತ್ತೆ. ಈ ಬಾರಿ ಆ ಥರದ ಏನಾದ್ರು ಆಗಿದೆಯಾ? ಇದು ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದ್ದಾಗ ಯಾವುದಾದ್ರು ಒಂದು ಒಳ್ಳೆ, ಈಗ ಕಾಫಿ ಡ್ರಾಪಿಂಗ್ ಅಂತೂ ಈ ವರ್ಷ ಕಮ್ಮಿ ಅಂದ್ಕೋಬಹುದು ಈ ತರ. ಆದ್ರಿಂದ ಹೇಗಿದೆ ಕಾಫಿ?
1: ಇಲ್ಲ ಇಲ್ಲ, ಕಾಫಿ ಚೆನ್ನಾಗಿದೆ. ಕಾಫಿಗೆ ಮೆಣಸಿಗೆಲ್ಲ ಏನ್ ಆಗ್ಲಿಕ್ಕಿಲ್ಲ ಅಂತ ಆಗ್ತದೆ ಸರ್.
0: ತುಂಬಾ ಬಿಸಿಲಾದ್ರೆ ಮೆಣಸಿಗೆ ಸ್ವಲ್ಪ ತೊಂದರೆ ಆಗ್ಬೋದು.
1: ನಮ್ದು ಸೇಡ್ ಇದೆ ಸರ್, ತುಂಬಾ ಸೇಡ್ ಇದೆ. ನಾನು ತೆಗಿಲಿಲ್ಲ ಸೇಡ್ ವರ್ಷ.
0: ಅದೇ ಅಂದ್ರೆ ಈ ತರ ಸಡನ್ ಆಗಿ ಮಳೆ ಹೋಗುತ್ತೆ ಅಂತ ಹೇಳಿದಾಗ ಯಾರು ಕಷ್ಟಾನೆ.
1: ಊಹಿಸಿರಕ್ಕಿಲ್ಲ ಸರ್.
0: ಹೌದು, ಬರ್ತಿದ್ದ ಮಳೆ ಒಮ್ಮೆಗೆ ನಿಂತೋದಾಗ ತುಂಬಾ ಶೇಡ್ ತೆಗ್ದವ್ರಿಗಂತೂ ಸ್ವಲ್ಪ ಈಗ ಸಮಸ್ಯೆ ಆಗಿರಬಹುದು. ಗದ್ದೆ ಕೆಲಸ ನಾಟಿ ಆಯ್ತಾ, ಹೇಗಾಗಿದೆ?
1: ಇಲ್ಲ ಸರ್, ಗದ್ದೆ ಸ್ವಲ್ಪ ಇದೆ, ಇಲ್ಲ ಅಂತಿಲ್ಲ, ಪೂರ್ತಿ ಅಡಿಕೆ ಹಾಕಿದೀನಿ.
0: ಈ ವರ್ಷ ಯಾವ್ದು ಹಾಕಿದ್ರಿ? ಭತ್ತ?
1: ಭತ್ತ ಇಲ್ಲ, ಗದ್ದೆ ಕೆಲಸ ನಾನು ಮಾಡ್ತಾ ಇಲ್ಲ,
0: ಮಾಡಿ ಬಿಟ್ಟಿದ್ದೀರಿ.
1: ಬಿಟ್ಟಿದ್ದೀನಿ ಅಡಿಕೆ ಹಾಕ್ತಾ ಇರುವ ಗದ್ದೆಗೆ. ಇನ್ನು ನಾನು ಹೊರಗಡೆ ಎಲ್ಲ ವಾರ ಎಲ್ಲ ಮಾಡ್ತಿದ್ದೆ. ವಾರ ಮಾಡಿ ಪ್ರಯೋಜನ ಕಾಣ್ತದೆ. ಪ್ರಯೋಜನ ಕಂಡಾಗ ವಾರ ಮಾಡಿದವರಿಗೂ ಒಂಥರ ಕಣ್ಣೂರಿ ಆಯ್ತದೆ, ನಾವು ಭತ್ತ ಗಿತ್ತ ತರುವಾಗ. ಅದಕ್ಕೆ ಸುಮ್ಮನೆ ಯಾಕೆ, ಯಾರಿಗೆ ತೊಂದರೆ ಬೇಡ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗುವ ಅಂತ ಹಾಗೆ ಬಿಟ್ಬಿಟ್ಟೆ ಸರ್.
0: ಅಂದ್ರೆ ನೀವೇ ಯಂತ್ರೀಕೃತ ನಾಟಿ ಮಾಡ್ತಿದ್ರ ಅಥವಾ ಆಳುಗಳನ್ನ ಸೇರಿಸ್ಕೋತಿದ್ರ? ಹೇಗೆ
1: ಆಳುಗಳನ್ನ ಸೇರಿಸಿ ಮಾಡ್ತಿದ್ದೆ ನಾನು.
0: ಯಂತ್ರದ ಕಡೆಗೆ ಏನು ಹೋಗ್ತಿತ್ತಿಲ್ಲ?
1: ಇಲ್ಲ ಇಲ್ಲ ಇಲ್ಲ, ಯಾಂತ್ರಿಕ ಸಲಹೆ ಮತ್ತೆ ಕುಯಿಲಿಗೆ ಯಾರು ಸಿಗೋದಿಲ್ಲ, ಆವಾಗ ಕುಯಿಲ್ ಮಿಷಿನ್ ತರಬೇಕಾಯ್ತದೆ.
0: ಒಂದು ಲೆಕ್ಕದಲ್ಲಿ ಅದು ಸುಲಭ, ನೀವು ಯಾಕಂದ್ರೆ ಹೊರಗೆ ಹೋದಾಗ ನಿಮಗೆ ಅದನ್ನ ತುಂಬಿಸಿ ತರೋದಕ್ಕೂ ಕೂಡ ಸುಲಭನೇ ಯಂತ್ರಗಳನ್ನ ಬಳಸಿದ್ರೆ.
1: ಹೌದು, ಯಂತ್ರದಿಂದಲೇ ಫುಲ್ ದೇಶನೇ ಹಾಳಾಯ್ತಾ ಉಂಟಲ್ಲ ಸರ್.
0: ಅದು ಎಲ್ಲ ತರದಲ್ಲ, ಎಲ್ಲೆಲ್ಲಿ ಯಾವ್ದನ್ನ ನಾವು ಸಮರ್ಪಕವಾಗಿ ಸರಿ ದಾರಿಲಿ ಬಳಸ್ಕೊಂಡ್ರೆ ಅಲ್ಲಿಗೆ ಆಗುತ್ತೆ
1: ನೋಡಿ. ಒಂದು ಕೆರೆಯೇ ಮಾಡ್ತೀವಿ ನಾವೀಗ, ಅಟ್ ಲೀಸ್ಟ್ ಒಂದು ಕೆರೆ ಮಾಡ್ತೀವಿ. ಮೊದ್ಲು ಒಡ್ರು ಬಂದು ಕೆಲಸ ಮಾಡ್ತಿದ್ರು, ಮಣ್ಣಲ್ಲಿ ತಲೆಗೆ ಹೊತ್ತು ದೊಡ್ಡ ದೊಡ್ಡ ಕೆರೆ ಮಾಡ್ತಿದ್ರು. ಆ ಕೆರೆ ಈಗಲೂ ಏನಾಗಿಲ್ಲ, ನಾವು ಯಂತ್ರಗಳನ್ನ ಉಪಯೋಗಿ ಜೆಸಿಬಿ ತಂದು ಕೆರೆ ಮಾಡಿಸಿದ್ರೆ ಅದು ಹಿಡಿದು ಹೋಗೋದು, ಅಲ್ಲಿ ಒಂದ್ ಕಡೆ ಜಾರೋದು ಹೋಗೋದು, ಇದೇ ಪ್ರಾಬ್ಲಮ್.
0: ಹೌದು ಅಲ್ಲ, ಅದು ಅಂತಲ್ಲ, ಕೆಲವು ಯಂತ್ರಗಳು ನಮಗೆ ಉಪಕಾರಿ ಆಗುತ್ತೆ. ಯಾಕಂತ ಈಗ ಕೃಷಿ ಕ್ಷೇತ್ರದಲ್ಲಿ ನೋಡಬಹುದು, ನಮಗೆ ಇವತ್ತು ಸ್ಪ್ರೇ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಭತ್ತ ನಾಟಿಯಲ್ಲಿ ಯಂತ್ರಗಳು ಬಂದ ಮೇಲೆ ಬಹಳಷ್ಟು ಕಡೆ ಅದರ ವ್ಯಾಪ್ತಿ ಹೆಚ್ಚಾಗಿದೆ. ಕೆಲವು ನಮಗೆ ಅದೇ ನೀವು ಹೇಳಿದಾಗೆ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ.
1: ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ಭೂಮಿ ನಡುಗುವ ರೀತಿಯಲ್ಲಿ ಯಂತ್ರಗಳು ಭಾರಿ ತೊಂದರೆ.
0: ಹೌದು, ಅದನ್ನ ಹೇಳಿದ್ದು ಸಮರ್ಪಕವಾಗಿ ನಾವು ಬಳಸ್ಕೊಂಡಷ್ಟು ಅದು ಉತ್ತಮ. ಹೆಚ್ಚು ಅದರ ಮೇಲೆ ನಾವು ಅವಲಂಬಿತ ಆದರೆ ಅದು ಕೂಡ ಕಷ್ಟನೇ.
1: ಹೌದು ಸರ್, ಹೌದು ಸರ್.
0: ಈಗ ಅದು ಬಿಟ್ಟು ಬೇರೆ ಎಲ್ಲ ಹೇಗಿದೆ?
1: ಚೆನ್ನಾಗಿದೆ, ಮೆಣಸು ಚೆನ್ನಾಗಿದೆ ಈ ವರ್ಷ, ಕಾಫಿನೂ ಚೆನ್ನಾಗಿದೆ. ಖರ್ಚಿಗಲ್ತೆ ಒಂದು 7-8 ಬುಡ ಏಲಕ್ಕಿ ಗಿಲಕ್ಕಿ ಹಾಕೋದು, ಅದೆಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಬಾಳೆ ಇದೆ. ಅಡಿಕೆ ಹೇಳ್ಬೇಕಾದ್ರೆ ಮಧ್ಯ

0: ಅಲ್ಲಿ ಬಾಳೆ ಹಾಕಿದ್ರೆ
1: ಹೌದು.
0: ಅದೊಂದು
1: ಯಾವ ತಳಿ ಅಡಿಕೆಯನ್ನು ಹಾಕಿರೋದು ಗದ್ದೆಗೆ?
0: ಅಡಿಕೆ ತೀರ್ಥಳ್ಳಿ ಮತ್ತೆ ನಾಡನ್
1: ಹಾಂ,
0: ಅದೇ.
1: ತೀರ್ಥಳ್ಳಿ ಇವೆ ಇಟ್ಟಿದ್ದು.
0: ಹೌದು
1: ಗಣೇಶ್ ಅವರೇ, ನಿಮಗೊಂದು ಪ್ರಶ್ನೆ.
0: ಕೇಳಿ ಸರ್.
1: ಈ ಕಾಳುಮೆಣಸಿಗೆ ಸಂಬಂಧಿಸಿದೆ. ಕಾಳುಮೆಣಸು ಬೆಳೆಯಲ್ಲಿ ಅಕ್ಟೋಬರ್ ತಿಂಗಳ ನಂತರ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ, ಯಾವುದದು? ಈ ವರ್ಷ ಹೆಚ್ಚಾಗಿ ಸೆಪ್ಟೆಂಬರ್ಲೇ ಬರಬಹುದು ಅನಿಸುತ್ತೆ, ಈ ಒಂದು ವಾತಾವರಣದಿಂದ.
0: ಕಾಂಡ ಕೊಡಿಯ ರೋಗನೂ ಬರುತ್ತೆ ಸರ್, ಎಲೆ ಚುಕ್ಕಿ ರೋಗನೂ ಬರುತ್ತೆ ಅದಕ್ಕೆ.
1: ಅದೌದು, ಅದರಿಂದ ಇನ್ನೊಂದು ಥರದ ರೋಗ ಬರುತ್ತೆ, ಅದು ನೋಡ್ತಾ ನೋಡ್ತಾನೇ ಬಳ್ಳಿ ಸಾಯ್ತಾ ಹೋಗುತ್ತೆ, ಅದಕ್ಕೊಂದು ಹೆಸರಿದೆ.
0: ಹೌದು, ಅದೇ ಕಾಂಡ ಕೊರಿಯ ರೋಗ.
1: ಸೊರಗು ರೋಗ, ನಿಧಾನ
0: ಸೊರಗು
1: ಸೊರಗು
0: ರೋಗ.
1: ರೋಗ ಅಂತ
0: ಹೌದು
1: ಹೇಳ್ತಾರೆ,
0: ಹೌದು
1: ಸ್ಲೋ
0: ಹೌದು
1: ವೇಟ್
0: ಹೌದು.
1: ಡಿಸೀಸ್ ಅಂತ ಹೇಳಿ.
0: ತುಂಬಾ ಸ್ವಲ್ಪ ಬೂದಿ ಹಾಕಿದ್ರೆ ಅವ್ರು ಕವರ್ ಕವರ್ ಆಯ್ತದ ಸರ್.
1: ಹೌದು, ಕೆಲವು ಬೂದಿನ ಹಾಕೋದು, ಮತ್ತೆ ನೀವು ಟ್ರೈಕೋಡರ್ಮವನ್ನ ಬಳಸಿದ್ರೆ ಸೂಕ್ಷ್ಮ ಜೀವಾಣುಗಳನ್ನ, ಬುಡ ಕೊಳೆ ರೋಗ ಏನಿರುತ್ತೆ ಅದನ್ನ ತಡೆಗಟ್ಟಬಹುದು.
0: ನನ್ನಲ್ಲಿ ಸುಮಾರು ಬಳ್ಳಿ ಸತ್ತಿತ್ತು, ಆ ಸತ್ತ ಬಳ್ಳಿಲಿ ಕೂಡ ಈಗ ಫಸಲಿದೆ, ಅಂದ್ರೆ ಬೂದಿ ಹಾಕೋದ್ರಿಂದ ಸ್ವಲ್ಪ ಕವರ್ ಆಗಿದೆ ಸರ್.
1: ಹೌದು, ಬೂದಿನ ತರ ನಿಮಗೆ ಅದರಲ್ಲಿ ಪೊಟ್ಯಾಶ್ ಅಂಶನೇ ಇರುವಂತದ್ದು.
0: ಅಂದ್ರೆ ನಾನು ಇದುವರೆಗೆ ಅದಕ್ಕೆ ಸ್ಪ್ರೇ ಗಿ ಅಂತದ್ದು ಯಾವ್ದು ಮಾಡಲಿಲ್ಲ. ಬಳ್ಳಿ ಚೆನ್ನಾಗಿದೆ ನೋಡಿದ್ರೆ.
1: ಅದಕ್ಕೆ ಕೂಡ ಅಡಿಕೆ ನೀವು ನೆಕ್ಸ್ಟ್ ಬಂದಾಗ ಬೋರೋ ಸ್ಪ್ರೇ ಕೊಡುವಾಗ ಅದಕ್ಕೂ ಕೊಟ್ಟರು ಒಳ್ಳೆಯದೇ, ಯಾಕೆ ಹೇಗೂ ಅಡಿಕೆ ಮರದಲ್ಲೇ ಇರುತ್ತೆ,
0: ಹೌದು.
1: ಎರಡಕ್ಕೂ ಕೊಟ್ಕೊಳ್ಳುವಂಥದ್ದು ಒಳ್ಳೆಯದು.
0: ಆಯ್ತು ಸರ್, ಥ್ಯಾಂಕ್ಸ್ ಸರ್.
1: ಸರಿ ಗಣೇಶ್ ಅವರೇ, ಕರೆ ಮಾಡೋಕ್ಕೆ ಧನ್ಯವಾದಗಳು.
0: ತಮಗೂ ಧನ್ಯವಾದಗಳು ಸರ್.

ಹೇಳ್ತಿದ್ದಾಗೆ ತಮ್ಮಂದವರು ಇದೀಗ ಏಲಕ್ಕಿ ಕೊಯ್ಲಿನ ಸಂದರ್ಭ ನಡೀತಾ ಇದೆ. ಕೊಯ್ಲು ಕೂಡ ಬಹಳಷ್ಟು ಕಡೆ ನಡೀತಾ ಇದೆ. ಇದರ ಜೊತೆ ಜೊತೆಯಲ್ಲಿ ಆ ಕಳೆಯನ್ನು ಕೂಡ ತೆಗೆಯುವತ್ತ ರೈತರು ಗಮನ ಹರಿಸ್ತಾ ಇರ್ತಾರೆ. ಹಾಗೆಯೇ ಮತ್ತೊಂದು ಹಂತದ ಗೊಬ್ಬರದ ನಿರ್ವಹಣೆ ಕೂಡ ಈ ಸಂದರ್ಭದಲ್ಲಿ ಏಲಕ್ಕಿ ಬೆಳೆಯಲ್ಲಿ ನಡೀತಾ ಇರುತ್ತೆ.

ಪೇಪರ್ನ ಮುಂದೆ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 14,500 ರೂಪಾಯಿಗಳು, ಅರಬಿಕಾ ಚೆರಿ 13,500 ರೂಪಾಯಿಯಿಂದ 15,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 10,000 ರೂಪಾಯಿಯಿಂದ 10,800 ರೂಪಾಯಿ.

ಹಾಗೆ ಕೇಳಿದ್ರೆ ಇನ್ನು ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕುರಿತಾಗಿ, ಏಲಕ್ಕಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಗರ್ಭಾಲಯ NA ಪೂವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಇದನ್ನು ಕೂಡ ನೀವು ನಾಳಿನ ದಿನ ಆಲಿಸಬಹುದು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ನಮ್ಮ ಭೈಮನ ರಘುತಿಮ್ಮ ಇವರ್ಬೋದು, ಲೀಲಾವತಿ ಮತ್ತು ಗಣೇಶ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ನಮಸ್ಕಾರ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್.

0: ನಮ್ಮ ಪಡೆ ಆಪ್ನ ಬುಢಾಪಾ ಗೌರವಕ್ಕೆ
1: ಇಲ್ಲಿಯವರೆಗೆ 9,50,00,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ 1 ಕ್ಲಿಕ್ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಕಕ್ಕಬೆ ಯವಕಪಾಡಿ ಗ್ರಾಮದ ಮಣ್ಯಂಡ್ರ ದಿವಂಗತ ಗಣಪತಿಯವರ ಪತ್ನಿ ಅಮ್ಮವ್ವ ಇಂದು ನಿಧನರಾದರು. 92 ವರ್ಷ ಪ್ರಾಯದ ಮಣ್ಯಂಡ್ರ ಅಮ್ಮವ್ವ ತವರು ಮನೆ ಕಿರಂದಾಡು ಮುಕ್ಕಾಟಿ. ಮೃತರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
2: ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಡಿವೈಎಸ್ಪಿ ದಿನಕರ ಶೆಟ್ಟಿನವು ಇಂದು ಮಡಿಕೇರಿನ ತಹಶೀಲ್ದಾರ್ ಕಚೇರಿಯಲ್ಲಿ ದೂರು ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ರು. ಎಲ್ಲ ದೂರುಗ ಭೂಮಿ ದುರಸ್ತಿ, ಭೂಮಿ ವಿಭಜನೆ, ಹಿಂಗೆ ಭೂಮಿಗೆ ಸಂಬಂಧಪಟ್ಟ ದೂರುಗ ಆಗಿದ್ದು ಸಾರ್ವಜನಿಕರನ್ನ ಕಚೇರಿಯಿಂದ ಕಚೇರಿಗೆ ಅಲ್ಸುದು ಯಾಕೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ದು. ಅಲ್ಲದೆ ಮಾನವೀಯತೆಯ ದೃಷ್ಟಿಯಿಂದ ಕೆಲಸ ಮಾಡಿ ಜನರನ್ನ ಸತಾಯಿಸುವುದು ಸರಿಯಲ್ಲ ಅಂತ ಹೇಳ್ದು. ಜೊತೆಗೆ ಇನ್ನು ಮುಂದೆ 15 ದಿನಗಳಲ್ಲಿ ಕೆಲಸ ಆಗದಿದ್ದರೆ ಮತ್ತೆ ನನ್ನ ಗಮನಕ್ಕೆ ತಾಕು ಅಂತ ಅರ್ಜಿದಾರರಿಗೆ ಅವು ಹೇಳಿದು. ಈ ಸಂದರ್ಭ ಕಂದಾಯ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮಾಹಿತಿ ಹಂಚಿಕೊಂಡು. ಸೋಮವಾರಪೇಟೆ ತಾಲೂಕು ದೊಡ್ಡಮಳ್ತೆ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿನ ಕಡೆಯಿಂದ ಶ್ರೀ ಸ್ವರ್ಣಗೌರಿ ಹಬ್ಬದ ಬಗೆಯಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆ ಹೊನ್ನಮ್ಮ ತಾಯಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಇದೇ ತಿಂಗಳ 14ನೇ ತಾರೀಕು ಹೊತ್ತಾರೆ 9 ಗಂಟೆಗೆ ನಡೆಯಕ್ಕಿದ್ದು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂಗೆ ಜಿಲ್ಲೆನ ಶಾಸಕರು, ಜಿಲ್ಲಾಧಿಕಾರಿಗ ಸೇರಿದಂಗೆ ಗಣ್ಯರು ಹಾಜರಿದ್ದವೆ. ಸೋಮವಾರಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನಾ ಸಭೆ ಇದೇ ತಿಂಗಳ 12ನೇ ತಾರೀಕು ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆನ ಕಿರಿಕೊಡ್ಲಿ ಮಠದ ಶ್ರೀಮತಿ ಭದ್ರಮ್ಮ ಮಹಂತಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆಯಕುಟ್ಟು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡನವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಕಿದ್ದು ಸೋಮವಾರಪೇಟೆ ತಾಲೂಕಿನ ಸಾರ್ವಜನಿಕರು ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಕುಂದುಕೊರತೆ ಹೇಳಿಕೊಳ್ಳಕು. ಇದೇ ತಿಂಗಳ 18ನೇ ತಾರೀಕು ಹಿಂಬತ್ತು 4 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ಅಂಚೆ ಅದಾಲತ್ ನಡೆಯಕುಟ್ಟು. ಕೊಡಗು ಅಂಚೆ ವಿಭಾಗಕ್ಕೆ ಸಂಬಂಧಪಟ್ಟ ಅಂಚೆ ಸೇವೆನ ದೂರುಗಳನ್ನ ಇದೇ ತಿಂಗಳ 15ನೇ ತಾರೀಕಿನೊಳಗೆ ಜಿಲ್ಲೆನ ಅಂಚೆ ಅಧೀಕ್ಷಕರಿಗೆ ತಲುಪಿಸಿ 18ನೇ ತಾರೀಕು ನಡೆಯುವ ಸಭೆಯಲ್ಲಿ ಸಾರ್ವಜನಿಕರು ಭಾಗವಹಿಸಕಂತ ಗೊತ್ತಾಯಿತು. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದ ಕಡೆಯಿಂದ 2026-27 ಸಾಲಿನ ಬೇರೆ ಬೇರೆ ಯೋಜನೆಗಳಡಿಯಲ್ಲಿ ಸಾಲ ತಕೊಂಬವು ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿ ಹಾಕಿಕೊಳ್ಳಕು. ಅರ್ಜಿ ಒಪ್ಪಿಸಿಕೆ ಇದೇ ತಿಂಗಳ 30 ಕಡೆ ದಿನ ಆಗಿದ್ದು ಶೈಕ್ಷಣಿಕ ಸಾಲ ಯೋಜನೆಗಳಿಗೆ ಇದು ಕಡೆ ದಿನ ಅಲ್ಲ. ಅಗತ್ಯ ದಾಖಲಾತಿಗಳೊಟ್ಟಿಗೆ ಸಾಲ ತಕೊಂಬವು ಆನ್ಲೈನ್ಲಿ ಅರ್ಜಿ ಹಾಕಕ್ಕೆ. ಜಿಲ್ಲೆನ 5 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಮತ್ತು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಈ ತಿಂಗಳ 16ನೇ ತಾರೀಕಿಂದ 24ನೇ ತಾರೀಕು ಮುಟ್ಟ ನಡೆಯಕೊಟ್ಟು. ಈ ಕ್ರೀಡಾಕೂಟಗಳಲ್ಲಿ ಆಯಾಯ ತಾಲೂಕಿನ ಆಟಗಾರರು ನಿಗದಿ ಮಾಡಿದ ತಾರೀಕುಗಳಲ್ಲಿ ಭಾಗವಹಿಸಕ್ಕೆ. ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಆನ್ಲೈನ್ಲಿ ನೋಂದಣಿ ಕಡ್ಡಾಯ ಆಯಿತು ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕ

0: ಕರೆ ತಿಳಿಸಿದಳು. ಕೊಡಗು ಜಿಲ್ಲೆನ ನ್ಯಾಯಾಂಗ ಇಲಾಖೆಯಲ್ಲಿ ಖಾಲಿ ಇರುವ ಬೇರೆ ಬೇರೆ ಚಾಕ್ರಿಗಳಿಗೆ ಅರ್ಜಿ ಕರೆದಿದ್ದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವೆ ಅಂತ ಗೊತ್ತಾಯಿತು. ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ಲಿ ಅಕ್ಟೋಬರ್ 3ನೇ ತಾರೀಕಿನೊಳಗೆ ಅರ್ಜಿ ಹಾಕಿ ಕಣಕ್ಕೆ. ಹಿಂಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರುತಿ ಎಸ್ ಬಾಗಡಿನವು ಮಾಹಿತಿ ಕೊಟ್ಟಳು. ಅಕ್ಟೋಬರ್ 1ನೇ ತಾರೀಕು ನಡೆಯಕ್ಕಿರುವ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಬಗ್ಗೆಲಿ ಮಡಿಕೇರಿನ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಚೇರಿಯಲ್ಲಿ ಪೂರ್ವ ತಯಾರಿ ಸಭೆ ನಡೆದು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರಾದ ಪ್ರಸನ್ನ ಕುಮಾರ್ನವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇದೇ ತಿಂಗಳ 18ನೇ ತಾರೀಕು ಮಡಿಕೇರಿನ ಗಾಂಧಿ ಮೈದಾನದಲ್ಲಿ ಹಿರಿಯ ನಾಗರಿಕರಿಗೆ ಆಟೋಟ ಮತ್ತು ಸಾಂಸ್ಕೃತಿಕ ಪೈಪೋಟಿ ನಡೆಸಿಕೆ ತೀರ್ಮಾನ ಮಾಡಿದೆ. ಅಲ್ಲದೆ 100 ವರ್ಷ ಆದ 5 ಹಿರಿಯರನ್ನ ಗುರುತು ಮಾಡಿ ಗೌರವಿಸಿಕೆ ತೀರ್ಮಾನ ಮಾಡಿದ್ದು. ಅಕ್ಟೋಬರ್ 1ನೇ ತಾರೀಕು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ದಿನ ಇನಾಮು ಕೊಡದು ಅಲ್ಲದೆ ಸನ್ಮಾನ ಕಾರ್ಯಕ್ರಮ ಉಂಟು ಅಂತ ಹಿರಿಯ ನಾಗರಿಕರ ಮತ್ತು ವಿಕಲಚೇತನರ ಕಲ್ಯಾಣಾಧಿಕಾರಿ ವಿಮಲನವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
3: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
7: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
5: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
8: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ. 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 1,25,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
8: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
7: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್.

0: ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ಟರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
1: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
2: ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದಿ ಎಂಡುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಉಪಾದ್ರಿಯ ತಂತ್ರಜ್ಞಾನತ್ನ ಬಳಸಿಕೊಂಡು ಮಕ್ಕಕ್ಕೆ ಬದುಕರ ಶಿಕ್ಷಣ ಕೊಡುಪಾಂಡ ಮೂಲಕ ಐಂಗಳ ನಲ್ಲ ನಾಗರಿಕಂಗಳಾಯ್ತು ತಯಾರು ಮಾಡುಣಂದು ಶಾಸಕ ಡಾಕ್ಟರ್ ಮಂಥರಗೌಡ ಅಣ್ಣಚಿ. ಸೋಮರ್ಪೇಟೆ ಉಪಾದ್ರಿಯಡ ಕಲ್ಯಾಣ ನಿಧಿ ಪಿಂಜ ಮಕ್ಕಳ ಕ್ಷೇಮಾಭಿವೃದ್ಧಿ ನಿಧಿ ಪಿಂಜ ಉಪಾದ್ರಿಯಡ ನಾಳು ಸಮಿತಿರ ಕೂಡು ಕೂಟತ್ ಸೋಮರ್ಪೇಟೆ ಒಕ್ಕಲಿಗಂಗಡ ಸಮುದಾಯ ಭವನತ ಏರ್ಪಾಡು ಮಾಡಿ ತಿಂಜ ಉಪಾದ್ರಿಯಡ ನಾಳು ಕೂಡನಕ್ಕೆ ನಿವೃತ್ತ ಉಪಾದ್ರಿಯಕ್ಕೆ ಸನ್ಮಾನ ಮಾಡುವ ಕಾರ್ಯಕ್ರಮತ್ರ ಕೊರುವುಕಾರಿಕೆ ವಹಿಸಿದ ತಕ್ಕ ಬರಂದ ಅವು ಸರ್ಕಾರಿ ಸ್ಕೂಲಲ್ಲು ಗುಣಮಟ್ಟತ್ರ ಶಿಕ್ಷಣ ಕೊಡಬೇಕು, ಪುದಿಯ ತಂತ್ರಜ್ಞಾನ ಅವಶ್ಯ ಅನ್ನನಾಯ್ತು. ಬಹುಸುಲ್ ಸರ್ಕಾರಿ ಸ್ಕೂಲಲ್ಲು ಪುದಿಯ ತಂತ್ರಜ್ಞಾನ ಶಿಕ್ಷಣತ್ನ ಪರಿಚಯ ಮಾಡುವಂದರಿ ಚಿಟಿತ್ ಉಪಾದ್ರಿಯ ಮಕ್ಕಳಲ್ಲಿ ಆತ್ಮವಿಶ್ವಾಸತನ್ನ ಬೊಳ್ತಿತ್ ಓದ್ವಾಂಡ ಮೀದ ಕೊದಿ ಬೊಳ್ತುವಕ್ಕೆ ಮೇನತ್ ಇಡೋಣಂದು ಸಲಹೆ ಕೊಡತತ್. ಹಳೇಬೀಡು ಎಸ್ಜಿಆರ್ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕಗಳನ್ನು ಸಿದ್ದೇಶ್ ತಕ್ಕ ಬರಂದಿತ್ ನಲ್ಲ ಸಮಾಜ ಕಟ್ಟುಣಂದು ಅನಕ ಇಂದು ನಲ್ಲ ಮೌಲ್ಯ ಉಳ್ಳಂತ ಶಿಕ್ಷಣ ತಿಂಜ ಮಾತ್ರ ಸಾಧ್ಯ ಅಂದು ಅಣಿತ್ ನಲ್ಲ ಸಮಾಜ ಕಟ್ಟುವಕ್ಕೆ ಮಕ್ಕಳ ಎನ್ನ ತಯಾರು ಮಾಡೋಣಂದು ಅರಿಚಿಟ್ಟು ಕೊಡತತ್. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಕುಂಡನಕ್ಕೆ ಖನಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್. ಕೊಡವ ಸಂಪ್ರದಾಯತನ ಉಳಿತಿತ್ತು ಒಕ್ಕ ಒಕ್ಕತ್ರ ನಡುಲು ಒತ್ತೋರ್ಮೆನ ಬಲಪಡ್ತುವಕ್ಕೆ ಜಿಲ್ಲೆಲ್ಲ ನಡಪಂತ ಒಕ್ಕಡೊಕ್ಕಡ ನಡುವ ಕಳಿ ನಮ್ಮೆರ ಕೂಟ್ ತೋಕು ನಮ್ಮೆ ಕೂಡಿ ಒಂದಾಯ್ತುಂಡು. ಕೊಡವ ಒಕ್ಕಡ ಉಳಲು ಒಳಿಮರೆ ಕಾಯಿರನಿಕೆ ಉಳ್ಳಂತ ಗುರಿಕಾರಳ ಬುಳಿಕು ಕೊಂಡುಬಪ್ಪ ಉದ್ದೇಶದ ನಡತುವಂತ ತೋಕು ನಮ್ಮೆನ ಇಯಾಂಡ್ ಆಲೆ ಮಾಡ ಒಕ್ಕತ್ರ ಆದನೆಲ್ಲ ಅಕ್ಟೋಬರ್ 10 ಪಿಂಜ ಪನ್ನೊಂದಾಂಗ್ ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಿಪರಂಬಲು ಏರ್ಪಾಡು ಮಾಡಿತ್ತು. 0.22 ಪಿಂಜ 12 ಬೋರ್ ವಿಭಾಗತ್ತು ನಡಪಂತ ಈ ಪೈಪೋಟಿಲು ದಂಡು ಜನ ಕೂಡಿನ ಒಂದು ತಂಡತ್ರನಿಕೆ ಒರು ಒಕ್ಕತಿಂಜ 4 ತಂಡ ಕೂಡಿಯಾಡುವ ಅವಕಾಶ ಉಂಡು. ಪೈಪೋಟಿಲು ಕೂಡಿಯಾಡುವ ಕಿರಾದೆ ಉಳ್ಳವು www.alemada-okka.online ಜಾಲತಾಣದ ಮೂಲಕ ನೋಂದಣಿ ಮಾಡಿಯೋಲು. ಅವರ ಅರಿವಿಕೆ 9901 01 2 1 1 4 5 ಇಲ್ಲೆಂಗಿ 9741 01 3 1 ನಂಬರ್ನ ಸಂಪರ್ಕ ಮಾಡೋಲು. ಸೋಮರ್ಪೇಟೆ ತಾಲೂಕು ಮಟ್ಟತ್ರ ಪ್ರಜಾಸೇವೆ ಆಂದೋಲನ ಶಾಸಕ ಡಾಕ್ಟರ್ ಮಂಥರಗೌಡ ಎಂಡ ಕೊರುವ ಕಾರಿಕೆಲು ಇದೇ 12 ಪೊಲಕ 12:30 ಕೊಡ್ಲಿಪೇಟೆರ ಕಿರುಕೊಡ್ಲಿ ಮಠತ್ರ ಶ್ರೀಮತಿ ಭದ್ರಮ್ಮ ಮಹಂತಪ್ಪ ಕಲ್ಯಾಣ ಮಂಟಪತ್ತು ನಡಪ. ಸೋಮರ್ಪೇಟೆ ತಾಲೂಕರ ಸಾರ್ವಜನಿಕಂಗ ಈ ಕಾರ್ಯಕ್ರಮತ್ರ ಪ್ರಯೋಜನ ಪಡೆದವನಿಕೆ ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ ಅರಿಚಿಟಿತ್. ಗೌರಿ ಗಣೇಶ ನಮ್ಮೆರ ಮಾರಿಪತ್ತು ಸಾರ್ವಜನಿಕ ಗಣೇಶ ಮೂರ್ತಿಯಾಳ ಅಲ್ಪಚಿಡುವಂಗ ಪಿಂಜ ವಿಸರ್ಜನಾ ಸಮಿತಿಕಾರ ಪೊಲೀಸ್ ಇಲಾಖೆಯಿಂದ ಕಡ್ಡಾಯ ಆಯ್ತು ಅನುಮತಿ ಪಡೆದೋಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಸೂಚನೆ ಕೊಡತತ್. ಗೌರಿ ಗಣೇಶ ನಮ್ಮೆರ ಮಾರಿಪತ್ತು ಸೋಮಾರ್ಪೇಟೆ ಉಪವಿಭಾಗತ್ರ ಆದನಲ್ಲಿ ಏರ್ಪಾಡು ಮಾಡಿ ತಿಂಜ ಮುಪ್ಪಡೆ ಸಭೆಯಲ್ಲಿ ಕೂಡಿಯಾಡಿತು ತಕ್ಕ ಬರಂದ ಅವು ಸಾರ್ವಜನಿಕ ಜಾಗತ್ತು ಗಣೇಶ ಮೂರ್ತಿಯಾಳ ಅಲ್ಪಚಿಡುವಕ ಪಕ್ಕತ್ರ ಪೊಲೀಸ್ ಸ್ಟೇಷನ್ ಪಿಂಜ ತಾಲೂಕು ಆಡಳಿತ ತಿಂಜ ಅನುಮತಿನ ಪಡೆದೋಂಡು ಡಿಜೆ ಕೂಡನಿಕೆ ಅರ ಸದ್ದು ಮಾಡುವಂತ ಸ್ವರಪಟ್ಟಿನ ಬಳಸುವನ್ನು ಪೂರ್ತಿ ನಿಷೇಧ ಮಾಡಿತ್ತು. ಸುಪ್ರೀಂ ಕೋರ್ಟ್ರ ನೇಮಕೋತ್ತನಕ್ಕೆ ಬೈಟ್ 10 ಮೀದ ಸ್ವರಪಟ್ಟಿನ ಬಳಸುವನಿಕೆ ಇಲ್ಲ ಎಂದು ಅರಿಚಿಟ್ಟಿತ್ತು. ನಮ್ಮೆಕ್ಕೆ ಪರಿಸರಕ್ಕೂ ಒತ್ತ ಗಣೇಶ ಮೂರ್ತಿಯಳ ಮಾತ್ರ ಬಳಸೋಂಡು ಗಣೇಶ ಮೂರ್ತಿಯಳ ವಿಸರ್ಜನೆ ಮಾಡುವ ಕನ್ನಡತ್ವ ಮೆರವಣಿಗೆರ ನೆರತ್ ಕಾನೂನು ಸುವ್ಯವಸ್ಥೆನ ಕಾತೂಕ್ಕೆ ಎಲ್ಲಾ ಸಮಿತಿಕಾರ ಸಾಕಾರ ತರಣೊಂದು ಕೇಟಂಡತ್. ಸಭೆಯಲ್ಲಿ ಪೊಲೀಸ್ ಉಪವರಿಷ್ಠಾಧಿಕಾರಿ, ಸರ್ಕಲ್ ಇನ್ಸ್ಪೆಕ್ಟರ್, ಬಾರೆ ಬಾರೆ ಪೊಲೀಸ್ ಸ್ಟೇಷನ್ ಅಧಿಕಾರಿಯ ತಾಲೂಕರ ಬಾರೆ ಬಾರೆ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಯ ಹಾಜರಿಂಜತ್. ಗೋಣಿಕೊಪ್ಪ ಕಾವೇರಿ ಕಾಲೇಜಿನ 2026-27 ಸಾಲರ ವಿಜ್ಞಾನ ಸಂಘಕ್ಕೆ ಮೊಳಿಯಿಡುವ ಕಾರ್ಯಕ್ರಮ ನಡೆದತ್ತು. ಬೊಳ್ಚ ಕಚ್ಚಿಡುವಂಡ ಮೂಲಕ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು ತಕ್ಕ ಬರಂದ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಲ್ ಡಾಕ್ಟರ್ ನರೇಶ್ ಮಕ್ಕ ವೈಜ್ಞಾನಿಕ ಮನೋಭಾವ, ವಿಮರ್ಶಾತ್ಮಕ ಚಿಂತನೆ ಪಿಂಜ ಸಂಶೋಧನೆಯ ಮೀದ ಆಸಕ್ತಿಯನ್ನು ಬೊಳ್ತಿಯೊಂಡು ಅದಂಗಾಯ್ತು ಅವರ ಪುಸ್ತಕ ಓದುವಂಡ ಮೂಲಕ ತಂಗಡ ಜ್ಞಾನ ಭಂಡಾರತ್ನ ಬೊಳ್ತಿಯಂಡು ಸಮಾಜಕ್ಕೆ ನಲ್ಲ ಕೊಡುಗೆ ಕೊಡುಕೊಂಡು ಅಣ್ಣಿಚಿ. ಕಾರ್ಯಕ್ರಮತ್ರ ಕುರು ಕಾರ್ಯಕ್ಕೆ ವಹಿಸಿದ ತಕ್ಕ ಬರಂದ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಪ್ರೊಫೆಸರ್ ಭಾರತಿ, ವಿಜ್ಞಾನ ಅಣ್ಣಕ ಬರೀ ಅರಂಜ ವಿಷಯತ್ನ ಪಡಿಪದ ಅಲ್ಲ, ಪ್ರಶ್ನೆ ಕಟಿತು ಉತ್ತರತ್ನ ತೇಳುವುದೇ ನೇರತ್ನ ವಿಜ್ಞಾನ ಅಂದು ಅರಿಚಿಟಿತು. ಲೋಕತ್ ಕಂಡುಪಿಡಿಪಕ್ಕೂ ಉಳ್ಳ ವಿಷಯ ಹೆಚ್ಚಕೋ ಉಂಡು ಮಕ್ಕ ತಂಗಡ ಸೃಜನಶೀಲತೆ ಪಿಂಜ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಸಮಾಜಕ್ಕೆ ನಲ್ಲದು ಮಾಡುವಂತ ಸಂಶೋಧನೆ ನಡೆತೊಂದು ಕೆಮ್ಮಿತಕ್ಕ ಅಣ್ಣಿಚಿ. ಈ ಸಂದರ್ಭತ್ 2025-26 ಸಾಲರ ವಿಜ್ಞಾನ ವಿಭಾಗತ್ ಶೈಕ್ಷಣಿಕ ಸಾಧನೆ ಮಾಡಿದ ಮಕ್ಕಳನ್ನ ಡಯಾನಾ ಪಿಂಜ ಆಫಿಯಾ ಶರೀಫ್ ಐಂಗಳ ಸನ್ಮಾನ ಮಾಡಿಚಿ. ಐಕ್ಯುಎಸ್ಸಿ ಸಂಚಾಲಕಿ ಡಾಕ್ಟರ್ ನಯನ ತಮ್ಮಯ್ಯ, ವಿಜ್ಞಾನ ವಿಭಾಗತ್ರ ಸಂಚಾಲಕಗಳನ್ನ ಡಾಕ್ಟರ್ ಮಾರಣ್ಣ ಕುಂಡನಿಕೆ ಮುಖ್ಯಪಟ್ಟವು ಕಾರ್ಯಕ್ರಮತ್ತು ಕೂಡಿಯಾಡಿ ತಿಂಜತ್. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್.
3: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ.

ಕೇಳುಗರೆ, ಸಮಯ ಇನ್ನೇನು 7:34 ಆಗಲಿದೆ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಸುದ್ದಿವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು, ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೆಯ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೆಯ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ 5 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30ರವರೆಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೆಯ ಮಾರ್ಗ, ಅರಕ್ಕೋಣಂನಿಂದ ರೇಣುಗುಂಟ 3ನೆಯ ಮಾರ್ಗ ಮತ್ತು 4ನೆಯ ಮಾರ್ಗ ಹಾಗೂ 4ನೆಯ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರ್ಪಡೆಗೊಂಡಿವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತಹ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರ್ಪಡೆಗೊಂಡಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾರ್ಗ ಸಾಮರ್ಥ್ಯವು ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಭಾರತೀಯ ರೈಲ್ವೆಯ ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸೇವಾ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಇದರಿಂದ ರೈಲ್ವೆ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ದಟ್ಟಣೆಯನ್ನು ನಿವಾರಿಸಲು ಸಾಧ್ಯವಾಗಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮುಂದಿನ ವರ್ಷ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಸೇವೆ ಪ್ರಾರಂಭವಾಗಲಿದೆ. ಈ ಕಾರಿಡಾರ್ ನಿರ್ಮಾಣ ಕಾರ್ಯ ವೇಗವಾಗಿ ಪ್ರಗತಿಯಲ್ಲಿದ್ದು, ಆರಂಭದಲ್ಲಿ ಸೂರತ್ನಿಂದ ವಾಪಿವರೆಗಿನ 100 ಕಿಲೋಮೀಟರ್ ವಿಭಾಗವು ಮುಕ್ತಾಯವಾಗಲಿದೆ ಎಂದು ಕೇಂದ್ರ

0: ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯ್ಕ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಮತ್ತು ಶ್ರೀಲಂಕಾದ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಜಂಟಿಯಾಗಿ ಕೆಲಸ ಮಾಡುವುದನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ. ಶ್ರೀಲಂಕಾ ವಾಯುಪಡೆಗೆ L-70 ಬಂದೂಕುಗಳ ರಫ್ತು ಮತ್ತು ಎರಡೂ ದೇಶಗಳ ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಮತ್ತು ರಾಷ್ಟೀಯ ರಕ್ಷಣಾ ಕಾಲೇಜುಗಳ ನಡುವಿನ ಸಹಕಾರದ ಕುರಿತು ಎರಡೂ ಕಡೆಯವರು ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸನಾಯಕ ಮಾತನಾಡಿ, ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ವಿರುದ್ದವಾದಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಪ್ರದೇಶವನ್ನು ಬಳಸಲು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಿತ್ವಾ ಚಂಡಮಾರುತದ ಸಮಯದಲ್ಲಿ ಆಪರೇಷನ್ ಸಾಗರ್ ಬಂಧು ಭಾಗವಾಗಿ ಭಾರತ ಒದಗಿಸಿದ ನೆರವು ಮತ್ತು ದ್ವೀಪದ ವಿವಿಧ ಭಾಗಗಳಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಸುಗಮಗೊಳಿಸಲು ಭಾರತದ ವಿಸ್ತರಿತ ಸಮಗ್ರ ಪುನರ್ವಸತಿ ಪ್ಯಾಕೇಜ್ಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ಅಂತಿಮ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಮುಂಬೈನಲ್ಲಿ ಪ್ರಗತಿಯಲ್ಲಿದೆ. ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ಧ್ಯೇಯವಾಕ್ಯವಾಗಿದೆ. ಇಂದು ಮತ್ತು ನಾಳೆ ಸಭೆ ನಡೆಯಲಿದೆ. ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳು ಕಳೆದ ತಿಂಗಳು ಜೈಪುರದಲ್ಲಿ ಸಭೆಯನ್ನು ನಡೆಸಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಗಂಗಾ, ಗಂಡಕ್, ಕೋಸಿ, ಸೋನ್ ಮತ್ತು ಇತರ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ. ಆದರೂ ಇನ್ನೂ ಹಲವಾರು ನದಿಗಳು ಹೆಚ್ಚಿನ ಮಟ್ಟದಲ್ಲಿ ಹರಿಯುತ್ತಿದ್ದು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಗೇರ್, ಬಾಘಲ್ಪುರ್ ಮತ್ತು ಕಹಲ್ಗಾಂವ್ನಲ್ಲಿ ನದಿ ನೀರಿನ ಮಟ್ಟ ಏರುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶಗಳಲ್ಲಿ ನೀರಿನ ಒತ್ತಡ ಹೆಚ್ಚುತ್ತಿದೆ. ಜಲಸಂಪನ್ಮೂಲ ಇಲಾಖೆ ಮತ್ತು ಜಿಲ್ಲಾಡಳಿತ ತಂಡಗಳು ಒಡ್ಡುಗಳ ಮೇಲೆ ನಿಗಾ ಇಡುತ್ತಿವೆ. ಪಾಟ್ನಾ, ಸರನ್, ವೈಶಾಲಿ, ಬೇಗುಸರಾಯ್, ಖಗಾರಿಯಾ, ಸಮಸ್ತಿಪುರ, ಜೆಹಾನ್ಬಾದ್ ಮತ್ತು ಅರ್ವಾಲ್ ಜಿಲ್ಲೆಗಳ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗಳು ಮುಂದುವರೆದಿವೆ. 456 ಸಮುದಾಯ ಅಡುಗೆ ಮನೆಗಳನ್ನು ನಡೆಸಲಾಗುತ್ತಿದೆ. ಪರಿಹಾರ ಶಿಬಿರಗಳಲ್ಲಿ ಮಕ್ಕಳಿಗೆ ಹಾಲು, ಮಹಿಳೆಯರಿಗೆ ನೈರ್ಮಲ್ಯ ಕಿಟ್ಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1,365 ಏರಿಕೆಯಾಗಿದ್ದು ಪೀಡಿತ ಪ್ರದೇಶಗಳಿಂದ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಒಟ್ಟು 5,326 ಜನರು ಕಾಣೆಯಾಗಿದ್ದು ಈ ಪೈಕಿ ಕನಿಷ್ಠ 589 ವಿದೇಶಿ ಪ್ರಜೆಗಳಾಗಿದ್ದಾರೆ. ರಕ್ಷಣಾ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ನೇಪಾಳ ಸರ್ಕಾರದ ಪ್ರಕಾರ ರಕ್ಷಣಾ ತಂಡಗಳು ಚಿತ್ವಾನ್ ಜಿಲ್ಲೆಯಿಂದ 366 ಹಾಗೂ ಪಶ್ಚಿಮದಿಂದ 222 ಮತ್ತು ನೋವಾಕೋಟ್ನಿಂದ 197 ಮೃತದೇಹಗಳನ್ನು ವಶಪಡಿಸಿಕೊಂಡಿವೆ. ಅದೇ ರೀತಿ ರಸುವಾ ಜಿಲ್ಲೆಯಿಂದ 124, ಗೋರ್ಖಾದಿಂದ 75, ಧಡಿಂಗ್ನಿಂದ 70 ಮತ್ತು ತಹಾನೂದಿಂದ 38 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇಲ್ಲಿಯವರೆಗೆ ಗುರುತಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ 102 ಮೃತದೇಹಗಳನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಲಾಗಿದೆ. ಗುರುತಿಸಲು ಅನುವಾಗುವಂತೆ ಡಿಎನ್ಎ ಮಾದರಿಗಳ ಸಂಗ್ರಹ ಸೇರಿದಂತೆ ಎಲ್ಲಾ ನಿಗದಿತ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಭದ್ರತಾ ಸಿಬ್ಬಂದಿ ಗುರುತಿಸಲಾಗದ 1,147 ಮೃತದೇಹಗಳನ್ನು ಸುರಕ್ಷಿತವಾಗಿ ಇರಿಸಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ಜರುಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡುತ್ತಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ ಸರ್ಕಾರದ ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12 ಮುಂಬೈನಲ್ಲಿ ಆಯೋಜನೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್

0: ಆಸ್ಟ್ರೇಲಿಯನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನ 5 ಸೆಟ್ಗಳ ಪಂದ್ಯದಲ್ಲಿ 6-7, 6-1, 6-3, 1-6, 7-6 ಸೆಟ್ಗಳಿಂದ ಮಣಿಸಿದರು. ಬೆನ್ ಶೆಲ್ಟನ್ ಸೆಮಿಫೈನಲ್ನಲ್ಲಿ ತಮ್ಮ ದೇಶದವರೇ ಆದಂತಹ ಫ್ರಾನ್ಸಿಸ್ ಟಿಯಾಫೋ ಅವರನ್ನ ಎದುರಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 3ನೇ ಹಂತದ ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಮತ್ತು 4 ಕಂಚಿನ ಪದಕಗಳ ಜೊತೆಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ದೇವಿ ಶೂಟ್ ಆಫ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು. ಪ್ಯಾರಾ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಮತ್ತು ಭಾವನಾ ಜೋಡಿ ಚಿನ್ನದ ಪದಕ ವಿಜೇತರಾದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಕ ಸೆನ್ಸೆಕ್ಸ್ 813 ಅಂಕಗಳನ್ನು ಇಳಿಕೆಯೊಂದಿಗೆ ದಿನದಾಂತ್ಯಕ್ಕೆ 74,764 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 804 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 23,432 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:45:20.
2: ಈಗ ನೀವು ಮಾತಾಡಬೇಕು ಅಂತ ಕರೆದ್ರೆ ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
3: ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12 ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
2: ನೀವು ಒಳ್ಳೆದನ್ನ ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗಿಲ್ಲ, ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ, ನಾವು ಎಷ್ಟು ಇದನ್ನ ಹಾಕೋದು ಇದನ್ನ ಹಾಕೋ ಯೋಜಿಸಿ ಮಾಡೋಷ್ಟು ಇದೆ ಅಲ್ವಾ.
3: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
2: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್, ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್ ಯಾರು ಕಷ್ಟಪಟ್ಟಿಲ್ಲ ಹೇಳಿ.
3: ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇದುವರೆಗೆ ಭಾವಗೀತೆಗಳನ್ನ ಆಲಿಸಿದಿರಿ. ಸಮಯ ಇನ್ನೇನು 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಶ್ರೀಹರಿ ಅವರ ಸಾಹಿತ್ಯಕ್ಕೆ ಶ್ರೀಧರ್ ಕಶ್ಯಪ್ ಅವರ ಸಂಗೀತ ಸಂಯೋಜನೆ ಇರುವಂತಹ ನಾನು ನಂಜಾನು ಚಿತ್ರದ ಗೀತೆ ಹಾಡಿದ್ದಾರೆ ಶಾಶ್ವತಿ ಕಶ್ಯಪ್.

ಕೇಳುಗರೆ, ಗಣಪನನ್ನು ಆರಾಧಿಸುವಾಗ ಪ್ರಕೃತಿಯನ್ನು ಸಹ ಗೌರವಿಸೋಣ. ಮಣ್ಣಿನ ಗಣಪ ಪ್ರಕೃತಿಯ ಮಿತ್ರ, ನೈಸರ್ಗಿಕ ಬಣ್ಣ ಪರಿಸರದ ರಕ್ಷಕ, ಪ್ಲಾಸ್ಟಿಕ್ಗೆ ದೂರ, ಸ್ವಚ್ಛತೆಗೆ ಹತ್ತಿರ, ಜವಾಬ್ದಾರಿಯುತ ವಿಸರ್ಜನೆ, ಜಲಮೂಲಗಳ ಸಂರಕ್ಷಣೆ. ಈ ಗಣೇಶ ಚತುರ್ಥಿಗೆ ನಮ್ಮ ಮನೆಗೆ ಬರುವಂತಹ ಗಣಪ ಭಕ್ತಿಯ ಸಂಕೇತ ಮಾತ್ರವಲ್ಲ, ಪರಿಸರ ಕಾಳಜಿಯ ಸಂಕೇತವೂ ಆಗಲಿ. ನಮ್ಮ ಗಣಪ ಪರಿಸರ ಗಣಪ.

ಕೇಳುಗರೆ, ಹಬ್ಬ ಎಂದ್ರೆ ಕೇವಲ ಪೂಜೆ ಅಲ್ಲ, ಜವಾಬ್ದಾರಿಯೂ ಹೌದು. ಗಣೇಶೋತ್ಸವದ ಸಂದರ್ಭದಲ್ಲಿ ಜನರು ಒಟ್ಟಾಗಿ ಸೇರೋದ್ರಿಂದ ಪರಿಸರ ಜಾಗೃತಿಯ ಸಂದೇಶವನ್ನ ಹೆಚ್ಚಿನ ಜನರಿಗೆ ತಲುಪಿಸುವ ಸಲುವಾಗಿ ಸಾಕಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದು ಒಂದು ಒಳ್ಳೆಯ ದಾರಿ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಮರ ನೆಡುವಿಕೆ ಮುಂತಾದ ಚಟುವಟಿಕೆಗಳನ್ನು ಸಹ ಹಬ್ಬದ ಭಾಗವನ್ನಾಗಿ ಮಾಡಬಹುದು. ಇನ್ನು ಹೂಗಳ ತ್ಯಾಜ್ಯವನ್ನು ವ್ಯರ್ಥ ಮಾಡಬಾರದು. ಪೂಜೆಯ ನಂತರ ಸಂಗ್ರಹವಾಗುವಂತಹ ಹೂವು ಮತ್ತು ಎಲೆಗಳನ್ನು ಬೇರೆ ತ್ಯಾಜ್ಯವಾಗಿ ಸಂಗ್ರಹಿಸಿ ಸ್ಥಳೀಯ ನಿಯಮಗಳ ಅನುಸಾರ ಕಾಂಪೋಸ್ಟ್ ಅಥವಾ ಇತರ ಜೈವಿಕ ತ್ಯಾಜ್ಯ ನಿರ್ವಹಣೆಗೆ ಕಳುಹಿಸಬಹುದು. ಇದರಿಂದ ಹಬ್ಬದ ನಂತರದ ತ್ಯಾಜ್ಯ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಹಾಗಾಗಿ ಈ ಎಲ್ಲ ಆಲೋಚನೆಗಳನ್ನ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಖಂಡಿತ ಪರಿಸರವನ್ನ ಅಚ್ಚುಕಟ್ಟಾಗಿ ಇಟ್ಟುಕೊಂಡು ಒಳ್ಳೆಯ ಒಂದು ಹಬ್ಬದ ವಾತಾವರಣವನ್ನ ನಾವುಗಳು ಸೃಷ್ಟಿ ಮಾಡಬಹುದು. ಸಜ್ಜನ್ ಅವರ ಸಾಹಿತ್ಯಕ್ಕೆ ರಶೀದ್ ಖಾನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಮಂತ್ರಂ ಚಿತ್ರದ ಗೀತೆ ಹಾಡಿದ್ದಾರೆ ಸಂತೋಷ್ ವೆಂಕಿ ಮತ್ತು ಸಂಗಡಿಗರು.

ಇನ್ನು ಕೇಳಿದ್ರೆ ಪರಿಸರ ಸ್ನೇಹಿ ಗಣಪನ ಒಂದು ತಯಾರಿಕೆ, ಹಬ್ಬದ ವಾತಾವರಣ ಒಳ್ಳೆ ರೀತಿಯಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಇವತ್ತು ಪರಿಸರ ಸ್ನೇಹಿ ಗಣಪನ ವಿಚಾರವಾಗಿ ಮಾತನಾಡ್ತಾ ಗಣಪನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಇನ್ನು ಮುಂದಿನ ಕೆಲಸವನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲಂಕಾರದಲ್ಲೂ ಸಹ ಮರುಬಳಕೆ ಇರಲಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಹೊಸ ಅಲಂಕಾರಿಕ ವಸ್ತುಗಳನ್ನ ಖರೀದಿಸುವ ಬದಲು ಬಟ್ಟೆ, ಮರ, ಬಿದಿರು, ಕಾಗದ ಅಥವಾ ಇತರ ಮರುಬಳಕೆ ಮಾಡಬಹುದಾದಂತಹ ವಸ್ತುಗಳಿಂದ ಅಲಂಕಾರವನ್ನ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಹೊಸ ಅಲಂಕಾರಿಕ ವಸ್ತುಗಳನ್ನ ತಗೊಳ್ಳುವ ಬದಲು ತೆಗೆದುಕೊಂಡಂತಹ ಅಲಂಕಾರಿಕ ವಸ್ತುಗಳನ್ನ ನಾವು ಪ್ರತಿ ವರ್ಷ ಬಳಸಬಹುದು. ಅದರಲ್ಲಿ ವಿಶೇಷವಾಗಿ ಅಲಂಕಾರಗಳ ಪ್ರಕಾರಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಮರುಬಳಕೆಯ ವಸ್ತುಗಳನ್ನ ಆದಷ್ಟು ಬಳಸ್ತಾ ಬಂದಲ್ಲಿ ಮತ್ತಷ್ಟು ತ್ಯಾಜ್ಯ ವಸ್ತುಗಳು ಪರಿಸರಕ್ಕೆ ಹಾನಿ ಆಗದಂತೆ ನಾವು ನೋಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ಮರುಬಳಕೆಯಾಗುವಂತಹ ವಸ್ತುಗಳನ್ನ ಬಳಕೆ ಮಾಡೋಣ, ಮತ್ತಷ್ಟು ಹೆಚ್ಚುವಂತಹ ತ್ಯಾಜ್ಯಗಳನ್ನ ದೂರ ಮಾಡೋಣ. ಅಶೋಕ್ ಶರ್ಮಾ ಮತ್ತು ಸಂಗಡಿಗರು ಹಾಡಿರುವಂತಹ ಫ್ರೆಂಡ್ಸ್ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಜಿ ಕೃಷ್ಣ ಅವರ ಸಂಗೀತವಿದೆ.

ವೇಷ ಹೀಗೆ ಸಾಕಷ್ಟು ಪ್ರಕಾರಗಳಲ್ಲಿ ಗಣೇಶ ಮೂರ್ತಿಗಳನ್ನ ಇತ್ತೀಚಿನ ದಿನಗಳಲ್ಲಿ ತಯಾರಿಸ್ತಾ ಇದ್ದಾರೆ. ಯಾವ ಒಂದು ಇತ್ತೀಚೆಗೆ ತಾಂತ್ರಿಕವಾಗಿ ಸಾಕಷ್ಟು ಬೆಳೆದಿರುವಂತಹ ಈ ಪ್ರಪಂಚದಲ್ಲಿ ವೈವಿಧ್ಯಮಯವಾದಂತಹ ಗಣೇಶನ ಮೂರ್ತಿಗಳನ್ನು ನಾವು ಕಾಣಬಹುದು. ಯಾರು ಯಾವ ರೀತಿಯ ಗಣಪನನ್ನು ಬೇಕು ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ ತಯಾರಿಕೆ ಆಗ್ತಾ ಇದೆ ಈ ಒಂದು ಮಾರುಕಟ್ಟೆಯಲ್ಲಿ. ಹಾಗಾಗಿ ಅದರ ಜೊತೆಗೆ ನಾವು ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡೋದಾದರೆ ಒಂದು ಗಣಪ ಒಂದು ಗಿಡ ಎಂಬ ಹೊಸ ಸಂದೇಶವನ್ನು ನಾವು ಅರಿತುಕೊಂಡು ಮನೆಗೆ ಗಣಪನನ್ನು ಸ್ವಾಗತಿಸುವಾಗ ಒಂದು ಗಿಡವನ್ನು ನೆಟ್ಟು ಅದನ್ನು ವರ್ಷಪೂರ್ತಿ ಬೆಳೆಸುವ ಸಂಕಲ್ಪ ಮಾಡಬಹುದು. ಹೀಗೆ ಗಣೇಶೋತ್ಸವವು ಒಂದು ದಿನದ ಆಚರಣೆಯಿಂದ ವರ್ಷಪೂರ್ತಿ ಪರಿಸರ ಕಾಳಜಿಯ ಚಟುವಟಿಕೆಯಾಗಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನಸ್ಸಿನಲ್ಲಿ ಒಂದು ಗಣಪ ಒಂದು ಗಿಡ ಎಂಬ ಭಾವನೆಯನ್ನು ಇಟ್ಟುಕೊಂಡು ಪ್ರತಿಯೊಬ್ಬರು ಗಿಡವನ್ನು ನೆಡೋದ್ರ ಮೂಲಕ ಹಬ್ಬವನ್ನು ಆಚರಣೆ ಮಾಡಬಹುದು, ಜೊತೆಗೆ ಪರಿಸರವನ್ನು ಸಹ ಉಳಿಸಿ ಬೆಳೆಸಿದಂತಾಗತ್ತೆ. ಮನು ಮತ್ತು ಸಂಗಡಿಗರು ಹಾಡಿರುವಂತಹ ಕುಟುಂಬ ಚಿತ್ರದ ಗೀತೆ ಉಪೇಂದ್ರ ಕುಮಾರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಇನ್ನು ಕೇಳಿದ್ರೆ ಗಣಪನ ಅಲಂಕಾರದಲ್ಲಿ ನೈಸರ್ಗಿಕ ವಸ್ತುಗಳನ್ನ ಬಳಸೋದು ಬಹಳ ಉತ್ತಮವಾಗಿರುತ್ತೆ. ಹೂವು, ಎಲೆ, ಬಿದಿರು, ಒಣ ಎಲೆಗಳು, ನೈಸರ್ಗಿಕ ನಾರು, ಹೀಗೆ ಮುಂತಾದ ವಸ್ತುಗಳಿಂದ ಅಲಂಕಾರ ಮಾಡೋದ್ರಿಂದ ಕೃತಕ ಅಲಂಕಾರಿಕ ತ್ಯಾಜ್ಯವನ್ನ ಕಡಿಮೆ ಮಾಡಬಹುದು. ಹೀಗಾಗಿ ಬಹಳಷ್ಟು ಮಂದಿ ಮನೆಯಲ್ಲಿ ಗಣಪನನ್ನ ಕೂರಿಸುವವರು ಈ ತರದ ಒಂದು ಅಲಂಕಾರಿಕ ವಸ್ತುಗಳನ್ನ ನೈಸರ್ಗಿಕವಾಗಿ ಬಳಸ್ತಾ ಇದ್ದಾರೆ. ಹಾಗಾಗಿ ಪರಿಸರ ಕಾಪಾಡುವ ಒಂದು ದೃಷ್ಟಿಯಿಂದ ಈ ಒಂದು ಆಲೋಚನೆ ಬಹಳ ಬಹಳ ಒಳ್ಳೆಯ ಆಲೋಚನೆ ಅಂತ ಸಾಕಷ್ಟು ಮಂದಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಅನುಭವದ ಮಾತುಗಳನ್ನ ಆಡ್ತಾ ಇದ್ದಾರೆ, ಹಾಗೆ ಅದನ್ನ ಅನುಸರಿಸ್ತಾ ಇದ್ದಾರೆ. ಇದರಿಂದ ಬಹಳ ಒಳಿತೇ ಆಗುತ್ತೆ ಹೊರತು ಯಾವ ಕೆಡುಕು ಕೂಡ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬಳಸಿದಂತಹ ಹೂವು, ಎಲೆ, ಬಿದಿರು, ಹೀಗೆ ನೈಸರ್ಗಿಕ ವಸ್ತುಗಳು ಅದು ಬಳಸಿದ ನಂತರ ಅವೆಲ್ಲವೂ ಸಹ ಮರಗಿಡಗಳಿಗೆ ಒಂದು ಗೊಬ್ಬರವಾಗಿ ಬಳಸಬಹುದು. ಹೀಗೆ ಅದರಿಂದ ಮರಗಿಡಗಳು ಸಮೃದ್ಧಿಯಾಗಿ ಬೆಳೆದು ನಮಗೆ ಒಳ್ಳೆಯ ಗಾಳಿಯನ್ನ ನೀಡೋದ್ರ ಮೂಲಕ ಪರಿಸರಕ್ಕೆ ಒಳಿತನ ಮಾಡುವ ಒಂದು ಪುಟ್ಟ ಹೆಜ್ಜೆ ನಾವು ಕೂಡ ಇಟ್ಟಂತಾಗತ್ತೆ ಅಂತ ಹೇಳ್ಬೋದು.

0: ಸುಹಾಸ್ ಕೃಷ್ಣ ಮತ್ತು ವಿನಯ್ ಕುಮಾರ್ ಅವರು ಗೀತೆಯನ್ನ ಬರೆದು ಹಾಡಿರುವಂತಹ ಕದ್ದ ಚಿತ್ರ ಚಿತ್ರದ ಒಂದು ಚಂದದ ಗೀತೆ. ಗೀತೆಗೆ ಸಂಗೀತವನ್ನ ನೀಡಿದ್ದಾರೆ ಕೃಷ್ಣರಾಜ್.
1: ಜೈ ಬೋಲೋ ಗಣಪತಿ ಮಹಾರಾಜ್.

ಕೇಳುಗರೆ, ಸಮಯ ಆಗಿದೆ 8:30. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಿರಿಗಂಧ ಕೇಳ್ತಾ ಇದ್ದೀರಾ. ಗಣಪನ ಕುರಿತಾದ ಚಂದದ ಭಕ್ತಿಯ ಹಾಡುಗಳು, ಹಾಗೆಯೇ ಗಣಪ ಪರಿಸರ ಸ್ನೇಹಿಯಾಗಿ ಹೇಗೆಲ್ಲ ನಾವು ಈ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋದ್ರ ಕುರಿತಾಗಿಯೂ ಸಹ ಮಾತನಾಡ್ತಾ ಸಾಕ್ತಾ ಇದ್ವಿ. ಇನ್ನು ಕೆಲವರ ಮನಸ್ಸಲ್ಲಿ ಮೂಡುತ್ತೆ ಸಾಕಷ್ಟು ಪ್ರಶ್ನೆಗಳು. ದೊಡ್ಡ ಮೂರ್ತಿ, ದೊಡ್ಡ ಭಕ್ತಿ ಎಂಬ ಕಲ್ಪನೆ ಸಾಕಷ್ಟು ಮಂದಿಯಲ್ಲಿ ಇರುತ್ತೆ. ಆದರೆ ಆ ಒಂದು ಕಲ್ಪನೆ ಯಾಕೆ ಬೇಕು ಅಲ್ವಾ? ಭಕ್ತಿಯ ಮೌಲ್ಯ ಮೂರ್ತಿಯ ಗಾತ್ರದಿಂದ ನಿರ್ಧಾರ ಆಗಲ್ಲ. ಸ್ಥಳೀಯ ಸಂಸ್ಥೆಗಳು ನಿಗದಿಪಡಿಸಿದಂತಹ ಗಾತ್ರ ಮತ್ತು ವಿಸರ್ಜನಾ ವ್ಯವಸ್ಥೆಯನ್ನ ಗೌರವಿಸುವುದು ಸಹ ನಮ್ಮೆಲ್ಲರ ಜವಾಬ್ದಾರಿ, ಮುಖ್ಯ ಕಾರ್ಯ ಅಂತಾನೆ ಹೇಳ್ಬೋದು. ಇನ್ನು ಇದಕ್ಕೆ ಸಂಬಂಧಿಸಿದಂತಹ ಮಾರ್ಗಸೂಚಿಗಳು ಸಾಕಷ್ಟಿರ್ತವೆ. ಆ ಎಲ್ಲವನ್ನ ಅನುಸರಿಸ್ತಾ ಮೂರ್ತಿಯ ಗಾತ್ರ ಮತ್ತು ವಿಸರ್ಜನಾ ಸ್ಥಳದ ಪರಿಸರ ಸೂಕ್ಷ್ಮತೆಯನ್ನ ಪರಿಗಣಿಸುವ ಬಗ್ಗೆ ಹೆಚ್ಚಾಗಿ ಸೂಚನೆ ನೀಡಲಾಗ್ತಾ ಇರುತ್ತೆ. ಆ ಎಲ್ಲ ಸೂಚನೆಗಳನ್ನ ನಾವು ಕ್ರಮಬದ್ಧವಾಗಿ ಅನುಸರಿಸಬೇಕು. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ಮೂರ್ತಿ, ದೊಡ್ಡ ಭಕ್ತಿ ಎಂಬ ಆಲೋಚನೆ ಬೇಡ. ಯಾಕೆ ಅಂತ ಹೇಳಿದ್ರೆ, ದೇವರು ಯಾವ ರೂಪದಲ್ಲಿ ಎಷ್ಟೇ ಗಾತ್ರದಲ್ಲಿದ್ದರೂ ಸಹ ಭಕ್ತನಿಗೆ ಎಲ್ಲ ದೇವರು, ಎಲ್ಲ ಮೂರ್ತಿಗಳು ಒಂದೇ ತೆರನಾಗಿ ಇರುತ್ತೆ. ಹಾಗಾಗಿ ಭಕ್ತಿಯೂ ಕೂಡ ಒಂದೇ ಭಾವನೆ, ಸಡಗರ, ಸಂಭ್ರಮ ಎಲ್ಲರಲ್ಲಿಯೂ ಸಹ ಇದ್ದೇ ಇರುತ್ತೆ. ಆದರೆ ಅದರಿಂದ ಬೇರೊಬ್ಬರ ಅಥವಾ ಪರಿಸರಕ್ಕೆ ಹಾನಿ ಆಗದಂತೆ ನಾವು ನಡೆದುಕೊಳ್ಳೋದು, ಪರಿಸರ ಸ್ನೇಹಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಅದೇ ನಮ್ಮ ಹಬ್ಬದ ಸಂಭ್ರಮ. ಚಂದನ್ ಶೆಟ್ಟಿ ಮತ್ತು ಸಂಗಡಿಗರು ಹಾಡಿರುವಂತಹ ಗಾಂಚಾಲಿ ಚಿತ್ರದ ಗೀತೆ, ಗೀತೆಯನ್ನ ಬರೆದು ಸಂಗೀತವನ್ನ ನೀಡಿದ್ದಾರೆ ಚಂದನ್ ಶೆಟ್ಟಿ.

ಇನ್ನು ಕೆಳಗರೆ ಗಣೇಶೋತ್ಸವವನ್ನ ಶೂನ್ಯ ತ್ಯಾಜ್ಯ ಹಬ್ಬದತ್ತ ಕೊಂಡೊಯ್ಯೋಣ. ಮಂಡಳಿಗಳಲ್ಲಿ ಪ್ರತ್ಯೇಕ ತ್ಯಾಜ್ಯ ಸಂಗ್ರಹಣಾ ವ್ಯವಸ್ಥೆ ಇರಲಿ, ಅಂದ್ರೆ ಒದ್ದೆ ತ್ಯಾಜ್ಯ, ಒಣ ತ್ಯಾಜ್ಯ, ಮರುಬಳಕೆ ಮಾಡಬಹುದಾದಂತಹ ವಸ್ತುಗಳು ಎಂದು ಬೇರ್ಪಡಿಸುವ ಅಭ್ಯಾಸವನ್ನ ಎಲ್ಲರೂ ಬೆಳೆಸಿಕೊಳ್ಳೋಣ. ಇನ್ನು ಪರಿಸರದ ಜೊತೆಗೆ ಸಾಮಾಜಿಕ ಸೇವೆ, ಗಣೇಶೋತ್ಸವದ ಸಂದರ್ಭದಲ್ಲಿ ರಕ್ತದಾನ ಶಿಬಿರ, ಸ್ವಚ್ಛತಾ ಅಭಿಯಾನ, ಗಿಡ ನೆಡುವಿಕೆ, ಅಗತ್ಯವಿರುವವರಿಗೆ ಸಹಾಯ ಮುಂತಾದ ಸಾಮಾಜಿಕ ಚಟುವಟಿಕೆಗಳನ್ನು ಆಯೋಜಿಸಬಹುದು. ಇಂತಹ ಚಟುವಟಿಕೆಗಳು ಗಣೇಶೋತ್ಸವವನ್ನು ಸಮುದಾಯದ ಒಳಿತಿನೊಂದಿಗೆ ಜೋಡಿಸ್ತಾ ಹೋಗುತ್ತೆ. ಹಾಗಾಗಿ ಸಾಕಷ್ಟು ಮಂದಿ ಈ ಎಲ್ಲ ಒಳ್ಳೆಯ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವ ಆಲೋಚನೆಯನ್ನು ಹೊಂದೋಣ. ಅಗತ್ಯ ಇರುವವರಿಗೆ ಕೈಲಾದಷ್ಟು ಸಹಾಯ ಮಾಡೋಣ. ಗಣೇಶನ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ. ಸಿಕ್ಕಂತಹ ಒಂದಷ್ಟು ಒಳ್ಳೆಯ ಅಂಶವನ್ನ ಸಾಧ್ಯವಾದಷ್ಟು ಅಗತ್ಯ ಇರುವವರಿಗೆ ನಾವು ಹಂಚೋಣ. ಈಗ ಕೇಳಿ ಜನ್ಧನ್ ಚಿತ್ರದ ಗೀತೆ, ಹಾಡಿದ್ದಾರೆ ವಿಕ್ಕಿ.

ಕೇಳುಗರೆ, ಗಣಪತಿ ಹಬ್ಬ ಬರೋದು ಅಂದ್ರೆ ಮನೆ ಮನಗಳಲ್ಲಿ ಸಂತೋಷ, ಭಕ್ತಿ ಮತ್ತು ಸಂಭ್ರಮ ತುಂಬಿಕೊಳ್ಳುತ್ತೆ. ಆದ್ರೆ ಈ ಸಂಭ್ರಮದ ಜೊತೆಗೆ ಒಂದು ಸಣ್ಣ ಸಂಕಲ್ಪವನ್ನು ಸಹ ಮಾಡೋಣ. ಈ ಬಾರಿ ಗಣಪನಿಗೆ ನಾವು ಏನ್ ಕೊಡಬಹುದು? ದುಬಾರಿ ಅಲಂಕಾರವಲ್ಲ, ಅಗತ್ಯಕ್ಕಿಂತ ದೊಡ್ಡ ಮೂರ್ತಿಯಲ್ಲ, ಬಳಸಿ ಬಿಸಾಡುವ ವಸ್ತುಗಳಲ್ಲ, ಪ್ರಕೃತಿಗೆ ಗೌರವ ಕೊಡುವ ಒಂದು ನಡೆ ಅಂತ ಹೇಳಿದ್ರೆ, ಒಂದು ಗಿಡನ್ನ ನೆಡೋಣ, ತ್ಯಾಜ್ಯವನ್ನ ಬೇರ್ಪಡಿಸೋಣ, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನ ಬಳಸೋಣ, ಹಬ್ಬದ ನಂತರವೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳೋಣ. ಗಣಪನ ಆರಾಧನೆ ಎಂದ್ರೆ ಜ್ಞಾನ, ವಿವೇಕ ಮತ್ತು ಒಳ್ಳೆಯ ಕಾರ್ಯಗಳ ಸಂಕೇತವೂ ಹೌದು. ಹಾಗಾದ್ರೆ ಈ ಬಾರಿ ನಮ್ಮ ಸಂಕಲ್ಪ ಒಂದೇ ಇರಲಿ, ನಮ್ಮ ಮನೆಗೆ ಬರುವ ಗಣಪ ಸಂತೋಷ ತರಲಿ, ನಮ್ಮ ಆಚರಣೆಯಿಂದ ಪ್ರಕೃತಿಗೂ ಸಂತೋಷ ಸಿಗಲಿ. ಇದೇ ನಮ್ಮ ಪರಿಸರ ಗಣಪ, ಭಕ್ತಿಯ ಜೊತೆಗೆ ಜವಾಬ್ದಾರಿಯ ಗಣಪ. ಹಾಗೆಯೇ ಕೇಳುಗ್ರೆ, ಗಣೇಶೋತ್ಸವದಲ್ಲಿ ಸಾಕಷ್ಟು ಮಂದಿ ವಿಜೃಂಭಣೆಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ ಎಷ್ಟು ದಿನ ಗಣಪನನ್ನ ಕೂರಿಸ್ತಾರೋ ಅಷ್ಟೂ ದಿನಗಳು ಸಹ ವಿಶೇಷ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾ ಇರುತ್ತೆ. ಹಾಗಾಗಿ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಂದ ಯಾವುದೇ ರೀತಿಯ ಹಾನಿಯಾಗದಂತೆ, ಪರಿಸರಕ್ಕೆ ಅಥವಾ ಜೀವಸಂಕುಲಕ್ಕೆ ಯಾವುದೇ ಒಂದು ರೀತಿಯ ಹಾನಿ ಆಗದಂತೆ ನಡೆದುಕೊಳ್ಳೋಣ. ಹಾಗೆಯೇ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಆಗದಂತೆ ಪ್ರತಿಯೊಬ್ಬರು ನಡೆದುಕೊಳ್ಳೋಣ. ಪರಿಸರ ಸ್ನೇಹಿ ಗಣಪನನ್ನ ಪ್ರತಿಯೊಬ್ಬರು ತಂದು ಆರಾಧನೆ ಮಾಡಿ ಭಕ್ತಿಯಿಂದ ಹಬ್ಬವನ್ನ ಆಚರಿಸೋಣ ಅಂತ ಹೇಳ್ತಾ, ಇವತ್ತಿನ ಪರಿಸರ ಸ್ನೇಹಿ ಗಣಪನ ಕುರಿತಾದ ಮಾಹಿತಿ ಹಾಗೆ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬ ಚಂದವಾಗಿರ್ಲಿ, ಪರಿಸರ ಸ್ನೇಹಿ ಆಗಿರ್ಲಿ ಅಂತ ಹೇಳ್ತಾ, ಗಣಪನಿಗೆ ಸ್ವಾಗತ, ಪ್ರಕೃತಿಗೆ ಗೌರವ, ಇದೇ ನಮ್ಮ ಪರಿಸರ ಗಣಪ ಅಂತ ಹೇಳ್ತಾ ಇವತ್ತಿನ ಸಿರಿಗಂಧ ಕಾರ್ಯಕ್ರಮವನ್ನ ಈ ಒಂದು ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮರ್ಯಾದೆ ಮಹಲು ಚಿತ್ರದ ಗೀತೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಸಮಯ ಸರಿಯಾಗಿ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಆನೆಗಳ ಪರಿಸರ ಮತ್ತು ಸಾಂಸ್ಕೃತಿಕ ಮಹತ್ವ. ಭಾರತವು ವಿಶ್ವದ 60% ಏಷ್ಯನ್ ಆನೆಗಳ ನೆಲೆಯಾಗಿದ್ದು ಪ್ರಾಜೆಕ್ಟ್ ಎಲಿಫೆಂಟ್ ಆನೆ ಸುರಕ್ಷಿತ ಪ್ರದೇಶಗಳು ಮತ್ತು ಸಂರಕ್ಷಿತ ಆನೆ ಪಥಗಳ ಮೂಲಕ ಅವುಗಳ ಸಂರಕ್ಷಣೆಯನ್ನು ಬಲಪಡಿಸಿದೆ. ವೈಜ್ಞಾನಿಕ ಮೇಲ್ವಿಚಾರಣೆ, ತಂತ್ರಜ್ಞಾನ ಆಧಾರಿತ ಸಂರಕ್ಷಣೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯು ಮಾನವ ಮತ್ತು ಆನೆಗಳ ನಡುವಿನ ಸಹಬಾಳ್ವೆಗೆ ಮತ್ತಷ್ಟು ಬೆಂಬಲ ಒದಗಿಸುತ್ತವೆ. ಈ ನಿರಂತರ ಪ್ರಯತ್ನಗಳು ಆನೆಗಳು, ಪರಿಸರ ವ್ಯವಸ್ಥೆ ಮತ್ತು ಭಾರತದ ನೈಸರ್ಗಿಕ ಪರಂಪರೆಯನ್ನು ರಕ್ಷಿಸಲು ಭಾರತ ಸರ್ಕಾರಕ್ಕಿರುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಭಾರತದಲ್ಲಿ ಆನೆಗಳು ವಿಶೇಷ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿವೆ ಮತ್ತು ಆರೋಗ್ಯಕರ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಮುಖ ಪ್ರಭೇದವಾಗಿ ಅವು ಅರಣ್ಯಗಳನ್ನು ಪೋಷಿಸುತ್ತವೆ, ಜೈವಿಕ ವೈವಿಧ್ಯವನ್ನು ಬೆಂಬಲಿಸುತ್ತವೆ ಮತ್ತು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ. ಸಿಂಕ್ರೋನಸ್ ಆಲ್ ಇಂಡಿಯಾ ಪಾಪ್ಯುಲೇಷನ್ ಎಸ್ಟಿಮೇಷನ್ ಆಫ್ ಎಲಿಫೆಂಟ್ಸ್ 2021-25 ಭಾರತದ ಕಾಡು ಆನೆಗಳ ಸಂಖ್ಯೆಯನ್ನು 22,446 ಎಂದು ಅಂದಾಜಿಸಿದೆ. ಈ ಆನೆಗಳನ್ನು 33 ಆನೆ ಸಂರಕ್ಷಿತ ಪ್ರದೇಶಗಳು ಮತ್ತು 150 ಗುರುತಿಸಲಾದ ಆನೆ ಪಥಗಳಲ್ಲಿ ರಕ್ಷಿಸಲಾಗಿದೆ. ಈ ಸಮೃದ್ಧ ಆನೆ ಪರಂಪರೆಯು ಬೆಳೆಯುತ್ತಿರುವ ಸಂರಕ್ಷಣಾ ಸವಾಲುಗಳನ್ನು ಎದುರಿಸುವ ಜವಾಬ್ದಾರಿಯನ್ನು ತರುತ್ತದೆ. ಪ್ರತಿ ವರ್ಷ August 12 ಆಚರಿಸಲಾಗುವಂತಹ ವಿಶ್ವ ಆನೆಗಳ ದಿನವು ನಿರಂತರ ಜಾಗತಿಕ ಕ್ರಿಯೆಯ ಅಗತ್ಯವನ್ನ ಉಲ್ಲೇಖಿಸುತ್ತದೆ. ಭಾರತದ ಸಂರಕ್ಷಣಾ ಪ್ರಯತ್ನಗಳು ಆವಾಸ ಸ್ಥಾನದ ನಷ್ಟ, ವಿಭಜನೆ, ಅಕ್ರಮ ಬೇಟೆ, ಅಕ್ರಮ ವನ್ಯಜೀವಿ ವ್ಯಾಪಾರ ಮತ್ತು ಮಾನವ ಆನೆ ಸಂಘರ್ಷವನ್ನು ನಿಭಾಯಿಸುತ್ತವೆ. ದೇಶವು ತನ್ನ ಸಂರಕ್ಷಣಾ ಪ್ರಯತ್ನಗಳ ಭಾಗವಾಗಿ ಕಾನೂನು ರಕ್ಷಣೆ, ಆವಾಸ ಸ್ಥಾನ ಸಂರಕ್ಷಣೆ, ವೈಜ್ಞಾನಿಕ ಮೇಲ್ವಿಚಾರಣೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಸಂಯೋಜಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಕ್ರಮಗಳು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಮತ್ತು ಕಾಡಿನಲ್ಲಿ ಆನೆಗಳ ದೀರ್ಘಕಾಲೀನ ಉಳಿವನ್ನು ಬೆಂಬಲಿಸುತ್ತವೆ. ಆನೆಗಳು ಭಾರತದ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ. ಅವುಗಳ ಮಹತ್ವವು ಪರಿಸರ ವ್ಯವಸ್ಥೆಯ ಆರೋಗ್ಯ, ಸಾಂಸ್ಕೃತಿಕ ಸಂಪ್ರದಾಯ ಮತ್ತು ಸಮುದಾಯಗಳ ಗುರುತುಗಳನ್ನು ಒಳಗೊಂಡಿವೆ. ಆನೆಗಳು ಅರಣ್ಯದ ರಚನೆ ಮತ್ತು ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ರೂಪಿಸುವ ಮೂಲಭೂತ ಪ್ರಭೇದಗಳಾಗಿವೆ. ಅವು ವಲಸೆ ಹೋಗುವ ಸ್ವಭಾವವನ್ನು ಹೊಂದಿದ್ದು 100-3000 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವ ಆವಾಸ ಸ್ಥಾನವನ್ನು ಹೊಂದಿರುತ್ತವೆ. ಅವು ದೀರ್ಘ ದೂರ ಸಂಚರಿಸುವಾಗ ಇತರ ವನ್ಯಜೀವಿಗಳಿಗೆ ಪ್ರಯೋಜನಕಾರಿಯಾದ ದಾರಿಗಳನ್ನು ಮತ್ತು ನೀರಿನ ಗುಂಡಿಗಳನ್ನು ನಿರ್ಮಿಸುತ್ತವೆ. ಅವುಗಳ ಆಹಾರ ಅಭ್ಯಾಸಗಳು ಪೋಷಕಾಂಶಗಳ ಚಕ್ರಕ್ಕೆ ಬೆಂಬಲ ನೀಡುತ್ತವೆ ಮತ್ತು ಅರಣ್ಯ ಪುನರುಜ್ಜೀವನಕ್ಕೆ ನೆರವಾಗುವ ಬೀಜ ಪ್ರಸರಣವನ್ನು ಉಂಟುಮಾಡುತ್ತವೆ. ಇದು ಬೇರ್ಪಟ್ಟ ಅರಣ್ಯಗಳನ್ನು ಸಂಯೋಜಿಸಲು ಮತ್ತು ಸಮೃದ್ಧ ಸ್ಥಳೀಯ ವೈವಿಧ್ಯತೆಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಆನೆಗಳನ್ನು ರಕ್ಷಿಸುವುದು ಪರಿಸರ ಸಂಪರ್ಕ, ಅರಣ್ಯ ಆರೋಗ್ಯ ಮತ್ತು ವಿಶಾಲವಾದ ಜೈವಿಕ ವೈವಿಧ್ಯತೆಯನ್ನು ಬಲಪಡಿಸುತ್ತದೆ. ಆನೆಗಳು ಶತಮಾನಗಳಿಂದ ಭಾರತದ ಧಾರ್ಮಿಕ ಸಂಪ್ರದಾಯಗಳು, ಸಾಂಸ್ಕೃತಿಕ ಆಚರಣೆ ಮತ್ತು ಸಮುದಾಯಗಳ ಗುರುತುಗಳನ್ನು ರೂಪಿಸಿವೆ. ಉತ್ತರ ಭಾರತದ ಸಂಪ್ರದಾಯಗಳಲ್ಲಿ ಗಣೇಶ ದೇವರು ಬುದ್ಧಿವಂತಿಕೆ ಮತ್ತು ವಿಘ್ನ ನಿವಾರಣೆಯನ್ನು ಪ್ರತಿನಿಧಿಸುತ್ತಾರೆ. ಆನೆಗಳು ಐತಿಹಾಸಿಕವಾಗಿ ರಾಜಮನೆತನದ ಲಾಂಛನಗಳಾಗಿ ಅಧಿಕಾರ ಮತ್ತು ಪ್ರತಿಷ್ಠೆಯ ಸಂಕೇತವಾಗಿದ್ದವು. ದಕ್ಷಿಣ ಭಾರತದಲ್ಲಿ ದೇಗುಲದ ಆನೆಗಳು ಧಾರ್ಮಿಕ ಆಚರಣೆ ಮತ್ತು ಉತ್ಸವಗಳ ಭಾಗವಾಗಿ ಉಳಿದಿವೆ. ಈಶಾನ್ಯ ಭಾರತದಾದ್ಯಂತ ಇರುವ ಸಂಪ್ರದಾಯಗಳು ಗಣೇಶ ದೇವರನ್ನ ತಮ್ಮ ದೇವತೆಗಳ ಸ್ವರೂಪವೆಂದು ಪೂಜಿಸುತ್ತವೆ ಮತ್ತು ಆನೆಗಳನ್ನು ಅಪಾರ ಗೌರವದಿಂದ ಕಾಣುತ್ತವೆ. ಕೆಲವು ಸಮುದಾಯಗಳು ಸಾಂಪ್ರದಾಯಿಕವಾಗಿ ಆನೆಗಳನ್ನ ಹಿರಿಯರು ಮತ್ತು ಜ್ಞಾನದ ಸಂಕೇತವೆಂದು ಭಾವಿಸುತ್ತವೆ. ಈ ಸಂಪ್ರದಾಯಗಳು ಭಾರತದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಮುದಾಯ ಜೀವನದಲ್ಲಿ ಆನೆಗಳ ಅಳಿಯದ ಸ್ಥಾನವನ್ನು ಉಲ್ಲೇಖಿಸುತ್ತವೆ. ಪ್ರಾಜೆಕ್ಟ್ ಎಲಿಫೆಂಟ್ ಎಂಬುದು ಆನೆ ಸಂರಕ್ಷಣೆಗಾಗಿ ಭಾರತ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವಾಲಯ ಅನುಷ್ಠಾನಗೊಳಿಸಿರುವ ಈ ಕಾರ್ಯಕ್ರಮವು ಆನೆಗಳ ಆವಾಸ ಸ್ಥಾನಗಳನ್ನು ರಕ್ಷಿಸಲು, ಸಾಕು ಆನೆಗಳನ್ನು ಸಂರಕ್ಷಿಸಲು ಮತ್ತು ಮಾನವ ಆನೆ ಸಂಘರ್ಷವನ್ನು ತಗ್ಗಿಸಲು ರಾಜ್ಯಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲವನ್ನು ಒದಗಿಸುತ್ತದೆ. ಇದು ಎಐ, ಸಕ್ರಿಯಗೊಳಿಸಿದ ಮೇಲ್ವಿಚಾರಣೆ, ರೇಡಿಯೋ ಕಾಲರಿಂಗ್, ಜೆನೆಟಿಕ್ ಡೇಟಾಬೇಸ್ಗಳು ಮತ್ತು ಆರಂಭಿಕ ಎಚ್ಚರಿಕೆ ವ್ಯವಸ್ಥೆಗಳ ಮೂಲಕ ವಿಜ್ಞಾನ ಆಧಾರಿತ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ನಡೆಸಲಾದ ವೈಜ್ಞಾನಿಕ ಮೇಲ್ವಿಚಾರಣೆಯು ಆನೆಗಳ ಸಂಖ್ಯೆಯ ಅಂದಾಜು ಪ್ರಕ್ರಿಯೆಯನ್ನು ಬಲಪಡಿಸಿದೆ. ಸೈಲಿ 2021-25 ಭಾರತದ ಮೊದಲ ಡಿಎನ್ಎ ಆಧಾರಿತ ಸಮಕಾಲಿಕ ಆನೆ ಗಣತಿಯನ್ನು ಬಳಸಿಕೊಂಡಿದೆ.

ವಿಜ್ಞಾನಿಗಳು ಪ್ರತ್ಯೇಕ ಆನೆಗಳನ್ನು ಅವುಗಳ ವಿಶಿಷ್ಟ ಅನುವಂಶಿಕ ಗುರುತುಗಳ ಮೂಲಕ ಪತ್ತೆ ಹಚ್ಚಲು ಲದ್ದಿಯ ಮಾದರಿಗಳನ್ನು ವಿಶ್ಲೇಷಿಸಿದರು. ಇದು ವಿವಿಧ ಪ್ರದೇಶಗಳಾದ್ಯಂತ ಪುನರಾವರ್ತಿತ ಮಾದರಿಗಳನ್ನು ಪತ್ತೆ ಹಚ್ಚಲು ಮತ್ತು ಜನಸಂಖ್ಯೆಯ ಅಂದಾಜುಗಳನ್ನು ಸುಧಾರಿಸಲು ನೆರವಾಯಿತು. ಶೈಲಿ, ಡಿಎನ್ಎ ಪ್ರೊಫೈಲಿಂಗ್, ವಿಭಾಗೀಯ ಎಣಿಕೆ ಮತ್ತು ಲೈನ್ ಟ್ರಾನ್ಸೆಕ್ಟ್ ಸಮೀಕ್ಷೆಗಳನ್ನು ಸಂಯೋಜಿಸಿ ಆನೆಗಳ ಸಂಖ್ಯೆಯ ಅಂದಾಜಿನ ವೈಜ್ಞಾನಿಕ ನಿಖರತೆಯನ್ನು ಬಲಪಡಿಸಿತು. ಆನೆ ಪಥಗಳು ಭಾರತದಲ್ಲಿ ಆನೆ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಮಾನವನ ಅಭಿವೃದ್ಧಿ ಅಥವಾ ಇತರ ಕಾರಣಗಳಿಂದಾಗಿ ಬೇರ್ಪಟ್ಟ ಹಿಂದಿನ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸಂಪರ್ಕಿಸುತ್ತವೆ. ಆನೆ ಪಥಗಳು ಅಂತಹ ಪ್ರತ್ಯೇಕಗೊಂಡ ಆವಾಸ ಸ್ಥಾನಗಳನ್ನು ಜೋಡಿಸಲು ಅಭಿವೃದ್ಧಿಪಡಿಸಲಾದ ಪ್ರದೇಶಗಳಾಗಿವೆ. ಅವು ಆವಾಸ ಸ್ಥಾನಗಳ ನಡುವೆ ಸುರಕ್ಷಿತ ಸಂಚಾರವನ್ನು ಸಾಧ್ಯವಾಗಿಸುವ ಮೂಲಕ ಮತ್ತು ಮಾನವ ಆನೆ ಸಂಘರ್ಷವನ್ನು ತಗ್ಗಿಸಲು ನೆರವಾಗುವ ಮೂಲಕ ಆರೋಗ್ಯಕರ ಹಾಗೂ ಅನುವಂಶಿಕವಾಗಿ ವೈವಿಧ್ಯಮಯವಾದ ಆನೆಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳಲು ಅಗತ್ಯವಾಗಿವೆ. ಅವು ಪರಿಸರ ಸಂಪರ್ಕವನ್ನು ಕಾಯ್ದುಕೊಳ್ಳುವ ಮೂಲಕ ಆನೆಗಳ ದೀರ್ಘಕಾಲೀನ ಉಳಿವನ್ನು ಸಹ ಬೆಂಬಲಿಸುತ್ತವೆ. ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ಸರ್ಕಾರವು 14 ಆನೆ ವ್ಯಾಪ್ತಿಯ ರಾಜ್ಯಗಳಾದ್ಯಂತ ಆನೆ ಪಥಗಳನ್ನು ಗುರುತಿಸಿದೆ ಮತ್ತು ದೃಢೀಕರಿಸಿದೆ. ಭಾರತೀಯ ವನ್ಯಜೀವಿ ಸಂಸ್ಥೆಯ ತಾಂತ್ರಿಕ ಬೆಂಬಲದೊಂದಿಗೆ ಸಿದ್ದಪಡಿಸಲಾದ ಎಲಿಫೆಂಟ್ ಕಾರಿಡಾರ್ಸ್ ಆಫ್ ಇಂಡಿಯಾ 2023 ಪ್ರಕಾರ ಈ ಪಥಗಳು 4 ವಲಯಗಳಲ್ಲಿ ವ್ಯಾಪಿಸಿವೆ. ಪೂರ್ವ, ಮಧ್ಯ ವಲಯವು 52 ಪಥಗಳನ್ನು ಹೊಂದಿದ್ದು ನಂತರದ ಸ್ಥಾನಗಳಲ್ಲಿ ಈಶಾನ್ಯ 48, ದಕ್ಷಿಣ 32 ಮತ್ತು ಉತ್ತರ 18 ವಲಯಗಳಿವೆ. ಪಶ್ಚಿಮ ಬಂಗಾಳವು 26 ಪಥಗಳೊಂದಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದೆ. ಇದು ರಾಷ್ಟೀಯ ಒಟ್ಟು ಸಂಖ್ಯೆಯ 17% ಹೆಚ್ಚಾಗಿದೆ. ಈ ಜಾಲವು 19 ಅಂತಾರಾಜ್ಯ ಪಥಗಳನ್ನು ಮತ್ತು ಭಾರತ ಹಾಗೂ ನೇಪಾಳವನ್ನು ಸಂಪರ್ಕಿಸುವ 6 ಗಡಿಯಾಚೆಗಿನ ಪಥಗಳನ್ನು ಒಳಗೊಂಡಿದೆ. ಮೇಲ್ವಿಚಾರಣೆಯು 59 ಪಥಗಳಲ್ಲಿ 40% ಆನೆಗಳ ಸಂಚಾರ ಹೆಚ್ಚಿರುವುದನ್ನು, 29ರಲ್ಲಿ 19% ಸ್ಥಿರ ಬಳಕೆಯನ್ನು, 29ರಲ್ಲಿ 19% ಬಳಕೆ ಕಡಿಮೆಯಾಗಿರುವುದನ್ನು ಮತ್ತು 15 ಪಥಗಳಲ್ಲಿ ಕ್ಷೀಣಿಸಿದ ಪರಿಸ್ಥಿತಿಗಳನ್ನು ತೋರಿಸುತ್ತದೆ. ಈ ಪಥಗಳನ್ನು ರಕ್ಷಿಸುವುದು ಆವಾಸ ಸ್ಥಾನದ ಸಂಪರ್ಕವನ್ನು ಬಲಪಡಿಸುತ್ತದೆ, ಸಂಘರ್ಷವನ್ನು ತಗ್ಗಿಸುತ್ತದೆ ಮತ್ತು ಭಾರತದ ಆನೆಗಳ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬೆಂಬಲಿಸುತ್ತದೆ. ವೈಜ್ಞಾನಿಕ ಮೇಲ್ವಿಚಾರಣೆ, ಗಡಿ ಗುರುತಿಸುವಿಕೆ ಮತ್ತು ರಾಜ್ಯ ಕಾರ್ಯಕಾರಿ ಹಾಗೂ ನಿರ್ವಹಣಾ ಯೋಜನೆಗಳಲ್ಲಿ ಸಂಯೋಜಿಸುವ ಮೂಲಕ ಸರ್ಕಾರವು ಈ ಪರಿಸರ ಜೀವನ ರೇಖೆಗಳನ್ನು ಬಲಪಡಿಸುವುದನ್ನು ಮುಂದುವರಿಸಿದೆ. ಪ್ರಸ್ತುತ 150 ಆನೆ ಪಥಗಳು ಆನೆಗಳ ಸಂಚಾರಕ್ಕೆ ನೆರವಾಗುತ್ತಿವೆ. ಈ ನಿರಂತರ ಪ್ರಯತ್ನಗಳು ಆವಾಸ ಸ್ಥಾನದ ಸಂಪರ್ಕವನ್ನು ಬಲಪಡಿಸುತ್ತಿವೆ ಮತ್ತು ಭಾರತದ ಅರಣ್ಯ ಪ್ರದೇಶಗಳಾದ್ಯಂತ ಆನೆಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುತ್ತಿವೆ. 2014ರಿಂದ ಆನೆ ಸಂರಕ್ಷಿತ ಪ್ರದೇಶಗಳು ಸ್ಥಿರವಾಗಿ ವಿಸ್ತರಿಸಲ್ಪಟ್ಟಿದ್ದು ಈಗ 14 ಪ್ರಮುಖ ಆನೆ ವ್ಯಾಪ್ತಿಯ ರಾಜ್ಯಗಳಾದ್ಯಂತ 80,777 ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿವೆ. ಈ ವಿಸ್ತರಣೆಯು ಹೆಚ್ಚುವರಿ 8,610 ಚದರ ಕಿಲೋಮೀಟರ್ ಪ್ರದೇಶವನ್ನು ರಕ್ಷಣೆಯ ಅಡಿ ತಂದಿದ್ದು ನಿರ್ಣಾಯಕ ಆವಾಸ ಸ್ಥಾನಗಳನ್ನು ಸುರಕ್ಷಿತಗೊಳಿಸಿದೆ ಮತ್ತು ಪರಿಸರ ಸಂಪರ್ಕವನ್ನು ಬಲಪಡಿಸಿದೆ. ಇದು ವೈಜ್ಞಾನಿಕ ನಿರ್ವಹಣೆಯನ್ನು ಸುಧಾರಿಸಿದೆ ಮತ್ತು ಭಾರತದ ಕಾಡು ಆನೆಗಳ ದೀರ್ಘಕಾಲೀನ ಉಳಿವಿಗಾಗಿ ಬಲವಾದ ಅಡಿಪಾಯವನ್ನು ನಿರ್ಮಿಸಿದೆ. ಒಟ್ಟಾರೆಯಾಗಿ ಪ್ರಾಜೆಕ್ಟ್ ಎಲಿಫೆಂಟ್ ವೈಜ್ಞಾನಿಕ ಸಂಖ್ಯೆಯ ಅಂದಾಜು, ಸಂರಕ್ಷಿತ ಪ್ರದೇಶ ಮತ್ತು ಸಂಪರ್ಕಿತ ಪಥಗಳು ಆನೆ ಸಂರಕ್ಷಣೆಯನ್ನು ಒಂದು ಸಂಯೋಜಿತ ಭೌಗೋಳಿಕ ಪ್ರದೇಶ ಮಟ್ಟದ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿವೆ. ಈ ಉಪಕ್ರಮಗಳು ಏಷ್ಯನ್ ಆನೆಯ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಸಾಂಪ್ರದಾಯಿಕ ಸಂರಕ್ಷಣಾ ಮೌಲ್ಯಗಳನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸುವ ಸರ್ಕಾರದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಆನೆಗಳ ಸಂಖ್ಯೆಯನ್ನು ಅಂದಾಜಿಸುವುದು ಸಂರಕ್ಷಣೆಯ ಒಂದು ಭಾಗ ಮಾತ್ರ. ದೀರ್ಘಕಾಲೀನ ಯಶಸ್ಸು, ಸುರಕ್ಷಿತ ಆವಾಸ ಸ್ಥಾನಗಳು, ಬಲವಾದ ಕಾನೂನು ರಕ್ಷಣೆ ಮತ್ತು ಸಮುದಾಯದೊಂದಿಗೆ ಶಾಂತಿಯುತ ಸಹಬಾಳ್ವೆಯನ್ನು ಅವಲಂಬಿಸಿದೆ. ಭಾರತ ಸರ್ಕಾರವು ವಿಜ್ಞಾನ, ತಂತ್ರಜ್ಞಾನ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಸಂಯೋಜಿಸುವ ಸಮಗ್ರ ಸಂರಕ್ಷಣಾ ವಿಧಾನವನ್ನು ಅಳವಡಿಸಿಕೊಂಡಿದೆ. ಈ ಉಪಕ್ರಮಗಳು ಕಾಡಿನ ಒಳಗೆ ಮತ್ತು ಹಂಚಿಕೆಯ ಭೂಪ್ರದೇಶಗಳಾದ್ಯಂತ ಆನೆಗಳನ್ನು ರಕ್ಷಿಸುತ್ತವೆ. ಭಾರತವು ಆನೆಗಳ ಆವಾಸ ಸ್ಥಾನಗಳನ್ನು ನಿರ್ವಹಿಸುವ ವಿಧಾನವನ್ನು ಸುಧಾರಿಸಲು ಶ್ರಮಿಸಿದೆ. ಆನೆ ಸಂರಕ್ಷಿತ ಪ್ರದೇಶಗಳಿಗಾಗಿ ನಿರ್ವಹಣಾ ಪರಿಣಾಮಕಾರಿತ್ವ ಮೌಲ್ಯಮಾಪನ ಚೌಕಟ್ಟನ್ನು 2023ರಲ್ಲಿ ಪ್ರಾರಂಭ ಮಾಡಲಾಯಿತು ಮತ್ತು 4 ಪ್ರಾತಿನಿಧಿಕ ಸಂರಕ್ಷಿತ ಪ್ರದೇಶಗಳಲ್ಲಿ ಪರೀಕ್ಷಿಸಲಾಯಿತು. ಈ ಪ್ರಾಯೋಗಿಕ ಅನುಭವದ ಆಧಾರದ ಮೇಲೆ ಕ್ಯಾಂಪಾ ನಿಧಿಯ ಬೆಂಬಲದೊಂದಿಗೆ ಸರ್ಕಾರವು ಈ ಚೌಕಟ್ಟನ್ನು ದೇಶದಾದ್ಯಂತ ಇರುವ ಆನೆ ಸಂರಕ್ಷಿತ ಪ್ರದೇಶಗಳಿಗೆ ವಿಸ್ತರಿಸುತ್ತಿದೆ. ಇದು ಅಳೆಯಬಹುದಾದಂತಹ ಸಂರಕ್ಷಣಾ ಫಲಿತಾಂಶಗಳ ಆಧಾರದ ಮೇಲೆ ಪಾರದರ್ಶಕ ಮೌಲ್ಯಮಾಪನ ಮತ್ತು ಸೂಕ್ತ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. ಇತ್ತೀಚೆಗೆ ಸಚಿವಾಲಯವು ದೇಶದ ಎಲ್ಲ ಆನೆ ಸಂಚಾರ ಪ್ರದೇಶಗಳಿಗೆ ಪ್ರಾದೇಶಿಕ ಕ್ರಿಯಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಈ ಭೂದೃಶ್ಯ ಆಧಾರಿತ ವಿಧಾನವನ್ನು ಇನ್ನೊಂದು ಹೆಜ್ಜೆ ಮುಂದೆ ಕೊಂಡೊಯ್ದಿದೆ. ಆನೆಗಳು ರಾಜ್ಯದ ಗಡಿಗಳನ್ನು ದಾಟಿ ಸಂಚರಿಸುತ್ತವೆ ಎಂಬುದನ್ನು ಮತ್ತು ಆವಾಸ ಸ್ಥಾನದ ಸಂಪರ್ಕ

ಮಾನವ ಆನೆ ಸಂಘರ್ಷ ಮತ್ತು ಭೂದೃಶ್ಯ ನಿರ್ವಹಣೆಗೆ ಸಂಬಂಧಿಸಿದ ಸವಾಲುಗಳಿಗೆ ವಿವಿಧ ಅಧಿಕಾರ ವ್ಯಾಪ್ತಿಗಳಲ್ಲಿ ಸಮನ್ವಯದ ಕ್ರಮ ಅಗತ್ಯ ಎಂಬುದನ್ನು ಈ ಯೋಜನೆಗಳು ಗುರುತಿಸುತ್ತವೆ. ಪ್ರಾದೇಶಿಕ ಕ್ರಿಯಾ ಯೋಜನೆಗಳು ರಾಜ್ಯಗಳು ಸ್ಥಳೀಯ ಭೌಗೋಳಿಕ ಮಟ್ಟದಲ್ಲಿ ಆದ್ಯತೆಯ ಸಂರಕ್ಷಣೆ ಮತ್ತು ಸಂಘರ್ಷ ಶಮನ ಕ್ರಮಗಳನ್ನು ಕೈಗೊಳ್ಳಲು ಸಾಮಾನ್ಯ ಚೌಕಟ್ಟನ್ನು ಒದಗಿಸುತ್ತವೆ. ರೈಲ್ವೆ ಪಥಗಳಲ್ಲಿ ಆನೆಗಳ ಸಾವನ್ನು ತಡೆಯಲು ಸರ್ಕಾರವು ನಿರ್ಣಾಯಕ ಕ್ರಮಗಳನ್ನು ಕೈಗೊಂಡಿದೆ. ಜಂಟಿ ಸಮೀಕ್ಷೆ 3452.4 ಕಿಲೋಮೀಟರ್ ವ್ಯಾಪ್ತಿಯ 127 ಸೂಕ್ಷ್ಮ ರೈಲ್ವೆ ಮಾರ್ಗಗಳನ್ನು ಪರಿಶೀಲಿಸಿವೆ. ಅಲ್ಲದೆ 14 ರಾಜ್ಯಗಳಾದ್ಯಂತ 1965.2 ಕಿಲೋಮೀಟರ್ ವ್ಯಾಪ್ತಿಯಿರುವಂತಹ 77 ಮಾರ್ಗಗಳಲ್ಲಿ ತಗ್ಗಿಸುವಿಕೆಯ ಕ್ರಮಗಳನ್ನು ಕೈಗೊಳ್ಳಲು ಶಿಫಾರಸು ಮಾಡಲಾಗಿದೆ. ಇವುಗಳಲ್ಲಿ ಅಂಡರ್ಪಾಸ್ಗಳು, ಓವರ್ಪಾಸ್ಗಳು, ರ್ಯಾಂಪ್ಗಳು, ಲೆವೆಲ್ ಕ್ರಾಸಿಂಗ್ ಮತ್ತು ಸೇತುವೆಗಳ ಮಾರ್ಪಾಡು ಸೇರಿದಂತೆ 705 ರಚನೆಗಳು ಸೇರಿವೆ. ಈ ರಚನಾತ್ಮಕ ಸೌಲಭ್ಯಗಳಿಗೆ ಆಪ್ಟಿಕಲ್ ಫೈಬರ್ ಆಧಾರಿತ ಒಳ ನುಸುಳುವಿಕೆ ಪತ್ತೆ, ಸೆಸ್ಮಿಕ್ ಸಂವೇದನೆ ಮತ್ತು ಥರ್ಮಲ್ ಕ್ಯಾಮೆರಾಗಳಂತಹ ತಂತ್ರಜ್ಞಾನಗಳ ಬೆಂಬಲ ನೀಡಲಾಗುತ್ತಿದೆ. ಅಲ್ಲದೆ ಎಐ ಸಕ್ರಿಯಗೊಳಿಸಿದ ಡಿಸ್ಟ್ರಿಬ್ಯೂಟೆಡ್ ಅಕೌಸ್ಟಿಕ್ ಸೆನ್ಸಿಂಗ್ ವ್ಯವಸ್ಥೆಗಳು ಈಗ ಲೋಕೋ ಪೈಲಟ್ಗಳು, ಸ್ಟೇಷನ್ ಮಾಸ್ಟರ್ ಮತ್ತು ಕಂಟ್ರೋಲ್ ರೂಂಗಳಿಗೆ ನೈಜ ಸಮಯದ ಎಚ್ಚರಿಕೆಗಳನ್ನು ಒದಗಿಸುತ್ತವೆ. ಆನೆಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ರೈಲು ಡಿಕ್ಕಿಯ ಘಟನೆಯನ್ನು ಸಂಬಂಧಪಟ್ಟ ರಾಜ್ಯ ಅರಣ್ಯ ಇಲಾಖೆಯೊಂದಿಗೆ ಜಂಟಿಯಾಗಿ ತನಿಖೆ ಮಾಡಲಾಗುತ್ತದೆ. ಈ ನಿರಂತರ ಉಪಕ್ರಮಗಳು ರೈಲು ಡಿಕ್ಕಿಯಿಂದ ಸಂಭವಿಸುವ ಆನೆಗಳ ಸಾವನ್ನ 2013ರಲ್ಲಿದ್ದಂತಹ 26ರಿಂದ 2024ರಲ್ಲಿ 12ಕ್ಕೆ ಇಳಿಸಿವೆ. ಇದು ಶೇಕಡಾ 50ಕ್ಕಿಂತ ಹೆಚ್ಚಿನ ಇಳಿಕೆಯಾಗಿದೆ. ವಿಜ್ಞಾನ ಆಧಾರಿತ ಮೇಲ್ವಿಚಾರಣೆಯ ಮೂಲಕ ಸಾಕು ಆನೆಗಳ ಅಕ್ರಮ ವ್ಯಾಪಾರ ಮತ್ತು ಸಾಗಣೆಯ ವಿರುದ್ದ ಸರ್ಕಾರವು ರಕ್ಷಣಾ ಕ್ರಮಗಳನ್ನು ಬಲಪಡಿಸಿದೆ. ವನ್ಯಜೀವಿ ರಕ್ಷಣೆ ಕಾಯ್ದೆ 1972ರ ಅಡಿಯಲ್ಲಿ ಮಾರಾಟ, ಸಾಗಣೆ ಮತ್ತು ಸಂಗ್ರಹಣೆಗೆ ಸಂಬಂಧಿಸಿದ ಪ್ರಕರಣಗಳನ್ನು ಸೂಕ್ತ ಕ್ರಮಕ್ಕಾಗಿ ರಾಜ್ಯದ ಮುಖ್ಯ ವನ್ಯಜೀವಿ ವಾರ್ಡನ್ಗಳಿಗೆ ವಹಿಸಲಾಗುತ್ತದೆ. ಗಜ ಸೂಚನಾ ಮೊಬೈಲ್ ಅಪ್ಲಿಕೇಶನ್, ನೋಂದಾಯಿತ ಪ್ರತಿಯೊಂದು ಸಾಕು ಆನೆಯ ಡಿಎನ್ಎ ಪ್ರೊಫೈಲ್, ಶಾರೀರಿಕ ಗುಣಲಕ್ಷಣ ಮತ್ತು ಮಾಲೀಕತ್ವದ ವಿವರಗಳನ್ನು ಒಳಗೊಂಡ ರಾಷ್ಟೀಯ ಅನುವಂಶಿಕ ಡೇಟಾಬೇಸ್ ಅನ್ನು ರಚಿಸಿದೆ. ಈ ಡೇಟಾಬೇಸ್ ಸ್ಥಳಾಂತರದ ಮೊದಲು ಗುರುತನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಕಾನೂನು ಪ್ರಕ್ರಿಯೆಗಳ ಸಮಯದಲ್ಲಿ ವಿಶ್ವಾಸಾರ್ಹ ವಿಧಿವಿಜ್ಞಾನ ಸಾಕ್ಷ್ಯವನ್ನು ಒದಗಿಸುತ್ತದೆ. ಸಾಕು ಆನೆಗಳ ಸಂಚಾರವನ್ನು ನಿಯಂತ್ರಿಸಲು ಸರ್ಕಾರವು ಸಾಕು ಆನೆಗಳ ವರ್ಗಾವಣೆ ಅಥವಾ ಸಾಗಣೆ ನಿಯಮಗಳು 2024ಅನ್ನು ಅಧಿಸೂಚಿಸಿದೆ. ಉನ್ನತಾಧಿಕಾರ ಸಮಿತಿಯು ಸಾಕು ಆನೆಗಳ ಅಂತಾರಾಜ್ಯ ವರ್ಗಾವಣೆಗಳನ್ನು ಪರಿಶೀಲಿಸುತ್ತದೆ. ಇದನ್ನು March 3, 2026ರ ಸುಪ್ರೀಂಕೋರ್ಟ್ ಆದೇಶದ ಅಡಿಯಲ್ಲಿ ರಚಿಸಲಾಗಿದೆ. ಈ ಅಪ್ಲಿಕೇಶನ್, ನಿಯಮಗಳು ಮತ್ತು ಸಮಿತಿಯು ಒಟ್ಟಾಗಿ ಪಾರದರ್ಶಕತೆಯನ್ನು ಬಲಪಡಿಸುತ್ತವೆ ಮತ್ತು ಸಾಕು ಆನೆಗಳ ಅಕ್ರಮ ವರ್ಗಾವಣೆಯನ್ನು ತಡೆಯುತ್ತವೆ. ವನ್ಯಜೀವಿಗಳನ್ನು ರಕ್ಷಿಸುವಲ್ಲಿ ಸಮುದಾಯಗಳು ಸಮಾನ ಪಾಲುದಾರರಾದಾಗ ಮಾತ್ರ ಸಂರಕ್ಷಣೆ ಯಶಸ್ವಿಯಾಗುತ್ತದೆ. ಕೇಂದ್ರ ಪ್ರಾಯೋಜಿತ ಯೋಜನೆಗಳಾದ ಪ್ರಾಜೆಕ್ಟ್ ಟೈಗರ್ ಮತ್ತು ಎಲಿಫೆಂಟ್ ಹಾಗೂ ವನ್ಯಜೀವಿ ಆವಾಸ ಸ್ಥಾನಗಳ ಅಭಿವೃದ್ಧಿ ಅಡಿಯಲ್ಲಿ ಸರ್ಕಾರವು ಪರಿಹಾರ ಧನವನ್ನು ಒದಗಿಸುತ್ತದೆ. ಈ ನೆರವು ಸಾವು ಅಥವಾ ಶಾಶ್ವತ ಅಂಗವಿಕಲತೆಗೆ 10 ಲಕ್ಷ ರೂಪಾಯಿ, ಗಂಭೀರ ಗಾಯಗಳಿಗೆ 2 ಲಕ್ಷ ರೂಪಾಯಿ, ಸಣ್ಣಪುಟ್ಟ ಗಾಯಗಳಿಗೆ 25,000 ರೂಪಾಯಿಗಳವರೆಗೆ ಚಿಕಿತ್ಸಾ ವೆಚ್ಚ ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಿಯಮಗಳಂತೆ ಬೆಳೆ ಮತ್ತು ಆಸ್ತಿ ನಷ್ಟಕ್ಕೆ ಪರಿಹಾರವನ್ನು ಒಳಗೊಂಡಿದೆ. ಮಾನವ ವನ್ಯಜೀವಿ ಸಂಘರ್ಷ ಸಲಹಾ ನಿರ್ದೇಶನದ ಮೂಲಕ ಸರ್ಕಾರವು ಸಂಘರ್ಷ ನಿವಾರಣೆಯನ್ನು ಮತ್ತಷ್ಟು ಬಲಪಡಿಸಿದೆ. ಇದು ಹಾಟ್ಸ್ಪಾಟ್ ಮ್ಯಾಪಿಂಗ್, ಶೀಘ್ರ ಸ್ಪಂದನಾ ಪಡೆಗಳು, ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿಗಳು ಮತ್ತು ಶೀಘ್ರ ಪರಿಹಾರ ವಿತರಣೆಯನ್ನು ಶಿಫಾರಸು ಮಾಡುತ್ತದೆ. 2023ರಲ್ಲಿ ಹೊರಡಿಸಲಾದ ಆನೆ ನಿರ್ದಿಷ್ಟ ಸಂಘರ್ಷ ಶಮನ ಮಾರ್ಗಸೂಚಿಗಳು ಪಾಲುದಾರರ ನಡುವಿನ ಸಮನ್ವಯವನ್ನು ಮತ್ತಷ್ಟು ಸುಧಾರಿಸುತ್ತವೆ. ಒಟ್ಟಾರೆಯಾಗಿ ಈ ಕ್ರಮಗಳು ಆನೆಗಳು ಮತ್ತು ಜನರು ಇಬ್ಬರನ್ನು ರಕ್ಷಿಸುತ್ತವೆ. ಭಾರತದ ಆನೆಗಳ ಆವಾಸ ಸ್ಥಾನಗಳಾದ್ಯಂತ ಸುರಕ್ಷಿತ ಮತ್ತು ಸುಸ್ಥಿರ ಸಹಬಾಳ್ವೆಯನ್ನು ಬಲಪಡಿಸುತ್ತವೆ. ಆನೆಗಳೊಂದಿಗಿನ ಭಾರತದ ಸಂಬಂಧವು ನಾಗರಿಕತೆಯ ಮೌಲ್ಯಗಳು ಮತ್ತು ಆಧುನಿಕ ಸಂರಕ್ಷಣೆಯ ನಡುವಿನ ವಿಶಿಷ್ಟ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತದೆ. ಶತಮಾನಗಳಿಂದ ಪೂಜಿಸಲ್ಪಡುವ ಆನೆಗಳು ಪ್ರಕೃತಿಯನ್ನು ರಕ್ಷಿಸುವ ಮತ್ತು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವ ಭಾರತದ ಬದ್ಧತೆಗೆ ಪ್ರೇರಣೆ ನೀಡುವುದನ್ನು ಮುಂದುವರಿಸಿವೆ. ಈ ಪರಂಪರೆಯು ಈಗ ವೈಜ್ಞಾನಿಕ ಸಂಶೋಧನೆ, ತಂತ್ರಜ್ಞಾನ, ಬಲವಾದ ಸಂಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಭಾರತ ಸರ್ಕಾರವು ಆನೆ ಸಂರಕ್ಷಣೆಗಾಗಿ ಸಮಗ್ರ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿದೆ. ಆವಾಸ ಸ್ಥಾನಗಳನ್ನು ಸುರಕ್ಷಿತಗೊಳಿಸುವುದು, ಆನೆ ಸಂರಕ್ಷಿತ ಪ್ರದೇಶಗಳನ್ನು ವಿಸ್ತರಿಸುವುದು, ಆನೆ ಪಥಗಳನ್ನು ರಕ್ಷಿಸುವುದು, ರೈಲ್ವೆ ಸುರಕ್ಷತೆಯನ್ನು ಸುಧಾರಿಸುವುದು ಮತ್ತು ಸಾಕು ಆನೆಗಳ ಸಂಚಾರವನ್ನು ನಿಯಂತ್ರಿಸುವುದು ಈ ಪ್ರಯತ್ನಗಳಲ್ಲಿ ಸೇರಿವೆ. ಮಾನವ ಆನೆ ಸಂಘರ್ಷದಿಂದ ಬಾಧಿತರಾದ ಸಮುದಾಯಗಳಿಗೆ ನೀಡಲಾಗುವಂತಹ ಬೆಂಬಲ ಮತ್ತು ವನ್ಯಜೀವಿಗಳ ನಡುವಿನ ಸಹಬಾಳ್ವೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಆನೆ ಸಂರಕ್ಷಣೆಯ ಕಡೆಗಿನ ಭಾರತದ ಬದ್ಧತೆಯು ಅಚಲವಾಗಿ ಉಳಿದಿದೆ. ಪ್ರತಿಯೊಂದು ಸಂರಕ್ಷಿಸಲ್ಪಟ್ಟಂತಹ ಆವಾಸ ಸ್ಥಾನ, ಪುನರುಜ್ಜೀವನಗೊಂಡ ಪಥ ಮತ್ತು ಸಮುದಾಯದ ಸಹಭಾಗಿತ್ವವು

ಮಿಷನ್ ಆನೆಯ ಭವಿಷ್ಯವನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತದ ಅಡಿಯಲ್ಲಿ ಭಾರತವು ಭವಿಷ್ಯದ ಪೀಳಿಗೆಗಾಗಿ ತನ್ನ ನೈಸರ್ಗಿಕ ಪರಂಪರೆ ಮತ್ತು ನಾಗರಿಕತೆಯ ಪರಂಪರೆ ಎರಡನ್ನೂ ರಕ್ಷಿಸುವುದನ್ನು ಮುಂದುವರಿಸಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಜೊತೆಗೆ ಸಂವಾದ. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ಡಿ ಈಶನ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ತುಂಬಾ ಥ್ಯಾಂಕ್ಸ್.
1: ಎಸ್ಡಿ ಈಶನ್ ಅವರೇ, ಮೊದಲಿಗೆ ನಿಮ್ಗೆ ಅಭಿನಂದನೆಯನ್ನ ತಿಳಿಸ್ತೀನಿ. ಏಕೆಂದ್ರೆ ಪ್ಯಾರಾ ಅಥ್ಲೀಟ್ ಎಸ್ ಕೆ ಶಿಲ್ಪಾ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಶಾರ್ಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದು ದೇಶಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಅವರ ಕೋಚ್ ನೀವು, ಅಭಿನಂದನೆಗಳು.
2: ತುಂಬಾ ಧನ್ಯವಾದಗಳು. ಇದರಲ್ಲಿ ನನಗೆ ತುಂಬಾ ಸಂತೋಷ ಆಯ್ತದೆ. ನೀವು ಸಹ ಈ ಚಾನಲ್ ತುಂಬಾ ಕವರ್ ಮಾಡಿದ್ದೀರಾ, ಶಿಲ್ಪ ಕಾಮನ್ವೆಲ್ತ್ ಗೆ ಹೋಗೋದಕ್ಕಿಂತ ಮೊದಲು ಸಹ ಮತ್ತೆ ಆ ಹಂತದಲ್ಲೂ ಸಹ ನೀವು ಕವರ್ ಮಾಡಿದ್ದೀರಾ. ನಿಮ್ಮ ಒಂದು ಆಕಾಶವಾಣಿ ಚಾನಲ್ ಗಳಿಗೆ ನಾನು ತುಂಬಾ ಧನ್ಯವಾದಗಳು.
1: ಸರ್, ನೀವು ಅನುಭವಿ ಕೋಚ್ ಆಗಿ ಈಗ ನಿಮಗೆ ಸಾರ್ಥಕತೆ ದೊರಕಿದೆ ಅಂತ ಹೇಳ್ಬೋದು. ಪ್ಯಾರಾ ಅಥ್ಲೀಟ್ ಶಿಲ್ಪಾ ಅವರ ಕಠಿಣ ಶ್ರಮದ ಜೊತೆಗೆ ನಿಮ್ಮ ಪ್ರಯತ್ನವೂ ಬಹಳ ಇದೆ ಇದರಲ್ಲಿ. ಪ್ಯಾರಾ ಅಥ್ಲೀಟ್ ಗೆ ಕಲಿಸುವ ಕ್ರಮ ಹೇಗೆ, ಹಾಗೆ ಅವರು ಯಾವ ಸ್ಪೋರ್ಟ್ಸ್ ಗೆ ಸರಿ ಹೊಂದುತ್ತಾರೆ ಅನ್ನೋದನ್ನ ಕೋಚ್ ಆಗಿ ನೀವು ಹೇಗೆ ಕಂಡುಹಿಡಿತೀರಿ?
2: ಇದು ಸ್ಪೆಷಲಿ ಪ್ಯಾರಾ ಅಥ್ಲೀಟ್ಸ್ ಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ಸ್ ಆಗಿ ಒಂದು ನಾವು ಆಂಗಲ್ ಅಲ್ಲಿ ಅವ್ರನ್ನ ನಾವು ಅಬ್ಸರ್ವೇಷನ್ ಮಾಡಬೇಕು, ಮತ್ತೆ ಜೊತೆನಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಟ್ಯಾಲೆಂಟ್ ಇದ್ದಾರೆ ಆ ಇವೆಂಟ್ ಗಳಲ್ಲಿ, ಮತ್ತೆ ಅವರ ಇಂಟ್ರೆಸ್ಟ್ ಏನು, ಇದ್ರ ಬಗ್ಗೆ ನಾವು ಬಹಳ ತರವಾಗಿ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಅದನ್ನ ಅವ್ರು ಯಾವ ರೀತಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಜೊತೆನಲ್ಲಿ ಅವ್ರ ಮೈಂಡ್ ಅನ್ನ ಹೇಗೆ ಯೂಸ್ ಮಾಡ್ತಾರೆ ನಾವು ಹೇಳಿದಂತಹ ಒಂದು ಸ್ಕಿಲ್ ಗಳಿಗೆ ಟೆಕ್ನಿಕ್ ಗಳಿಗೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಫಸ್ಟ್ ನಾವು ಒಂದು 15 ಡೇಸ್ ಅಲ್ಲಿ ಅವ್ರ ಅಬ್ಸರ್ವೇಷನ್ಸ್ ಇರುತ್ತೆ, ಯಾವ ತರ ಮಾಡ್ತಾರೆ, ಯಾವ ಡೈರೆಕ್ಷನ್ಸ್ ಗಳನ್ನೆಲ್ಲ ನಾವು ಬೇರೆ ಬೇರೆ ಆಂಗಲ್ ಅನ್ನ ಅಬ್ಸರ್ವ್ ಮಾಡ್ತೇವೆ. ಸೊ ಆಟೋಮೆಟಿಕಲಿ ಅವ್ರ ಏನಂದ್ರೆ ಓಕೆ ಇವರು ಫಿಟ್ ಇದೆ ಈ ಇವೆಂಟ್ ಗೆ ಅಂದ್ರೆ ಅದ್ರಲ್ಲಿ ನಾವು ಪ್ರೆಷರ್ ಹಾಕ್ತಾ ಹೋಗ್ತೇವೆ. ಸೊ ಅವ್ರು ಕಲಿಯೋದ್ರಲ್ಲಿ ಒಂದು ಮಂತ್ ಟೂ ಮಂತ್ಸ್ ತ್ರೀ ಮಂತ್ಸ್ ಗೊತ್ತಾಗ್ತಾ ಇರುತ್ತೆ. ಸೊ ದಟ್ ದೆನ್ ಅವರಿಗೆ ಸ್ಟ್ರೆಂತ್ ವೈಸ್ ಆಗ್ಲಿ, ಸ್ಪೀಡ್ ಅಥವಾ ಟೆಕ್ನಿಕ್ ಅಥವಾ ಸ್ಕಿಲ್ಸ್ ಗಳು ಅಥವಾ ಇನ್ನು ಅವ್ರ ಮೆಂಟಲಿ ಎಬಿಲಿಟಿಗಳು ಇವನ್ನೆಲ್ಲ ಒಂದೊಂದೇ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಶಿಲ್ಪ ಒಂದು ಅವಳ ಒಂದು ಕೆಪಾಸಿಟಿ, ಅವಳ ಒಂದು ಟ್ಯಾಲೆಂಟಿಗೆ ನನಗೇನೋ ಒಂದು ಡಿಸ್ಕಸ್ ಅಲ್ಲಿ ಶಾರ್ಟ್ ಪುಟ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಆ ರೀತಿಯಾಗಿ ನಾವು ತಗೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಏನಾಗುತ್ತೆ, ಇಲ್ಲಿ ಪ್ಯಾರಾ ಇದರಲ್ಲಿ ನಿಮ್ಗೆ ಸಾಕಷ್ಟು ಇವೆಂಟ್ ಗಳಿರುತ್ತೆ. ಒಂದೇ ಸಿಟ್ಟಿಂಗ್ ಇರ್ಬೋದು ಚೇರ್ ಅಲ್ಲಿ, ಅಥವಾ ರನ್ನಿಂಗ್ ಇರ್ಬೋದು, ಅಥವಾ ಸ್ಟ್ಯಾಂಡಿಂಗ್ ಇರ್ಬೋದು. ಅದರಲ್ಲಿ ಡಿಸಬಿಲಿಟಿ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ ಆ ಡಿಫ್ರೆಂಟ್ ಡಿಫ್ರೆಂಟ್ ನಾವು ಅದನ್ನ ತಿಳ್ಕೊಳ್ಳೋದು ಸ್ವಲ್ಪ ಬಹಳ ಕಷ್ಟಕರ. ಎಲ್ಲ ಒಂದು ಇದರಲ್ಲೂ ಅದು ಮಾಡ್ತಾರೆ ಅನ್ನೋದು ನಂಗೆ ಡೌಟ್, ಬಟ್ ಅದನ್ನ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು ಬೇಸಿಕಲಿ.
1: ಸರ್, ಈಗ ಪ್ಯಾರಾ ಅಥ್ಲೀಟ್ಗಳು ಆಗುವ ಪೂರ್ವದಲ್ಲಿ ಅವ್ರು ಯಾವ್ಯಾವ್ದು ಆದ್ರೂ ಸ್ಪೋರ್ಟ್ಸ್ ಆಡಿರ್ಲೇಬೇಕಾ, ಅಥವಾ ಪ್ಲೇನ್ ಆಗಿ ಬಂದ್ರೆ ನಡೆಯುತ್ತಾ, ಹೇಗೆ ನೀವು ಅವ್ರನ್ನ ರೆಕಗ್ನೈಸ್ ಮಾಡ್ತೀರಾ?
2: ಸಾಮಾನ್ಯವಾಗಿ ಪ್ಯಾರಾ ಇದ್ರಲ್ಲಿ ಅವರು ರೂರಲ್ ಲೆವೆಲ್ ಆಗಿರ್ಬೋದು ಅಥವಾ ತಾಲೂಕ್ ಲೆವೆಲ್ ಅಥವಾ ಡಿಸ್ಟಿಕ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಯಾರೋ ಅವರಿಗೆ ಒಂದು ಇಂಟ್ರೊಡ್ಯೂಸ್ ಮಾಡಿರ್ತಿ ಇಂಥದ್ದು ಇದೆ ಅಂತ. ಬಟ್ ಏನಾಗಿದೆ, ಈ ನಡುವೆ ಸಾಮಾನ್ಯ ಅವೇರ್ನೆಸ್ ಜಾಸ್ತಿ ಇದೆ. ಎಲ್ಲ ಒಂದು ಮಕ್ಕಳಿಗೂ ಒಂಥರ ಅದ್ರ ಮಾಡಿದ್ರೆ ಏನೋ ಒಂದು ಬೆನಿಫಿಟ್ಸ್ ಇದೆ, ಇದ್ರಲ್ಲಿ ನಾವು ಏನೋ ಒಂದು ಮಾಡಬಹುದು ಸಾಧನೆ ಅನ್ನೋದೊಂದು ಅವ್ರ ತಲೆಯಲ್ಲಿ ಇರುತ್ತೆ. ಅಲ್ಲಿ ಯಾರು ಅವರ ಒಂದು ಅವೈಲಬಿಲಿಟಿ ಇರ್ತಾರೆ ಅವರೆಲ್ಲ ಒಂದ್ ಕಡೆ ಡೈರೆಕ್ಷನ್ ಮಾಡಿರ್ತಾನೆ, ಇದ್ ಮಾಡು ಯಾವ್ದಾದ್ರು ಒಂದು ಇವೆಂಟ್ ಮಾಡು ಅನ್ನೋದು ಹೇಳಿರ್ತಾರೆ. ಸೊ ದಟ್ ಅವ್ರು ಏನೋ ಒಂದ್ ಮಾಡ್ತಾ ಇರ್ತಾರೆ. ನಾವ್ ಇಲ್ಲಿದ್ದೀವಿ ಒಳ್ಳೆ ಕೋಚ್ ಅಂದಾಗ ಅವ್ರ ಏನಾರು ಅಥ್ಲೆಟಿಕ್ಸ್ ಮಾಡ್ತಾ ಇದ್ರೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಶಿಲ್ಪ ಅವಳು ವಾಲಿಬಾಲ್ ಸಿಟ್ಟಿಂಗ್ ವಾಲಿಬಾಲ್ ಅವಳು ಆಡ್ತಾ ಇದ್ರು, ಸೊ ದಟ್ ಅವಳಿಗೆ ಯಾರೋ ಗೈಡ್ ಮಾಡಿದ್ದಾರೆ ನೀವು ಹೋಗಿ ಈಶನ್ ಕಾಂಟ್ಯಾಕ್ಟ್ ಮಾಡಿ ಇದ್ ಮಾಡಿ ಅಂತ. ಅವ್ರು ಸುಮಾರು ಒಂದು

0: ಒಂಬತ್ತು ತಿಂಗಳು ಮೊದಲು ಅಂದ್ರೆ ಅವಳು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನಂಗೆ ಪ್ರೆಷರ್ ಆಗ್ತಾ ಇದೆ ಸರ್, ನಾನು ನಿಮ್ಮಲ್ಲಿ ಕೋಚಿಂಗ್ ತಗೊಳ್ಬೇಕು ಅಂತ. ಸೊ ಈ ದೃಷ್ಟಿಯಿಂದ ಬೇರೆಯವರು ಸಹ ಬೇರೆ ಇವೆಂಟ್ ಅಲ್ಲಿ ಮಾಡಿದ್ರೆ ಅದ್ರ ತುಂಬಾ ಬೆನಿಫಿಟ್ಸ್ ಆಗತ್ತೆ. ಇದರಲ್ಲಿ ಎರಡೂ ಇದೆ, ಒಂದು ನಾನ್ ಆಕ್ಟಿವ್ ಬಾಡಿ ಅಂದ್ರೆ ಅವ್ರು ಏನು ಆಕ್ಟಿವ್ ಮಾಡಿರಲ್ಲ ಸ್ಪೋರ್ಟ್ಸ್ ಆಕ್ಟಿವ್ ಬಾಡಿ. ಸೊ ಮತ್ತೊಂದು ಆಕ್ಟಿವ್ ಸ್ಪೋರ್ಟ್ಸ್ ಸ್ವಲ್ಪ ಏನೋ ಒಂದು ಆಕ್ಟಿವಿಟಿ ಮಾಡಿರ್ತಾರೆ ಏನೋ ಒಂದು ಬೇರೆ ಬೇರೆ ಇದರಲ್ಲಿ. ಸೊ ಅದನ್ನ ನಾವು ಸ್ವಲ್ಪ ನೋಡ್ಕೊಳ್ತೇವೆ. ಅದನ್ನ ಒಂದು ಅಬ್ಸರ್ವೇಷನ್, ಇದರಲ್ಲಿ ನಮಗೆ ಬೆನಿಫಿಟ್ಸ್ ಅಂತ ಏನಿಲ್ಲ, ಯಾಕಂದ್ರೆ ಸ್ಕಿಲ್ ಅದು ಹೊಸದೇ. ಹಾಗಾಗಿ ನಾವು ಸ್ಕಿಲ್ ಕಲಿಸ್ಬೇಕಾದ್ರೆ ಅವರು ಫಸ್ಟ್ ಇಂಟ್ರೆಸ್ಟ್ ಇರಬೇಕು, ಮತ್ತೆ ಕಲಿಯುವಂತ ಅವರಿಗೆ ಜ್ಞಾನ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮೇಡಮ್,
1: ನೀವು ಯಶಸ್ವಿ ಕ್ರೀಡಾಪಟುವಾಗಿ ಅನೇಕ ಕ್ರೀಡಾ ಪ್ರತಿಭೆಗಳಿಗೆ ತರಬೇತಿಯನ್ನ ನೀಡಿದ್ದೀರಿ. ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್ ಆಗುವ ಪೂರ್ವದಲ್ಲಿ ನಿಮ್ಮ ಕ್ರೀಡಾ ಬದುಕು ಹೇಗೆ ಆರಂಭವಾಯಿತು? ಮರಳಿ ನಿಮ್ಮ ಬಾಲ್ಯಕ್ಕೆ ಮರಳುವುದಾದರೆ ಯಾವ ವಯಸ್ಸಿಗೆ ಕ್ರೀಡೆ ನಿಮ್ಮನ್ನು ಆಕರ್ಷಿಸಿತ್ತು?
0: ನಾನು ಬೇಸಿಕಲಿ ನಾನು ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದಂತ ವ್ಯಕ್ತಿ, ಚಿಕ್ಕಮಗಳೂರು ಡಿಸ್ಟಿಕ್ ಕೊಪ್ಪ ತಾಲೂಕು ಅಂತ. ಸುಮಾರು ಇದು 45-46 ವರ್ಷದ ಹಿಂದೆ. ಅದಕ್ಕಿಂತ ಮೊದಲು ನಾನು ಸ್ಪೆಷಲಿ ಹೈಸ್ಕೂಲು ಪ್ರೈಮರಿ ಅಲ್ಲಿಂದ ನಂದು ಒಂದು ಅಲ್ಲಿಯ ಒಂದು ಏನು ಟೀಚರ್ಸ್ ಗಳಿರ್ತಾರೆ ಆ ಟೀಚರ್ಸ್ ಗಳು ಪ್ರೈಮರಿ ನಿಮ್ಗೆ ಗೊತ್ತಿದ್ದಂಗೆ ಮೊದಲಿನ ದಿವಸಗಳಲ್ಲಿ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫಿಸಿಕಲ್ ಟೀಚರ್ಸ್ ಅನ್ನೇ ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ. ಬೇರೆ ಎಲ್ಲಾ ಟೀಚರ್ಸ್ ಗಳು ಅದು ಕ್ರೀಡೆ ಅಂದ್ರೆ ಅವ್ರಿಗೆ ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು. ಅದರಲ್ಲೂ ಒಬ್ಬರು ದೇವೇಂದ್ರಪ್ಪ ಅಂತ ನಂಗೆ ನೆನಪಾಗತ್ತೆ, ದೇವೇಂದ್ರಪ್ಪ ಮಾಸ್ಟರ್ ಅಂತ ಅಂತಾರಲ್ಲ, ತುಂಬಾ ಜನ ಮಾಸ್ಟರ್ಗಳು ನನ್ನ ಬಂದ್ರು. ಹಾಗಾಗಿ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇಂಟರ್ಸ್ ಸ್ಕೂಲ್ಗಳಿಗೆ ಪಾರ್ಟಿಸಿಪೇಷನ್ ಮಾಡಿಸೋದು, ಅದನ್ನ ಹೈ ಜಂಪ್ ಮಾಡ್ತಿದ್ದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಶಾರ್ಟ್ ಪುಟ್ ಮಾಡ್ತಿದ್ದೆ, ಡಿಸ್ಕಸ್ ಮಾಡ್ತಿದ್ದೆ, ಹೀಗೆಲ್ಲ ಮಾಡ್ತಿದ್ರು ಪ್ರೈಮರಿನಲ್ಲಿ. ಸೊ ಅದ್ರ ಬಗ್ಗೆ ನಮ್ಗೆ ಏನು ಅಂತ ಇದರಲ್ಲಿ ಇಷ್ಟು ದೊಡ್ಡ ಒಂದು ಇದು ಸಾಧನೆ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಅಲ್ಲಿ ಆ ಲೆವೆಲ್ ಅಲ್ಲಿ ನಾವು ಗೆಲ್ಲಬೇಕು ಅನ್ನೋದೊಂದು ಪ್ರಯತ್ನ ಪಡ್ಕೊಂಡು ಹೋಗ್ತಾ ಇರ್ತಿದ್ವಿ. ಸೊ ಇದು ಒಂದು, ಮತ್ತೆ ಬೇರೆ ಗೇಮ್ ಗಳನ್ನ ತುಂಬಾ ಚೆನ್ನಾಗಿ ಆಡ್ತಿದ್ದೆ, ಅದರಲ್ಲಿ ಕ್ರಿಕೆಟ್ ಅಂದ್ರೆ ತುಂಬಾ ನಂಗೆ ಕ್ರೇಜಿ ಇತ್ತು, ಕ್ರಿಕೆಟ್ ಸಾಕಷ್ಟು ವರ್ಷ ಆಡಿದೆ. ಸೊ ಆಮೇಲೆ ನಾ ಹೈಸ್ಕೂಲಿಗೆ ಬಂದೆ, ಅದೇ ತರ ಮುಂದುವರಿತು. ಆಮೇಲೆ ಕಾಲೇಜಿಗೆ ನಾನು ಮೈಸೂರಿಗೆ ಬಂದು ಸೆಟ್ಲ್ ಆದೆ, ನಾನು ಏನೋ ಒಂದು ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಸಾಧನೆ ಮಾಡಬೇಕು ಅಂತ. ಆದ್ರೆ ಅಲ್ಲಿ ನಾ ಕ್ರಿಕೆಟಿನ ಒಂದು ಇದಿರ್ಲಿಲ್ಲ, ಆದ್ರೆ ಹಿಂದೆ ನಾ ಶಾರ್ಟ್ ಬಿಟ್ಟು ಡಿಸ್ಕಸ್ ಎಲ್ಲ ಮಾಡಿದ್ದು ಒಂದು ಅನುಭವ ಇತ್ತು. ಅದು ಅದನ್ನೇ ನಾನು ಸ್ವಲ್ಪ ಸ್ವಲ್ಪ ಕಂಟಿನ್ಯೂ ಮಾಡಿ ನಂತರ ನಾನೊಂದು ಇಲ್ಲಿ ಬೆಂಗಳೂರಿಗೆ ಎಂಪಿ ಗಣೇಶ್ ಅಂತ ಒಬ್ರು ಒಳ್ಳೆ ಹಾಕಿ ಪ್ಲೇಯರ್, ಅವರು ಸ್ಪೆಷಲ್ ಆಫೀಸರ್ ಆಗಿದ್ರು, ಇಂಡಿಯನ್ ಕ್ಯಾಪ್ಟನ್ ಆಗಿದ್ರು, ಬಹಳ ಒಳ್ಳೆ ವ್ಯಕ್ತಿ. ಅವರು ನನಗೆ ಸ್ವಲ್ಪ ಬೆಂಗಳೂರ ಒಂದು ಹಾಸ್ಟೆಲ್ ಇದೆ ಮಾಡ್ತಾ ಇದೀವಿ, ನಿಮ್ಮಂತ ಅಥ್ಲೆಟ್ಸ್ ಗಳು ಬರಬೇಕು ಅಂತ ನನಗೆ ಅಲ್ಲಿಂದ ಒಂದು ಕರ್ಕೊಂಬಂದ್ರು ಬೆಂಗಳೂರಿಗೆ. ಸೊ ದಟ್ ಇಲ್ಲಿ ಹಾಸ್ಟೆಲ್ ನನಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಯ್ತು ಬೆಂಗಳೂರಿನಲ್ಲ ಟ್ರೈನಿಂಗ್ ಮಾಡೋದಕ್ಕೆ. ಹೀಗೆ ಒಂದೊಂದೇ ಸ್ಟೆಪ್ ಅದು.
1: ಇದು ಒಳ್ಳೇದೇ ಆಯ್ತು, ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ಗ್ರೂಪ್ ಗೇಮ್, ಶಾರ್ಟ್ ಪುಟ್ ಇವೆಲ್ಲ ಇಂಡಿವಿಜುವಲ್ ಗೇಮ್. ಸೊ ಇಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಏನೋ.
0: ಆದ್ರೆ ಏನಂದ್ರೆ ಇದು ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಅಂದ್ರೆ ಮದರ್ ಆಫ್ ಸ್ಪೋರ್ಟ್ಸ್, ಇಲ್ಲಿ ಫಿಟ್ನೆಸ್ ಬಹಳ ಇಂಪಾರ್ಟೆಂಟ್, ಎಲ್ಲದು ಕರೆಕ್ಟ್. ಬಟ್ ಏನಂದ್ರೆ ಕ್ರಿಕೆಟ್ ಅಥವಾ ಎನಿ ಗೇಮ್ಸ್ ಆದ್ರೆ ಇದರಲ್ಲಿ ಒಂದು ಎಫರ್ಟ್ ಏನ್ ಹಾಕ್ತೀವಿ ಅಲ್ಲಿ ನಾವು ತುಂಬಾ ನೋಡಿ ಕಲಿಯಂತೂ ಸುಮಾರು ಇರ್ತದೆ. ಯಾಕಂದ್ರೆ ಬೇರೆಯವರು ಆಟ ಆಡ್ತಾರೆ, ತುಂಬಾ ಜನ ಆಡ್ತಾ ಇರ್ತಾರೆ ಗ್ರೂಪ್ ಗ್ರೂಪ್ ಆಗಿ, ಒಬ್ರಿಗೊಬ್ರು ನೋಡಂತದ್ದು ಇರುತ್ತೆ. ಆದ್ರೆ ಇಲ್ಲಿ ಆ ಚಾನ್ಸಸ್ ಇರಲ್ಲ, ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ಟ್ರೈನಿಂಗ್ ಮಾಡ್ಬೇಕಾಗತ್ತೆ, ಮತ್ತೆ ಇಂಡಿವಿಜುವಲ್ ಎಫರ್ಟ್ಸ್. ಸೊ ದಟ್ ಇದಕ್ಕೆ ದೇಶದಲ್ಲಿ ಒಂದೇ ಒಂದು ಮಿಡ್ಲಿಗೆ ಎಷ್ಟೋ ಜನ ಎಫರ್ಟ್ ಹಾಕ್ತಾ ಇರ್ತಾರೆ. ಇಟ್ಸ್ ಅ ವೆರಿ ಟಫ್. ಎಲ್ಲೋ ಒಂದ್ ಅನ್ಕೊಂಡಿದ್ದೆ ನಾನು, ನಮ್ಮ ಇಂಟ್ರೆಸ್ಟ್ ನಮ್ಮ ಟ್ಯಾಲೆಂಟ್ ನಮ್ಮ ಇದಕ್ಕೆ ನಾವೆಲ್ಲೋ ಒಂದು ಕ್ರಿಕೆಟ್ ಅಲ್ಲಿ ಮಾಡಿದ್ರೆ ಇದ್ರಲ್ಲಿ ನಾವ್ ಏನ್ ಎಫರ್ಟ್ ಹಾಕಿದ್ವಿ, 15-20% ಎಫರ್ಟ್ ಹಾಕಿದ್ರೆ ನಾವು ಕ್ರಿಕೆಟ್ ಅಲ್ಲಿ ಒಳ್ಳೆ ಪ್ಲೇಯರ್ ಆಗಿರ್ಬೋದು ಅಂತ ಒಂದು ಅನಿಸ್ತಾ ಇರ್ತಿತ್ತು ಯಾವಾಗ್ಲೂ. ಅದೆಲ್ಲ ಒಂದು ಒಳ್ಳೇದೇ ಆಯ್ತು ನನಗೆ. ಅಂದ್ರೆ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇಂಡಿವಿಜುವಲ್ ಆದಾಗ ನಮ್ಗೆ ಏನಾಗುತ್ತೆ, ನಾವು ಬಹಳ ಅಟೆನ್ಷನ್ ಆಗಿ ಒಂದೇ ಒಂದಕ್ಕೆ ಫೋಕಸ್ ಆಗಿ ಮಾಡ್ಬೋದು. ಬಟ್ ತುಂಬಾನೇ ಕಷ್ಟ ಇದೆ ಅಥ್ಲೆಟಿಕ್ಸ್ ಅಲ್ಲಿ. ನೀವು ಅಚೀವ್ಮೆಂಟ್ ಮಾಡಬೇಕು ಒಂದು ಏಷ್ಯನ್ ಲೆವೆಲ್ ಅಥವಾ ಒಲಿಂಪಿಕ್ಸ್ ಅಲ್ಲಿ, ಇಟ್ ಇಸ್ ವೆರಿ ಟಫ್ ಚಾಲೆಂಜ್.
1: ಕಾಂಪಿಟೇಷನ್ ಜಾಸ್ತಿ ಇರುತ್ತೆ,
0: ಖಂಡಿತವಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಬಟ್ ಏನಂದ್ರೆ ಅದರಲ್ಲಿ ಒಂದ್ ನಾವು ಸ್ಯಾಟಿಸ್ಫೈಡ್, ನಾವು ಒನ್ ಡೈರೆಕ್ಷನ್ ಅಲ್ಲಿ ನಮ್ಮ ಇಂಡಿವಿಜುವಲ್ ಥಾಟ್ಸ್ ಅಲ್ಲಿ ನಾವು ಜಾಸ್ತಿಯಾಗಿ ಪ್ರಯತ್ನ ಪಡ್ಬೋದು. ಒಳ್ಳೆ ಕೋಚ್ ಸಿಕ್ಬಿಟ್ರೆ ಇಟ್ ಇಸ್ ಅ ವಂಡರ್ಫುಲ್ ಟೈಮ್. ಅಂಡ್ ಜೊತೆನೆ ನಾವು ಒಳ್ಳೆ ಟ್ಯಾಲೆಂಟ್ ಆಗಿರ್ಬೇಕು ಅಥ್ಲೆಟಿಕ್ಸ್ ಅಲ್ಲಿ.
1: ಕ್ರೀಡೆಯ ಸ್ಪರ್ಧಾತ್ಮಕ ಜಗತ್ತಿಗೆ ನೀವು ತೊಡಗಿಸಿಕೊಂಡಿದ್ದು ಯಾವಾಗ? ನಿಮ್ಮ ಮೊದಲ ಸ್ಪರ್ಧೆ ಯಾವುದು ಅಂತ ನೆನಪಿದೆನಾ?
0: ಹೌದು, ನನಗೆ ಈಗಲೂ ನನಗೆ ಒಂದು ನಮ್ಮ ಮನೆಯಲ್ಲಿ ಹೋದಾಗ ನೋಡಿದ್ರೆ ಶೋಕೇಸ್ ಅಲ್ಲಿ ಒಂದು ಬುದ್ಧ ಇಟ್ಟಿದ್ದೀನಿ. ಓಕೆ, ಅದು ಬಹಳ ಇಂಟ್ರೆಸ್ಟಿಂಗ್. ನಾ ಯಾರು ಬಂದಾಗ ಕೇಳ್ತಾ ಇರ್ತಿದ್ದೆ ಇದೇನಿದು, ನನ್ನ ಫಸ್ಟ್ ಪ್ರೈಸ್ ಹುಡುಕಿ ಇಲ್ಲಿ ಅಂತ. ಅದು ನನಗೆ ಈಗ ಅರ್ಜುನ ಪ್ರಶಸ್ತಿ ಬಂದಿದೆ, ಬಿಲ್ಲು ಬಾಣದಲ್ಲಿ ಅವರು ಫಿಶ್ ಅನ್ನು ಇದು ಮಾಡ್ತಾ ಇರೋದು ಒಂದು ಇದಿದೆ, ಅದ್ರ ಮೇಲ್ಗಡೆ ನಾ ಇಟ್ಟಿದ್ದೀನಿ. ಯಾವುದು? ನನ್ನ ಬುದ್ಧನ ಮೂರ್ತಿ. ಸೊ ದಟ್ ಆ ಬುದ್ಧನ ಮೂರ್ತಿ ನನಗೆ ಬಂದಿರೋದು ಸುಮಾರು ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ, ಅದು ಇಂಟರ್ ಸ್ಕೂಲಿಗೆ ಹೋದಾಗ.
1: 12 ವರ್ಷ ಆವಾಗ ನಿಮಗೆ?
0: ಆವಾಗ 12-13 ವರ್ಷದ ಒಳಗೆ ಇದ್ದೆ. ಅದು ನಮ್ಮ ಇಂಟರ್ ಸ್ಕೂಲ್ ಅಲ್ಲಿ ಹೋಗಿ ನಾನು ಗೆದ್ದಿರೋದು ಅದು ಫಸ್ಟ್ ಮೂರ್ತಿ ಅದು. ಸೊ ಅದು ನಾನು ಹೈ ಜಂಪ್ ಅಲ್ಲಿ ನಾನು 2nd ಬಂದಿರ್ತೀನಿ. ಇದು ನನ್ನ ಒಂದು ಸ್ಟಾರ್ಟಿಂಗ್, ಒಂದು ಇಂಟರ್

0: ಸ್ಕೂಲ್ ಬಿಟ್ಟು ಮತ್ತೊಂದು ಕಡೆ ನಾವು ಮಾಡಿರೋದು. ಸ್ಕೂಲ್ಗಳಲ್ಲಿ ಅನೇಕ ಪೇಜ್ ತಗೊಳ್ತಾ ಇದ್ದೆ ಗೇಮ್ಸ್ ಅಲ್ಲಿ ಅದು ಇದು ಅಂತ. ಬಟ್ ಆ ಇದು ಒಂದು ನನಗೆ ಇನ್ನೂ ನೆನಪಿದೆ. ಅದೊಂಥರ ಬಹಳ ಒಳ್ಳೆ ಸ್ಫೂರ್ತಿ, ಅದೊಂದು ನಂಗೊಂದು ಒಳ್ಳೆ ಇದು ಸ್ಟೇಜ್. ಅದು ಅದೇನೋ ಒಂದು ಹೇಳ್ತೀವಲ್ಲ, ನಮಗೆ ಗೊತ್ತಿಲ್ದಿತ್ತು ನಾವು ಅದನ್ನು ಮಾಡಿರೋಂಥದ್ದು ಅಚೀವ್ಮೆಂಟ್, ಮತ್ತೆ ಗೊತ್ತಿಲ್ದಿತ್ತು ನಾವು ದಾರಿನ ಮತ್ತೆ ಮುಂದೆ ಕಂಟಿನ್ಯೂ ಮಾಡಿರೋದು, ಇದೊಂದು ನನಗೊಂದು ಒಳ್ಳೆ ನೆನಪು.
1: ಸೊ ಈಗ ನಿಮ್ಮ ಕ್ರೀಡಾ ಸಾಧನೆಯನ್ನ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಬುದ್ಧನಿಂದ ಅರ್ಜುನ ಪ್ರಶಸ್ತಿಯವರೆಗೆ ಅಂತ ಹೇಳಬಹುದು.
0: ಖಂಡಿತವಾಗಿ ಮೇಡಮ್, ಇದೆಲ್ಲ ದೇವರ ಆಶೀರ್ವಾದ. ಓಕೆ, ಇದು ನನ್ನ ಒಂದು ಒಳ್ಳೆ, ನೀವೇನ್ ಮಾತು ಹೇಳಿದಿರಿ ಅದು ಕರೆಕ್ಟ್. ಓಕೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಅದನ್ನ ನೋಡ್ತಾ ಇದ್ರೆ ನನ್ಗೆ ಅನಿಸ್ತಾ ಇದೆ ಹಾಗೆ.
1: ಸರಿ, ಈಗ ಮತ್ತೆ ನಿಮ್ಮ ಕ್ರೀಡಾ ಬದುಕಿಗೆ ಬರೋದಾದ್ರೆ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ 18 ಬಂಗಾರದ ಪದಕಗಳನ್ನ ತೆಗೆದುಕೊಂಡಿದ್ದೀರಿ. 18 ಪದಕ ಶಾರ್ಟ್ಪಟ್ ನಲ್ಲೇ ತೆಗೆದುಕೊಂಡಿದ್ದ ಅಥವಾ ಬೇರೆ ಯಾವ್ದಾದ್ರು ಟ್ರ್ಯಾಕ್ ಅಂಡ್ ಫೀಲ್ಡ್ ಗೇಮ್ಸ್ ನಲ್ಲಿ ಇದ್ರಾ ನೀವು?
0: ಇದು 18 ಪದಕಗಳು ಶಾರ್ಟ್ಪುಟ್ ನಲ್ಲೇ ಗೆದ್ದಿರೋಂಥದ್ದು, ಮತ್ತೆ ಡಿಸ್ಕಸ್ ಜೊತೆ ನಾನು ಮಾಡ್ತಾ ಇದ್ದೆ ಸಪರೇಟ್. ಓಕೆ, ಶಾರ್ಟ್ಪುಟ್ ನಲ್ಲೇ ನಾನು ಅಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೆ. ಯಾವಾಗ ನಾನು ಸ್ಟೇಟ್ ಚಾಂಪಿಯನ್ ಆದ್ದೆ, ಅದಕ್ಕಿಂತ ಮೊದಲು ಸಹ ನಾನು ಸೆಕೆಂಡ್, ಥರ್ಡ್ ಯಾವತ್ತು ಬಂದಿಲ್ಲ, ಸೆಕೆಂಡ್ ಇಂದ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಕಾಂಪಿಟೇಷನ್ಸ್ ನಮ್ಮ ಬಾಗಲಕೋಟ್ ಅಂತ, ಅಲ್ಲಿ ತುಂಬಾ ಜನ ಅಥ್ಲೆಟ್ಸ್ ಗಳು ಬಂದಿದ್ರು. ನಾ ಫಸ್ಟ್ ಎಂಟ್ರಿ ಆದೆ. ಅವಾಗ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ನಾ ಥರ್ಡ್ ಬಂದಿದ್ದೆ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಮೈಸೂರಿನ ಕಂಡಕ್ಟ್ ಮಾಡಿದ್ರು. ಅದನ್ನ ಡೈರೆಕ್ಟ್ ಸ್ಟೇಟ್ ಫಸ್ಟ್ ಟೈಮ್ ನಾನು ಮಾಡಿದೆ, ಅದರಲ್ಲಿ ಸೀನಿಯರ್ ಸೆಷನ್ ಅಲ್ಲಿ. ಅವಾಗ ನಾನು ಆಲ್ಮೋಸ್ಟ್ ಜೂನಿಯರ್ ಅಲ್ಲೇ ಇದ್ದೆ, ಸೊ ದಟ್ ಅಲ್ಲಿಂದ ಕಂಟಿನ್ಯೂ ಆಯಿತು. ಸೊ ದಟ್ ನಾ ಶಾರ್ಟ್ಪಟ್ ನಲ್ಲೇ ಸಾಕಷ್ಟು ವರ್ಷಗಳು ನಾನು ನ್ಯಾಷನಲ್ಸ್ ಆಗಲಿ ಅಥವಾ ಅಥವಾ ಇಂಟರ್ಸ್ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಆಗಲಿ ಅಥವಾ ಇಂಟರ್ನ್ಯಾಷನಲ್ಸ್ ಮತ್ತೆ ಈ ಎಲ್ಲ ಇವೆಂಟ್ ಗಳಿಗೂ ನಾ ಶಾರ್ಟ್ಪಟ್ ಜಾಸ್ತಿ ಮಾಡಿರೋಂಥದ್ದು.
1: ಸರ್, ಈಗ ನೀವು ಮೊದಲಿಗೆ ನಿಮ್ದು ಕ್ರಿಕೆಟ್ ಆಸಕ್ತಿ ಇತ್ತು, ಶಾರ್ಟ್ ಪುಟ್ ಹೇಳಿದ್ರಿ, ಹೈ ಜಂಪ್ ಅಲ್ಲಿದ್ರಿ, ಹಾಗೆ ಡಿಸ್ಕಸ್ ಥ್ರೋ ಇದ್ರಿ. ಸೊ ನೀವು ಯಾವ ಕ್ರೀಡೆಯಲ್ಲಿ ಜಾಸ್ತಿ ತೊಡಸ್ಕೊಂಡ್ರಿ, ಹಾಗೆ ಬೇರೆ ಇನ್ಯಾವ ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಇತ್ತು?
0: ನೋಡಿ, ನನಗೆ ಮೇನ್ ಆಗಿ ನಾನು ಅಥ್ಲೆಟಿಕ್ಸ್ ಅಲ್ಲೇ ಜಾಸ್ತಿ ತೊಡಸ್ಕೊಂಡಿದ್ದೆ. ಯಾಕಂದ್ರೆ ಬಿಗಿನಿಂಗ್ ಅಲ್ಲೇ ನಾನು ಏನ್ ಸೆಲೆಕ್ಟ್ ಮಾಡಿದೆ, ಒಂದು ಮೈಸೂರಿಗೆ ಬಂದು ನಾನು ಏನ್ ಈವೆಂಟ್ ಗಳನ್ನು ಸ್ಟಾರ್ಟ್ ಮಾಡಿದೆ ಶಾರ್ಟ್ ಪುಟ್ಟು ಸೀರಿಯಸ್ ಆಗಿ, ನಂಗೆ ಗೊತ್ತು ಗೇಮ್ ಅಲ್ಲಿ ಒಂದ್ ಸ್ವಲ್ಪ ತುಂಬಾ ಜನ ಬೇರೆಯವ್ರಿಗೆ ಡಿಪೆಂಡ್ ಆಗಿರ್ಬೇಕು ಅನ್ನೋದು ನನಗೆಲ್ಲ ಅಲ್ಲಿಂದ ಬಂತು. ಅಂದ್ರೆ ಆ ಪ್ರಾಕ್ಟೀಸ್ ಕೂಡ ನಾನು ಸುಮಾರು ಪ್ರಾಕ್ಟೀಸ್ ಮಾಡಿದಾಗ ಕ್ರಿಕೆಟ್ ಅಲ್ಲಿ ಸುಮಾರು ಮೂರು ತಿಂಗಳು ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ತುಂಬಾ ಸೀರಿಯಸ್ ಆಗಿ. ಬಟ್ ತುಂಬಾ ಅಥ್ಲೆಟಿಕ್ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಆಗಿ ಅನಿಸ್ತಾ ಇತ್ತು. ಅಂದ್ರೆ ನಮ್ಗೆ ರೆಗ್ಯುಲರ್ ಟ್ರೈನಿಂಗ್ ಮೆಥಡ್ಸ್ ಅಥವಾ ಟ್ರೈನಿಂಗ್ ಇಂಟ್ರೆಸ್ಟ್ ಬೇರೆ ತೋರಿಸೋದು, ಕೋಚಸ್ ಇಂಟ್ರೆಸ್ಟ್ ತೋರಿಸೋದು ಬಹಳ ಇದಾಗ್ತಾ ಇತ್ತು. ಅಥ್ಲೆಟಿಕ್ಸ್ ನನಗೆ ಇಂಟ್ರೆಸ್ಟ್ ಇತ್ತು, ಆಮೇಲೆ ಸೊ ದಟ್ ಐ ಕಂಟಿನ್ಯೂ ಅಥ್ಲೆಟಿಕ್ಸ್ ಅಲ್ಲಿ.
1: ಆಲ್ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ 2 ಬಾರಿ ಗೋಲ್ಡ್ ಮೆಡಲಿಸ್ಟ್ ನೀವು, ಅದರ ಕುರಿತಾಗಿ ತಿಳಿಸಿ.
0: ಸಾಮಾನ್ಯವಾಗಿ ಯುವಕರಲ್ಲಿ ಮತ್ತೆ ಒಂದು ವಿದ್ಯಾರ್ಥಿಗಳಲ್ಲಿ ನಾನು ಇವತ್ತು ಮನವಿ ಮಾಡ್ತೀನಿ, ವಿದ್ಯಾರ್ಥಿಗಳು ಯಾವತ್ತಾರು ಕ್ರೀಡೆಯನ್ನು ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ನಮ್ಮ ಫೋಕಸ್ ಏನಿರಬೇಕು ಅಂದ್ರೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ನಮ್ಮ ಯೂನಿವರ್ಸಿಟಿ ಎಸ್ಪೆಷಲಿ, ಅದಾದ್ಮೇಲೆ ಆಲ್ ಇಂಡಿಯಾ ಯೂನಿವರ್ಸಿಟಿ ವಿನ್ ಮಾಡೋಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ತುಂಬಾ ರಿಲೇಟೆಡ್, ನೀವು ನೆಕ್ಸ್ಟ್ ಒಂದು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಹೋಗಕ್ಕೆ ಇದೊಂದು ಪ್ರಿಲಿಮಿನರಿ ಒಂದು ಪ್ಲಾಟ್ಫಾರ್ಮ್. ನಿಮ್ಗೆ ಗೊತ್ತಿದ್ದಂಗೆ ವರ್ಲ್ಡ್ ಯೂನಿವರ್ಸಿಟಿ ಮೀಟ್ ಅಂತ ಆಗುತ್ತೆ, ವರ್ಲ್ಡ್ ಯೂನಿವರ್ಸಿಟಿ ಮೀಟ್ ಗಳಲ್ಲಿ ಚಾಂಪಿಯನ್ಸ್ ಆಗೋರು ಮೋಸ್ಟ್ ಆಫ್ ಪೀಪಲ್ ಆರ್ ಒಲಿಂಪಿಕ್ ಮೆಡಲಿಸ್ಟ್. ಆ ರೀತಿ ಇದೆ ಅಂದ್ರೆ ಆ ಏಜ್ ಅಲ್ಲಿ ನಮ್ಗೆ ಸರಿಯಾಗಿ ಟ್ರೈನಿಂಗು ಸಿಗಬೇಕು, ಮತ್ತೆ ನಮ್ಮ ಒಂದು ಅಥ್ಲೆಟ್ಸ್ ಗಳ ಒಂದು ಏಮ್ ಹೇಗಿರಬೇಕು ಅಂದ್ರೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ವಿನ್ ಮಾಡ್ಕೊಳ್ಬೇಕು ನಾವು ಯಾವುದೇ ಒಂದು ರೆಸ್ಪೆಕ್ಟಿವ್ ಇವೆಂಟ್ಸ್ ಮಾಡ್ತಾ ಇದ್ರೆ. ಅದು ನನ್ನ ಒಂದು ಅನಿಸಿಕೆ, ಮತ್ತೆ ಇದು ಒಂದು ಪ್ರೂವ್ಡ್, ಇದು ಖಂಡಿತವಾಗಿ ಇದಕ್ಕೊಂದು ಇದಿದೆ, ಮಹತ್ವ ಇದೆ.
1: ನೀವು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ 11 ಬಾರಿ ಗೋಲ್ಡ್ ಮೆಡಲ್ ಪಡೆದಿದ್ದೀರಿ, ಇದು ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಹೇಗೆ ಸಹಾಯ ಆಯ್ತು ಅಂತ?
0: ಇದು ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಹೇಗಿತ್ತು ಅಂದ್ರೆ, ಆವಾಗ ಮೋಸ್ಟ್ ಆಫ್ 99.5% ಪಂಜಾಬ್ ಅಂಡ್ ನಾರ್ತ್ ಡಾಮಿನೇಟೆಡ್ ಇವೆಂಟ್, ಶಾರ್ಟ್ ಪುಟ್, ಡಿಸ್ಕಸ್, ಜಾವೆಲಿನ್ ಯಾವ್ದೇ ಇದೆ. ಸೊ ಇದರಲ್ಲಿ ನಮಗೆ ಏನಾಗ್ತಾ ಇತ್ತು, ಅಲ್ಲಿ ನಾನೇನ್ ಕಾಂಪಿಟೇಷನ್ ಮಾಡ್ತಾ ಇದ್ದೆ ಸಾಮಾನ್ಯಕ್ಕೆ ಎಲ್ಲಾ ಇವೆಂಟ್ ಗಳಲ್ಲೂ ಅಥವಾ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್, ಇಂಟರ್ನ್ಯಾ ಎಲ್ಲಾ ನ್ಯಾಷನಲ್ ಚಾಂಪಿಯನ್ಶಿಪ್, ನಮ್ಗೆ ಮೇನ್ ಕಾಂಪಿಟೇಟರ್ಸ್ ಎಲ್ಲರೂ ಪಂಜಾಬಿಸ್ ಇವರು ಅಂದ್ರೆ ನಾರ್ತ್ ಇಂಡಿಯನ್ಸ್. ಅವ್ರ ಮೋಸ್ಟ್ ಆಫ್ ಪೀಪಲ್ ಆರ್ ಇಂಟರ್ನ್ಯಾಷನಲ್ ಮೆಡಲಿಸ್ಟ್, ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್, ಕಾಮನ್ವೆಲ್ತ್ ಮೆಡಲಿಸ್ಟ್, ಮತ್ತೆ ಒಲಿಂಪಿಕ್ ಹೋಗಿದಂತ ವ್ಯಕ್ತಿಗಳೇ ಇರ್ತಿದ್ರು. ಇದೆಲ್ಲ ನನಗೆ ಅವ್ರನ್ನ ಬೀಟ್ ಮಾಡೋದು ಒಂದು ಚಾಲೆಂಜ್ ಇತ್ತು. ಅವ್ರನ್ನ ಬೀಟ್ ಮಾಡಿದ್ರೆ ಖಂಡಿತ ಏಷ್ಯನ್ ಗೇಮ್ಸ್ ಅಲ್ಲಿ ನಾನು ಪ್ಲೇಸ್ ಮಾಡಬಹುದು ಅನ್ನೋದೊಂದು ಏಮ್ ಇತ್ತು, ಅದು ನಾನು ಯಾವಾಗ್ಲೂ ವರ್ಕ್ ಮಾಡ್ತಾ ಇದ್ದೆ.
1: 1990ರಲ್ಲಿ ಬೀಜಿಂಗ್ ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಲ್ಲಿ ಶಾರ್ಟ್ಪಟ್ ವಿಭಾಗದಲ್ಲಿ ಕಂಚಿನ ಪದಕವನ್ನ ಪಡೆದದ್ದು ದೇಶಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಆ ಹರ್ಷದ ಕ್ಷಣಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ.
0: ಏಷ್ಯನ್ ಗೇಮ್ಸ್ ಅಲ್ಲಿ ಆ ವರ್ಷ, ಆದ್ರೆ ಹಿಂದಿನ ವರ್ಷನೂ ಸಹ ನನಗೆ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಥರ್ಡ್ ಪ್ಲೇಸ್ ಬಂತು. ಸ್ವಲ್ಪ ನನಗೆ ಆ ಟೈಮ್ ಅಲ್ಲಿ ಸ್ವಲ್ಪ ಇಂಜುರಿ, ಹೆಲ್ತ್ ಅಷ್ಟು ಸರಿ ಇರಲಿಲ್ಲ. ಹೆಲ್ತ್ ಅಂದ್ರೆ ನಾರ್ಮಲಿ ಏನೋ ಒಂದು ಅಪ್ಸೆಟ್ ಆಗಿರ್ತದೆ ಬಾಡಿನಲ್ಲಿ, ಲೈಕ್ ಸ್ಟಮಕ್ ಅಪ್ಸೆಟ್.

0: ಹಾ ಅಲ್ಲಿ ಅಲ್ಲ, ಅಲ್ಲಿಕ್ಕಿಂತ ಪ್ರಿಪರೇಷನ್ ಆಗುವಾಗ ನಾನು ಡೆಲ್ಲಿನಲ್ಲಿ ಒಂದು ಕ್ಯಾಂಪ್ ಇತ್ತು. ಆ ಡೆಲ್ಲಿ ಕ್ಯಾಂಪ್ ಅಲ್ಲಿ ನನಗೆ ಏನಾಗ್ತಾ ಇತ್ತು ಅಂದ್ರೆ, ಅಲ್ಲಿ ಒಂದು ಫುಡ್ ವಾಟರ್ ನನಗೆ ಇನ್ಫೆಕ್ಷನ್ ತರ ಆಯ್ತು. ಸೊ ದಟ್ ಅದನ್ನ ನಾನು ಎಲ್ಲೂ ತೋರಿಸ್ಕೊಳಕ್ ಹೋಗಿಲ್ಲ. ಕಾರಣ ಯಾಕೆ ಅಂದ್ರೆ ಅದನ್ನ ತೋರಿಸ್ಕೊಂಡೋಗ್ ಹೋದ್ರೆ ಮತ್ತೆ ಆ ಟ್ರೀಟ್ಮೆಂಟ್ ಆಂಟಿಬಯೋಟಿಕ್ ಎಲ್ಲ ಹಾಕ್ತಾರೆ, ಕಾಂಪಿಟೇಷನ್ ತೊಂದರೆ ಆಗತ್ತೆ. ಇದ್ರಲ್ಲೇ ನಾನು ಫೈಟ್ ಮಾಡಬೇಕು ಅನ್ನೋದೊಂದು ಮನ್ಸಲ್ಲಿ ನಾನು ಇಟ್ಕೊಂಡು ಓಕೆ ನಾನು ಏಷ್ಯನ್ ಗೇಮ್ ರೆಪ್ರೆಸೆಂಟ್ ಮಾಡಿದೆ. ಅದ್ರಲ್ಲಿ ನಾನು ವಿನ್ ಆಗಿದ್ ನನಗೆ ಖುಷಿ ಆಯ್ತು. ಆದ್ರೆ ನನ್ನ ಏಮ್ ಇದ್ದಿದ್ದು ಇನ್ನೂ ಒಳ್ಳೆ ಮೆಡಲ್ ಮಾಡಬೇಕು, ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕಂತ ಒಂದು ಖುಷಿ ಇತ್ತು. ಬಟ್ ಅನ್ಫಾರ್ಚುನೇಟ್ ನನಗೆ ಹೆಲ್ತ್ ನನಗೆ ಅವತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ರಿಂದ ಹೋಲ್ ಆಲ್ಮೋಸ್ಟ್ ಒನ್ ಮಂತ್ ಸಫರ್ ಆಗಿದ್ದೀನಿ. ಅದರಲ್ಲಿ ಸಹ ನನಗೆ ಗೆದ್ದಿರೋದು ತುಂಬಾ ಖುಷಿ ಆಯ್ತು. ಆಮೇಲೆ ನಾವು ಒಂದು ಸಾಮಾನ್ಯಕ್ಕೆ ಒಂದು ಏನು ಮಾಡಿರ್ತೀವಿ ನೆಕ್ಸ್ಟ್ ಏಮ್ ಯೋಚನೆ ಮಾಡಿರ್ತೀವಿ, ಹಾಗಾಗಿ ಅದನ್ನ ನಾವು ಕ್ಯಾಶುವಲ್ ಆಗಿ ತಗೊಳ್ತಿದ್ದೆ. ಏನು ಗೆದ್ದಾಗ ಇದೇ ನನ್ನ ಲಾಸ್ಟ್ ಅಂತಲ್ಲ, ಓಕೆ ನಾನು ನೆಕ್ಸ್ಟ್ ಒಲಿಂಪಿಕ್ಸ್ ಮಾಡಬೇಕು, ಏಷ್ಯನ್ ಗೇಮ್ ಕಾಮನ್ವೆಲ್ತ್ ಗೆಲ್ಲಬೇಕು ಅನ್ನೋದೆಲ್ಲ ಒಂದು ಆಸೆಗಳಿರ್ತದೆ. ಮತ್ತೆ ಹೋಲ್ ನನ್ನ ಕೋಚ್ ಅಥವಾ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಒಂದು ಎಲ್ಲ ಒಂದು ಸಪೋರ್ಟ್ ಮಾಡುವಂತ, ಸ್ಪೆಷಲಿ ಫಾರ್ ದ ಕರ್ನಾಟಕ ರಾಜ್ಯ ಅವಾಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇತ್ತು. DYES ಅಂತ ಒಂದಿತ್ತು ಅವಾಗ, ಅಂದ್ರೆ ಈಗಲೂ DYES ಇದೆ, ಅವಾಗ ಯೂತ್ ಅಂಡ್ ಸ್ಪೋರ್ಟ್ಸ್ ಅಂತ ಇತ್ತು. ಸೊ ದಟ್ ಅವರು ಸಹ ಒಳ್ಳೆ ಹಾಸ್ಟೆಲ್ಸ್ ಎಲ್ಲ ನನ್ನ ಇಟ್ಬಿಟ್ಟು ಒಳ್ಳೆ ನಂಗೆ ಸಹಾಯ ಮಾಡಿದ್ರು, ಸಹಾಯ ಅಂದ್ರೆ ಸಪೋರ್ಟ್ ಕೊಟ್ಟಿದ್ರು. ಸೊ ಇದೆಲ್ಲ ನನಗೆ ಇನಿಷಿಯಲ್ ನಂಗೆ ಖುಷಿ ಆಯ್ತು, ಇನ್ ಮುಂದೆ ನಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಆಸೆನೂ ಬಂತು. ಈ ರೀತಿ ಒಂದು ಕಂಟಿನ್ಯೂ ಆಯ್ತು ಅಷ್ಟೇ.
1: ಸರ್, ಈಗ ನಿಮ್ಮ ಮನೆಯ ಜನದ ಕುರಿತಾಗಿ ಹೇಳೋದಾದ್ರೆ, ಅಂದ್ರೆ ಮೊದಲಿಗೆ ನೀವು ಸ್ಪೋರ್ಟ್ಸ್ ಆರಿಸಿಕೊಂಡಾಗ ಹೇಗಿತ್ತು ಅವರ ಮನಸ್ಥಿತಿ, ನಂತರ ನೀವು ಏಷ್ಯನ್ ಗೇಮ್ಸ್ ಅಲ್ಲಿ ಕಂಚಿನ ಪದಕ ಪಡೆದಾಗ ಹೇಗಿತ್ತು ಅವರ ಭಾವನೆ, ಅಂದ್ರೆ ಕ್ರೀಡಾ ವಾತಾವರಣ ಇತ್ತ ನಿಮ್ಮ ಮನೆಯಲ್ಲಿ?
0: ಸಾಮಾನ್ಯ ನಮ್ಮ ಬ್ರದರ್ಸ್ ಎಲ್ಲ ಒಂದು ಕ್ರಿಕೆಟ್ ನೋಡೋದು ಅಥವಾ ಇನ್ನೊಂದು, ಅವಾಗೆಲ್ಲ ತಿಳಿದಾಗೆ ಅವಾಗ ಯಾವ ತರ ಟಿವಿ ಅಥವಾ ಯಾವ್ದು ಇರಲಿಲ್ಲ, ಇನ್ನು ಬುಕ್ಸ್ ಗಳಲ್ಲಿ ಪೇಪರ್ ಗಳಲ್ಲೇ ನಾವು ಅದನ್ನ ಒಂದು ಇನ್ಸ್ಪಿರೇಷನ್ ಆಗ್ತಾ ಇದ್ವಿ ಓದಿ ಇದ್ ಮಾಡ್ಕೊಂಡು. ಮತ್ತೆ ಕಾಮೆಂಟ್ರಿಗಳು ಬರ್ತಾ ಇತ್ತು, ಇಂಥದ್ದೆಲ್ಲ ಇನ್ಸ್ಪಿರೇಷನ್ ಆಗ್ತಾ ಇದ್ರು. ಈಗ ನಮ್ಮ ಮನೆಯಲ್ಲೂ ಸಾಮಾನ್ಯಕ್ಕೆ ನಮ್ಮ ತಂದೆ ತಾಯಿಗೆ ಅಷ್ಟು ಸ್ಪೋರ್ಟ್ಸ್ ಅಂದ್ರೆ ಏನು ಏನು ಮಾಡ್ತೀವಿ ಅವರಿಗೆ ಖುಷಿ ಆಗ್ತಾ ಇತ್ತು, ಏನ್ ಪ್ರೈಸ್ ತರ್ತೀವಿ ಖುಷಿ ಆಗ್ತಿತ್ತು, ಅದ್ರದ್ದೇನು ವ್ಯಾಲ್ಯೂ ಅದ್ರದ್ದೇನು ಇದು ಅನ್ನೋದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಮ್ಮ ಬ್ರದರ್ಸ್ಗೆ ಅದರಲ್ಲೂ ಸ್ಪೆಷಲಿ ನಮ್ಮ ನನ್ ಬಹಳ ಕ್ಲೋಸ್ ಒಬ್ರು ಮನೋಜ್ ಅಂತ ನನ್ನ ಬ್ರದರ್ಸ್ ಇರ್ತಾರೆ, ಹರೀಶ್ ಅಂತ ಇದ್ದಾರೆ, ಇವರೆಲ್ಲ ಏನ್ ಮಾಡ್ತಾ ಇದ್ರು ಸಾಮಾನ್ಯಕ್ಕೆ ನಮಗೆ, ನಾನು ಅಲ್ಲಿಂದ ಊರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, ಸೊ ದಟ್ ನೀನು ಬೇರೆ ಕಡೆ ಹೋಗು, ಮೈಸೂರಿಗೆ ಹೋಗು ಅಥವಾ ಬೆಂಗಳೂರಿಗೆ ಹೋಗಿ ಯಾರ ಇದ್ರೆ ಅಲ್ಲೋಗಿ ಪ್ರಾಕ್ಟೀಸ್ ಮಾಡಿ ನೀನು ಉತ್ತಮವಾಗಿ ಬರ್ತೀಯಾ ಅಂತ ಒಂದು ಇದು ಕೊಡ್ತಾ ಇದ್ರು, ಬೂಸ್ಟ್ ಕೊಡ್ತಾ ಇದ್ರು. ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ತುಂಬಾ ಕ್ರೇಜ್ ಇತ್ತಲ್ಲ. ಸೊ ದಟ್ ನಾನು ಬರುವಾಗಲೂ ಸಹ ಅವರಿಗೆ ಸರಿ ನಾವೆಲ್ಲ ಮಿಸ್ ಮಾಡ್ತೀವಿ ನೀನು, ಓಕೆ ನೀನು ಹೋಗಿ ಮೈಸೂರಲ್ಲಿ ಒಂದು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡು. ಅಲ್ಲೂ ಸಹ ನಮ್ಮ ಸಿಸ್ಟರ್ಸ್ ಒಬ್ರು ವೀಣಾ ಅಂತ ಇದ್ರು, ಆಮೇಲೆ ರಾಮಪ್ಪ ಅಂತ ಅವರು ನಮ್ಮ ಭಾವರು, ಇವರೆಲ್ಲ ತುಂಬಾ ಅವ್ರ ಮನೆಯಲ್ಲಿ ನನ್ನ ಒಂದು ಇಟ್ಕೊಂಡು ಒಳ್ಳೆ ಮಗನ ತರ ನೋಡಿ ಮಾಡಿದ್ರು. ಯಾಕಂದ್ರೆ ತುಂಬಾ ಚೆನ್ನಾಗಿ ನನಗೆ ಆ ಒಂದು ಒಂದು 2-3 ವರ್ಷ ಏನಲ್ಲಿ ಕಾಲ ಕಳೆದಿದ್ದೀನಿ ಅದು ನನಗೆ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ ಅವರೆಲ್ಲ ನನ್ನ ಒಂದು ಫ್ಯಾಮಿಲಿ ಅವರೆಲ್ಲ ನಮ್ಮ ಸಿಸ್ಟರ್ಸ್ಗಳು ಎಲ್ಲರೂ ಸಹ ಒಳ್ಳೆ ಸಪೋರ್ಟ್ ಕೊಟ್ಟು ನನಗೆ ಅಲ್ಲಿ ತುಂಬಾ ಸಂತೋಷನೂ ಆಯ್ತು. ಅದರಿಂದ ನಾನು ವಿನ್ ಮಾಡಕ್ಕೂ ಒಂಥರ ಇವೆಲ್ಲ ಮುಂದೆ ನಾನು ಸ್ಪೋರ್ಟ್ಸ್ ಅಲ್ಲಿ ಡಿಸಿಷನ್ ತಗೊಳಕ್ಕೆಲ್ಲ ಈಸಿ ಆಯ್ತು.
1: ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಕ್ರೀಡಾ ಸಾಧನೆಯಲ್ಲಿ ನಿಮ್ಮ ಮನೆಯ ಜನರ ಶ್ರಮ ಜಾಸ್ತಿ ಇದೆ ಅಂತ ಹೇಳಬಹುದು.
0: ಹಾ, ಖಂಡಿತವಾಗಿ. ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಬೇರೆ ಒಂದು ರೂಟ್ ನಲ್ಲಿ ಬೇರೆ ಒಂದು ದಾರಿನಲ್ಲಿ ನಾವು ಆಯ್ಕೆ ಮಾಡ್ತೀವಿ. ನಾರ್ಮಲಿ ಎಲ್ಲಾ ಪೇರೆಂಟ್ಸ್ ಗಳಿಗೆ ಏನಿರುತ್ತೆ, ಓದ್ಲಿ, ಕೆಲಸ ಸೇರ್ಲಿ, ದುಡಿಮೆ ದುಡಿಲಿ, ಅದು ಚೆನ್ನಾಗಿರುತ್ತೆ ಅವ್ರ ಲೈಫ್ ಅನ್ನೋದು ಎಲ್ಲರಲ್ಲೂ ಭಾವನೆ ಇರುತ್ತೆ. ನಮ್ಮ ಫ್ಯಾಮಿಲಿ ಯಾರು ಸ್ಪೋರ್ಟ್ಸ್ ಮನ್ ಇರಲಿಲ್ಲ, ಆ ಲೆವೆಲ್ ಅಲ್ಲೂ ಇರಲಿಲ್ಲ. ಸುಮ್ಮನೆ ಸ್ಪೋರ್ಟ್ಸ್ ಮನ್ ಕೇಳ್ತಾ ಇದ್ರು ಬಟ್ ಸಪೋರ್ಟ್ ಮಾಡ್ತಿದ್ರು, ಬಟ್ ಯಾರು ಸ್ಪೋರ್ಟ್ಸ್ ಮಾಡೋರಂತ ಯಾರು ನಮ್ಮ ಫ್ಯಾಮಿಲಿ ಇರಲಿಲ್ಲ. ಒಂಥರ ಖುಷಿ ಆಯ್ತು ನಾವು ಮಾಡ್ತಾ ಇರೋದನ್ನ ಅವರಿಗೆಲ್ಲ ಖುಷಿ ಆಗ್ತಾ ಇತ್ತು. ಇದರಿಂದ ಬಹಳ ಖಂಡಿತವಾಗಿ ಅವರಿಂದೆಲ್ಲ ಒಂದು ಎಲ್ಲದಕ್ಕೂ ಮೊದಲು ಅವ್ರದ್ದೆಲ್ಲ ಆಶೀರ್ವಾದ ಅಂತ ನಾ ಹೇಳ್ಬೋದು. ಇದೆಲ್ಲ ನಮ್ಗೆ ದೇವರ ಆಶೀರ್ವಾದ, ಮತ್ ನಮ್ಮ ಫ್ಯಾಮಿಲಿ ತಂದೆ ತಾಯಿದೆಲ್ಲ ಒಂದು ಏನೇ ಇದ್ರು ಒಳ್ಳೆ ಬಯಸಿದ್ದಾರೆ, ಒಳ್ಳೆ ಬದುಕು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಧನ್ಯವಾದಗಳು.
1: ಪಾಲಕರು ಒಂದು ಜಾಬ್ ತಗೊಳ್ಳಿ, ಮಕ್ಕಳು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡ್ಲಿ ಅಂತ ಆಶಿಸ್ತಾರೆ. ಯಾಕಂದ್ರೆ ಕ್ರೀಡಾ ಬದುಕು ಅನ್ನೋದು ಅನಿಶ್ಚಿತತೆಯಿಂದ ಕೂಡಿರ್ತದೆ, ಅದರಲ್ಲಿ ಒಂದು ನಿಶ್ಚಿತವಾದ ಗುರಿ ಇಟ್ಕೊಂಡು ಮುಂದೆ ಹೋದ್ರೂ ಅವಕಾಶಗಳು ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಒಂದ್ ಸ್ವಲ್ಪ ಅಂಜುತ್ತಾರೆ ನಾವು ಪಾಲಕರು, ಇಂದಿಗೂ ಕೂಡ ಅನಿಸ್ತದೆ.
0: ಖಂಡಿತ, ಅವಾಗ ತುಂಬಾನೇ ಇದು ಇನ್ಸೆಕ್ಯೂರ್ಡ್, ಬಟ್ ಈಗ ಒಂದ್ ಸ್ವಲ್ಪ ಸೆಕ್ಯೂರ್ಡ್ ಅನಿಸ್ತದೆ. ಯಾಕಂದ್ರೆ ಈಗ ಸಾಕಷ್ಟು ಆ ದಿವಸಗಳನ್ನ ನಾನು ಹೇಳ್ಬೇಕು ಅಂತಂದ್ರೆ, ಒಂದು ಸಾಮಾನ್ಯವಾಗಿ ಕ್ರೀಡೆ ಅಂದ್ರೆ ಲ್ಯಾಕ್ ಏನ್ ಸಿಗುತ್ತೆ, ಜಾಬ್ ಸಿಗುತ್ತೋ ಇಲ್ಲೋ ಅನ್ನೋದು ಯೋಚನೆ ಮಾಡಂತ ಶಕ್ತಿ ಯಾರಿಗೂ ಇರಲಿಲ್ಲ. ಏನು ಕೆಲವರಿಗೆ ಸಿಕ್ಕಿದೆ, ಬಟ್ ಏನಂದ್ರೆ ನಮ್ಮಂದು ಹಳ್ಳಿ ಜನಗಳಿಗೆ ಅವಾಗ ಏನಾಗ್ತಾ ಇತ್ತು ಅಂದ್ರೆ ಏನ್ ಅದರಿಂದ ಏನ್ ಬೆನಿಫಿಟ್ಸ್ ಅಂತ ಇರದೇ. ಅದರಿಂದ ಸಾಮಾನ್ಯವಾಗಿ ಡಾಕ್ಟರ್, ಮೆಡಿಕಲ್ ಅಥವಾ ಇನ್ನೇನೋ ಒಂದು ಒಳ್ಳೆ ಜಾಬ್ ತಗೊಳ್ಬಹುದು, ಗೌರ್ಮೆಂಟ್ ಜಾಬ್ಸ್ ಬೇಕಾದಷ್ಟಿತ್ತಲ್ಲ ಅವಕಾಶಗಳು. ಅವಾಗ ಈ ಲೈನ್ ಅಲ್ಲಿ ಹೋಗ್ಲಿ ಅನ್ನೋದು ಎಲ್ಲರದ್ದು ಒಂದು ಇರುತ್ತೆ. ನಮ್ಮ ಒಂದು ಫ್ಯಾಮಿಲಿಗಳಲ್ಲೂ ಹಾಗೆ ಎಲ್ಲಾ ಮಕ್ಕಳಿಗೂ ಅದೇ ತರ ಎನ್ಕರೇಜ್ಮೆಂಟ್ ಮಾಡಿರೋದು. ನಾನೊಬ್ಬ ಸ್ಪೆಷಲ್ ಆಗಿ ಸ್ಪೋರ್ಟ್ಸ್ ಮಾಡೋದ್ರಿಂದ ಅವರಿಗೊಂದು ಸ್ವಲ್ಪ ಕನ್ಫ್ಯೂಷನ್.

0: ಇದ್ದೇ ಇರುತ್ತೆ ನಾರ್ಮಲಿ, ಏನು ಹಾಳು ಮಾಡ್ಕೊಳ್ತಾರೆ ಕ್ಯಾರಿಯರ್ ಅಂತ. ಬಟ್ ಏನಾದ್ರು ನಾವು ಅಚೀವ್ಮೆಂಟ್ ಗಳು ಮಾಡೋದು ಒಂದು ಇದು ಮಾಡಿದ್ರೆ ಅವ್ರಿಗೂ ಅರ್ಥ ಆಗ್ತಾ ಬಂತು. ಈಗ ಸಾಮಾನ್ಯಕ್ಕೆ ಸೆಕ್ಯೂರ್ಡ್ ಆಗಿದೆ, ಯಾಕಂದ್ರೆ ಸಾಮಾನ್ಯವಾಗಿ ಕಾರ್ಪೊರೇಟ್ ಆಗಿ ಲೆವೆಲ್ ಅಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಜೊತೆಲಿ ಹಾಸ್ಟೆಲ್ಸ್ ಗಳ ಇರ್ಬೋದು. ಆಮೇಲೆ ಪೇರೆಂಟ್ಸ್ ಸಹ ಅವರಿಗೆ ಫೈನಾನ್ಶಿಯಲ್ ಆಗಿ ಎಲ್ಲರೂ ಸಹ ಏನೋ ಒಂದು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಒಂದ್ ಚೈಲ್ಡ್ ಟೂ ಚೈಲ್ಡ್ಸ್ ಇರ್ತಾರೆ, ಅವ್ರಿಗೆ ಕಂಪ್ಲೀಟ್ ಆಗಿ ಫೋರ್ಸ್ ಆಗಿ ಅವ್ರು ಏನ್ ಮಾಡ್ತಾರೆ, ಏನ್ ಸ್ಪೋರ್ಟ್ಸ್ ಮಾಡ್ಲಿ ಅಥವಾ ಸ್ಟಡೀಸ್ ಮಾಡ್ಲಿ, ಎರಡರಲ್ಲೂ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಸ್ಟಡೀಸ್ ಅಂಡ್ ಸ್ಪೋರ್ಟ್ಸ್ ಈಕ್ವಲ್ ಆಗಿ ಅವ್ರು ತಗೊಳಕ್ಕೆ ಅವಕಾಶಗಳಿದೆ ಈಗ. ಸೊ ದಟ್ ಇದೊಂದು ಬಹಳ ಒಂದು ಖುಷಿ, ಯಾಕಂದ್ರೆ ಅವರಿಗೆ ಕ್ಯಾರಿಯರ್ ಹಾಳಾಗಂತ ಚಾನ್ಸಸ್ ಇರಲ್ಲ. ಈಗ ಸ್ಪೋರ್ಟ್ಸ್ ಸಕ್ಸಸ್ ಆಗಿಲ್ಲ ಅಂದ್ರೆ ಮತ್ತೊಂದು ಅದರಲ್ಲೂ ಸೆಟ್ಲ್ ಆಗ್ಬಹುದು ಅನ್ನೋದು.
1: ಅಂದ್ರೆ ಪಾಲಕರಿಗೆ ಧೈರ್ಯ ಬಂದಿದೆ, ಈಗ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿದೆ ಅಂತ ಪಾಲಕರು ಮನಗೊಂಡಿದ್ದಾರೆ ಅಂತ ಹೇಳ್ಬಹುದು.
0: ಖಂಡಿತವಾಗಿಯೂ ನೋಡಿ, ಮತ್ತದು ಒಂದೇ ನಾವು ಯೋಚನೆ ಅಲ್ಲ. ಇವತ್ತು ಮಕ್ಕಳಲ್ಲಿ ನಾವು ಇಷ್ಟು ಸಪೋರ್ಟ್ ಸ್ಪೋರ್ಟ್ಸ್ ಅಲ್ಲಿ ಯಾಕೆ ಮಾಡ್ಬೇಕು ಅಂದ್ರೆ, ಆ ಟೈಮ್ ಅನ್ನು ಅವ್ರು ಏನ್ ಮಾಡ್ತಾರೆ, ಮೊಬೈಲ್ ಅಥವಾ ಟಿವಿಗಳಲ್ಲಿ ವ್ಯರ್ಥ ಮಾಡ್ತಾರೆ. ಅದು ಒಳ್ಳೆ ಒಂದು ಕಲ್ಚರ್ ಇಟ್ಕೊಳ್ಳಲ್ಲ ಅವರಿಗೆ. ಆಮೇಲೆ ಫ್ರೆಂಡ್ಸ್ ಗಳ ಜೊತೆ ಈ ರೀತಿಯಾಗಿ ಬೇಕಾದಷ್ಟು ಅವಕಾಶಗಳು ಅವರಿಗೆ ಫ್ರೀ ಟೈಮ್ ತುಂಬಾ ಸಿಗುತ್ತೆ. ಆ ಫ್ರೀ ಟೈಮ್ ಅನ್ನು ಸ್ಪೋರ್ಟ್ಸ್ ಬಳಸ್ಕೊಳ್ಳೋದ್ರಿಂದ ಅವ್ರಿಗೆ ಯಾವ್ದು ಬೇರೆ ಯೋಚನೆಗಳು ಬೇರೆ ಒಂದು ಹವ್ಯಾಸಗಳು ಅದಕ್ಕೆ ಇನ್ವಾಲ್ವ್ ಆಗಲ್ಲ ಅಂತ ನನ್ನ ಒಂದು ಭಾವನೆ. ನಾವು ಅಬ್ಸರ್ವೇಷನ್ಸ್ ನಾವು ಮಾಡ್ತಿದ್ದೀವಿ. ಕ್ರೀಡೆಗೆ ಬಂದಂತ ಮಕ್ಕಳು ಸ್ಟಡೀಸಲು ಚೆನ್ನಾಗಿರ್ತಾರೆ, ಅವರೆಲ್ಲ ಒಂದ್ ಕಡೆ ಸೆಟ್ಲ್ ಆಗಿದೆ. ನನ್ನ ಟ್ರೈನಿಸ್ ತುಂಬಾ ಜನ ಇದ್ದಾರೆ, ಅವ್ರ ಕ್ರೀಡೆಯಲ್ಲಿ ಒಂದ್ ಲೆವೆಲ್ ಮಾಡ್ತಾರೆ, ಆಮೇಲೆ ಅವ್ರ ಸ್ಟಡೀಸ್ ಚೆನ್ನಾಗಿದ್ರೆ ಅವರು ಕಂಟಿನ್ಯೂ ಮಾಡ್ತಾರೆ ಸ್ಟಡೀಸ್. ಸೊ ದಟ್ ದೇ ಆರ್ ಗಾನ್ ವೆರಿ ಗುಡ್ ಪೊಸಿಷನ್.
1: ಈಗ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಈ ಸ್ಪೋರ್ಟ್ಸ್ ಕೋಟಾ ಅನ್ನೋದು ತಂದಿರೋದ್ರಿಂದ ಬಹಳಷ್ಟು ಜನ ಕ್ರೀಡಾಪಟುಗಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕಾಗ ಆಗಿದೆ. ಅಂದ್ರೆ ಕ್ರೀಡೆಯಲ್ಲಿ ನಾವು ಮುಂದುವರಿಬಹುದು, ಸ್ಪೋರ್ಟ್ಸ್ ಕೋಟಾದಿಂದ ನಮ್ಗೆ ಏನಾದ್ರೂ ಉಪಯೋಗ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಅನಿಸುತ್ತೆ.
0: ಖಂಡಿತವಾಗಿ ಇದು ಗವರ್ಮೆಂಟ್ ಲೆವೆಲ್ ಇಂದ ಎಲ್ಲಾ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರವು ಸಹ ಈಗ ಒಳ್ಳೆ ಸ್ಪೋರ್ಟ್ಸ್ ಗೆ ಒಂದು ಕೋಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಈಗ ಏನು ಮನವಿ ಮಾಡಿದ್ದಾರೆ ಸಾಕಷ್ಟು, ಇನ್ನೂ ಸಹ ಇನ್ನು ಇಂಪ್ರೂವ್ ಮಾಡೋ ಅಂತ ಒಂದು ಅವಕಾಶಗಳಿದೆ. ಸೊ ಇದರಿಂದ ತುಂಬಾ ಕ್ರೀಡಾಪಟುಗಳಿಗೆ ಒಂದು ಏನೋ ಒಂದು ಕಾನ್ಫಿಡೆನ್ಸ್, ನಾವೇನೋ ಮಾಡಿದ್ರೆ ಒಂದ್ ಈ ಲೆವೆಲ್ ಹೋದ್ರೆ ನನಗೆ ಇಷ್ಟು ಸರ್ಟಿಫಿಕೇಟ್ಸ್ ಬಂದ್ರೆ ನನಗೆ ಈ ಲೆವೆಲ್ ಅಲ್ಲಿ ನನಗೆ ಜಾಬ್ ಸಿಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಆಗಿರುತ್ತೆ. ಅದು ಖಂಡಿತವಾಗಿ ಈಗ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಈಗ ಕಂಪ್ಲೀಟ್ ಆಗಿ ಮೊದಲಿನ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ, ಈಗಲೂ ಸಹ ಕಂಟಿನ್ಯೂ ಆಗ್ತಾ ಇದೆ.
1: ಎಜುಕೇಶನ್ ಗೂ ಬಹಳ ಉಪಯೋಗ ಆಗ್ತಾ ಇದೆ, ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ಲಿಕ್ಕೆ.
0: ಖಂಡಿತವಾಗಿಯೂ ಇದು ಸುಮಾರು ಒಳ್ಳೆ ಅವಕಾಶಗಳು. ಈಗ ನೀವು ಸ್ಕೂಲ್ ಲೆವೆಲ್ ಅಲ್ಲಿಂದನೇ ಅದಕ್ಕೆ ಪೇರೆಂಟ್ಸ್ ಆತರ ಪ್ರೆಷರ್ ಹಾಕ್ತಾರೆ, ಸೊ ದಟ್ ಸ್ಪೋರ್ಟ್ಸ್ ಮಾಡಿದ್ರೆ ಬೆನಿಫಿಟ್ಸ್ ಅಲ್ಲೂ ಸಿಗುತ್ತೆ. ಸೊ ದಟ್ ಆ ಲೆವೆಲ್ ಅಲ್ಲಿ ಸ್ಕೂಲ್ ಲೆವೆಲ್ ಕಾಲೇಜ್ ಯೂನಿವರ್ಸಿಟಿ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲ್ ನಿಮಗೆ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಇಂತ ಅವಕಾಶಗಳು ಈಗ ಬೇರೆ ಬೇರೆ ಒಂದು ಅದರ್ ಇದರಲ್ಲೂ ಸಹ ಸೆಕ್ಟರ್ ಗಳಲ್ಲೂ ಸಹ ಸ್ಪೋರ್ಟ್ಸ್ ಗೆ ಒಂದು ಇದಾಗ ಆ ಎಜುಕೇಶನ್ ಗೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಕೋಟ್ಗಳನ್ನು ಈಗ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ದಟ್ ಇದು ಬೆನಿಫಿಟ್ಸ್ ಎಲ್ಲಾ ಕ್ರೀಡಾಪಟುಗಳಿಗೆ ಮತ್ತೆ ಜೊತೆಗೆ ಓದಂತ ಮಕ್ಕಳಿಗೆ.
1: ಈಶನ್ ಅವರೇ, ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ನಲ್ಲಿ ಬರುವ ಗುಂಡು ಎಸೆತ ಆಟದ ವೈಖರಿಯ ಕುರಿತಾಗಿ ಹೇಳಿ. ಇದು ಆಧುನಿಕ ಒಲಿಂಪಿಕ್ ನಿಂದ ಆರಂಭ ಆಯ್ತು ಅಂತ ಹೇಳ್ಬೋದು. ಅಂದ್ರೆ 1896 ಅಥೆನ್ಸ್ ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲೂ ಇತ್ತಿದು.
0: ಹೌದು, ಇದು ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಸ್ಟಾರ್ಟ್ ಆಗಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ. ಇದನ್ನ ಆಮೇಲೆ ಒಲಿಂಪಿಕ್ಸ್ ಅಂತ ಯಾವಾಗ ಇದಾಗತ್ತೆ ಆವಾಗ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಸ್ಟ್ರೆಂತ್ ವೈಸ್ ಕೆಲ ಇವೆಂಟ್ ಗಳು, ಸ್ಪೀಡ್ ವೈಸ್, ಎಕ್ಸ್ಪ್ಲೋಸಿವ್, ಈ ರೀತಿಯಾದ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಇವೆಂಟ್, ಈಗ ಜಂಪ್ಸ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಸಾಮಾನ್ಯಕ್ಕೆ ಅವರಿಗೆ ಬೇರೆ ಬೇರೆ ಟೆಕ್ನಿಕ್ ಅನ್ನು ಬಳಸ್ತಾ ಇದ್ರು. ಶಾರ್ಟ್ ಪಟ್ ಬಗ್ಗೆ ನಾವು ಹೇಳೋದಂದ್ರೆ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಥ್ರೋಸ್ ಮಾಡ್ತಾ ಇದ್ರು. ಈ ಬಯೋಮೆಕಾನಿಕ್ ಸಿಸ್ಟಮ್ಸ್ ಅಂದ್ರೆ ನಮ್ಮ ಒಂದು ಬಾಡಿ ಮತ್ತೆ ಸ್ಟ್ರೆಂತ್ ಅಂಡ್ ಸ್ಪೀಡ್ ಒಂದೇ ಕಡೆ ಕನ್ವರ್ಟ್ ಆಗಂತದ್ದು ನೆಕ್ಸ್ಟ್ ನಮ್ಮ ಒಂದು ಈ ಸೈಂಟಿಫಿಕ್ ಆಗಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಟೆಕ್ನಿಕ್ ಮತ್ತು ಸ್ಕಿಲ್ ಗಳು ಶಾರ್ಟ್ ಪಟ್ ಅಲ್ಲಿ ಅಥವಾ ಡಿಸ್ಕಸ್ ಗ್ರಾಜುಯಲಿ ಚೇಂಜ್ ಆಗ್ತಾ ಬರುತ್ತೆ. ಈಗ ಮ್ಯಾಕ್ಸಿಮಮ್ ರೀಚ್ ಆಗಿದೆ, ಎಲ್ಲಾ ಇವೆಂಟ್ ಗಳಲ್ಲೂ ಕಂಪ್ಲೀಟ್ ಆಗಿ ಈ ಟೆಕ್ನಿಕ್ ಇನ್ವಾಲ್ವ್ ಆಗಿದೆ. ಆವಾಗಿನ ಕಂಪೇರ್ ಮಾಡಿದ್ರೆ ನಿಮಗೆ ಈಗ ಟೋಟಲಿ ಅಡ್ವಾನ್ಸ್ಡ್.
1: ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ಹಾಗೂ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಕಾಂಪಿಟೇಷನ್ ನಲ್ಲಿ ಪದಕ ವಿಜೇತರು ನೀವು, ಆ ಅನುಭವವನ್ನ ಹಂಚಿಕೊಳ್ಳಿ ಸರ್.
0: ಈ ಪದಕ ನಾವು ಗೆದ್ದು ಬಂದಂತಹ ಆ ವರ್ಷಗಳು ಆ ಒಂದು ದಿನಗಳಲ್ಲಿ ಅದು ನನಗೆ ಬಹಳ ಖುಷಿ ಕೊಟ್ಟಿದೆ. ಜೊತೆಯಲ್ಲಿ ನನಗೆ ಸೆಕ್ಯೂರ್ಡ್ ಆಗಿ ಜಾಬ್, ನಾನು ಸಹ ರೈಲ್ವೇಸ್ ಅಲ್ಲಿ ಕ್ರೀಡಾ ಜಗತ್ತಿನ ಮತ್ತು ನನ್ನ ಕ್ರೀಡಾ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ತುಂಬಾ ವರ್ಷಗಳು 36 ವರ್ಷ ಸರ್ವಿಸ್ ಮಾಡಿದೆ. ಸೊ ಇದು ಒಂದು ಬಹಳ ನನಗೆ ಒಂದು ಜೀವನ ಕೊಟ್ಟಿದೆ. ಜೊತೆಯಲ್ಲಿ ನನಗೆ ಇವತ್ತು ಕೋಚಿಂಗ್ ಏನ್ ಮಾಡ್ತಾ ಇದ್ದೇನೆ ಇದಕ್ಕೂ ಸಹ ನನ್ನ ಒಂದು ಎಲ್ಲಾ ಸ್ಪೋರ್ಟ್ಸ್ ಕ್ಯಾರಿಯರ್ ಅಲ್ಲಿ ನಾನು ಏನು

0: ಕೋಚಿಂಗ್ ತಗೊಂಡಿದ್ದು ಅಲ್ಲದೆ ನನ್ನ ಒಂದು ಬಾಡಿನ ನನ್ನ ಒಂದು ಇವೆಂಟ್ ನಲ್ಲಿ ನಾನು ಸಾಕಷ್ಟು ರಿಸರ್ಚ್ ಮಾಡಿದ್ದೇನೆ. ಸೊ ದಟ್ ಇದು ನನಗೆ ಕೋಚಿಂಗ್ ಇವತ್ತು ನನಗೆ ತುಂಬಾ ಬೆನಿಫಿಟ್ಸ್ ಇದೆ. ಆ ರೀತಿ ಈಗ ಯಂಗ್ಸ್ಟರ್ಸ್ ಗಳಿಗೆ ನಾನು ಈಸಿಯಾಗಿ ನಾನು ಅವರಿಗೆ ಕಾನ್ಫಿಡೆಂಟ್ ಆಗಿ ಮತ್ತೆ ತಪ್ಪಿಲ್ದೀತಿ ಅವರಿಗೆ ಟ್ರೈನಿಂಗ್ ಮಾಡಬಹುದು. ಇದೊಂದು ನನಗೆ ಒಂದು ಒಂದು ಗಿಫ್ಟ್ ಅಂತ ಒಂದು ಬಯಸ್ತೇನೆ ನಾನೀಗ.
1: ಸರ್, ಕಾಮನ್ವೆಲ್ತ್ ಗೇಮ್ಸ್ ಗೂ ಆಯ್ಕೆ ಆಗಿದ್ರೆ ನೀವು ಹೇಗೆ ಅವಕಾಶ ಸಿಕ್ತು?
0: ಕಾಮನ್ವೆಲ್ತ್ ಆಕ್ಚುಲಿ ಎರಡು ಕಾಮನ್ವೆಲ್ತ್ ಗೂ ನಾನು ಅವಕಾಶ ತಗೊಂಡಿದ್ದೆ. ಸೊ ದಟ್ ಆಕ್ಚುಲಿ ನಾನು ಕ್ವಾಲಿಫೈ ಆದೆ. ಆಕ್ಚುಲಿ ಫಸ್ಟ್ ಕಾಮನ್ವೆಲ್ತ್ ಬಂದ್ಬಿಟ್ಟು ಯುಕೆ ನಲ್ಲಿ ಇತ್ತು. ಆ ಟೈಮಲ್ಲಿ ಆಲ್ಮೋಸ್ಟ್ ನಮಗೆ ಎಲ್ಲದು ಟೀಮ್ ಅನ್ನು ರೆಡಿ ಮಾಡಿ ನಾನೊಬ್ನೇ ಸೆಲೆಕ್ಟ್ ಆಗಿದ್ದೆ. ನಾನು ಮತ್ತೆ ನನ್ನ ಕಲೀಗ್ ಮತ್ತೆ ಪಂಜಾಬ್ ಅವರು ಇಬ್ರು ಸೆಲೆಕ್ಟ್ ಆಗಿದ್ದು ನಮ್ಮ ಇವೆಂಟ್ ಅಲ್ಲಿ. ಅದು ನನ್ನ ಫಸ್ಟ್ ಇವೆಂಟ್, ಫಸ್ಟ್ ಟೈಮ್. ತುಂಬಾ ಖುಷಿಯಾಗಿತ್ತು. ಡೆಲ್ಲಿಗೂ ಹೋಗಿದ್ವಿ, ಏರ್ಪೋರ್ಟ್ ವರೆಗೂ ರೀಚ್ ಆಗಿದ್ವಿ. ಆದ್ರೆ ಇಮಿಡಿಯೇಟ್ ಆಗಿ ಟೀಮ್ ಅನ್ನು ವಿತ್ಡ್ರಾ ಮಾಡಿದ್ರು, ಅಂದ್ರೆ ಪಾರ್ಟಿಸಿಪೇಷನ್ ಮಾಡಬಾರ್ದು ಅಂತ. ಕಾರಣ ಯಾಕಂದ್ರೆ ಅವಾಗ ನಾನ್ ಅಲಿಸನ್ ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಪ್ರೆಸಿಡೆಂಟ್ ಆಗಿದ್ರಂತೆ. ಸೊ ದಟ್ ಇದೇನೋ ಒಂದು ನಡೀತಾ ಇತ್ತು ಅಂಟಿದ ಟೀಮಿಗೆ ಗೊತ್ತಾಗ್ತಾ ಇರಲಿಲ್ಲ. ಟೀಮ್ ಕಂಪ್ಲೀಟ್ ಆಗಿ ಏರ್ಪೋರ್ಟ್ ವರೆಗೂ ಮೂವ್ ಆಯ್ತು. ನಮ್ದೆಲ್ಲ ಹೋಲ್ ಕಿಟ್ಸ್ ಎಲ್ಲ ಕೊಟ್ಟಿದ್ರು. ಬಹಳ ಡಿಸಪಾಯಿಂಟ್ ಆಯ್ತು. ಫಸ್ಟ್ ಕಾಮನ್ವೆಲ್ತ್, ಸೆಕೆಂಡ್ ಕಾಮನ್ವೆಲ್ತ್ ಸೆಲೆಕ್ಟ್ ಆಗಿದ್ದೆ ಎಲ್ಲ ಆಯ್ತು. ಆಮೇಲೆ ನನಗೆ ಒಂದು ಇಂಜುರಿ ಆಯ್ತು, ಹಾಗಾಗಿ ಅದಕ್ಕೆ ರೀಚ್ ಆಗಕ್ಕಾಗಿಲ್ಲ. ಇದೊಂಥರ ನನಗೆ ಡಿಸಪಾಯಿಂಟ್. ಬಟ್ ಇವತ್ತು ನನ್ನ ಸ್ಟೂಡೆಂಟ್ ಕಾಮನ್ವೆಲ್ತ್ ಒಂದು ಮೆಡಲ್ ಮಾಡಿದ್ದು ಸಂತೋಷ.
1: ಈಗ ಕ್ರೀಡಾಪಟುವಾಗಿ ಸಾರ್ಥಕತೆ ಪಡೆದ ನಂತರ ಕೋಚ್ ಆಗಿ ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕರಿಗೆ ಮಾರ್ಗದರ್ಶಕರಾಗಿದ್ದೀರಿ ನೀವು. ನೀವು ಆಡುವಾಗಿನ ಪರಿಸ್ಥಿತಿಗೂ ಈಗಿನ ಸನ್ನಿವೇಶಕ್ಕೂ ಏನಾದ್ರೂ ವ್ಯತ್ಯಾಸ ಇದೇನಾ? ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಬದಲಾವಣೆ ಅಥವಾ ಕ್ರಾಂತಿ ಆಗಿದೆನಾ ಈಗ?
0: ಖಂಡಿತವಾಗಿಯೂ. ನಾವು ಆ ದಿನಗಳಲ್ಲಿ, ನಾನು ಜರ್ಮನಿ ಹೋದಾಗ, ರಷ್ಯಾಕ್ ಹೋದಾಗ ಅಥವಾ ಇನ್ನೇನೋ ಬೇರೆ ದೇಶಕ್ಕೆ ಹೋದಾಗ, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದೆಯಾ ಇದು ಕ್ರೀಡೆನಾ ಅಂತ ನಮ್ಗೆ ಅನಿಸ್ತಾ ಇತ್ತು. ಬಟ್ ಇವತ್ತು ಏನು ಅಲ್ಲಿ ನಾವು ನೋಡಿ ಬಂದಿರ್ತೇವೆ, ಅದು ಇಂಡಿಯಾದಲ್ಲೂ ಸಹ ಅದೇ ತರ ಒಂದು ಕ್ರೀಡೆಗೆ ಎನ್ಕರೇಜ್ಮೆಂಟ್ ಮತ್ತೆ ಅದೇ ತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂದ್ರೆ ಸೇಮ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲದೂ ಸಹ ಬೇರೆ ದೇಶಗಳಿಂದ ನಮ್ಗೆ ನೋಡಿ ಕಲಿಯಂತದಲ್ಲಿ ನಮ್ಮ ದೇಶದಲ್ಲೇ ಬೇಕಾದಷ್ಟು ಇದೆ ಅಂತ ನನಗೆ ಅನುಭವ ಆಗ್ತಾ ಇದೆ.
1: ಸರ್, ನಿಮ್ಮ ಅಭೂತಪೂರ್ವ ಕ್ರೀಡಾ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಅಷ್ಟೇ ಏಕೆ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಅರ್ಜುನ ಅವಾರ್ಡ್ ಕೂಡ ದೊರಕಿದೆ ನಿಮಗೆ. ನಿಮ್ಮ ಅರ್ಥಪೂರ್ಣ ಬದುಕು ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಬೇಕು. ಹಾಗಾಗಿ ನಮ್ಮ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತು ಏನು ಸರ್?
0: ಕ್ರೀಡೆಯಲ್ಲಿ ಸಾಮಾನ್ಯವಾಗಿ ಬಂದಂತ ಟ್ಯಾಲೆಂಟ್ ಏನ್ ನೀವು ಇಟ್ಕೊಂಡು ಬಂದಿರ್ತೀರಿ, ನೀವು ತುಂಬಾನೇ ಕಷ್ಟ ಪಡಬೇಕು. ಅಂದ್ರೆ ನೀವು ತುಂಬಾ ಡೆಡಿಕೇಟ್ ಆಗಿ, ಡಿಟರ್ಮಿನೇಷನ್ಸ್ ಮತ್ತೆ ತುಂಬಾ ಡಿಸಿಪ್ಲಿನ್ ಆಗಿ ನೀವು ಸ್ಪೋರ್ಟ್ಸ್ ಅನ್ನ ನೀವು ಮಾಡಿದ್ರೆ ಖಂಡಿತವಾಗಿಯೂ ನೀವು ಅದನ್ನ ಸಾಧನೆ ಮಾಡಬಹುದು. ಜೊತೆನಲ್ಲಿ ನೀವು ಖಂಡಿತವಾಗಿ ಒಳ್ಳೆ ಒಲಿಂಪಿಕ್ ಮೆಡ್ಲು ಸಹ ನೀವು ವಿನ್ ಮಾಡೋದಕ್ಕೆ ಯಾವ ತರನು ತೊಂದರೆ ಆಗೋದಿಲ್ಲ. ನನ್ನ ಒಂದು ರಿಕ್ವೆಸ್ಟ್, ಸ್ಪೋರ್ಟ್ಸ್ ಬಂದಾಗ ಒಳ್ಳೆ ಡಿಸಿಪ್ಲಿನ್ ಆಗಿ ಮತ್ತೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಮತ್ತೆ ತುಂಬಾ ಒಬಿಡಿಯಂಟ್ ಆಗಿ ಕೋಚಸ್ ಗಳಿಗೆ ಅಥವಾ ಹಿರಿಯರಿಗೆ ಅಥವಾ ಯಾರಿಗೆ ಒಂದು ಇದಾದ್ರೂ ಒಬಿಡಿಯಂಟ್ ಆಗಿ ನೀವು ವರ್ಕ್ ಮಾಡಿ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರ.
1: ಒಳ್ಳೆದು ಎಸ್ ಡಿ ಈಶನ್ ಅವರೇ, ನಿಮ್ಮ ಸಾಧನೆ ದೊಡ್ಡದು. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಆ ಸಾಧನೆಯನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ದಾರಿ ದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ತುಂಬಾ ಧನ್ಯವಾದಗಳು. ಆಕಾಶವಾಣಿ ಕೇಂದ್ರಕ್ಕೆ ಸಾಕಷ್ಟು ವರ್ಷಗಳಿಂದ ನನ್ನನ್ನು ಈ ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಒಂದು ಚಾನೆಲ್ ಇನ್ ಮುಂದೂ ಸಹ ಕ್ರೀಡೆಯ ಜೊತೆಗೆ ಸಹಕರಿಸಿ ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ.
1: ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿರ್ತೀರಾ ಸರ್ ನೀವು?
0: ಖಂಡಿತವಾಗಿಯೂ. ಆಕಾಶವಾಣಿ ಕಾರ್ಯಕ್ರಮ ಮೊದಲೆಲ್ಲ ಇದು ಒಂಥರ ಮನೆ ಮಾತಾಗಿತ್ತು. ನಾವು ಚಿಕ್ಕದಿಂದನು ಆಕಾಶವಾಣಿ ಅನ್ನೋದೇ ಒಂದು ನಮಗೊಂದು ಇದಾಗಿತ್ತು. ಯಾಕಂದ್ರೆ ಅವಾಗ ಎಲ್ಲರ ಮನೇಲಿ ಸಹ ರೇಡಿಯೋ ಇರ್ತಿತ್ತು. ಆ ರೇಡಿಯೋದಲ್ಲಿ ನಮ್ಗೆ ಆಕಾಶವಾಣಿನ ನ್ಯೂಸ್ ಒಂದೇ ಅಲ್ಲ, ಬೇಕಾದಷ್ಟು ಕಾರ್ಯಕ್ರಮಗಳು ನಮ್ಗೆ ಬಹಳ ಕವರ್ ಆಗ್ತಿತ್ತು. ಆಕಾಶವಾಣಿ ಅನ್ನೋದು ಇದು ಒಂಥರ ಮನೆ ಮಾತು. ಇದು ಇದು ಹಳ್ಳಿ ಹಳ್ಳಿಯಿಂದನು ಇದು ತುಂಬಾನೇ ನಮ್ಗೆ ಇನ್ಸ್ಪಿರೇಷನ್ ಆಗಿರೋಂಥದ್ದು.
1: ಧನ್ಯವಾದಗಳು ಸರ್. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಧನಂಜಯ್ ಹೆಗ್ಡೆ ಅವರ ಗಾಯನ, ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್. ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ರಾಗ್ ಛಾಯಾ ನಟ್.

ಸಮಯ ಆಗಿದೆ 10:30 ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಗೀತಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮೀ ಮನ್ಮೋಹನ್ ಹಾಡಿರುವಂತಹ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ಅವರ ಸಂಗೀತವಿದೆ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧನಂಜಯ್ ಹೆಗ್ಡೆ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್.

0: ಗೀತಾ ಚಂದ್ರಿಕೆ ಕೇಳ್ತಾ ಇದ್ರ ಕೇಳಿದ್ರೆ ಇನ್ನು ಮುಂದೆ ಕೇಳಿ ಸಮೀರ್ ಅವರ ಸಾಹಿತ್ಯಕ್ಕೆ ಸಂದೇಶ್ ಶಾಂಡಿಲಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು.
1: ಕೌನ್ ಹೇ ಜಿಸ್ನೆ ದುಬಾರಾ ಮುಡ್ಕೆ ಮುಝೆ ನೇ ದೇಖಾ, ಹೂ ಇಸ್ ಹೀ?

ಇದುವರೆಗೂ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರು ಹಾಡಿದಂತಹ ಪ್ರೇಮ ಪಲ್ಲಕ್ಕಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿನೀತ್ ರಾಜ್ ಮೆನನ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ರಹತ್ ಇಂದೋರಿ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರು ಸಂಗೀತ ನೀಡಿರುವಂತಹ ಇಶ್ಕ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾಯಾಗ್ನೇಕ್.

ಈಗ ಕೇಳಿ ಸಂತೋಷ್ ವೆಂಕಿ ಮತ್ತು ಸಂಗಡಿಗರು ಹಾಡಿರುವಂತಹ ಪಂಟ್ರು ಚಿತ್ರದ ಗೀತೆ. ಅರ್ಜುನ್ ಶೆಟ್ಟಿಯವರ ಸಾಹಿತ್ಯಕ್ಕೆ ತ್ಯಾಗರಾಜ್ ಅವರ ಸಂಗೀತವಿದೆ.

ಇದುವರೆಗೂ ಸ್ವದೇಶ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮೂಡಿಬಂದಂತಹ ಸ್ವರಗಳು ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಗೀತಚಂದ್ರಿಕೆ ಕಾರ್ಯಕ್ರಮ ಮೂಡಿಬಂತು.

0: ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ. ಸುಶೀಲಾ ಸೋಮಶೇಖರ್ ಅವರಿಂದ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ವಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಬಿಎಸ್ ಮೀರಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವರೆ. 7:45 ಹಾಗೂ ನಾಳೆ ಬೆಳಗ್ಗೆ 8:30 ಚಿತ್ರಗೀತೆಗಳನ್ನು ಕೇಳುವರೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಕುರಿತು ಕಾರ್ಯಕ್ರಮವನ್ನು ಆಲಿಸುವರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ವಿಶ್ವ ಆತ್ಮಹತ್ಯೆ ತಡೆ ದಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸುನ್ಹೆರೆಪಲ್, 11:00 ಸವಿನೆನಪು. ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ಈ ಕಾರ್ಯಕ್ರಮದ ನಿರ್ವಹಣೆ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಆಹಾರ, ಈ ಕುರಿತು ವಿಜಯಪುರ ಬಿಎಲ್ಡಿಇ ಆಸ್ಪತ್ರೆಯ ಪ್ರಾಧ್ಯಾಪಕಿ ಡಾಕ್ಟರ್ ಜ್ಯೋತಿ ಖೋದ್ನಾಪುರ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸವಿತಾ ಎನ್. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. ನಶಾ ಮುಕ್ತಿ ಜಾಗೃತಿ ಕುರಿತು ಕಾರ್ಯಕ್ರಮವನ್ನು ಆಲಿಸುವರೆ. ಭಾಗವಹಿಸುತ್ತಾರೆ ವಿಕಾಸ್ ಸಿಂಗ್ ಮತ್ತು ರಿಷಭ್ ಮಿಶ್ರಾ, ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ವಲಯ ಘಟಕ. ನಿರೂಪಣೆ ಆಲ್ಪನಾ ಕಪೂರ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗೆರ್ಮೇಟ್, 6:15 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ತೆಂಗಿನ ನರ್ಸರಿ ಒಂದು ಉಪಕಸುಬಾಗಿ, ಈ ಕುರಿತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 7:30 ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಇವುಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ಈ ಕಾರ್ಯಕ್ರಮ ಆಟದ ಮುಕ್ತಾಯದವರೆಗೂ ಸಹ ಆಲಿಸಬಹುದು. ಇನ್ನು ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ. 9:15 ಲಕ್ಷ್ಮೀ ನಾಗರಾಜ್ ಹಾಡಿರುವ ಭಾವಗೀತೆಗಳನ್ನು ಆಲಿಸುವರೆ. 9:30 ನಾಟಕ ಎಣಿಕೆ, ರಚನೆ ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲನಾಯಕ್. 10:00 ಆರೋಗ್ಯ ಸಂಚಿಕೆಯ ಮರುಪ್ರಸಾರ, ಕನ್ನಡಕಗಳ ಸೂಕ್ತ ಬಳಕೆ, ಈ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಾಳೆ ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಷ್ಮಾ ತಿವಾರಿ.
2: The Union Cabinet, chaired by Prime Minister Narendra Modi, has

ಸಮಯ ಸರಿಯಾಗಿ 11 ಗಂಟೆ. ಇನ್ನೀಗ ನಿಲಯದಿಂದ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಕ್ಕೆ ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ನಿಮ್ಮ ಬಾನುಲಿ